ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಅಕ್ಟೋಬರ್ 7 ಬುಧವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಮಖ ನಕ್ಷತ್ರ, ಸಾಧ್ಯ ಯೋಗ, ಕೌಲವ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ವಿಶ್ವ ಹತ್ತಿ ದಿನದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ಮರಗಳ ಉಪಯೋಗದ ಬಗ್ಗೆ ಕಾರ್ಯಕ್ರಮವಿದ್ದು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಗೋವರ್ಧನಗಿರಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಅಂಬಿಕಾ ಸಂತೋಷ್ ಅವರ ಮಕ್ಕಳ ಗೀತೆಗಳು ಪ್ರಸಾರವಾಗಲಿದೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಚಂದದ ಕಥೆಗಳನ್ನ ಹೇಳುವಂತಹ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ನೀತಿ ಕಥೆ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತ್ಯಾಬಾತ್ ರೆಸಿಪಿ ಇರಲಿದೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ರಂಗ ಶಿಕ್ಷಣದ ಕುರಿತ ಸರಣಿ ಕಾರ್ಯಕ್ರಮವನ್ನ ಪಾಪು ಶ್ರೀನಿವಾಸ್ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ರಾಕೆಟ್ ಕುರಿತ ಕುತೂಹಲಕಾರಿ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 O2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶಿವಮೊಗ್ಗ ಆರ್ಗಾನಿಕ್ ಮಾಲೀಕರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ಮಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ತಾನೇ ಜಸ್ಟ್ ಕಾಫಿ ಕುಡಿತಾ ಇರ್ತೀರಾ ಅಥವಾ ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ತೀನಿ. ಏನೇ ಆಗಿರ್ಲಿ, ಈ ಹೊಸ ದಿನದ ಶುಭ ಆರಂಭಕ್ಕೆ ನಿಮಗೊಂದು ಸಣ್ಣ ಆಧ್ಯಾತ್ಮಿಕ ಬೂಸ್ಟರ್ ಡೋಸೇಜ್ ನಾನೀಗ ಕೊಡ್ತೀನಿ. ಇವತ್ತು ನಾನು ನಿಮಗೆ ಕಮ್ಯುನಿಕೇಶನ್ ಬಗ್ಗೆ ಒಂದು ಅದ್ಭುತ ಕತೆ ಹೇಳ್ತೀನಿ ಸ್ನೇಹಿತರೆ. ಕತೆ ಹೆಸರು ಏನಪ್ಪಾ ಅಂತಂದ್ರೆ, ಮೌನವೇ ಮಹಾಶಕ್ತಿ. ಎಸ್, ಒಂದೂರಲ್ಲಿ ಯಾವಾಗ್ಲೂ ಬರೀ ಮಾತನಾಡುವ ಒಬ್ಬ ವ್ಯಾಪಾರಿ ಇದ್ದ. ಅವನು ದಿನಕ್ಕೆ 18 ಗಂಟೆ ಮಾತನಾಡ್ತಾ ಇದ್ದ. ಕಷ್ಟ, ಸುಖ, ರಾಜಕೀಯ, ಕುಟುಂಬ, ಗಾಸಿಪ್ಸ್ ಏನಿದ್ರೂ ಮಾತು ನಿಲ್ತಾನೆ ಇರ್ಲಿಲ್ಲ. ಜನ ಅವನ ಮಾತು ಕೇಳಿ ಕೇಳಿ ಸುಸ್ತಾಗ್ತಾ ಇದ್ರು. ಅದೇ ಊರಲ್ಲಿ ಇನ್ನೊಬ್ಬ ಮೌನಿ ಸನ್ಯಾಸಿ ಇದ್ರು. ಅವರು ಬಹಳ ಕಡಿಮೆ ಮಾತನಾಡ್ತಾ ಇದ್ರು. ಆದ್ರೆ ಅವರು ಮಾತನಾಡಿದಾಗ ಜನ ನಿಂತು ಕೇಳ್ತಾ ಇದ್ರು. ಅವರ ಮಾತಿನಲ್ಲಿ ಏನೋ ಒಂದು ಶಕ್ತಿ ಇರ್ತಾ ಇತ್ತು, ಒಂದು ಸ್ಪಷ್ಟತೆ ಇರ್ತಾ ಇತ್ತು. ವ್ಯಾಪಾರಿಗೆ ಈ ಸನ್ಯಾಸಿ ಮೇಲೆ ಅಸೂಯೆ ಬರುತ್ತೆ. ಒಂದು ದಿನ ಅವನು ಸನ್ಯಾಸಿ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ, ನಾನು ಇಷ್ಟೊಂದು ಮಾತನಾಡ್ತೇನೆ, ಆದ್ರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡಲ್ಲ. ನೀವು ಬರೀ 5 ನಿಮಿಷ ಮಾತನಾಡಿದ್ರು ಎಲ್ರೂ ನಿಮ್ಮ ಮಾತು ಕೇಳ್ತಾರೆ, ಯಾಕೆ ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಏನ್ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ? ಆಗ ಅವರು ಬರೀ ನಕ್ಕಿದ್ರು ಮತ್ತು ಆ ವ್ಯಾಪಾರಿಗೆ ಒಂದು ಸರಳ ಸವಾಲನ್ನ ಹಾಕಿದ್ರು. ಸನ್ಯಾಸಿ ಹೇಳ್ತಾರೆ, ಅರೆ ವ್ಯಾಪಾರಿ, ನೀನು ನಾಳೆಯಿಂದ ಸೂರ್ಯಾಸ್ತರವರೆಗೆ ಒಂದು ಮಾತು ಸಹ ಆಡಬಾರದು, ಮೌನವಾಗಿರು. ನೀನೇನಾದ್ರೂ ಮಾತನಾಡಿದ್ರೆ ನಿನ್ನ ಸಂಪಾದನೆಯ ಅರ್ಧ ಭಾಗವನ್ನ ನನಗೆ ದಾನ ಮಾಡಬೇಕು ಅಂತ ಸನ್ಯಾಸಿ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ವ್ಯಾಪಾರಿ ಒಪ್ಕೊಳ್ತಾನೆ. ಆದ್ರೆ ಅವನಿಗೆ ಮೌನವಾಗಿರೋದು ಭೂಮಿ ಮೇಲೆ ಅತಿ ದೊಡ್ಡ ಶಿಕ್ಷೆಯಾಗಿತ್ತು. ಅವನು ದಿನವಿಡೀ ಪ್ರಯತ್ನಿಸಿದ, ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ. ಅವನೊಳಗೆ ಮಾತುಗಳು ನುಗ್ಗೋದಕ್ಕೆ ಪ್ರಯತ್ನಿಸಿದರೂ ಕೂಡ ಅವನು ಹೇಗೋ ನಿಯಂತ್ರಣ ಸಾಧಿಸಿದ. ಸಂಜೆ ಸೂರ್ಯಾಸ್ತವಾಯಿತು. ವ್ಯಾಪಾರಿ ತಕ್ಷಣ ಸನ್ಯಾಸಿ ಹತ್ರ ಓಡೋದ. ಮೊದಲ ಮಾತನ್ನು ಹೀಗೆ ಹೇಳಿದ, ಸ್ವಾಮಿ, ಇಡೀ ದಿನ ಮೌನವಾಗಿದ್ದೆ, ಆದ್ರೆ ಕೊನೆಗೆ ಮಾತು ಆಡಿದಾಗ ಅದರಿಂದ ನನಗೆ ಒಂದು ಹೊಸ ಅನುಭವ ಸಿಕ್ಕಿದೆ ಅಂತ ಹೇಳಿದ. ಓ ಹೌದಾ, ಅದೇನು ಅನುಭವ ಅಂತ ಸನ್ಯಾಸಿ ಕೇಳ್ತಾನೆ. ಅದಕ್ಕೆ ವ್ಯಾಪಾರಿ ಹೇಳ್ತಾನೆ, ನಾನು ಮೌನವಾಗಿದ್ದಾಗ ನಾನು ಆಡುವ ಪ್ರತಿ ಮಾತಿನ ಮಹತ್ವ ಏನು, ಅದು ಎಷ್ಟು ಮುಖ್ಯ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡಿದೆ. ಮಾತು ಕಡಿಮೆಯಾದಾಗ ಕೇಳುವ ಶಕ್ತಿ ಹೆಚ್ಚಾಯಿತು, ನನ್ನ ಮನಸ್ಸಿನೊಳಗಿನ ಗಲಾಟೆ ಕಡಿಮೆ ಆಯಿತು, ಶಾಂತಿಯ ಅನುಭವವಾಯಿತು ಅಂತ ಹೇಳ್ತಾನೆ. ಸೊ ಸ್ನೇಹಿತರೆ, ಕಥೆಯ ಸಾರಾಂಶ ಇಷ್ಟೆ, ನಾವು ಮಾತನಾಡೋದನ್ನ ಕಡಿಮೆ ಮಾಡಿದ್ರೆ ನಮ್ಮ ಮಾತುಗಳಿಗೆ ತೂಕ ಹೆಚ್ಚಾಗುತ್ತೆ ಮತ್ತು ನಮ್ಮ ಒಳಗಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೊ ನಿಮ್ಮ ಮಾತುಗಳು ಚಿನ್ನವಾಗಬೇಕಾದ್ರೆ ಮೊದಲು ನಿಮ್ಮ ಮೌನವನ್ನ ಬೆಳ್ಳಿ ಮಾಡ್ಕೊಳ್ಳಿ. ಹಾಗಾದ್ರೆ ಹೊರಗಿನ ಗದ್ದಲಕ್ಕಿಂತ ಒಳಗಿನ ಶಾಂತಿಗೆ ಹೆಚ್ಚು ಮಹತ್ವ ಕೊಟ್ಟು ಇವತ್ತಿನ ದಿನವನ್ನ ಆರಂಭಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ನಿಮ್ ಜೊತೆಲಿ ಒಂದು ಲೈಫ್ ಲೆಸನ್ ಹಂಚ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನ್ ಗೊತ್ತಾ, ಇದು ಬದುಕಿನ ಅತಿ ಮುಖ್ಯವಾದ ರಹಸ್ಯ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಗುರುಗಳು ಏನೇ ಬುದ್ಧಿವಾದ ಹೇಳಿದ್ರು ನಮ್ಗೆ ಅದ್ಯಾವ್ದೂ ತಲೆಗೆ ಹೋಗ್ತಿರ್ಲಿಲ್ಲ. ಛೇ, ಏನ್ ಬೋರ್ ಗುರು ಅಂತಿದ್ವಿ. ಯಾಕೆ ಅಂದ್ರೆ ನಮ್ಮ ಹತ್ರ ಅನ್ಲಿಮಿಟೆಡ್ ಆಗಿ ಟೈಮ್ ಇರ್ತಾ ಇತ್ತು ಅಲ್ವಾ. ಅದೇ ನಾವೀಗ ದೊಡ್ಡವರಾಗಿ ನಮಗೂ ಜವಾಬ್ದಾರಿಗಳು ಬಂದಾಗ ಲೈಫ್ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಹಣದ ಮೌಲ್ಯ ಏನು, ಶ್ರಮದ ಫಲ ಏನು ಅಂತ ಎಲ್ಲದಕ್ಕೂ ಧಡಕ್ ಅಂತ ಅರ್ಥ ಆಗ್ತಾ ಇದೆ. ಆದ್ರೆ ಸ್ನೇಹಿತರೆ, ಆಗ ಏನಾಗಿರುತ್ತೆ ಗೊತ್ತಾ, ಆ ಅರ್ಥ ಮಾಡ್ಕೊಳ್ಳೋದನ್ನ ಸರಿಪಡಿಸೋದಕ್ಕೆ, ಹೊಸದಾಗಿ ಶುರು ಮಾಡೋದಕ್ಕೆ, ಅಥವಾ ನಮ್ಮ ಪ್ರೀತಿ ಪಾತ್ರರ ಜೊತೆ ಮತ್ತಷ್ಟು ಸಮಯ ಕಳೆಯೋದಕ್ಕೆ ನಮ್ಮ ಹತ್ರ ಸಮಯವೇ ಇರೋದಿಲ್ಲ. ಇದೇ ಬದುಕಿನ ಕಟು ಸತ್ಯ ಸ್ನೇಹಿತರೆ. ಸಮಯವಿದ್ದಾಗ ಅರ್ಥ ಆಗೋದಿಲ್ಲ, ಅರ್ಥ ಆದಾಗ ಸಮಯ ಇರೋದಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನೀವು ಒಂದು ನಿರ್ಧಾರ ಮಾಡ್ಕೊಳ್ಳಿ, ಇವತ್ತೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸುತ್ತಲಿರುವ ಜನರನ್ನು, ನಿಮ್ಮ ಕೆಲಸವನ್ನು, ಹಾಗೆ ನಿಮ್ಮ ಸಂಬಂಧಗಳನ್ನ ಇವತ್ತೇ ಆಕ್ಷನ್ ತೆಗೆದುಕೊಳ್ಳಿ. ನಾಳೆಗೆ ಅಂತ ಕಾಯಬೇಡಿ, ಯಾಕಂದ್ರೆ ನಾಳೆ ಬರೋಷ್ಟರಲ್ಲಿ ಇವತ್ತಿನಲ್ಲಿದ್ದಷ್ಟು ಸಮಯ ನಿಮ್ ಹತ್ರ ಇರೋದಿಲ್ಲ. ಸಮಯ ಯಾರಿಗೂ ಕಾಯೋದಿಲ್ಲ. ಹಾಗಾಗಿ ಸಮಯ ಇರುವಾಗಲೇ ಅದರ ಬೆಲೆಯನ್ನ ತಿಳಿದುಕೊಂಡು, ಅರ್ಥ ಮಾಡಿಕೊಂಡು ಬದುಕನ್ನ ಸುಂದರವಾಗಿ ರೂಪಿಸಿಕೊಳ್ಳಿ. ಓಕೆನಾ? ಈ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಕಪಾಟು ತೆಗೆದಾಗ ಇವತ್ತು ಯಾವ ಬಟ್ಟೆ ಹಾಕೊಳ್ಳಿ ಅಂತ ಯೋಚನೆ ಮಾಡಿದ್ರ? ನಾವೆಲ್ಲರೂ ಕೊನೆಗೆ ಆರಿಸಿಕೊಳ್ಳೋದು ಅದೇ ಸಾಫ್ಟ್, ಹಗುರವಾದ, ಕಂಫರ್ಟ್ ಕೊಡುವ ಕಾಟನ್ ಬಟ್ಟೆ ಅಲ್ವಾ? ಅಂದ ಹಾಗೆ ಇವತ್ತು ಅಕ್ಟೋಬರ್ 7ನೇ ತಾರೀಕು, ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ. ನಮಗೆ ದಿನವಿಡೀ ಕಂಫರ್ಟಬಲ್ ಆಗಿರುವಂತಹ ಅನುಭವ ಕೊಡುವ, ನಮ್ಮ ಚರ್ಮಕ್ಕೆ ಸಾಫ್ಟ್ನೆಸ್ ತರುವಂತಹ ಆ ಬಿಳಿ ಚಿನ್ನಕ್ಕೆ ಗೌರವ ಸಲ್ಲಿಸೋ ದಿನ ಇವತ್ತು. ನಿಮಗೆ ಗೊತ್ತಾ, ನಾವು ಹಾಕೊಳ್ಳೋ ಒಂದು ಹತ್ತಿ ಶರ್ಟ್ ಅಥವಾ ಕಾಟನ್ ಸೀರೆ ಹಿಂದೆ ಸುಡುವ ಬಿಸಿಲಿನಲ್ಲಿ ಮಳೆ ಗಾಳಿಯನ್ನ ಲೆಕ್ಕಿಸದೆ ಹೊಲದಲ್ಲಿ ಬೆವರು ಹರಿಸಿ ಹತ್ತಿ ಬಿಡಿಸೋ ನಮ್ಮ ರೈತ ಅಣ್ಣ ಅಕ್ಕಂದಿರ ಶ್ರಮ ಇದೆ. ಆ ಚರಕದ ನೂಲಿನಿಂದ ಹಿಡಿದು ಇವತ್ತಿನ ಟ್ರೆಂಡಿ ಕಾಟನ್ ಫ್ಯಾಷನ್ ವರೆಗೂ ಹತ್ತಿ ಅನ್ನೋದು ಬರೀ ಬಟ್ಟೆ ಅಲ್ಲ ಸ್ನೇಹಿತರೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶದ ಕೋಟ್ಯಾಂತರ ಕುಟುಂಬಗಳ ಹೊಟ್ಟೆ ತುಂಬಿಸೋ ಶಕ್ತಿ. ಓಕೆ ಶ್ವೇತಾ, ಆದ್ರೆ ನಂಗೊಂದು ಡೌಟ್ ಇದೆ, ಈ ಅಕ್ಟೋಬರ್ 7ನೇ ತಾರೀಕಿಗೆ ಯಾಕೆ ವಿಶ್ವ ಹತ್ತಿ ದಿನವನ್ನ ಆಚರಿಸಲಾಗ್ತಿದೆ ಅಂತ ನೀವು ಕೇಳ್ಬೋದು. ಎಸ್ ಸ್ನೇಹಿತರೆ, 2019 ಅಕ್ಟೋಬರ್ 7ರಂದು ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿರುವ ವಿಶ್ವ ವಾಣಿಜ್ಯ ಸಂಸ್ಥೆ ಅಂದರೆ WTO ಪ್ರಧಾನ ಕಚೇರಿಯಲ್ಲಿ ಆಫ್ರಿಕಾದ ಹತ್ತಿ ಉತ್ಪಾದಕ ಪ್ರಮುಖ 4 ದೇಶಗಳಾದ ಬೆನಿನ್, ಬುರ್ಕಿನಾ ಫಾಸೋ, ಚಾಡ್ ಮತ್ತು ಮಾಲಿ ಮೊದಲ ಬಾರಿಗೆ ವಿಶ್ವ ಹತ್ತಿ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ಆಫ್ರಿಕನ್ ದೇಶಗಳ ಈ ಐತಿಹಾಸಿಕ ಮುನ್ನೆಜ್ಜೆಯನ್ನು ನೆನಪಿಸಿಕೊಳ್ಳಲು ಮತ್ತು ಜಾಗತಿಕ ಹತ್ತಿ ಕೃಷಿಕರ ಶ್ರಮವನ್ನು ಗುರುತಿಸಲು ಪ್ರತಿ ವರ್ಷ ಅಕ್ಟೋಬರ್ 7ರನ್ನ ಅಧಿಕೃತ ದಿನಾಂಕವಾಗಿ ನಿಗದಿಪಡಿಸಲಾಯಿತು. ಸ್ನೇಹಿತರೆ, ಮುಂದೆ 2021 ಆಗಸ್ಟ್ನಲ್ಲಿ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯು ಈ ದಿನಾಂಕವನ್ನು ಜಾಗತಿಕ

ಆಚರಣೆಯನ್ನಾಗಿ ಅಧಿಕೃತವಾಗಿ ಪ್ರಕಟಿಸಿತು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಹತ್ತಿ ಬಗ್ಗೆ ನಿಮಗೆ ಗೊತ್ತಿರದ ರೋಚಕ ಮತ್ತು ಅಪರೂಪದ ಸಂಗತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ವಿಶ್ವ ಹತ್ತಿ ದಿನದ ಬಗ್ಗೆ ಮಾಹಿತಿ ತಿಳಿಸಿದ್ದಾಯ್ತು. ಈಗ ಹತ್ತಿಯ ಬಗ್ಗೆ ಒಂದಿಷ್ಟು ರೋಚಕ ಮತ್ತು ಅಪರೂಪದ ಸಂಗತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕರೆನ್ಸಿ ನೋಟುಗಳಲ್ಲಿ ಹತ್ತಿಯ ಬಳಕೆ ಆಗುತ್ತೆ ಅಂದ್ರೆ ನಂಬ್ತೀರಾ? ಎಸ್, ಹೌದು. ನಾವು ಪ್ರತಿದಿನ ಬಳಸುವಂತಹ ಭಾರತೀಯ ರೂಪಾಯಿ ನೋಟುಗಳು ಸಾಮಾನ್ಯ ಮರದ ಕಾಗದದಿಂದ ತಯಾರಾಗೋದಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸುವ ನೋಟುಗಳಲ್ಲಿ 75%ಕ್ಕಿಂತ ಹೆಚ್ಚು ಹತ್ತಿ ಮತ್ತು 25%ರಷ್ಟು ಲೆನಿನ್ ಬಳಸಲಾಗುತ್ತೆ. ಇದೇ ಕಾರಣಕ್ಕೆ ನೋಟುಗಳು ನೀರಿನಲ್ಲಿ ನೆನೆದರೂ ತಕ್ಷಣ ಹರಿಯುವುದಿಲ್ಲ ಹಾಗೂ ದೀರ್ಘಕಾಲ ಬಾಳಿಕೆ ಬರುತ್ತವೆ. ಹಾಗೆ ಝೀರೋ ವೇಸ್ಟ್ ಕ್ರಾಪ್ ಅಂದ್ರೆ ಶೂನ್ಯ ತ್ಯಾಜ್ಯ ಬೆಳೆ. ಹತ್ತಿ ಗಿಡದ ಯಾವುದೇ ಭಾಗವು ಪೋಲಾಗೋದಿಲ್ಲ ಸ್ನೇಹಿತರೆ. 100%ರಷ್ಟು ಪ್ರತಿಯೊಂದು ಬಳಕೆಯಾಗುತ್ತೆ. ಹತ್ತಿ ನಾರಿನಿಂದ ಉಡುಪಾಗಲಿ ಜವಳಿಯಾಗಲಿ ನೂಲಾಗಲಿ ತಯಾರಿಸಬಹುದು. ಇನ್ನ ಹತ್ತಿ ಬೀಜದಿಂದ ಎಣ್ಣೆ ಶುದ್ಧೀಕರಿಸಿ ಅಡುಗೆಗೆ ಬಳಸಬಹುದು. ಇನ್ನ ಹಿಂಡಿ, ಎಣ್ಣೆ ತೆಗೆದ ಮೇಲೆ ಉಳಿಯುವ ಹಿಂಡಿ ದನಕರುಗಳಿಗೆ ಅತ್ಯಂತ ಪೌಷ್ಟಿಕ ಆಹಾರವಾಗಿರುತ್ತೆ. ಹಾಗೆ ಖಾಂಡ ಅಥವಾ ಕಡ್ಡಿ, ಕಾಗದ, ಕಾರ್ಡ್ಬೋರ್ಡ್ ಹಾಗೆ ಜೈವಿಕ ಇಂಧನ ತಯಾರಿಕೆಗೆ ಬಳಕೆಯಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಂಧೂ ಕಣಿವೆ ನಾಗರಿಕತೆ ಮತ್ತು ಭಾರತದ ಇತಿಹಾಸದಲ್ಲಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದು ನೂಲು ತೆಗೆದು ಬಟ್ಟೆ ನೇಯ್ದ ಹೆಗ್ಗಳಿಕೆ ನಮ್ಮ ಸಿಂಧೂ ಕಣಿವೆ ನಾಗರಿಕತೆಗೆ ಸಲ್ಲುತ್ತೆ. ಇನ್ನ ಮೆಹೆಂಜೋದಾರೋ ಉತ್ಪನ್ನದಲ್ಲಿ ಕ್ರಿಸ್ತಪೂರ್ವ 3000 ಕಾಲದ ಹತ್ತಿಯ ನೂಲಿನ ತುಣುಕುಗಳು ಪತ್ತೆಯಾಗಿದ್ವು. ಹಾಗೆ ಸ್ನೇಹಿತರೆ, ವೈದ್ಯಕೀಯ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೇಗಪ್ಪ ಹತ್ತಿ ಬಳಕೆಯಾಗುತ್ತೆ ಅಂದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಬ್ಯಾಂಡೇಜ್, ಸರ್ಜಿಕಲ್ ಕಾಟನ್ ಹಾಗೂ ಹೈಜೀನ್ ಪ್ರಾಡಕ್ಟ್ಗಳಿಗೆ ಹತ್ತಿಯೇ ಆಧಾರ. ಇನ್ನ ಗಗನಯಾತ್ರಿಗಳು ಧರಿಸುವ ಸ್ಪೇಸ್ ಸೂಟ್ಗಳ ಒಳಪದರದಲ್ಲಿ ದೇಹದ ತಾಪಮಾನ ಸಮತೋಲನದಲ್ಲಿ ಇಡೋದಕ್ಕೆ ಹತ್ತಿಯ ವಿಶೇಷ ನೂಲನ್ನೇ ಬಳಸಲಾಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿದಿನ ಧರಿಸೋ ಪ್ರತಿಯೊಂದು ಹತ್ತಿ ದಾರದಲ್ಲೂ ನಮ್ಮ ಮಣ್ಣಿನ ವಾಸನೆ ಇದೆ, ನಮ್ಮ ದೇಶದ ರೈತರ ಬೆವರಿನ ಹನಿ ಇದೆ. ಮುಂದಿನ ಸಲ ನೀವು ಕಾಟನ್ ಬಟ್ಟೆ ಧರಿಸಿದಾಗ ಆರಾಮದಾಯಕ ಮೃದುತ್ವದ ಜೊತೆಗೆ ನಮ್ಮ ರೈತ ಅಣ್ಣ ಅಕ್ಕಂದಿರ ಶ್ರಮವನ್ನ ಒಮ್ಮೆ ನೆನಪಿಸಿಕೊಂಡು ಅವರಿಗೆ ಮನಸ್ಸಿನಲ್ಲೇ ಕೃತಜ್ಞತೆ ಸಲ್ಲಿಸೋಣ. ಆ ಹತ್ತಿಯಷ್ಟೇ ನಿಮ್ಮ ಮನಸ್ಸು ಸಾಫ್ಟ್ ಆಗಿರಲಿ. ನಿಮ್ಮ ಮುಖದ ಮೇಲಿನ ನಗು ಯಾವತ್ತೂ ಮಾಸದಿರಲಿ. ಇವತ್ತಿನ ದಿನ ನಿಮಗಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿರೋ ಎಲ್ಲರಿಗೂ ಕಂಫರ್ಟಬಲ್ ಹಾಗೂ ಪಾಸಿಟಿವ್ ಆಗಿರ್ಲಿ ಅಂತ ಹಾರೈಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 8686183806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 2, ಅಧ್ಯಾಯ 17. ಓದುತ್ತಿರುವವರು ಪದ್ಮಶ್ರೀಧರ್. ನೆಟಾಲ್ನಲ್ಲಿ ನೆಲೆಸಿದ್ದುದು 1893. ಸೇಠ್ ಹಾಜಿ ಮೊಹಮ್ಮದ್ ಹಾಜಿ ದಾದಾ ನೆಟಾಲಿನ ಭಾರತೀಯರ ಪೈಕಿ ಅಗ್ರಗಣ್ಯರೆಂದು ಪರಿಗಣಿತರಾಗಿದ್ದರು. ಆದರೆ ಸಂಪತ್ತಿನ ದೃಷ್ಟಿಯಲ್ಲಿ ಸೇಠ್ ಅಬ್ದುಲ್ಲಾ ಹಾಜಿ ಅದಮ್ ಅವರಲ್ಲೆಲ್ಲ ಪ್ರಮುಖರಾಗಿದ್ದರು. ಆದರೆ ಅವರು ಉಳಿದ ಎಲ್ಲರೂ ಸಾರ್ವಜನಿಕ ವಿಷಯಗಳಲ್ಲಿ ಯಾವಾಗಲೂ ಸೇಠ್ ಹಾಜಿ ಮೊಹಮ್ಮದ್ರಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತಿದ್ದರು. ಆದುದರಿಂದ ಸೇಠ್ ಅಬ್ದುಲ್ಲಾರವರ ಮನೆಯಲ್ಲಿ ಹಾಜಿ ಮೊಹಮ್ಮದ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರಿ ಫ್ರಾಂಚೈಸ್ ಬಿಲ್ಲನ್ನು, ಅಂದರೆ ಮತಾಧಿಕಾರದ ಮಸೂದೆಯನ್ನು ವಿರೋಧಿಸಬೇಕೆಂದು ತೀರ್ಮಾನ ಮಾಡಲಾಯಿತು. ಸ್ವಯಂ ಸೇವಕರ ಪಟ್ಟಿಯನ್ನು ತಯಾರಿಸಿದೆವು. ನೆಟಾಲ್ನಲ್ಲಿ ಜನಿಸಿದ ಭಾರತೀಯರು, ಮುಖ್ಯವಾಗಿ ಭಾರತೀಯ ಕ್ರೈಸ್ತ ಯುವಕರು ಈ ಸಭೆಗೆ ಆಹ್ವಾನಿತರಾಗಿದ್ದರು. ಡರ್ಬಾನ್ ಕೋರ್ಟಿನ ದ್ವಿಭಾಷಿಯಾದ ಮಿಸ್ಟರ್ ಪಾಲ್ ಮತ್ತು ಮಿಷನ್ ಸ್ಕೂಲ್ ಹೆಡ್ ಮಾಸ್ಟರ್ ಆದ ಸುಭಾನ್ ಗಾಡ್ಫ್ರೇ ಅವರು ಸಭೆಗೆ ಬಂದಿದ್ದರು. ಸಭೆಗೆ ಅನೇಕ ಕ್ರೈಸ್ತ ಯುವಕರು ಬರಲು ಅವರೇ ಕಾರಣ. ಅವರೆಲ್ಲರೂ ಸ್ವಯಂ ಸೇವಕರಾದರು. ಸ್ಥಳದ ಅನೇಕ ವ್ಯಾಪಾರಿಗಳನ್ನು ಸ್ವಯಂ ಸೇವಕರನ್ನಾಗಿ ಸೇರಿಸಿಕೊಂಡೆವು. ಅವರಲ್ಲಿ ಮುಖ್ಯವಾಗಿ ಸೇಠ್ ದಾವೂದ್ ಮೊಹಮ್ಮದ್, ಮೊಹಮ್ಮದ್ ಕಾಸಿಂ, ಕುಮರುದ್ದೀನ್, ಅದಮ್ಜಿ ಮಿಯಾ ಖಾನ್, ಎ ಕೊಳಂದವೇಲು ಪಿಳ್ಳೈ, ಸಿ ಲಚಿರಾಮ್ ರಂಗಸ್ವಾಮಿ ಪಡಿಯಾಚಿ ಮತ್ತು ಅಮದ್ ಜೀವ ಮುಂತಾದವರು ಇದ್ದರು. ಪಾರ್ಸಿ ರುಸ್ತುಂಜಿಯಂತೂ ಇದ್ದರು. ಗುಮಾಸ್ತರ ಪೈಕಿ ಮಾಣಿಕ್ ಜಿ ಜೋಶಿ, ನರಸಿಂಹರಾಮ್ ಇವರೆಲ್ಲ ಇದ್ದರು. ಇವರೆಲ್ಲ ದಾದಾ ಅಬ್ದುಲ್ಲಾ ಮುಂತಾದವರ ದೊಡ್ಡ ದೊಡ್ಡ ಅಂಗಡಿಗಳು

0: ಗಳಲ್ಲಿ ಕೆಲಸ ಮಾಡುತ್ತಿದ್ದರು. ತಾವು ಹೀಗೆ ಸಾರ್ವಜನಿಕ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವೂ ಸಂತೋಷವೂ ಆಯಿತು. ಹೀಗೆ ಸಾರ್ವಜನಿಕ ಕಾರ್ಯದಲ್ಲಿ ಭಾಗಿಯಾಗಲು ಆಹ್ವಾನಿತರಾದುದು ಅವರ ಬಾಳಿನಲ್ಲಿ ಹೊಸ ಅನುಭವವಾಗಿತ್ತು. ಭಾರತೀಯರಿಗೆ ಉಂಟಾದ ಆಪತ್ತಿನ ಎದುರಿಗೆ ಉಚ್ಚ ನೀಚ, ಹಿರಿಯ ಕಿರಿಯ, ಮಾಲೀಕ ನೌಕರ, ಹಿಂದೂ ಮುಸಲ್ಮಾನ, ಪಾರಸಿ ಇಸಾಯಿ, ಗುಜರಾತಿ, ಮದರಾಸಿ, ಸಿಂಧಿ ಎಂಬ ವ್ಯತ್ಯಾಸಗಳೆಲ್ಲ ಮರೆಯಾದವು. ಎಲ್ಲರೂ ಒಂದೇ ಸಮನಾಗಿ ಭಾರತ ಮಾತೆಯ ಪುತ್ರರೂ ಸೇವಕರೂ ಆಗಿದ್ದರು. ಮಸೂದೆಯ ಎರಡನೆಯ ಚರ್ಚೆ ಮುಗಿದು ಅದು ಆಗಲೇ ಅಂಗೀಕೃತವಾಗಿತ್ತು ಅಥವಾ ಆಗುವುದರಲ್ಲಿತ್ತು. ಆಗ ಶಾಸನಸಭೆಯಲ್ಲಿ ಮಾಡಿದ ಭಾಷಣಗಳಲ್ಲಿ ಭಾರತೀಯರು ಈ ಕಠಿಣವಾದ ಮಸೂದೆಗೆ ಯಾವ ವಿರೋಧವನ್ನೂ ವ್ಯಕ್ತಪಡಿಸಿಲ್ಲ. ಆದುದರಿಂದ ಅವರು ಮತಾಧಿಕಾರ ಹೊಂದಲು ಅರ್ಹರಲ್ಲ ಎಂಬುದು ಇದರಿಂದಲೇ ಗೊತ್ತಾಗುತ್ತದೆ ಎಂಬುದನ್ನು ಒತ್ತಿ ಹೇಳಲಾಗಿತ್ತು. ಸಭೆಯಲ್ಲಿ ನೆರೆದಿದ್ದವರಿಗೆ ನಾನು ಪರಿಸ್ಥಿತಿಯನ್ನು ವಿವರಿಸಿದೆ. ನಾವು ಮೊದಲು ಮಾಡಿದ ಕಾರ್ಯ ಶಾಸನಸಭೆಯ ಸ್ಪೀಕರ್ಗೆ ಮಸೂದೆಯ ಮೇಲಿನ ಚರ್ಚೆಯನ್ನು ಮುಂದಕ್ಕೆ ಹಾಕಬೇಕೆಂದು ಪ್ರಾರ್ಥಿಸಿ ಒಂದು ತಾರನ್ನು ಕಳಿಸಿದ್ದುದು. ಅದೇ ಬಗೆಯ ತಾರನ್ನು ಪ್ರಧಾನಮಂತ್ರಿ ಸರ್ ಜಾನ್ ರಾಬಿನ್ಸನ್ರವರಿಗೂ ಮತ್ತು ದಾದಾ ಅಬ್ದುಲ್ಲಾರವರ ಮಿತ್ರರೆಂಬ ದೃಷ್ಟಿಯಿಂದ ಮಿಸ್ಟರ್ ಎಸ್ಕೋಂರವರಿಗೂ ಕಳುಹಿಸಿದೆವು. ಸ್ಪೀಕರ್ರವರು ಕೂಡಲೇ ಮಸೂದೆಯ ಮೇಲಿನ ಚರ್ಚೆಯನ್ನು ಎರಡು ದಿನಗಳು ಮುಂದಕ್ಕೆ ಹಾಕುವುದಾಗಿ ಉತ್ತರ ಕೊಟ್ಟರು. ಇದರಿಂದ ನಮಗೆ ಸಂತೋಷವಾಯಿತು. ಶಾಸನಸಭೆಗೆ ಒಪ್ಪಿಸುವ ಅರ್ಜಿ ಸಿದ್ಧವಾಯಿತು. ಅದರ ಮೂರು ಪ್ರತಿಗಳು ಆಗಬೇಕಾಗಿದ್ದುವು. ವೃತ್ತಪತ್ರಿಕೆಗಳಿಗಾಗಿ ಒಂದು ಪ್ರತಿ ಬೇಕಾಗಿದ್ದಿತು. ಸಾಧ್ಯವಾದಷ್ಟು ಜನರಿಂದ ಅರ್ಜಿಗೆ ರುಜು ಹಾಕಿಸಬೇಕೆಂದು ತೀರ್ಮಾನವಾಯಿತು. ಈ ಕಾರ್ಯಗಳನ್ನೆಲ್ಲ ಮಾಡಲು ನಮಗೆ ಇದ್ದದ್ದು ಒಂದು ರಾತ್ರಿ ಮಾತ್ರ. ಇಂಗ್ಲಿಷ್ ಬಲ್ಲ ಸ್ವಯಂ ಸೇವಕರು ರಾತ್ರಿಯೆಲ್ಲ ಕೆಲಸ ಮಾಡಿದರು. ಸುಂದರವಾದ ಹಸ್ತಾಕ್ಷರವುಳ್ಳ ಮಿಸ್ಟರ್ ಆರ್ಥರ್ ಎಂಬ ವೃದ್ಧರು ಮುಖ್ಯವಾದ ಪ್ರತಿಯನ್ನು ಬರೆದರು. ಉಳಿದವನ್ನು ಒಬ್ಬರು ಓದಿ ಹೇಳಿ ಇತರರು ಬರೆದರು. ಹೀಗೆ ಒಟ್ಟಿಗೆ ಐದು ಪ್ರತಿಗಳು ಸಿದ್ಧವಾದುವು. ವರ್ತಕ ಸ್ವಯಂ ಸೇವಕರು ತಮ್ಮ ಸ್ವಂತ ಗಾಡಿಗಳಲ್ಲಿ ಅಥವಾ ತಾವೇ ದುಡ್ಡು ಕೊಟ್ಟು ಬಾಡಿಗೆ ಗಾಡಿಗಳಲ್ಲಿ ಹೋಗಿ ಅರ್ಜಿಗೆ ರುಜು ಹಾಕಿಸಿ ತಂದರು. ಕಾರ್ಯ ಬಹಳ ಬೇಗ ಮುಗಿದು ಅರ್ಜಿಗಳನ್ನು ಕಳುಹಿಸಿದ್ದಾಯಿತು. ಪತ್ರಿಕೆಗಳು ನಮಗೆ ಅನುಕೂಲವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಪ್ರಕಟಿಸಿದವು. ಇದರಿಂದ ಶಾಸನಸಭೆಯ ಮೇಲೆ ಪರಿಣಾಮ ಉಂಟಾಯಿತು. ಸಭೆಯಲ್ಲಿ ಇದರ ಚರ್ಚೆ ನಡೆಯಿತು. ಮಸೂದೆಯ ಪರವಾಗಿದ್ದವರು ನಮ್ಮ ಅರ್ಜಿಯಲ್ಲಿ ಎತ್ತಿದ ವಾದಕ್ಕೆ ಹುರುಳಿಲ್ಲದ ಪ್ರತ್ಯುತ್ತರವನ್ನು ಕೊಟ್ಟರು. ಮಸೂದೆ ಹೇಗೋ ಅಂಗೀಕೃತವಾಯಿತು. ಇದು ಹೀಗಾಗುವುದೆಂದು ನಮಗೆ ಮೊದಲೇ ಗೊತ್ತಿತ್ತು. ಆದರೆ ಚಳುವಳಿಯಿಂದ ಅಲ್ಲಿಯ ಭಾರತೀಯರಲ್ಲಿ ಹೊಸ ಜೀವ ಪ್ರವಹಿಸಿತ್ತು. ಭಾರತೀಯರೆಲ್ಲ ಒಂದೇ ಸಮಾಜ, ಅದು ಅವಿಭಾಜ್ಯ. ವ್ಯಾಪಾರದ ಹಕ್ಕುಗಳಿಗೆ ಮಾತ್ರವೇ ಅಲ್ಲ, ರಾಜಕೀಯ ಹಕ್ಕುಗಳಿಗಾಗಿಯೂ ಹೋರಾಡುವುದು ತಮ್ಮ ಧರ್ಮ ಎಂಬುದನ್ನು ಅವರು ಮನಗಾಣುವಂತೆ ಮಾಡಿತು. ಆಗ ವಸಾಹತುಗಳಿಗೆ ಲಾರ್ಡ್ ರಿಪ್ಪನ್ರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು. ಅವರಿಗೆ ಒಂದು ಬೃಹತ್ ಅರ್ಜಿಯನ್ನು ಸಲ್ಲಿಸಬೇಕೆಂದು ತೀರ್ಮಾನಿಸಲಾಯಿತು. ಆ ಕಾರ್ಯ ಸುಲಭವಾದುದೂ ಒಂದೆರಡು ದಿನಗಳಲ್ಲಿ ಆಗುವುದೂ ಆಗಿರಲಿಲ್ಲ. ಮತ್ತೆ ಸ್ವಯಂ ಸೇವಕರನ್ನು ಕೂಡಿಸಿದೆ. ತಮ್ಮ ತಮ್ಮ ಪಾಲಿನ ಕಾರ್ಯವನ್ನು ಎಲ್ಲರೂ ಮಾಡಿದರು. ನಾನು ಅರ್ಜಿಯನ್ನು ಸಿದ್ಧಪಡಿಸಲು ಬಹಳ ಶ್ರಮಪಟ್ಟೆ. ಪ್ರಕಟವಾಗಿದ್ದ ಎಲ್ಲ ಸಾಹಿತ್ಯವನ್ನೂ ವ್ಯಾಸಂಗ ಮಾಡಿದೆ. ನನ್ನ ವಾದ ಒಂದು ತತ್ವ ಮತ್ತು ಒಂದು ಪರಿಸ್ಥಿತಿ, ಈ ಎರಡರ ಸುತ್ತ ನೀಯ್ದುದಾಗಿತ್ತು. ನನಗೆ ಭಾರತದಲ್ಲಿ ಮತಾಧಿಕಾರವಿದೆ, ಆದುದರಿಂದ ನೇಪಾಳ್ನಲ್ಲಿಯೂ ಇರಬೇಕಾದುದು ನ್ಯಾಯ. ಎರಡನೆಯದಾಗಿ, ಮತಾಧಿಕಾರವನ್ನು ಚಲಾಯಿಸಬಲ್ಲ ಭಾರತೀಯರು ನೇಪಾಳ್ನಲ್ಲಿ ಬಹಳ ಕಡಿಮೆ ಜನ ಇದ್ದುದರಿಂದ ಆ ಮತಾಧಿಕಾರವನ್ನು ಕಿತ್ತುಕೊಳ್ಳುವುದು ಸರಿಯಲ್ಲವೆಂದು ವಾದಿಸಿದೆ. 17ರ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೆ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
3: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ವಂದೇ ಗೋಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪುರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿದ್ದಂಥ ಶಿವಶರಣರಾದಂಥ ಕಾಯಕವೇ ಕೈಲಾಸ ಅನ್ನುವ ಮೂಲಕ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡುವ ಜೊತೆಗೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧರಾಗಿ ಕಲ್ಯಾಣದ ಶರಣರ ಇಷ್ಟಲಿಂಗ ಪೂಜೆಗೆ ಅಗತ್ಯವಾದಂತಹ ಹೂವು, ಪತ್ರೆ ಮತ್ತು ಮಾಲೆಗಳನ್ನು ಪ್ರೀತಿಯಿಂದ ಸಂಗ್ರಹಿಸಿ ಮನೆ ಮನೆಗೆ ತಲುಪಿಸುವಂತಹ ಕಾಯಕವನ್ನು ಮಾಡ್ತಾ ಇದ್ರು ಹೂಗಾರ ಮಾದಯ್ಯ. ಆದ್ರಿಂದಲೇ ಇವರಿಗೆ ಹೂಗಾರ ಮಾದಯ್ಯ ಎನ್ನುವಂತಹ ಹೆಸರು ಬಂದಿರಬಹುದು. ಆದರೆ ಇವರು ಪ್ರಕೃತಿಯನ್ನು ಹೆಚ್ಚು ಪ್ರೀತಿಸ್ತಿದ್ರು, ಜೊತೆಗೆ ತಾವು ಮಾಡುವಂತಹ ಕಾಯಕಕ್ಕೆ ಹೆಚ್ಚು ಗೌರವವನ್ನ ಕೊಡ್ತಾ ಇದ್ದಂತ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಶಿವಶರಣ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ಹಾಗೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಸಹ ಹೂಗಾರ ಮಾದಯ್ಯನವರನ್ನ ಹಾಡಿ ಕೊಂಡಾಡಿದೆ, ಏನೆಲ್ಲ ಹೇಳಿದೆ ನಮ್ಮ ಜನಪದ ಸಾಹಿತ್ಯ ಹೂಗಾರ ಮಾದಯ್ಯನವರ ವಿಚಾರಧಾರೆ ಅಂತ ತಿಳಿಯೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳಿಸಬಹುದ?
10: ಬೆಳಗಿನ ಶುಭೋದಯ. ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಈ ದಿನ ಶಿವಶರಣರಾದಂತಹ ಹೂಗಾರ ಮಾದಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. 12ನೇ ಶತಮಾನದಲ್ಲಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಹೊಸ ಧಾರ್ಮಿಕ ಚಿಂತನೆಗಳು ಹುಟ್ಟಿಕೊಂಡಿದ್ದು ನಮಗೆಲ್ಲ ತಿಳಿದಿದೆ. ಅಂದು ಅತ್ಯಂತ ಕೆಳಗ ವರ್ಗದ ಜನರೂ ಸಹ ಉನ್ನತ ಸ್ಥಾನವನ್ನು ಹೊಂದಿದಂತಹ ಒಂದು ಪರ್ವಕಾಲ. ಈ ಒಂದು ಕಾಲದಲ್ಲಿ ಅನೇಕ ಶಿವಶರಣರು ಹುಟ್ಟಿ ಬಂದಿದ್ದಾರೆ. ಅಂತಹವರಲ್ಲಿ ಹೂಗಾರ ಮಾದಣ್ಣನವರು ಒಬ್ಬರು. ಅವರ ಕಾಯಕ ಬಗ್ಗೆ ಹೇಳಬೇಕು ಅಂದರೆ, ಅವರು ಪ್ರತಿದಿನ ಹೂವು ಮತ್ತು ಪತ್ರೆಯನ್ನು ಬೆಳಗ್ಗೆಯೇ ಕೊಯ್ದು ಎಲ್ಲ ಶರಣರಿಗೆ ತಂದು ಅದನ್ನು ವಿತರಿಸ್ತಾ ಇದ್ರು. ಆ ರೀತಿ ಅವರು ದೇವರ ಒಂದು ಪೂಜೆಗೆ ನೆರವಾಗುವಂತಹ ಪವಿತ್ರವಾದ ಕಾಯಕವನ್ನು ಮಾಡುತ್ತಿದ್ದರು. ಅದರಲ್ಲೂ ರೈತಾಪಿ ಜನರಿಗೆ ಅವರು ಒಕ್ಕಲನ್ನು ಮಾಡುವಾಗ ಅವರು ಕಣಕ್ಕೆ ಬಂದು ಹೂವು ಮತ್ತು ಪತ್ರೆಯನ್ನು ತಂದುಕೊಟ್ಟಾಗಲೇ ಅವರಿಗೆ ತೃಪ್ತಿಯಾಗುತ್ತಿತ್ತಂತೆ. ಆಗ ಅವರ ರಾಶಿ ಉಕ್ಕೇರುತ್ತಿತ್ತು ಅವರ ಒಂದು ಪತ್ರೆಯಿಂದಲೇ ಎಂದು ಜನ ನಂಬಿದ್ದರು. ಹೂಗಾರ ಮಾದಣ್ಣನ ಮೇಲೆ ಅವರು ಅಷ್ಟೊಂದು ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ಅದನ್ನು ನಾವು ಅವರ ಒಂದು ಪ್ರೀತಿಯನ್ನು ತ್ರಿಪದಿಯಲ್ಲಿ ವರ್ಣಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮಾದಣ್ಣನವರ ಬಗ್ಗೆ ಯಾವುದೇ ವಚನಗಳಲ್ಲಿ ನಾವು ಅವರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರುವುದಿಲ್ಲ. ಆದರೆ ಅವರು ಬಸವಣ್ಣನವರ ಕಾಲದಲ್ಲಿ ಇದ್ದರು ಅನ್ನೋದು ಮಾತ್ರ ನಮಗೆ ಕೆಲವು ಜನಪದ ಸಾಹಿತ್ಯದಿಂದ ಅದು ತಿಳಿದು ಬರುತ್ತದೆ. ಆ ಒಂದು ಜನಪದ ಸಾಹಿತ್ಯದಲ್ಲಿ, ಅದರಲ್ಲೂ ಸಹ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಪ್ರಿಯವಾದಂತಹ ಈ ತ್ರಿಪದಿಗಳು ಮಾದಣ್ಣನವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯಬಹುದು ಅನ್ನಬಹುದಾಗಿದೆ. ಮಾದಣ್ಣನವರು ಸೂರ್ಯನ ಉದಯಕ್ಕಿಂತ ಮೊದಲೇ ಹೋಗಿ ಹೂವು ಮತ್ತು ಪತ್ರೆಯನ್ನು ಎತ್ತಿಕೊಂಡು ಬಂದು ಎಲ್ಲ ಜನರಿಗೆ ಕೊಡ್ತಾ ಇದ್ರು. ಅದನ್ನು ಅವ್ರು ಹೇಳ್ತಾರೆ, ಅನಿಲನ ಅಲುಗದ ಅಳಿ ಎರಗದ ರವಿ ಕರಂಪುಗದ ಹೊಚ್ಚ ಹೊಸ ಹೂವುಗಳನ್ನು ತಂದು ಶಿವಶರಣರಿಗೆ ಕೊಡ್ತಾ ಇದ್ರು. ಅಂದರೆ ಅವ್ರು ಹೇಳೋದೇನು ಅಂದರೆ, ದುಂಬಿಗಳು ಬಂದು ಅದಕ್ಕೆ ಎರಗದೇ ಇರುವಂತಹ ಹೂಗಳು, ಗಾಳಿಯೂ ಸಹ ಮುಟ್ಟಿದಂತಹ ಹೂಗಳು, ಜೊತೆಗೆ ಇನ್ನೂ ಸಹ ಸೂರ್ಯನ ಕಿರಣಗಳು ಮುಟ್ಟಬಾರದು, ಆ ತರಹ ಪವಿತ್ರವಾದ ನಿರ್ಮಲವಾದ ಹೂವುಗಳನ್ನು ತಂದು ಶಿವಶರಣರಿಗೆ ಕೊಡ್ತಾ ಇದ್ರು. ಆ ರೀತಿ ಅವರು ತಮ್ಮ ಕಾಯಕದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ನಂತರ ಕೊಟ್ಟು ಜಂಗಮ ದಾಸೋಹವನ್ನು ಮಾಡ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಇದೇ ರೀತಿ ಇವರ ಒಂದು ಈ ಮಾಹಿತಿ ಬಿಜ್ಜಳನ ಓಲಗದಲ್ಲಿ ಸಹ ಅದು ಪ್ರಸ್ತುತ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ತುಂಬ ಚರ್ಚೆ ನಡೆಯುತ್ತೆ. ಎಲ್ಲರೂ ಸಹ ಮಾದಣ್ಣನವ್ರನ್ನ ಹೊಗಳಿದ್ದು ಯಾಕೆಂದರೆ ಅವರೆಲ್ಲರಿಗೂ ಸಹ ಏನು ರೈತಾಪಿ ಜನರಿಗೆ ಅವರು ತಂದು ಕೊಟ್ಟಾಗ ನಮ್ಮದು ಈ ವರ್ಷ ತುಂಬ ರಾಶಿ ರಾಶಿ ಉಕ್ಕೇರ್ತು ಅಂತ ಹೇಳಿ ಅವ್ರು ಹೇಳಿದ್ದನ್ನು ಕೇಳಿಬಿಟ್ಟು ಅಲ್ಲಿ ಚರ್ಚೆ ಆಗತ್ತೆ. ಅದಕ್ಕೆ ಅದು ಅರಸನು ಈ ತುಂಬ ಧನವನ್ನು ಕೊಡ್ತಾನಲ್ಲ ಅಂಥೇಳಿ ಜನ ಕೆಲವರು ಚಿಂತನೆ ಮಾಡ್ತಾ ಇದ್ರಂತೆ. ಹಾಗೆಯೇ ಬಾಚರಸನು ಹೂಗಾರ ಮಾದಣ್ಣನವರ ಮನೆಗೆ ಹೋಗಿ ನಮಸ್ಕರಿಸಿ ಕಾಯಕಕ್ಕೆ ವರ್ಷಾಸನ ನೀಡಿ ಬಂದುದಕ್ಕೆ ಆಗದೇ ಇರುವಂತಹ ಕೆಲವು ಕುಹಕಿಗಳು ಆಡ್ಕೊಳ್ತಾರೆ. ಏನಪ್ಪ ಅಂತಂದರೆ ಅವರಲ್ಲಿ ಹೊರಗೆ ಹೊಟ್ಟೆ ಉರಿ, ಯಾಕೆಂದರೆ ಮಾದಣ್ಣ ಏನು ಬರೀ ಒಂದು ಹೂವನ್ನು ತಂದು ಕೊಡೋದಿಕ್ಕೇನೆ ಬಿಜ್ಜಳನ ಓಲಗದಲ್ಲಿ ಅವ್ರ ಬಗ್ಗೆ ಇಷ್ಟೆಲ್ಲ ಒಂದು ಚರ್ಚೆ ಆಯ್ತಲ್ಲ ಅಂಥೇಳಿ. ಆದರೆ ಅವಾಗ ಏನಪ್ತು ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ನಿಷ್ಠೆಯಿಂದ ಮಾಡಿದ್ದವ್ರಿಗೆ ಅಲ್ಲಿ ಹೊಗಳಿಕೆ ಸಿಕ್ತಿತ್ತು, ಆದರೆ ಮಾದಣ್ಣನವರಿಗೆ ಅದು ಬೇಕಾಗಿರಲಿಲ್ಲ. ಅವರು ಏನು ಅಂದರೆ, ಅವರ ದಿನನಿತ್ಯದ ಕಾಯಕ ಅದಾಗಿತ್ತು. ಅವರು ಯಾವುದೇ ಒಂದು ಇಂತಹ ಮಾತುಗಳಿಗೆ ಕಿವಿಗೊಡ್ದೇನೆ, ಕೆಲವರು ಕ್ಷುಲ್ಲಕ ಮಾತುಗಳನ್ನು ಆಡ್ತಾರೆ, ಆದರೆ ಅದಕ್ಕೆ ಅವರು ಕಿವಿಯನ್ನು ಕೊಡದೇನೆ ತಮ್ಮ ಒಂದು ಕಾಯಕವನ್ನು ಹಾಗೆಯೇ ಮಾಡ್ತಾ ಇದ್ರು. ಅದರ ಬಗ್ಗೆ ಒಂದು ಜಾನಪದ ಗೀತೆ ಈ ರೀತಿ ಇದೆ. ಊರ ಶಿವಶರಣನಿಗೆ ಜೀವ ಮಾದನೆ ಮದ್ದು, ಊರ ಶಿವಶರಣನಿಗೆ ಜೀವ ಮಾದನೆ ಮುದ್ದು, ಸೂರಿ ಹೂವ ಪತ್ರಿ ದಿನ ನೋಡಿ, ಸೂರಿ ಹೂವ ಪತ್ರಿ ದಿನ ನೋಡಿ ಮಾಡಿದರು ನಾರಿ.

0: ಕೊಟ್ಟಿಲ್ಲಾ ಹೊನ್ನವರಿ ಹೊನ್ನವರಿ ಬೂರಿ ಕೊಯ್ದಿತ್ತು ಶರಣರಿಗೆ ಬೂರಿ ಕೊಯ್ದಿತ್ತು ಶರಣರಿಗೆ ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ ಆಯಾ ಬೆಳೆಸುವುದಕ್ಕೆ ಸಾಹಸವು ಆಯಾ ಬೆಳೆಸುವುದಕ್ಕೆ ಸಾಹಸವು ಜಗದೊಳಗೆ ಹೇಯ ಸಂಸಾರ ನೀಗುದಕ್ಕೆ ಹೇಯ ಸಂಸಾರ ನೀಗುದಕ್ಕೆ ಹೂಗಾರ ಮಾದಣ್ಣ ತೂಗಿದನು ಕಾಯಕವ ಹೂಗಾರ ಮಾದಣ್ಣ ತೂಗಿದನು ಕಾಯಕವ ಸಾಗಿ ಶಿವ ಬಂದು ಗಣಪದವ ಸಾಗಿ ಶಿವ ಬಂದು ಗಣಪದವ ಕೇಳೆನಲು ಬಾಗಿ ಕೈಲಾಸ ಕೆಳಗಾಯಿತು ಬಾಗಿ ಕೈಲಾಸ ಕೆಳಗಾಯಿತು ಬಾಗಿ ಕೈಲಾಸ ಕೆಳಗಾಯಿತು ಹೀಗೆ ನಿತ್ಯ ತಮ್ಮ ಕಾಯಕದಲ್ಲಿ ತೊಡಗಿರುವಾಗ ಒಂದು ದಿನ ಪರಮಾತ್ಮ ಜಂಗಮ ವೇಷಧಾರಿಯಾಗಿ ಬಂದು ಮಾದಣ್ಣನವರನ್ನು ಭೇಟಿಯಾಗಿ ಈ ರೀತಿ ಹೇಳ್ತಾರೆ ಶರಣರು ನಿರ್ದಯಿಗಳು ನೋಡು ನಿನ್ನನ್ನು ಇಂಥ ಕೊರೆಯುವ ಚಳಿಯಲ್ಲಿ ಹೂಪತ್ರಿ ತರಲು ಕಳುಹಿಸಿದ್ದಾರೆ ನನಗೆ ನಿನ್ನನ್ನು ನೋಡಿ ತುಂಬ ಕನಿಕರವಾಗ್ತಾ ಇದೆ ಅದಕ್ಕೋಸ್ಕರ ನೀನು ಇಲ್ಲಿರಬೇಡ ಬಾ ನನ್ನ ಜೊತೆ ನೀನು ಬಾ ಅಂತ ಕರೀತಾನೆ ಬಾ ನೀನು ನಾನು ಕೈಲಾಸಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಿನಗೆ ಗಣಪದವಿಯನ್ನು ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ನೋಡ್ತಾನೆ ಕೊಡ್ತಾನೆ ಆದರೆ ಪರಮಾತ್ಮ ಕೊಟ್ಟಂತಹ ಗಣಪದವಿಯನ್ನು ಸಹ ಅವರು ತಿರಸ್ಕಾರ ಮಾಡ್ತಾರೆ ಏನು ಹೇಳ್ತಾರೆ ಅಂದರೆ ಸುಡಲಿ ಬೇಡ ನನಗೆ ಕೈಲಾಸ ಮರ್ತ್ಯದ ಲೋಕದಲ್ಲಿಯೇ ನಾನಿರುವೆ ಇಲ್ಲಿದ್ದುಕೊಂಡೇ ಹೂಪತ್ರಿ ತರುವ ಕೆಲಸವನ್ನು ಮಾಡ್ತೇನೆ ನನಗೆ ಯಾರ ಭಯವಿಲ್ಲ ಇದಕ್ಕಿಂತ ಯಾವುದು ದೊಡ್ಡದಿದೆ ನಾನು ನನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ನನಗೆ ಇದೇ ಸಾಕು ನನಗೆ ಕಾಯಕಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಜಾನಪದರು ಅಂತಂದರೆ ಕೈಲಾಸವೇ ಬಾಗಿ ಹೋಯ್ತಂತೆ ಮಾದಣ್ಣನ ಕಾಯಕದ ಮುಂದೆ ಕೈಲಾಸನೇ ಕೆಳಗಾಯಿತು ಅಂತ ಹೇಳ್ತಾರೆ ಇದೇ ರೀತಿ ಆದಾಗ ಮಾದಣ್ಣನವರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅವರು ದೇಹ ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಅವರು ಶಿವೈಕ್ಯರಾದರು ಅಂತ ತಿಳ್ಕೊಂಡ್ಬಿಟ್ಟು ಅವರ ಪತ್ನಿ ಕಣ್ಣೀರು ಸುರಿಸ್ತಾ ಶೋಕಸಾಗರದಲ್ಲಿ ಮುಳುಗಲಿಲ್ಲ ಅವರು ಈ ವಿಷಯ ಯಾರಿಗೂ ತಿಳಿಸ್ತೇನೆ ಸಮಾಧಿ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ತಾಳೆ ಆದರೆ ಅಂತಹ ಸಮಯದಲ್ಲಿ ಮಗ ಲಿಂಗಣ್ಣನಿಗೆ ಎಚ್ಚರಾಗಿ ಅವನು ಕೇಳ್ತಾನೆ ಅಮ್ಮ ಏನು ಮಾಡ್ತಾ ಇದೀಯಾ ಅಪ್ಪ ಏಕೆ ಹೀಗೆ ಇದ್ದು ಇಲ್ಲದಂತೆ ಇದ್ದಾನೆ ಅಂತ ಕೇಳಿದಾಗ ಅವಳು ಏನೂ ಮಾತಾಡ್ಸಲ್ಲ ಅಪ್ಪನನ್ನು ಮಾತಾಡಿಸು ನೀನು ಯಾಕೆ ಹೀಗೆ ನಮ್ಮೊಂದಿಗೇನು ಅವ್ರು ಜಗಳ ಆಡಿದಾರ ಯಾಕೆ ಹೀಗೆ ಮಾತಾಡ್ತಾ ಇಲ್ಲ ಅಂಥೇಳಿ ಅವರು ಇಬ್ಬರು ಮಗ ಕೇಳ್ತಾನೆ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನಿನಗೆ ತಿಳಿಯೋದಿಲ್ಲ ನೀನು ಹೋಗಿ ಮಲಕ್ಕೋ ಅಂತ ಹೇಳ್ತಾರೆ ಆದರೆ ಮಗನಿಗೆ ಏನು ಮಾಡಬೇಕಂತೂ ತೋಚ್ತಿಲ್ಲ ಅವನು ಹೊರಗೆ ಹೋಗಿ ಮಠಕ್ಕೆ ಹೋಗಿಬಿಟ್ಟು ಅಲ್ಲಿದ್ದಂತಹ ಸ್ವಾಮೀಜಿಯವ್ರನ್ನ ಮಾದಣ್ಣನ ಮನೆಗೆ ಕರೆ ತರ್ತಾರೆ ಇವರು ಬಂದದನ್ನು ನೋಡಿ ಮಾದೇವಿ ಬಂದು ಅವರು ಮಾದರಸರಿಗೆ ಅವರಿಗೆ ನಮಸ್ಕಾರ ಮಾಡ್ತಾಳೆ ಅವರು ಶಿವಯೋಗ ನಿದ್ರಾ ಮುದ್ರೆಯಲ್ಲಿದ್ದಂತಹ ಮಾದಣ್ಣನವ್ರನ್ನ ಕುರಿತು ಹೇಳ್ತಾರೆ ಏಳು ಏಳು ಮಾದಯ್ಯ ಬೆಳಗಾಗ್ತಾ ಬಂತು ನೀನು ಹೂಪತ್ರಿ ತರ ಸಮಯ ಆಯಿತು ಶರಣನ ಶಿವಪೂಜೆಗೆ ವೇಳೆ ಆಯಿತು ಮಡದಿ ಮಕ್ಕಳೊಂದಿಗೆ ಯಾಕೆ ಹೀಗೆ ನೀ ಸೆಡುವೇಕೆ ಮಾಡ್ಕೊಂಡಿದೀಯಾ ಕಾಯಕವನ್ನು ನೆನಪು ಮಾಡ್ಕೊ ಅಂತ ಹೇಳ್ತಿದ್ದಂಕ್ಲೇ ಮಲಗಿದ್ದ ಮಾದಣ್ಣ ಎದ್ದು ಕೂಡ್ತಾನಂತೆ ಅಂದರೆ ಅವನು ಸುಖವಾಗಿ ನಿದ್ರೆ ಮಾಡಿ ಎದ್ದಂತೆ ಲವಲವಿಕೆಯಿಂದ ಕುಳಿತಿದ್ನು ಅನಂತರ ಆ ಹೂಪತ್ರೆ ತರಕ್ಕೆ ಅವನು ಕಾಯಕಕ್ಕೆ ಸಜ್ಜಾಗಿ ಹೊರಟು ಹೋದ ಅನ್ನುವಂತಹ ಒಂದು ಸಂಗತಿಯಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತಂದರೆ ಅವರು ಆ ರೀತಿ ಆ ಒಂದು ಮಟ್ಟಕ್ಕೆ ಅಂದರೆ ಇದ್ದಾಗಲೇ ಲಿಂಗೈಕ್ಯ ಸ್ಥಿತಿಗೆ ಹೋಗಿದ್ರು ಅನ್ನುವ ಒಂದು ಪ್ರಸಂಗ ನಮಗೆ ಇದ್ರ ಮೂಲಕ ತಿಳಿದು ಬರುತ್ತೆ ಹೀಗೆ ಹೂಗಾರ ಮಾದಣ್ಣನವರು ಅಂದು ಶಿವಶರಣರಿಗೆ ಅಚ್ಚುಮೆಚ್ಚಿನ ಒಡನಾಡಿಯಾಗಿದ್ದರು ಶಿವಯೋಗ ನಿದ್ರಾ ಮುದ್ರೆಯಲ್ಲಿದ್ದಾಗ ಆತ ಲಿಂಗೈಕ್ಯನಾದಂತೆ ಕಂಡು ಬಂದರು ಶರಣರಿಗೆ ಜನಸಾಮಾನ್ಯರಂತೆ ಹುಟ್ಟು ಸಾವುಗಳಿಲ್ಲ ಅವರು ಮರಣವನ್ನು ಮೀರಿದ ಮಹಾಂತರು ಎಂಬುದು ಈ ಒಂದು ಘಟನೆಯಿಂದ ತಿಳಿದು ಬರುತ್ತದೆ.
1: ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ವ್ಯಕ್ತಿತ್ವ ಇಂತಹ ಘನ ವ್ಯಕ್ತಿತ್ವವನ್ನು ಹೊಂದಿದ್ರು. ಹಾಗೆ ಅವರ ಕಾಯಕ ನಿಷ್ಠೆ, ಬೆಳಗ್ಗೆನೆ ಎದ್ದು ಹೂವನ್ನು ಕೊಯ್ದು ಎಲ್ಲ ಶಿವಶರಣರಿಗೆ ಲಿಂಗ ಪೂಜೆಯನ್ನು ಮಾಡೋದಕ್ಕೆ ಕೊಡುವಂತಹ ಕಾಯಕವನ್ನು ಇಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ರು ಎಂಬುದನ್ನು ಜನಪದ ಸಾಹಿತ್ಯ ಕೂಡ ಹೇಗೆ ಕೊಂಡಾಡಿದೆ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನು ಎಂಬುದನ್ನು ಶ್ರೀಮತಿ ಗಂಗಾ ಕುಪ್ಸದವರು ತುಂಬ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂಥ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಮಾದಣ್ಣ ಅಂದು ಮಾಡಿಕೊಂಡಿದ್ದ ಕಾಯಕ ಇಂದಿಗೂ ಸಹ ನಿರಂತರವಾಗಿ ಉಳಿದು ಬಂದಿದೆ. ಮಾದಣ್ಣ ಶರಣರಿಗೆ ಹೇಗೆ ಅಚ್ಚುಮೆಚ್ಚಿನವನಾಗಿದ್ನೋ ಹಾಗೆಯೇ ಒಕ್ಕಲಿಗರಿಗೂ ಸಹ ಅಚ್ಚುಮೆಚ್ಚಿನವಾಗಿದ್ದ. ಈತ ಹೂಪತ್ರಿ ತಂದು ಕೊಟ್ಟರೆ ಮಾತ್ರ ತಮ್ಮ ರಾಶಿ ಹುಳುಸಾಗುವುದು ಅಂತೇಳಿ ಈಗಲೂ ಸಹ ಒಕ್ಕಲಿಗರ ಮನಸ್ಸಿನಲ್ಲಿ ಮಾದಣ್ಣ ಉಳಿದುಕೊಂಡಿದ್ದಾನೆ ಅನ್ನುವುದಕ್ಕೆ ಅವರ ಹಂತಿಯ ಪದಗಳೇ ಉಜ್ವಲ ನಿದರ್ಶನವಾಗಿವೆ. ಇಂದಿಗೂ ಹೂಗಾರರು ಸುಗ್ಗಿಯ ಕಾಲದಲ್ಲಿ ಕಣಗಳಿಗೆ ಹೋಗಿ ಹೂಹಾರ ಪತ್ರಿ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಧಾನ್ಯವನ್ನು ಪಡೆದುಕೊಳ್ಳುವುದು ಉಂಟು. ಇಂತಹ ಸಂಪ್ರದಾಯ 12ನೇ ಶತಮಾನದ ಬಸವಾದಿ ಶರಣರ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದನ್ನು ನಾವು ಹಂತಿ ಹಾಡಿನಿಂದ ತಿಳಿದುಕೊಳ್ಳಬಹುದಾಗಿದೆ. ಒಕ್ಕಲಿಗರು ಅತ್ಯಂತ ಭಕ್ತಿಭಾವದಿಂದ ಹೂಗಾರ ಮಾದಣ್ಣನನ್ನ ಕುರಿತು ಹಂತಿ ಹಾಡುಗಳನ್ನು ಈಗಲೂ ಸಹ ಹಾಡ್ತಾರೆ. ಹೂಗಾರ ಮಾದಣ್ಣನವರನ್ನು ಅವರು ಆರಾಧ್ಯ ದೈವವೊಂದ ಎಂದು ನಂಬಿದ್ದಾರೆ. ಮಾದಣ್ಣನವರು ಅಸಾಧಾರಣ ಶರಣ. ಅವರ ವ್ಯಕ್ತಿತ್ವವನ್ನು ಕುರಿತು ಪ್ರಶ್ನಿಸುವುದು, ಪಣ ತೊಡುವುದು ಸಹ ವ್ಯರ್ಥ. ಅವರ ಹೆಸರನ್ನು ನೆನಪಿಸಿಕೊಂಡರೆ ಸಾಕು, ಆತ್ಮಕ್ಕೆ ಮುಕ್ತಿ ಲಭಿಸುವುದು ಎಂದು ಜಾನಪದ ಕವಿಗಳು ತಮ್ಮ ಹಂತಿ ಹಾಡಿಗೆ ಪ್ರೇರಕ ಶಕ್ತಿಯೇ ಆಗಿ ಮಾದಣ್ಣನವರೇ ನಿಂತಿದ್ದಾರೆ ಎಂದು ನಂಬಿದ್ದಾರೆ. ಒಟ್ಟಿನಲ್ಲಿ ಹೂಗಾರ ಮಾದಣ್ಣನವರು 12ನೇ ಶತಮಾನದ ಒಬ್ಬ ಶ್ರೇಷ್ಠ ಶಿವಭಕ್ತನಾಗಿ, ಶರಣನಾಗಿ, ಕಾಯಕಯೋಗಿಯಾಗಿ ಇಂದಿಗೂ ಜನಮನದಲ್ಲಿ ಹಚ್ಚ ಹಸುರಾಗಿ ಉಳಿದಿದ್ದಾರೆ. ಇವರು ವಚನಗಳನ್ನು ಬರೆದುದರ ಬಗ್ಗೆ ಯಾವುದೇ ಪ್ರಸ್ತಾಪ ದೊರೆತಿಲ್ಲ. ಆದರೆ ವಚನಗಳನ್ನು ಬರೆಯದವರೂ ಸಹ ಶರಣರಾಗಿ ಹೋಗಿರುವುದನ್ನು ನಾವು ಕಂಡಿದ್ದೇವೆ. ಅಂತಹವರಲ್ಲಿ ಮಾದಣ್ಣನವರು ಒಬ್ಬರು. ಮಾದಣ್ಣನವರು ಹೂಗಾರ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಶರಣನಾಗಿ ಬಾಳಿ ಬದುಕಿ ಹೋದುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಅಂತ ಹೇಳ್ಬೋದು. ಹೀಗೆ ಈ ದಿನ ಹೂಗಾರ ಮಾದಣ್ಣನವರ ಬಗ್ಗೆ, ಅವರ ಒಂದು ಕಾಯಕದ ಬಗ್ಗೆ, ಕಾಯಕ ನಿಷ್ಠೆಯ ಬಗ್ಗೆ, ಅವರ ದಾಸೋಹದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಷ್ಟು ಹೊತ್ತು ಹೂಗಾರ ಮಾದಣ್ಣನವರ ಬಗ್ಗೆ ಒಂದು ಚಿಂತನೆ ಮಾಡಲು ಅವಕಾಶ ಕೊಟ್ಟಂತಹ ಹಾಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಸಹ ಶರಣು ಶರಣಾರ್ಥಿಗಳು.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಹೂಗಾರ ಮಾದಯ್ಯನವರ ಕಾಯಕ ನಿಷ್ಠೆ ಇರ್ಬೋದು, ಹಾಗೆ ಶರಣರ ಇಷ್ಟಲಿಂಗ ಪೂಜೆಗೆ ಅಗತ್ಯವಾದಂತಹ ಹೂವು ಪತ್ರೆ ಮಾಲೆಗಳನ್ನ ಪ್ರೀತಿಯಿಂದ ಸಂಗ್ರಹಿಸಿ ಮನೆ ಮನೆಗೆ ತಲುಪಿಸುವ ಮೂಲಕ ಕಾಯಕದಲ್ಲಿ ಅವರಿಗಿದ್ದಂತಹ ಭಕ್ತಿ ನಿಷ್ಠೆ ಹಾಗೆ ಪ್ರಾಮಾಣಿಕತೆ ಜೊತೆಗೆ ಅವರ ದೃಢ ನಿಲುವು ಇವೆಲ್ಲವುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಹೂಗಾರ ಮಾದಯ್ಯನವರು ಹೂಗಳನ್ನ ಹರಿಯುವಾಗ ಅಥವಾ ಸಂಗ್ರಹಿಸುವಾಗ ಅವುಗಳಿಗೆ ಹಾನಿಯಾಗದಂತೆ ಪ್ರಕೃತಿಯನ್ನ ದೈವ ಸ್ವರೂಪ ಅಂತ ಭಾವಿಸಿದ್ರಂತೆ. ಜನಪದ ತ್ರಿಪದಿಗಳ ಪ್ರಕಾರ ಇವರ ಕಾಯಕನಿಷ್ಠೆ ಇವರ ಮುಗ್ಧ ಭಕ್ತಿಗೆ ಮೆಚ್ಚಿ ತೋಟದಲ್ಲಿದ್ದಂತಹ ಹೂಗಳು ತಾವಾಗಿಯೇ ಅರಳಿ ಮಾದಯ್ಯನವರ ಜೋಳಿಗೆಯನ್ನ ತುಂಬುತ್ತಿದ್ದುವು ಎಂಬ ಕಥೆಗಳಲ್ಲಿ ಹೇಳ್ತಾರೆ. ಇಂದಿಗೂ ಬಸವ ಕಲ್ಯಾಣದಲ್ಲಿ ಪತ್ರಿವನ ಎಂಬ ಸ್ಥಳ ಹೂಗಾರ ಮಾದಯ್ಯನವರ ನೆನಪನ್ನ ಮಾಡುತ್ತಂತೆ. ಅಂದ್ರೆ ಹೂಗಾರ ಮಾದಯ್ಯನವರು ಪ್ರಕೃತಿಯನ್ನ ಇಷ್ಟೊಂದು ಆರಾಧಿಸ್ತಾ ಇದ್ರು, ಜೊತೆಗೆ ಇವರ ಕಾಯಕ ನಿಷ್ಠೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಶ್ರೀಮತಿ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಹೂಗಾರ ಮಾದಯ್ಯನವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇವರ ಧರ್ಮಪತ್ನಿ ಶರಣೆ ಮಹಾದೇವಿ ಕೂಡ ಶರಣೆ ಆಗಿದ್ರು ಎಂಬುದನ್ನ ಇವರ ವಿಚಾರಧಾರೆಯಿಂದ ತಿಳಿಬಹುದು. ಇಂತಹ ಶಿವಶರಣರ ವಿಚಾರಧಾರೆಯನ್ನ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪುರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ಒಂದೇ ಗೋ ಮಾತರಂ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: 200 ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದೀವಿಗೆ ಮತಿ, ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ, ಧೀವಿ ಕಾಸದ ಬೆಳಕನಾದನಿತು ಗಳಿಸಿ, ಕೈವಲ್ಯ ಪಥವನರಸುತ ಯಾತ್ರಿಸಲೇಬೇಕು, ದೀವಿಗೆಯು ಮತಿಯೊಂದೇ ಮಂಕುತಿಮ್ಮ. ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ, ಗೂಢವಾಗಿ ಇರ್ದೊಡಂ, ಗೂಢವಾಗಿ ಅಂದರೆ ರಹಸ್ಯವಾಗಿ ಇದ್ದಾಗ, ಧೀವಿಕಾಸದ ಬೆಳಕನಾದನಿತು ಗಳಿಸಿ, ಧೀ ವಿಕಾಸದ ಬೆಳಕನು ಆದ ಇನಿತು. ಧೀ ವಿಕಾಸ ಅಂದರೆ ಬುದ್ಧಿಯ ವಿಕಾಸದ ಬೆಳಕನು ಆದ ಅನಿತು. ಅನಿತು ಅಂದರೆ ಸ್ವಲ್ಪ ಸ್ವಲ್ಪ ಬೆಳಕನಾದರೂ ಗಳಿಸಿ, ಕೈವಲ್ಯ ಪಥವ ನರಸುತ. ಕೈವಲ್ಯ ಪಥ ಅಂದರೆ ಪರಮಾರ್ಥದ ದಾರಿಯನ್ನು, ಅರಸುತ ಅಂದರೆ ಹುಡುಕುತ, ಯಾತ್ರಿಸಲೇಬೇಕು, ಪ್ರಯಾಣ ಮಾಡಲೇಬೇಕು. ದೀವಿಗೆಯು ಮತಿಯೊಂದೇ, ಮತಿ ಅಂದರೆ ಬುದ್ಧಿ, ಅದು ಒಂದೇ ದೀವಿಗೆ ಅಂದರೆ ಬೆಳಕಾಗಿದೆ, ನಮಗೆ ದಾರಿ ತೋರಿಸ್ತಿದೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜೀವ ಕಾರಣ ಮೂಲ ಗೂಢವಾಗಿ ಇರ್ದೊಡಂ, ಧಿ ವಿಕಾಸದ ಬೆಳಕನ್ನು ಆದ ಅನಿತು ಗಳಿಸಿ, ಕೈವಲ್ಯ ಪಥವನ್ನು ಅರಸುತ ಯಾತ್ರಿಸಲೇಬೇಕು, ದೀವಿಗೆಯು ಮತಿ ಒಂದೇ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಈ ಜಗತ್ತಿನ ಮೂಲ ಕಾರಣ ಗೂಢವಾಗಿರುವಾಗ ಬುದ್ಧಿಯು ವೃದ್ಧಿಯಾಗುವಂಥ ಜ್ಞಾನದ ಬೆಳಕನ್ನು ಪಡೆದು ಪಾರಮಾರ್ಥದ ತತ್ವವನ್ನು ಅರಸೋ ದಾರಿಯಲ್ಲಿ ಪ್ರಯಾಣ ಮಾಡಲೇಬೇಕು. ಕತ್ಲಲ್ಲಿ ಬೆಳಕ ನೀಡೋ ದೀವಿಗೆ ಮತ್ತೆ ಜ್ಞಾನವನ್ನ ಅರಸೋ ಬುದ್ಧಿ ಎರಡೂ ಒಂದೇ ಅಂತ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ನಿಮ್ಗೆಲ್ಲ ಆಚಾರ್ಯ ಶಂಕರರ ಬಗ್ಗೆ ಗೊತ್ತೇ ಇರತ್ತೆ. ಬಾಲ್ಯದಲ್ಲೇ ಅವರು ತಂದೆನ ಕಳೆದುಕೊಳ್ತಾರೆ. ಅದರ ಆಘಾತ ಅವ್ರ ಮೇಲೆ ಅಪಾರವಾಗಿತ್ತು. ತಂದೆಗೆ ಏನಾಯ್ತು ಅಂತ ತಾಯಿನ ಕೇಳ್ತಾರೆ. ನಿನ್ನ ತಂದೆ ಮರಣ ಹೊಂದಿ ಸ್ವರ್ಗ ಸೇರಿದ್ರು ಅಂತಾರೆ ತಾಯಿ. ಯಾಕೆ ಹಾಗೆ ಮರಣ ಬಂತು? ಮರು ಪ್ರಶ್ನೆ ಮಾಡ್ತಾರೆ ಆ ಬಾಲಕ. ಹೌದಪ್ಪ, ಇದು ಯಾರನ್ನು ಬಿಟ್ಟಿದ್ದಲ್ಲ, ನಾನು ನೀನು ಎಲ್ಲರೂ ಒಂದಿವಸ ಮರಣನ ಹೊಂದಲೇಬೇಕು ಅಂತ ಅವ್ರ ತಾಯಿ ತಿಳಿಸ್ತಾರೆ. ಬಹಳ ಬುದ್ಧಿವಂತ ಮಗ ಅವರು. ಕೇಳ್ತಾರೆ, ಅಮ್ಮ ಸಾಯೋದು ಖಚಿತವಾಗಿದ್ರೆ ನಾವು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೂತ್ಕೊಂಡ್ಬಿಡ್ತಾನೆ. ನಾನು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದೀನಿ, ಈ ಪ್ರಶ್ನೆನ ಬಹಳಷ್ಟು ಜನ ಬಹಳಷ್ಟು ವರ್ಷಗಳಿಂದ ಕೇಳ್ತಾನೆ ಬಂದಿದ್ದಾರೆ. ಏನು ಈ ಪ್ರಪಂಚ, ಯಾರಿದನ್ನು ಸೃಷ್ಟಿ ಮಾಡಿದ್ರು, ಯಾವ ಕಾರಣಕ್ಕೆ ಇದು ಸಿದ್ಧ ಆಯಿತು, ಬರೀ ಪ್ರಶ್ನೆಗಳು, ಸರಿಯಾದ ಉತ್ತರನೇ ಸಿಗಲಿಲ್ಲ. ಏನೇನೋ ಸಮಾಧಾನಗಳನ್ನು ಕೊಡ್ತಾರೆ. ಇದು ಭಗವಂತ ತನ್ನ ಲೀಲೆಯನ್ನು ತೋರೋದಕ್ಕೆ ಮಾಡಿದ ಕೃತಿ ಅಂತಾರೆ. ಅವೆಲ್ಲ ಸಮಾಧಾನಗಳು, ಆದರೆ ಇದು ತುಂಬ ಗೂಢ ಅಂತ ಅನಿಸುತ್ತೆ. ನಾವು ಈ ಪ್ರಪಂಚಕ್ಕೆ ಬಂದಮೇಲೆ ಇರುವಷ್ಟು ಕಾಲ ಬದುಕಲೇಬೇಕು. ಆಗ ನಮಗೆ ಸಿಗುವಂತಹ ಅನೇಕ ಬಗೆಯ ಜ್ಞಾನದ ಬೆಳಕುಗಳನ್ನು ಸಾಧ್ಯವಾದಷ್ಟು ಗಳಿಸಿಕೊಳ್ತಾ ಬುದ್ಧಿನ ವಿಕಾಸಗೊಳಿಸ್ಕೊಳ್ಬೇಕಾಗತ್ತೆ. ನನ್ನ ಬದುಕನ್ನು ನಾನು ನಡೆಸಲೇಬೇಕು, ಅದು ಅನಿವಾರ್ಯ. ಹೀಗೆ ಅನಿವಾರ್ಯವಾದದ್ದನ್ನು ಅಪರೂಪವನ್ನಾಗಿಸೋದಕ್ಕೆ ಜ್ಞಾನದ ಬೆಳಕು ಬೇಕು. ನನಗೆ ಪ್ರಪಂಚದ ಹಿಂದಿರೋ ಶಕ್ತಿಯ ಬಗೆಗೆ ತಿಳಿಯೋದಕ್ಕೆ ಈ ಜ್ಞಾನ ಬೇಕು. ಈ ಜ್ಞಾನ ರತ್ನನ ಪಡೆದ್ರೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕ್ಯ ಇಲ್ಲ ಅಂತಾರೆ ಅನ್ಲಭ ಪ್ರಭುಗಳು. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ, ಆ ರತ್ನವ ನೀನು ಅಲಂಕರಿಸಿದೆಯಾದಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆಮನವೇ ಅಂತ ಹೇಳ್ತಾರೆ ನಮ್ಮ ಅಲ್ಲಮ ಪ್ರಭುಗಳು. ನೋಡಿ, ಈ ಜಗತ್ತಿಗೆ ಒಂದು ಪರಮಶಕ್ತಿಯೇ ಮೂಲ ಕಾರಣ ಅಲ್ವಾ? ಅದಕ್ಕೆ ಪರಮಾತ್ಮ, ದೇವರು, ಸೃಷ್ಟಿಕರ್ತ, ಪರಮಪುರುಷ, ಹೀಗೆ 10 ಹಲವಾರು ಹೆಸರುಗಳು. ಈ ಜಗತ್ತಿನ ಎಲ್ಲಕ್ಕೂ ಅದೇ ಮೂಲ, ಆದರೆ ಅದು ತನ್ನ ಗೂಢತೆನ ಬಿಟ್ಟು ಕೊಡೋದಿಲ್ಲ. ಅನಾದಿ ಕಾಲದಿಂದ ಮನುಷ್ಯನ ಮನಸ್ಸಲ್ಲಿ ಇದೇನು ಯಾರು ಅನ್ನೋ ಜಿಜ್ಞಾಸೆ ಇದ್ದು ಇವತ್ತಿಗೂ ಅದು ಬಗೆಹರಿದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರೆಲ್ಲ ಅವರವ್ರದೇ ರೀತಿಯಲ್ಲಿ ಸಾಹಸ ಮಾಡಿದ್ರು. ಆ ಪರತತ್ವನ ಕಂಡುಕೊಳ್ಳೋದಕ್ಕೆ ತಪಸ್ಸು, ಜಿಜ್ಞಾಸೆ, ಧ್ಯಾನ, ಪೂಜೆ, ಯಜ್ಞ, ಹೋಮ, ಹವನ, ಮನೋಮಂಥನ, ವಿಚಾರ ವಿನಿಮಯ, ಇಂಥವೆಲ್ಲ ಅನಾದಿ ಕಾಲದಿಂದ ನಡೀತಾನೆ ಬರ್ತಾ ಇದೆ. ಅವರವರು ಕಂಡುಕೊಂಡ ಸತ್ಯಗಳನ್ನು ಇದೇ ಸತ್ಯ ಅಂತ ನಂಬ್ತಾರೆ. ಆದರೆ ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಮತ್ತಿನ್ನೇನೋ ತಿಳ್ಕೊಂಡು ಅದೇ ಸತ್ಯ ಅಂತ ನಂಬಿ ಪ್ರತಿಪಾದಿಸಿ ಭಿನ್ನ ಭಿನ್ನ ಮತಗಳನ್ನು ಹುಟ್ಟು ಹಾಕಿ ತಮ್ಮ ಮತವೇ ಶ್ರೇಷ್ಠ ಅಂತ ಪ್ರಚಾರಗೊಳಿಸಿರೋ ಕಾರಣದಿಂದ ಮತ ಮತ್ತು ಅಭಿಮತಗಳು ಭಿನ್ನ ಭಿನ್ನವಾಗಿ ಮೂಲ ಸತ್ಯದಿಂದ ಜನರು ದೂರ ಆಗೋ ಹಾಗೆ ಆಯಿತು. ಹಾಗಾಗಿ ಅನ್ಯರ ವಿಚಾರಗಳನ್ನು ಕೇಳಿದ್ರೂ ಮಾನ್ಯ ಗುಂಡಪ್ಪನವರು ಧೀವಿಕಾಸದ ಬೆಳಕ ನಾದನಿತು ಗಳಿಸಿ ಕೈವಲ್ಯ ಪಥವನರಸುತ ಯಾತ್ರಿಸಲೇಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರೂ ಆ ಪರತತ್ವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಂತ ಪ್ರಯತ್ನನ ಮಾಡಲೇಬೇಕು. ಮನಸ್ಸು ಬುದ್ಧಿಗಳನ್ನು ಏಕಾಗ್ರತೆಯಿಂದ ತೊಡಗಿಸಿಕೊಂಡು ಧ್ಯಾನ ಮುಂತಾದವುಗಳಿಂದ ತಮ್ಮ ತಮ್ಮ ರೀತಿಯಲ್ಲಿ ಆ ಪರತತ್ವನ ಕಂಡುಕೊಳ್ಳಲೇಬೇಕು. ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನಿಂದ ಜಗತ್ತಿಗೆ ನೀಡಲ್ಪಟ್ಟ ಗಾಯತ್ರಿ ಮಂತ್ರ ಏನು ಹೇಳುತ್ತೆ? ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುವ ಮತ್ತು ತೀಕ್ಷ್ಣಗೊಳಿಸೋ ಆ ದೇವನ ಶ್ರೇಷ್ಠವಾದ ತೇಜಸ್ಸನ್ನು ನಾವು ಧ್ಯಾನ ಮಾಡೋಣ ಅಂತ. ನಮ್ಮ ಮನಸ್ಸುಗಳನ್ನು ಸರಿ ಮಾರ್ಗದಲ್ಲಿ ಇಟ್ಕೊಳ್ಳೋ ಮತ್ತು ನಮ್ಮನ್ನು ಅದೇ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗೋ ಪ್ರಕ್ರಿಯೆ ನಮಗೆ ನಮ್ಮ ಸನಾತನದಿಂದ ಬಂದಿದೆ. ಕಡಿಮೆ ಶಕ್ತಿ ಇರೋರು ಹೆಚ್ಚಿನ ಶಕ್ತಿವಂತರಿಂದ ತಮಗೆ ಬೇಕಾದ ಶಕ್ತಿಯನ್ನು ಪಡೆಯೋದು ಸಹಜ ಧರ್ಮ. ಅದೇ ರೀತಿಯಲ್ಲಿ ಜ್ಞಾನ ಪಡೆಯೋದಕ್ಕೆ ಇಚ್ಛಿಸೋರು ತಮಗಿಂತ ಹೆಚ್ಚು ಜ್ಞಾನವಂತರನ್ನು ಆಶ್ರಯಿಸಿ ಮಾರ್ಗನ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾವೇ ನಡಿಬೇಕು. ನಾವು ಆಶ್ರಯಿಸಿದವರೇ ನಮ್ಮನ್ನು ನಡೆಸೋದಕ್ಕೆ ಬಿಟ್ಟರೆ ಅವರು ತಮ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗ್ತಾರಲ್ವಾ? ಹಾಗಾಗಿ ನಮಗೆ ಸತ್ಯದರ್ಶನ ಆಗಬೇಕಾದ್ರೆ ಪ್ರಯತ್ನ ನಮ್ಮದೇ ಆಗಬೇಕು. ಕತ್ಲಲ್ಲಿ ದಾರಿ ಸಾಗಬೇಕಾದ್ರೆ ಒಂದು ದೀವಿಗೆ ಇದ್ದರೆ ಸಾಕು. ಅದೇ ರೀತಿ ಅಜ್ಞಾನ ಅನ್ನೋ ಕತ್ತಲೆಯಿಂದ ಜ್ಞಾನದ ಕಡೆಗೆ ಹೋಗಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿಗಳೇ ನಮಗೆ ದೀವಿಗೆ ಆಗಬೇಕು. ತಮಸೋಮ ಜ್ಯೋತಿರ್ಗಮಯ ಅನ್ನೋ ವೇದವಾಕ್ಯವು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ ಅಂತ ಹೇಳುತ್ತೆ. ಮೌನವಾಗಿ ಶಾಂತವಾಗಿ ಅಂತರಂಗದಲ್ಲಿ ಬೆಳಕನ್ನ ಕಂಡುಕೊಳ್ಬೇಕು. ಪ್ರಯತ್ನ ಪಟ್ಟರೆ ಎಲ್ಲರಿಗೂ ಇದು ಸಾಧ್ಯ ಅನ್ನೋದೇ ಪರಮ ಸತ್ಯ. ಏನಂತೀರಾ? ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
5: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
5: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಮಕ್ಕಳೇ, ನಾನೀಗಾಗಲೇ ಹಲವಾರು ಬಾರಿ ಕೃಷ್ಣಾರ್ಜುನರ ಕಥೆಯನ್ನು ನಿಮಗೆ ಹೇಳಿದ್ದೀನಿ. ಇವತ್ತೂ ಕೂಡ ಕೃಷ್ಣ ಅರ್ಜುನರಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ಕಥೆ ಹೆಸರು ಕೃಷ್ಣಾರ್ಜುನರು ಹಾಗೂ ಭಿಕ್ಷುಕಿ ಅಂತ. ಶ್ರೀಕೃಷ್ಣ ಮತ್ತು ಅರ್ಜುನರ ಗೆಳೆತನ ಅನನ್ಯವಾದದ್ದು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಆಗಿದೆ. ಅವರಿಬ್ಬರು ಜೊತೆಯಾದಾಗ, ಬಿಡುವಾದಾಗ ಸಂಜೆ ವಾಯುವಿಹಾರಕ್ಕೆ ತೆರಳ್ತಾ ಇದ್ರು. ಒಮ್ಮೆ ಅವರು ಕುಶಲೋಪರಿಯಾಗಿ ಮಾತಾಡ್ತಾ ಊರಿನ ಪ್ರಮುಖ ದಾರಿಯಲ್ಲಿ ನಡೀತಾ ಇದ್ರು. ಆಗ ಒಬ್ಬ ಭಿಕ್ಷುಕಿ ದೀನಳಾಗಿ ಭಿಕ್ಷೆ ಬೇಡ್ತಾ ರಸ್ತೆಯ ಬದಿಯಲ್ಲಿ ಕೂತಿರೋದು ಅರ್ಜುನನಿಗೆ ಕಾಣಿಸುತ್ತೆ. ಆ ಭಿಕ್ಷುಕಿಯನ್ನು ಕಂಡು ಅರ್ಜುನನ ಮನಸ್ಸು ಕರ್ಗಿ ಹೋಗುತ್ತೆ. ಅವನು, ವಾಸುದೇವ ನೋಡಲಿ, ಆ ಭಿಕ್ಷುಕಿಯು ಹೇಗೆ ಭಿಕ್ಷೆ ಬೇಡ್ತಾ ಇದ್ದಾಳೆ, ಅವಳಿಗೆ ಜೀವನದಲ್ಲಿ ತುಂಬ ಕಷ್ಟಗಳಿರಬೇಕು, ನಿಸ್ಸಹಾಯಕಳಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ, ಅವಳಿಗೆ ಏನಾದರೂ ಕೊಟ್ಟು ಅವಳ ಕಷ್ಟವನ್ನು ನೀಗಿಸಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ದ. ಆಗ ಕೃಷ್ಣ, ಅದಕ್ಕೇನು, ನಿನ್ನದು ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡೋಕ್ಕೆ ತಡ ಮಾಡಬಾರ್ದು, ಮಾಡು ಅಂತ ಶ್ರೀಕೃಷ್ಣ ಹೇಳ್ದ. ಆಗ ಅರ್ಜುನ ತನ್ನ ಸೊಂಟವನ್ನು ತಡಕಾಡ್ತಾನೆ. ಬೆಳಿಗ್ಗೆ ಕೆಲಸವೊಂದರ ನಿಮಿತ್ತವಾಗಿ ಕೆಲವು ಬಂಗಾರದ ನಾಣ್ಯಗಳನ್ನು ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದ. ಅದು ನೆನಪಾಗಿ ಅವನು ಆ ಚಿನ್ನದ ನಾಣ್ಯಗಳನ್ನು ಭಿಕ್ಷುಕಿಗೆ ನೀಡಿ, ತಾಯಿ ತಗೋ ಈ ಚಿನ್ನದ ನಾಣ್ಯಗಳನ್ನು, ಇವತ್ತಿಗೆ ನಿನ್ನ ಬಡತನ ತೀರ್ತು ಅಂತ ತಿಳಿ ಅಂದ. ಭಿಕ್ಷುಕಿಯ ಮುಖ ಊರಗಲಾಯಿತು. ಅವಳಿಗೆ ನಂಬಕ್ಕೆ ಆಗಲಿಲ್ಲ. ನಂಬಲಾಗದೆ ಚಿನ್ನದ ನಾಣ್ಯಗಳನ್ನು ಮತ್ತೆ ಮತ್ತೆ ಮುಟ್ಟಿ ನೋಡ್ತಾಳೆ. ಕೊನೆಗೆ ಅರ್ಜುನನನ್ನ ಬಾಯಿ ತುಂಬ ಹೊಗಳಿ ಹರಿಸ್ತಾ ಮನೆಯವರಿಗೆ ವಿಷಯ ತಿಳಿಸೋಕೆ ಮನೆ ಹತ್ತ ದಾವಿಸ್ತಾಳೆ. ಇದನ್ನೆಲ್ಲ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಒಬ್ಬ ಕಳ್ಳ ನೋಡ್ತಾ ಇದ್ದ. ಆತ ಮುಖಕ್ಕೆ ಗೌಸನ್ನು ಹಾಕ್ಕೊಂಡು ಆ ಭಿಕ್ಷುಕಿಯನ್ನು ಹಿಂಬಾಲಿಸ್ತಾನೆ. ಮಧ್ಯ ದಾರಿಲಿ ಭಿಕ್ಷುಕಿಯನ್ನು ಅಡ್ಡಗಟ್ಟಿ ಚಿನ್ನದ ನಾಣ್ಯಗಳನ್ನು ಕಸಿಯೋಕೆ ನುಗ್ಗದ. ಏನಪ್ಪ, ದೇವ್ರ ದಯೆಯಿಂದ ಇವತ್ತು ನನಗೆ ಈ ಚಿನ್ನದ ನಾಣ್ಯಗಳ ಭಾಗ್ಯ ದೊರಕಿದೆ, ಅದನ್ನು ಕಿತ್ಕೋಬೇಡ ಅಂತ ಆ ಭಿಕ್ಷುಕಿ ಇನ್ನಿಲ್ಲದ ಹಾಗೆ ಅಂಗ್ಲಾಚ್ತಾಳೆ. ಆದರೆ ಕಳ್ಳನಿಗೆ ಎಲ್ಲಿ ದಯೆ, ಎಲ್ಲಿ ಕರುಣೆ? ಆತ ಚಾಕು ತೋರಿಸಿ ಚಿನ್ನದ ನಾಣ್ಯಗಳನ್ನು ಅವಳಿಂದ ಕಸ್ಕೊಂಡು ಓಡಿ ಹೋಗ್ತಾನೆ. ಭಿಕ್ಷುಕಿ ತನ್ನ ದುರ್ವಿಧಿಯನ್ನು ಅಳೀತಾ ಅಲ್ಲೇ ಅಳ್ತಾ ಕೂತ್ಕೋತಾಳೆ. ಸ್ವಲ್ಪ ಹೊತ್ತು ಹತ್ತು ಹೊತ್ತು ನಂತರ ಸುಮ್ಮನಾಗ್ತಾಳೆ. ಮರುದಿನ ಆಕೆ ಪುನಃ ಭಿಕ್ಷೆಗೆ ಬಂದು ಕೂತ್ಕೋತಾಳೆ. ಮರುದಿನ ಶ್ರೀಕೃಷ್ಣ ಅರ್ಜುನರು ವಾಯುವಿಹಾರಕ್ಕೆ ಅಂತ ಅದೇ ರಸ್ತೆಯಲ್ಲಿ ಬಂದವರು ಭಿಕ್ಷುಕಿಯನ್ನು ಪುನಃ ಅಲ್ಲಿ ಕಾಣ್ತಾರೆ. ಅವಳು ಭಿಕ್ಷೆ ಬೇಡೋದನ್ನು ನೋಡಿ ಅರ್ಜುನನಿಗೆ ತುಂಬ ಕೋಪ ಬರುತ್ತೆ. ಅವನು, ಕೃಷ್ಣ, ನೋಡಲಿ ಆ ದುರಾಸೆಯ ಭಿಕ್ಷುಕಿಯನ್ನು, ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ಮತ್ತೆ ಭಿಕ್ಷಾಟನೆ ಮಾಡ್ತಾ ಇದ್ದಾಳೆ ಅಂದಾಗ ಶ್ರೀಕೃಷ್ಣ, ತಾಳು ಅರ್ಜುನ, ವಿಚಾರಿಸೋಣ ಅಂತ ಹೇಳಿ ಭಿಕ್ಷುಕಿಗೆ, ತಾಯೇ, ಮತ್ತ್ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ? ಇದು ನಿನಗೆ ತರವೇ ಅಂತ ಕೇಳ್ದ. ಭಿಕ್ಷುಕಿ ಗೋಳೋ ಅಂತ ಅಳ್ತಾ, ಪುಣ್ಯಾತ್ಮರು ನೀವು, ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕರುಣೆ ತೋರಿದ್ರಿ, ಆದರೆ ಆ ದುಷ್ಟ ಕಳ್ಳ ನನ್ನನ್ನು ಹೆದರಿಸಿ ಬೆದರಿಸಿ ಅವುಗಳನ್ನು ಕಿತ್ಕೊಂಡು ಹೋದ. ದೇವ್ರು ಕೊಟ್ಟರು ಪೂಜಾರಿ ಬಿಡ ಎನ್ನೋ ಹಾಗೆ ಆಯಿತು ನನ್ನ ಸ್ಥಿತಿ ಅಂತ ಹೇಳಿದ್ಲು. ಇದನ್ನು ಕೇಳಿಸ್ಕೊಂಡ ಅರ್ಜುನ, ಅಯ್ಯೋ, ನಾನು ಸುಮ್ಮನೆ ಭಿಕ್ಷುಕಿಯ ಮೇಲೆ ಸಂದೇಹ ಪಟ್ಬಿಟ್ನಲ್ಲ ಅಂದ್ಕೊಂಡು, ಹೋಗಲಿ ಬಿಡು ತಾಯೆ, ಆದದ್ದು ಆಗೋಯ್ತು, ತಗೋ ಈ ನನ್ನ ವಜ್ರದ ಉಂಗುರವನ್ನು ಅಂತ ಹೇಳಿ ತನ್ನ ಬೆರಳಿನಿಂದ ಉಂಗುರವನ್ನು ತೆಗೆದುಕೊಡ್ತಾನೆ. ಎಂಥ ದೊಡ್ಡ ಮನಸ್ಸು ತಮ್ಮದು ಅಂತ ಆ ಭಿಕ್ಷುಕಿ ಹರಿಸ್ತಾ ಅದನ್ನು ಸೆರಗಿನಲ್ಲಿ ಕಟ್ಕೊಂಡು ಮನೆ ಹತ್ತ ಧಾವಿಸ್ತಾಳೆ. ಮನೆಗೆ ಬಂದು ಸದ್ಯಕ್ಕೆ ಉಂಗುರವನ್ನು ಎಲ್ಲಿಡಲಿ ಅಂತ ಯೋಚನೆ ಮಾಡ್ತಾಳೆ. ಮನೆ ನಾಗಂದಿಗೆಯ ಮೇಲೆ ಒಂದು

ಭಿಕ್ಷುಕಿ ಮನೆಗೆ ಬಂದ ಮೇಲೆ ತಾನಿಟ್ಟ ಮಡಿಕೆ ಕಾಣಿದಾಗ ಅದನ್ನು ಅಲ್ಲಿ ಇಲ್ಲಿ ಹುಡುಕ್ತಾಳೆ. ಅಷ್ಟೊತ್ತಿಗೆ ಆ ಮಗಳು ನೀರನ್ನು ತುಂಬಿಸ್ಕೊಂಡು ಎದುರು ಬರ್ತಾಳೆ. ಆಗ ನೀರು ತಂದ ಮಗಳ ಕೈಯಲ್ಲಿ ಅದೇ ಮಡಿಕೆ ನೋಡಿ, ಅಯ್ಯೋ, ಆ ಮಡಿಕೆಯಲ್ಲಿ ವಜ್ರದ ಉಂಗುರ ಇಟ್ಟಿದ್ದೆ, ಎಲ್ಲಿ ಅಂತ ಕೂಗಿ ಕೇಳ್ತಾಳೆ. ಆಗ ಮಗಳು, ವಜ್ರದ ಉಂಗುರನ? ನನಗೇನು ಗೊತ್ತಮ್ಮ, ಹೇಳಬಾರ್ದಿತ್ತ ಅಂತ ಹೇಳಿ ಆ ಮಡಿಕೆಯಲ್ಲಿ ತಡ್ಕಾಡ್ತಾಳೆ. ಆದರೆ ಉಂಗುರ ನದಿ ನೀರಲ್ಲಿ ತೇಲಿ ಹೋಗ್ಬಿಟ್ಟಿತ್ತು. ಇಬ್ಬರು ಎಷ್ಟು ತಡ್ಕಾಡಿದರೂ ಮಡಿಕೆನಲ್ಲಿ ಉಂಗುರ ಸಿಗಲಿಲ್ಲ. ಕೊನೆಗೆ ಭಿಕ್ಷುಕಿ, ಹೋಗಲಿ ಬಿಡು, ನಮಗೆ ಭಿಕ್ಷಾಟನೆಯೇ ಗತಿ ಅಂತ ಕಾಣುತ್ತೆ. ನಿನಗೆ ಬೈದು ಏನು ಪ್ರಯೋಜನ, ಎಲ್ಲ ನಮ್ಮ ದುರ್ವಿಧಿ ಅಂತ ಹೇಳ್ಕೊಳ್ತಾ ಭಿಕ್ಷೆಗೆ ಹೊರಡ್ತಾಳೆ. ಅವತ್ತು ಕೂಡ ಶ್ರೀಕೃಷ್ಣ ಅರ್ಜುನರು ಅತ್ತ ಕಡೆಯೇ ಬರ್ತಾರೆ. ನೋಡ್ತಾರೆ, ಅದೇ ಭಿಕ್ಷುಕಿ ಭಿಕ್ಷೆ ಬಿಡ್ತಾ ಇದ್ದಾಳೆ. ಗೋವಿಂದ, ಇವಳಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಇವಳ ವಿಧಿನೇ ಭಿಕ್ಷೆ ಬೇಡೋದಾಗಿದೆ ಅಂತ ಅರ್ಜುನ ಬೇಸರದಿಂದ ಹೇಳ್ತಾನೆ. ಅವರನ್ನು ನೋಡ್ತಾ ಇದ್ದ ಹಾಗೆ ಭಿಕ್ಷುಕಿ ಅಳ್ತಾ ಎಲ್ಲ ಕಥೆಯನ್ನು ವಿವರಿಸಿ ಹೇಳಿದ್ಲು. ಆಗ ಶ್ರೀಕೃಷ್ಣ ಕರುಣೆಯಿಂದ, ತಾಯೇ, ತಗೋ ಈ ನಾಲ್ಕಾಣೆಯನ್ನು, ನಿನ್ನ ಕಷ್ಟವನ್ನು ಪರಿಹಾರ ಮಾಡ್ಕೋ ಅಂತ ಹೇಳ್ದ. ಆಗ ಅರ್ಜುನನಿಗೆ ಜೋರಾಗಿ ನಗು ಬಂದ್ಬಿಡ್ತು. ಆತ, ಕೃಷ್ಣ, ನಾನು ನೀಡಿದ ಬಂಗಾರದ ನಾಣ್ಯಗಳು, ವಜ್ರದ ಉಂಗುರಗಳೇ ಅವಳಿಗೆ ದಕ್ಕಲಿಲ್ಲ, ನಾಲ್ಕಾಣೆಯಿಂದ ಏನಾಗುತ್ತೆ ಹೇಳು ಅಂತ ಹೇಳಿ ನಕ್ಕ. ಶ್ರೀಕೃಷ್ಣ, ಕಾಲವೇ ಅದನ್ನು ನಿರ್ಧಾರ ಮಾಡುತ್ತೆ ಅಂತ ಹುಸಿ ನಕ್ಕ. ಇತ್ತ ಭಿಕ್ಷುಕಿ ನೋಡ್ತಾಳೆ ಕೈಯಲ್ಲಿ ನಾಲ್ಕಾಣೆ, ಕೇವಲ ನಾಲ್ಕಾಣೆ, ಇದರಿಂದ ಏನಾಗುತ್ತೆ ಅನ್ನೋ ನಿರ್ಲಕ್ಷ್ಯದಿಂದ ಹೋಗ್ತಾ ಇರಬೇಕಾದ್ರೆ ಮೀನು ಮಾರುವ ಒಬ್ಬ ಎದುರಿಗೆ ಬರ್ತಾನೆ. ಅವನ ಮೀನಿನ ಬುಟ್ಟಿಯಲ್ಲಿ ಮೀನೊಂದು ವಿಲವಿಲ ಅಂತ ಒದ್ದಾಡ್ತಿತ್ತು. ಭಿಕ್ಷುಕಿಗೆ ಅದರ ಸಂಕಟ ಒದ್ದಾಟ ನೋಡಿ ಅನುಕಂಪ ಮೂಡುತ್ತೆ. ಅವಳು, ಈ ನಾಲ್ಕಾಣೆಯಿಂದ ಮಹತ್ತರವಾದದ್ದು ಏನೂ ಆಗೋದಿಲ್ಲ, ಸಾಯ್ತಾ ಒದ್ದಾಡ್ತಾ ಇರೋ ಈ ಮೀನನ್ನು ನಾಲ್ಕಾಣೆಗೆ ಕೊಂಡು ನದಿ ನೀರಿನಲ್ಲಿ ಬಿಡ್ತೀನಿ, ಒಂದು ಜೀವ ಉಳಿಸಿದ ಪುಣ್ಯನಾದರೂ ಬರುತ್ತೆ ಅಂದ್ಕೊಂಡು ಮೀನನ್ನು ಕೊಂಡು ನದಿ ನೀರಿನಲ್ಲಿ ಬಿಡೋಕ್ಕೆ ಹೋಗ್ತಾಳೆ. ಆಗ ಇದ್ರ ಗಂಟಲಲ್ಲಿ ಏನೋ ಹೊಳಿತಿದೆಯಲ್ಲ, ಅದಕ್ಕೆ ಇದು ಉಸಿರು ಕಟ್ಟಿ ವಿಲ್ ವಿಲ್ ಅಂತ ಒದ್ದಾಡ್ತಿದೆ ಅಂದ್ಕೊಂಡು ಗಂಟಲಿಗೆ ಕೈ ಹಾಕಿ ಅದನ್ನು ಎಳಿತಾಳೆ. ಅವಳು ಆಶ್ಚರ್ಯದಿಂದ ಕೂಗ್ಬಿಡ್ತಾಳೆ, ಯಾಕಂದರೆ ಅದು ಅವಳು ಕಳ್ಕೊಂಡ ವಜ್ರದ ಉಂಗುರನೇ ಆಗಿತ್ತು. ಅವಳು ಮಿತಿ ಮೀರಿದ ಸಂತೋಷದಿಂದ ಬೀದಿನಲ್ಲಿ ಎಲ್ಲಾನು ಮರೆತು ಸಿಕ್ತು ಸಿಕ್ತು ಅಂತ ಕುಣಿದಾಡ್ಬಿಡ್ತಾಳೆ. ಆಗ ಏನಾಯಿತು ಗೊತ್ತಾ ಮಕ್ಕಳೇ, ಆ ಚಿನ್ನ ಕದ್ದಿದ್ನಲ್ಲ ಕಳ್ಳ, ಅವನು ಎದುರಿಗೆ ಬರ್ತಾನೆ. ಅವನು ಆ ಊರಿನವನೇ ಆಗಿದ್ದ. ಅವನು ಆ ಚಿನ್ನದ ನಾಣ್ಯಗಳನ್ನು ಮಾರೋಕೆ ಅಂತ ಅಕ್ಕ ಸಾಲಿಗನ ಹತ್ರ ಹೊರಟಿದ್ದ. ಭಿಕ್ಷುಕಿಯ ಕೂಗನ್ನು ಕೇಳಿ, ಅಯ್ಯಯ್ಯೋ, ಈ ಭಿಕ್ಷುಕಿ ನಾನು ಗೌಸ್ ಹಾಕ್ಕೊಂಡಿದ್ರೂ ನನ್ನನ್ನು ಗುರುತಿಸ್ಬಿಟ್ಟಿದ್ದಾಳೆ, ಸಿಕ್ತು ಸಿಕ್ತು ಅಂತ ಒಂದೇ ಸಮನೆ ಕುಣಿದಾಡ್ತಿದ್ದಾಳೆ. ಊರಲ್ಲಿ ನಾನು ಎಲ್ಲರಿಗೂ ಪರಿಚಿತ, ನಾನು ಕದ್ದ ವಿಷಯ ಗೊತ್ತಾದರೆ ನನ್ನ ಮರ್ಯಾದೆ ಮೂರಾ ಬಟ್ಟೆ ಆಗುತ್ತೆ. ಈ ನಾಣ್ಯಗಳನ್ನು ಅವಳಿಗೆ ಕೊಟ್ಟು ಅವಳ ಬಾಯಿನ ಮುಚ್ಚಿಸ್ತೀನಿ ಅಂದ್ಕೊಂಡು ಓಡಿ ಬಂದು ಭಿಕ್ಷುಕಿಯ ಕಾಲಿಗೆ ಬಿದ್ದು, ತಾಯೇ, ತಗೋ ನಿನ್ನ ಚಿನ್ನದ ನಾಣ್ಯಗಳನ್ನು, ಇನ್ಯಾವತ್ತೂ ಇಂತಹ ಕೆಲಸ ಮಾಡೋದಿಲ್ಲ, ಊರಲ್ಲಿ ನನ್ನ ಬಗ್ಗೆ ಯಾರಿಗೂ ಏನೂ ಹೇಳಬೇಡ ಅಂತ ಹೇಳ್ತಾ ಅಲ್ಲಿಂದ ಕಂಬಿಕಿತ್ತ. ಭಿಕ್ಷುಕಿ ಇದೇನಾಗ್ತಿದೆ ಅಂತ ಆಶ್ಚರ್ಯಪಟ್ಲು. ಅತ್ತ, ವಜ್ರದ ಉಂಗುರ ಸಿಕ್ತು, ಇತ್ತ ಬಂಗಾರದ ನಾಣ್ಯಗಳು ಸಿಕ್ತು, ಎರಡೂ ಕೂಡ ಪುನಃ ಮರಳಿ ಅವಳಿಗೆ ಸಿಕ್ಬಿಡ್ತು. ಇವತ್ತು ನನ್ನ ಅದೃಷ್ಟ ಕುಲಾಯಿಸಿದೆ, ಇದನ್ನು ಕೊಟ್ಟ ಪುಣ್ಯಾತ್ಮರಿಗೆ ಈ ಸಂತೋಷದ ಸಮಾಚಾರವನ್ನು ಹೇಳ್ತೀನಿ ಅಂದ್ಕೊಂಡು ಅವರಿರೋ ಕಡೆ ಬಂದು ಎಲ್ಲವನ್ನು ಹೇಳ್ತಾಳೆ. ಸ್ವಾಮಿ, ತಾವು ಒಳ್ಳೆ ಮನಸ್ಸಿನಿಂದ ನಾಕಾಣೆಯನ್ನು ಕೊಟ್ರಿ, ನೋಡಿ, ಚಿನ್ನದ ನಾಣ್ಯ, ವಜ್ರದ ಉಂಗುರ ಎರಡೂ ನನಗೆ ಮರಳಿ ಸಿಕ್ಬಿಡ್ತು ಅಂತ ಪದೇ ಪದೇ ಅವರನ್ನು ವಂದಿಸ್ತಾ ಮನೆ ಅತ್ತ ಸುದ್ದಿ ತಿಳಿಸೋಕೆ ಅಂತ ಓಡಿ ಹೋಗ್ತಾಳೆ. ಅರ್ಜುನ ಇದರ ಮರ್ಮ ಏನಿರ್ಬೋದು ಅಂತ ಶ್ರೀಕೃಷ್ಣನನ್ನು ಕೇಳ್ದ. ಮಾಧವ, ನಾನು ಕೊಟ್ಟ ಚಿನ್ನದ ನಾಣ್ಯ ಮತ್ತು ಉಂಗುರ ಎರಡೂ ಭಿಕ್ಷುಕಿಗೆ ದಕ್ಕಲಿಲ್ಲ, ಆದರೆ ನೀ ಕೊಟ್ಟ ನಾಕಾಣೆಯಿಂದ ಆಕೆ ಉದ್ಧಾರವಾಗಿ ಹೋದ್ಲು, ಇದು ನಿನ್ನ ಮಹಿಮೆನೇ ಹೊರತು ಬೇರೇನಲ್ಲ ಅಂತ ಹೇಳ್ದ. ಶ್ರೀಕೃಷ್ಣನತ್ತ

0: ಇದರಲ್ಲಿ ನಂದೇನಿಲ್ಲ. ಅವಳು ಜಗತ್ತಿನ ನಿಯಮ ಪಾಲಿಸಿದಾಗ ತಾನು ಕಳೆದುಕೊಂಡ ವಸ್ತುಗಳನ್ನು ಪುನಃ ಪಡಿತಾಳೆ. ಮೊದಲು ಎರಡು ಬಾರಿ ಅವಳು ತನ್ನ ಸೌಖ್ಯದ ಬಗ್ಗೆನೇ ಚಿಂತೆ ಮಾಡಿದ್ಲು, ಆದರೆ ಮೂರನೇ ಸಲ ಒಂದು ಪ್ರಾಣಿಯ ಪ್ರಾಣ ಉಳಿಸೋಕೆ ಪ್ರಯತ್ನಪಟ್ಲು. ಅವಳ ಈ ಒಳ್ಳೆಯ ನಡತೆನೆ ಅವಳ ಏಳಿಗೆಗೆ ಕಾರಣವಾಯಿತು ಅಂತ ಹೇಳ್ದ. ಅರ್ಜುನ ಶ್ರೀಕೃಷ್ಣನ ಈ ಮಾತನ್ನು ಒಪ್ಕೊಳ್ತಾನೆ. ಹೀಗೆ ನಿಸ್ವಾರ್ಥವಾಗಿ ಇನ್ನೊಬ್ಬರ ಹಿತ ಬಯಸುವುದರಿಂದ ಪರೋಕ್ಷವಾಗಿ ನಾವು ನಮಗೆ ಒಳ್ಳೆಯದನ್ನು ಮಾಡ್ಕೊಳ್ತಾ ಇರ್ತೀವಿ ಮಕ್ಕಳೇ.
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಆಡಿಯೋ ಬುಕ್, ಇದು ಇವತ್ತಿನ ಟ್ರೆಂಡ್.
4: ನಿಮ್ಮ ಕೃತಿಯನ್ನು ಆಡಿಯೋ ಬುಕ್ ಮಾಡಲು ಸೂಕ್ತವಾಗಿರುವ ಸ್ಟುಡಿಯೋ ಅಗತ್ಯವಿದೆಯೇ?
3: ನ್ಯೂ ಕಮರ್ಸ್ ನ ಸಾಹಸ ಮ್ಯೂಸಿಕಲ್ ಆಲ್ಬಮ್.
4: ನಿಮ್ಮ ಕನಸಿನ ಮ್ಯೂಸಿಕ್ ಆಲ್ಬಮ್ ರೂಪಿಸಲು ಸ್ಟುಡಿಯೋಗಾಗಿ ಹುಡುಕಾಟ ನಡೆಸುತ್ತಿದ್ದೀರಾ? ನಿಮ್ಮ ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿಗೆ ವಾಯ್ಸ್ ಓವರ್ ಕೊಡಲು ಸ್ಟುಡಿಯೋ ಬೇಕಿದೆಯೇ? ಶಿವಮೊಗ್ಗ ನಗರದಲ್ಲಿಯೇ ಇದೆ ಉತ್ತಮ ಗುಣಮಟ್ಟದ ಸ್ಟುಡಿಯೋ. ವಿವರಗಳಿಗೆ 7259176279
3: ಈ ಸಂಖ್ಯೆಗೆ ಕರೆ ಮಾಡಿ. ನಿಮ್ಮ ಪ್ರತಿಭೆ ಅನಾವರಣಕ್ಕಿರಲಿದೆ ನಮ್ಮ ಬೆಂಬಲ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳು ಸುಲಭವಾಗಿ KYC ಮಾಡಿಸಿಕೊಳ್ಳಲು ಅನುಕೂಲ ಆಗುವಂತೆ ಕರ್ನಾಟಕ ಸರ್ಕಾರದಿಂದ ಅನ್ನ ಸೇವೆ ನೂತನ ಮೊಬೈಲ್ ಆಪ್ ಪರಿಚಯಿಸಲಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ CS ಚಂದ್ರಭೂಪಾಲ್ ತಿಳಿಸಿದ್ದಾರೆ. ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು, ಹಿರಿಯರು, ಮಕ್ಕಳು ಮತ್ತು ಎಲ್ಲರೂ ಸರ್ಕಾರದ ನಿರ್ದೇಶನದಂತೆ ಕಡ್ಡಾಯವಾಗಿ KYC ಮಾಡಿಸಿಕೊಳ್ಳಬೇಕು. ನ್ಯಾಯಬೆಲೆ ಅಂಗಡಿಗಳಲ್ಲಿ BPL ಪಡಿತರ ಚೀಟಿದಾರರು KYC ಮಾಡಿಸುವುದು ಉಚಿತವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಮತ್ತು ಪಡಿತರ ವಿತರಣೆಯನ್ನ ಚುರುಕುಗೊಳಿಸಲು ನ್ಯಾಯಬೆಲೆ ಅಂಗಡಿಗಳು ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು ಎಂದು ಸರ್ಕಾರ ಆದೇಶಿಸಿದೆ. ಜಿಲ್ಲೆಯಲ್ಲಿ ಅಂತ್ಯೋದಯ ಕಾರ್ಡ್ಗಳು ಚಾಲ್ತಿಯಲ್ಲಿವೆ. ಪಡಿತರ ಚೀಟಿ ಸಕ್ರಿಯವಾಗಿರಲು ಹಾಗೂ ಉಚಿತ ಅಕ್ಕಿ ಸೌಲಭ್ಯ ಮುಂದುವರೆಸಲು KYC ಕಡ್ಡಾಯ. ಇದನ್ನ October 20 ಒಳಗೆ KYC ದೃಢೀಕರಣ ಪೂರ್ಣಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಜೂನಿಯರ್ ರೇಂಜರ್ಗಳಿಗೆ ಶಿವಮೊಗ್ಗ ವನ್ಯಜೀವಿ ವಿಭಾಗದಿಂದ ಪ್ರಾಯೋಗಿಕ ಅರಣ್ಯ ಕಲಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೂನಿಯರ್ ರೇಂಜರ್ ಕಾರ್ಯಕ್ರಮದಲ್ಲಿ 150 ಹೆಚ್ಚು ವಿದ್ಯಾರ್ಥಿಗಳು, ಉಪನ್ಯಾಸಕರು, ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಪಶು ವೈದ್ಯಕೀಯ ವಿದ್ಯಾಲಯ, ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವನ್ಯಜೀವಿ ಪರಿಚಯ, ಜೀವ ವೈವಿಧ್ಯತೆ ಮಾಹಿತಿ, ಪ್ರಕೃತಿ ಅಧ್ಯಯನ ಅನುಭವ ಮತ್ತು ತಂತ್ರಜ್ಞಾನಗಳ ಮಾಹಿತಿ ಬಳಕೆ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿ ಹಾಗೂ ಉಪಕರಣಗಳ ಮಾಹಿತಿ ನೀಡಲಾಯಿತು. ಸುರಕ್ಷಿತಾ ಪ್ರದೇಶ ಆಯೋಗ ಸದಸ್ಯರಾದ SG ವಿನಾಯಕ್, ಸಹ್ಯಾದ್ರಿ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪರಿಸರ ನಾಗರಾಜ್, ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗೇಶ್, ಸಂಪನ್ಮೂಲ ವ್ಯಕ್ತಿಗಳಾದ ಗುರುಮೂರ್ತಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆರ್ಎಫ್ಒಗಳಾದ ಕೆ ಬಾಬು, ನೂರ್ ಅಹಮದ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮುಂದಿನ ವಿವರ. ಸಮೀಪದ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಕೋರ್ ವಿಜ್ಞಾನ ಚಟುವಟಿಕೆ ಕೇಂದ್ರದಿಂದ ಆಯನೂರಿನ ವಿಜ್ಞಾನ ಕೇಂದ್ರ ಹಾಗೂ ತಮ್ಮಡಿಹಳ್ಳಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 8 21 ಬೆಳಿಗ್ಗೆ 9:30 ಮಧ್ಯಾಹ್ನ 1 ಶಿಬಿರ ನಡೆಯಲಿದೆ. 5-8 ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ವಿಜ್ಞಾನದ ಪ್ರಾಯೋಗಿಕ ಜ್ಞಾನ, ರೋಬೋಟಿಕ್ ತಂತ್ರಜ್ಞಾನ, ಕಲೆ ಮತ್ತು ಚಿತ್ರಕಲೆ, ಮೋಜಿನ ರೋಬೋಟಿಕ್ ತಂತ್ರಜ್ಞಾನ ಮತ್ತು ಗಣಿತ ಇತರ ಚಟುವಟಿಕೆಗಳನ್ನು ಕಲಿಸಲಾಗುತ್ತದೆ ಎಂದು ಕೇಂದ್ರದ ಮುಖ್ಯಸ್ಥರಾದ ಶಿವರಾಜ್ ಗೋರ್ನಾಳ್ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಗೋವರ್ಧನ ಟ್ರಸ್ಟ್ನ ಒಂದು ವರ್ಷದ ಗೋ ಸೇವೆ ಪಯಣದ ಅಂಗವಾಗಿ ಅಕ್ಟೋಬರ್ 7 ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರ ವನದಲ್ಲಿ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ ಅಕ್ಟೋಬರ್ 8 ಶುಭ ಮಂಗಳ ಸಮುದಾಯ ಭವನದಲ್ಲಿ ಗೋ ಸೇವಾ ಸಂಭ್ರಮ 2026 ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಕೆಇ ಕಾಂತೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಒಂದು ವರ್ಷದಲ್ಲಿ ಸಾವಿರಾರು ಮಂದಿ ಪ್ರತಿ ತಿಂಗಳು 100 ರೂನಂತೆ ಕೊಡುಗೆ ನೀಡುವ ಮೂಲಕ ಗೋ ಸೇವಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಗೋವುಗಳ ರಕ್ಷಣೆ ಪೋಷಣೆ, ಗೋಶಾಲೆಗಳಿಗೆ ನೆರವು, ಮೇವು ಪೂರೈಕೆ, ಸಾವಯವ ಕೃಷಿ ಹಾಗೂ ಗೋ ಉತ್ಪನ್ನಗಳ ಪ್ರಚಾರ ಸೇರಿದಂತೆ ಹಲವು ಕಾರ್ಯಗಳನ್ನ ಟ್ರಸ್ಟ್ ಕೈಗೊಂಡಿದೆ ಎಂದರು. ಗಾಯಗೊಂಡ ಹಾಗೂ ಅನಾರೋಗ್ಯಕ್ಕೊಳಗಾದ ಗೋವುಗಳಿಗೆ ಗೋ ಆಂಬ್ಯುಲೆನ್ಸ್ ಮೂಲಕ ವೈದ್ಯಕೀಯ ನೆರವು ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. ರಕ್ಷಿಸಲಾದ ಗೋವುಗಳನ್ನ ಮಾಲೀಕರು ವಾಪಸ್ ಪಡೆಯದ ಸಂದರ್ಭದಲ್ಲಿ ಅವುಗಳ ಆರೈಕೆ ಮತ್ತು ಚಿಕಿತ್ಸೆಗೆ ಗೋ ಸಂಜೀವಿನಿ ಧಾಮ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 7 1-2 ನಡೆಯುವ ಶಂಕುಸ್ಥಾಪನೆಯನ್ನ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಅಕ್ಟೋಬರ್ 8 10:30 ಶುಭ ಮಂಗಳ ಸಮುದಾಯ ಭವನದಲ್ಲಿ ನಡೆಯುವ ಗೋ ಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋ ತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳಿರುತ್ತವೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯಲ್ಲಿ ತಯಾರಿಸಲಾದ ಸಾವಯವ ಗೊಬ್ಬರವನ್ನ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ, ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿಹಿಮೊಗ್ಗೆ ಶಿವಮೊಗ್ಗ ಚಿತ್ರ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 14 ಶಿವಮೊಗ್ಗ ಸಿನಿ ದಸರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಾರಿಯ ಉತ್ಸವದಲ್ಲಿ ವಿಶೇಷವಾಗಿ ಕನ್ನಡಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟ ಮಹನೀಯರ ಚಿತ್ರಗಳ ಪ್ರದರ್ಶನ ಹಾಗೂ ಸಂಭ್ರಮಾಚರಣೆ ನಡೆಯಲಿದೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್ ಹಾಗೂ ಬಾಲಿವುಡ್ನ ಖ್ಯಾತ ಛಾಯಾಗ್ರಾಹಕರಾದ ವಿಕೆ ಮೂರ್ತಿ ಅವರು ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಕೆ ಮೂರ್ತಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಹೂವು ಹಣ್ಣು ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದು ಅವರನ್ನ ಸ್ಮರಿಸಿ ಅವರ ಕುರಿತ ಕಿರು ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಗುವುದು. ಅಕ್ಟೋಬರ್ 14 ನಗರದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಹೆಸರಾಂತ ಚಲನಚಿತ್ರ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸಿನಿ ದಸರಾವನ್ನ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಟಿ ಸಂಗೀತಾ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯರಾದ ದೇಶಾದಿ ಹೊಸ್ಮನಿ, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಬಿವಿ ತುಕಾರಾಮ್ ಹಾಗೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಹಿಮೊಗ್ಗೆ ಚಿತ್ರ ಸಮಾಜ ಹಾಗೂ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರನ್ನ ಗೌರವಿಸಲಾಗುವುದು. ಜೊತೆಗೆ ಸ್ಥಳೀಯ ಪ್ರತಿಭೆಗಳಾದ ಗಾರ್ಗಿ, ಕಾರೆಹಕ್ಲು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಶಾಸ್ತ್ರಿ, ಲಕ್ಷ್ಮೀ ನಿವಾಸ ಧಾರಾವಾಹಿ, ಚಂದ್ರಶೇಖರ್ ಹಿರೇಗೋಣಿಗೆರೆ, ಕಾಮಿಡಿ ಕಿಲಾಡಿಗಳು ನಟ ದಾನಂ ಶಿವಮೊಗ್ಗ, ರಾಮಣ್ಣ ಮತ್ತು ಸಿನಿಮಾ ಸಂಘಟಕ ರಘು ಗುಂಡ್ಲು ಅವರನ್ನ ಸನ್ಮಾನಿಸಲಾಗುವುದು. ಚಿತ್ರಮಂದಿರಗಳಲ್ಲಿ ರಾಜ್ ಅನಂತ್ ಚಿತ್ರಗಳ ಉಚಿತ ಪ್ರದರ್ಶನ ಇರುತ್ತದೆ. ಅಕ್ಟೋಬರ್ 14 ಶ್ರೀ ಮಲ್ಲಿಕಾರ್ಜುನ ಮಂದಿರದಲ್ಲಿ 2 ಚಿತ್ರ, ಅಕ್ಟೋಬರ್ 15 10:00 ಶ್ರೀ ವೀರಭದ್ರ ಚಿತ್ರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅಕ್ಟೋಬರ್ 14 10:00 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್, ಅಕ್ಟೋಬರ್ 17 10:00 ಗಾಳಿಪಟ ಸಿನಿಮಾ ಪ್ರತಿಬಿಂಬ ಕಿರುಚಿತ್ರಗಳ ಉತ್ಸವ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಚಿತ್ರಪ್ರೇಮಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶಿವಮೊಗ್ಗ ದಿಸಿನಿ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿ ಯಶವಂತ್ ಕೋರಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ದಸರಾ 2026 ಪ್ರಯುಕ್ತ ಆಹಾರ ದಸರಾ ಸಮಿತಿ ವತಿಯಿಂದ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 15 6 PM ಅಲ್ಲಮ ಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ ಆಹಾರ ಮೇಳ, ಮಲೆನಾಡ ಸಾಂಪ್ರದಾಯಿಕ ವಿಶಿಷ್ಟ ಅಡುಗೆಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ. ಅಕ್ಟೋಬರ್ 16 10 AM ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಹೋದರ ಸಹೋದರಿಯರಿಂದ ಶೇಂಗಾ ಮತ್ತು ಕೊಬ್ಬರಿ ಉಪಯೋಗಿಸಿ ತಯಾರಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಅಕ್ಟೋಬರ್ 17 10 AM ಶಿವಪ್ಪ ನಾಯ್ಕ ಸರ್ಕಲ್ನಲ್ಲಿ ಸಂಚಾರಿ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಇಡ್ಲಿ ಮತ್ತು ಹಣ್ಣು ತಿನ್ನುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಆಸಕ್ತರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಮೊಬೈಲ್ ಸಂಖ್ಯೆ 9886033982 ಈ ನಂಬರ್ಗೆ ಕರೆ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಎಂದು ಆಹಾರ ದಸರಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಮುಂದಿನ ವಿವರ. ನಗರದ ಹೊಸಮನೆ ಬನಶಂಕರಿ ಬಡಾವಣೆಯ ಶ್ರೀ ಕಾಮಾಕ್ಷಿ ಪ್ರಸನ್ನ ಶ್ರೀ ದೊಡ್ಡಮ್ಮ ಜಲದುರ್ಗಮ್ಮ ದೇವಾಲಯ ಸಮಿತಿ ವತಿಯಿಂದ ಅಕ್ಟೋಬರ್ 11-21 ದಸರಾ ಉತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಉತ್ಸವಕ್ಕೆ ಸಾಧು ಶೆಟ್ಟಿ ಸಂಘ, ಕಾಮಾಕ್ಷಿ ರಸ್ತೆ ಶಿವಮೊಗ್ಗದ ಸಂಪೂರ್ಣ ಸಹಕಾರವಿದೆ. ಈ ಉತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಶ್ರೀ ದೊಡ್ಡಮ್ಮ ದೇವರಿಗೆ ಅಭಿಷೇಕ, ವಿಶೇಷ ಅಲಂಕಾರ ಹಾಗೂ ಅರ್ಚನೆ ನಡೆಯಲಿದೆ. ಇದರೊಂದಿಗೆ ಶ್ರೀ ಚಂಡಿಕಾ ಹೋಮ ಮತ್ತು ಸಪ್ತಶತಿ ಪಾರಾಯಣ ನಡೆಯಲಿದ್ದು ಮಧ್ಯಾಹ್ನ 12 PM ಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಪ್ರತಿದಿನ ಸಂಜೆ ಭಜನೆ ಕಾರ್ಯಕ್ರಮವೂ ನಡೆಯಲಿದ್ದು ಅಕ್ಟೋಬರ್ 11 6:30-6:45 ಒಳಗೆ ಮೇಷ ಲಗ್ನದಲ್ಲಿ ಶ್ರೀದೇವಿಯನ್ನ ಪಟ್ಟಕ್ಕೆ ಕೂರಿಸಲಾಗುವುದು. ಅಕ್ಟೋಬರ್ 11-21 ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಾಲಯ ಸಮಿತಿ ಕೋರಿದೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಅಕ್ಟೋಬರ್ 8 10 AM ನೇರ ಸಂದರ್ಶನವನ್ನ ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಇಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸಲಿದ್ದು, ಉದ್ಯೋಗ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ಸಂದರ್ಶನವು ಅಕ್ಟೋಬರ್ 8 11 AM ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪ ನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ. ಇಲ್ಲಿ ಸಂದರ್ಶನ ನಡೆಯಲಿದ್ದು SSLC, PUC ಮತ್ತು ಯಾವುದೇ ಪದವಿ ಪಡೆದಿರುವ 18-35 ಒಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಹಾಗೂ ಆಧಾರ್ ಕಾರ್ಡ್ ಪ್ರತಿಯನ್ನ ತರಬೇಕು. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
7: ನಮಸ್ತೆ ಕೇಳುಗರೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ನಾನಂತೂ ಕಾಫಿ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಕಾರ್ಯಕ್ರಮವನ್ನ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ನಿಮ್ದು ಕೂಡ ಟಿಫನ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾರು ಇನ್ನೂ ಟಿಫನ್ ಮಾಡಿಲ್ವೋ, ಟಿಫನ್ನ ಬೇಗ ಮಾಡಿಬಿಡಿ. ಯಾಕಂದ್ರೆ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡಬೇಕು, ಆವಾಗ ಮಾತ್ರ ನಾವು ಹೆಲ್ತಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಸೊ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು, ಯಾಕಂದ್ರೆ ಹೆಸರು ಹೇಳೋ ಹಾಗೆಯೇ ಪರಿಸರದ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಗುತ್ತೆ. ಇನ್ನು ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ಪ್ರಾಣಿ ಪಕ್ಷಿ, ನದಿ ಬೆಟ್ಟ ಗುಡ್ಡ, ಜಲಪಾತಗಳು, ಸರೋವರಗಳು, ಜಲಪಾತಗಳು ಎಲ್ಲವೂ ಕೂಡ ಕಾಣುವಂಥದ್ದು. ಹಾಗೆ ನಾವೆಲ್ಲರೂ ಆರಾಮಾಗಿದ್ದೀವಿ, ಚೆನ್ನಾಗಿ ಉಸಿರಾಡ್ತಿದ್ದೀವಿ ಅಂದರೆ ಬಹುಶಃ ಮರಗಳು ತುಂಬಾನೇ ಮುಖ್ಯ ಆಗುತ್ತೆ. ಇವತ್ತಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮರಗಳ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು. ಯಾವುದೋ ಒಂದು ಇಂಡಿವಿಜುವಲ್ ಮರ ಅಂತ ಅಲ್ಲ, ಎಲ್ಲಾ ಮರಗಳ ಕುರಿತು ಒಂದಿಷ್ಟು ಮಾಹಿತಿನ ನೀಡೋಣ ಅಂತ. ಯಾಕಂದ್ರೆ ಮರಗಳಿದ್ರೇನೆ ನಾವು, ನಮ್ಮಿಂದ ಮರಗಳಿಗೇನು ಪ್ರಯೋಜನ ಇಲ್ಲ, ಆದ್ರೆ ಮರಗಳಿಂದ ನಮಗೆ ಸಿಕ್ಕಾಪಟ್ಟೆ ಪ್ರಯೋಜನ ಇದೆ ಅಲ್ವಾ? ಈ ಮರಗಳು ನಮ್ಮ ಭೂಮಿಯ ಒಂದು ಅವಿಭಾಜ್ಯ ಅಂಗ. ನಾವು ಉಸಿರಾಡುವಾಗ ಗಾಳಿಯನ್ನ ಶುದ್ಧೀಕರಿಸುತ್ತೆ, ಜೊತೆಗೆ ಮಾಲಿನ್ಯ ಕಾರಕಗಳನ್ನ ತೆಗೆದು ಹಾಕೋಕೆ ಸಹಾಯ ಮಾಡುತ್ತೆ. ಏನು ಬೇಸಿಗೆ ದಿನದಂದು ಸುಂದರವಾದ ನೆರಳನ್ನ ಕೂಡ ನೀಡುತ್ತೆ. ವಾಸ್ತವವಾಗಿ ನೋಡೋದಾದ್ರೆ ಈ ಭೂಮಿಯ ಮೇಲೆ ಮರಗಳ ಅವಶ್ಯಕತೆ ತುಂಬಾನೇ ಇದೆ. ಮರಗಳ ಹತ್ರ ವಾಸಿಸೋ ಮನುಷ್ಯ ಆರೋಗ್ಯವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಮರಗಳು ಅವನ ಜೊತೆಯಲ್ಲಿ ಇರಬೇಕು. ನೀವು ಮರಗಳನ್ನ ಉಳಿಸೋಕೆ ಬಯಸ್ತಾ ಇದ್ದೀರಾ ಅಂದ್ರೆ ಕಾಡು ನಾಶ ಮಾಡೋದನ್ನ ಮೊದಲು ತಡೆಗಟ್ಟಬೇಕು, ಹಾಗೆ ಇರುವಂತಹ ಗಿಡ ಮರಗಳನ್ನ ಸಂರಕ್ಷಿಸಬೇಕಾಗಿದೆ. ಹಾಗಿದ್ರೆ ಕೇಳುಗರೆ, ಮರಗಳಿಂದ ಸಾಕಷ್ಟು ಉಪಯೋಗಗಳಿದೆ, ಜೊತೆಗೆ ಅವುಗಳನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಇನ್ನು ಮುಖ್ಯವಾಗಿ ಮರಗಳಿಂದ ಏನೆಲ್ಲ ಪ್ರಯೋಜನ ಇದೆ, ಯಾಕೆ ನಾವು ಮರಗಳನ್ನ ಉಳಿಸ್ಕೋಬೇಕು ಅಂತ ನೋಡೋದಾದ್ರೆ ಅದರಲ್ಲಿ ಕೆಲವೊಂದು ವಿಷಯ. ಮೊದಲನೇದಾಗಿ, ಮರಗಳು ನಮಗೆ ಆಹಾರವನ್ನ ಕೂಡ ನೀಡುತ್ತೆ. ಹೌದಲ್ವಾ, ಮರಗಳಿಂದ ಬಿಡುವಂತ ಎಷ್ಟು ಹಣ್ಣುಗಳನ್ನ ನಾವು ಸೇವಿಸ್ತಾ ಇದೀವಲ್ವಾ, ಅದು ಕೂಡ ನಮಗೆ ಆಹಾರ ನೀಡ್ತಾ ಇದೆ. ಹಾಗೆ ಗಾಳಿಯನ್ನ ಶುದ್ಧ ಮಾಡುತ್ತೆ, ಇದು ತುಂಬಾನೇ ವಿಶೇಷ. ಮರಗಳಿಗೆ ಇರುವಂತ ಶಕ್ತಿ, ಹಾಗೆ ಅವುಗಳು ನಮ್ಮ ಜೊತೆ ಇರೋದು ನಮಗೆ ಸಿಕ್ಕಿರುವಂತ ವರ ಅಂತಾನೆ ಹೇಳ್ಬೋದು. ಈ ಪರಿಸರದಲ್ಲಿ ಗಾಳಿ ಏನಾದ್ರೂ ಹಾಳಾಗಿದ್ದಾಗ, ಮಲಿನವಾಗಿದ್ದಾಗ ಮರಗಳು ಇದನ್ನ ಶುದ್ಧೀಕರಿಸೋಕೆ ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಈ ಮರಗಳು. ಹೌದಲ್ವಾ, ಈಗ ನಾವೇನೋ ಮನುಷ್ಯರು ಮನೆಯಲ್ಲಿ ಬೆಚ್ಚಗಿರ್ತೀವಿ, ಆದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲಿರ್ಬೇಕು? ನೀವು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಕೇಳ್ತೀರಾ, ಎಷ್ಟೋ ಪ್ರಾಣಿ ಪಕ್ಷಿಗಳು ಮರದಲ್ಲೇನೆ ತಮ್ಮ ಮನೆಯನ್ನ ಕಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇರುತ್ತೆ. ಹಾಗಾಗಿ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಈ ಮರಗಳು. ಇನ್ನು ಮಳೆ ಬರೋಕೆ ಕೂಡ ಮರಗಳು ತುಂಬಾನೇ ಮುಖ್ಯವಾಗಿದೆ. ಹೌದಲ್ವಾ, ಚಿಕ್ಕ ವಯಸ್ಸಿಂದ ಕೂಡ ಎಲ್ಲರೂ ಹೇಳ್ತಾ ಇದ್ರೆ ಗಿಡ ಮರಗಳನ್ನ ಬೆಳೆಸಿ ನಾಡನ್ನ ಉಳಿಸಿ, ಮರಗಳಿದ್ರೆ ಮಳೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಸತ್ಯವಾದ ಮಾತು ಕೇಳುಗರೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಮರಗಳನ್ನ ಉಳಿಸ್ಬೇಕು. ಯಾಕಂದ್ರೆ ಮಳೆ ಇದ್ದಾಗ, ನೀರಿದ್ದಾಗ ನಾವೆಲ್ಲರೂ ಆರೋಗ್ಯವಾಗಿರ್ಬೋದು. ನೀರೇ ಇಲ್ಲ, ಮಳೆನೇ ಇಲ್ಲ ಅನ್ವಾಗ ಬರಗಾಲ ಬಂದ್ರೆ ಹೇಗಿರುತ್ತೆ? ಒಂದ್ ಕ್ಷಣ ಅದನ್ನ ನೆನಪು ಮಾಡ್ಕೊಳ್ಳೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಹಾಗಿದ್ರೆ ಮರದಿಂದ ಏನೆಲ್ಲ ಪ್ರಯೋಜನಗಳಿದೆ, ಜೊತೆಗೆ ಮರಗಳನ್ನ ನಾವು ಹೇಗೆ ಸಂರಕ್ಷಿಸಬಹುದು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಸೋ ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೇನೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮರಗಳ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ

ಮರಗಳು ಇದ್ರೇನೆ ನಾವು, ಸುತ್ತಲೂ ಮರಗಿಡಗಳು ಇದ್ದಾಗ ಹಸಿರಿನ ಪ್ರಪಂಚ ನೋಡೋಕೇನೆ ಎಷ್ಟು ಖುಷಿಯಾಗುತ್ತೆ, ಜೊತೆಗೆ ಮನಸ್ಸಿಗೆ ಒಂದ್ ರೀತಿ ನೆಮ್ಮದಿಯನ್ನ ಕೂಡ ತರುತ್ತೆ. ಅದಕ್ಕಾಗಿ ಮರಗಳನ್ನ ಉಳಿಸ್ಬೇಕು, ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳುದು. ಹಾಗೆದ ಮೇಲೆ ಮರಗಳಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೀವು ಕೇಳೋದಾದ್ರೆ, ಇದುವರೆಗೂ ಒಂದಿಷ್ಟು ಉಪಯೋಗಗಳನ್ನ ಹೇಳಿದ್ದೆ, ಇನ್ನೊಂದಿಷ್ಟು ಉಪಯೋಗಗಳು ಹೇಳೋದು ಬಾಕಿ ಇದೆ, ಹೇಳ್ತೀನಿ ಕೇಳಿ. ಏನಪ್ಪಾ ಅಂದ್ರೆ, ಮರಗಳು ವಾತಾವರಣವನ್ನ ತಂಪಾಗಿರಿಸುತ್ತೆ. ಈಗ ನೀವೇ ನೋಡ್ಬೋದು, ಹಿಂದೆ ಎಲ್ಲ ಹೆಚ್ಚಾಗಿ ಮರಗಳಿತ್ತು, ಬಿಸಿಲು ಬಂದ್ರು ಕೂಡ ನಮ್ಗೆ ಅದು ತಾಕ್ತಾನೆ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ ಅನ್ನುವ ಕೂಡ ಮರದ ಕೆಳಗೆ ಹೋಗಿ ಕೂತಾಗ ನಮ್ಗೆ ತಂಪಾಗುವಂತ ಅನುಭವ ಸಿಗ್ತಾ ಇತ್ತು. ಯಾಕಂದ್ರೆ ಮರಗಳು ಅಷ್ಟು ತಂಪನ್ನ ನೀಡುತ್ತೆ, ಯಾಕಂದ್ರೆ ಅವು ನೀರನ್ನ ಹೀರ್ಕೊಂಡು ತಮ್ಮ ಸುತ್ತಲಿನ ವಾತಾವರಣವನ್ನ ಕೂಡ ತಂಪಾಗಿ ಇರಿಸುತ್ತೆ. ಅದಕ್ಕಾಗಿ ಮರಗಳು ಹೆಚ್ಚಾಗಿದ್ದಾಗ ವಾತಾವರಣ ಕೂಡ ತಂಪಾಗಿರುತ್ತೆ. ಇನ್ನು ಎಷ್ಟೋ ಮರಗಳಿಂದ ಔಷಧಿಯನ್ನ ಕೂಡ ತಯಾರಿಸ್ತಾರೆ. ಹೌದು ಕೇಳುಗರೆ, ನೀವು ಕೇಳಿರ್ಬೋದು ಈಗಲೂ ಕೂಡ ಆಯುರ್ವೇದದಲ್ಲಿ ಮರಗಿಡಗಳಿಂದ ಔಷಧಿಗಳನ್ನ ತಯಾರು ಮಾಡಿ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ. ಅದಕ್ಕಾಗಿ ಮರಗಳನ್ನ ಔಷಧಿಗೆ ಕೂಡ ಉಪಯೋಗಿಸ್ಕೊಳ್ತಾರೆ. ನಮಗೆ ನೆರಳನ್ನ ಕೂಡ ನೀಡುತ್ತೆ ಮರ. ಇನ್ನು ಪ್ರಕೃತಿಯ ಸೌಂದರ್ಯವನ್ನ ಹೆಚ್ಚಿಸೋಕೆ ಮರಗಳು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅಲಂಕಾರಕ್ಕಾಗಿ ಕೂಡ ಮರಗಳನ್ನ ಬಳಸ್ತಾರೆ. ಅರೆ, ಅಲಂಕಾರಕ್ಕಾಗಿ ಮರಗಳನ್ನ ಹೇಗೆ ಬಳಸ್ತಾರೆ ಅಂತ ಹೇಳೋದಾದ್ರೆ, ಉದಾಹರಣೆಗೆ ಮಾವಿನ ಮರದ ಎಲೆಗಳಿರ್ಬೋದು, ಈ ಎಲೆಗಳನ್ನ ತೋರಣದ ಮುಖಾಂತರ ಬಳಸುವಂತದ್ದು. ಇನ್ನು ಬಾಳೆ ಮರವನ್ನ ಅಲಂಕಾರಕ್ಕಾಗಿ ಕೂಡ ಬಳಸ್ತಾರೆ. ಈಗ ಬಾಳೆ ಗಿಡವನ್ನ ಅಲಂಕಾರಕ್ಕಾಗಿ ಬಳಸ್ತಾರೆ. ಈಗಂತೂ ಬಾಳೆ ಎಲೆಗಳನ್ನ ಅಲಂಕಾರಕ್ಕೆ ಬಳಸುವಂತ ಒಂದು ಟ್ರೆಂಡ್ ಹೆಚ್ಚು ಆಗ್ಬಿಟ್ಟಿದೆ. ಈ ರೀತಿ ಕೂಡ ಅಲಂಕಾರಕ ವಸ್ತುಗಳಿಗಾಗಿ ಮರಗಳನ್ನ ಬಳಸ್ತಾರೆ. ಹಾಗೆ ಮರಗಳಿಂದ ಪೀಠೋಪಕರಣಗಳು ಕೂಡ ತಯಾರಿಸ್ತಾರೆ. ಹಾಗೆ ಒಂದೊಂದು ಮರದಿಂದ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಇನ್ನು ರಬ್ಬರ್ ಮರಗಳಿಂದ ರಬ್ಬರ್ ನ ತಯಾರಿಸಿದ್ರೆ, ಇನ್ನು ಶ್ರೀಗಂಧದ ಮರಗಳಿಂದ ಹೆಚ್ಚು ಅಲಂಕಾರಿಕ ವಸ್ತುಗಳನ್ನಾಗಿರ್ಬೋದು, ಹೆಚ್ಚು ದ್ರವ್ಯಗಳನ್ನ ಕೂಡ ತಯಾರು ಮಾಡ್ತಾರೆ. ನಾನಾಗ್ಲೇ ಹೇಳಿದೆ, ಒಂದೊಂದು ಮರದಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ ಅಂತ. ಮರಗಳನ್ನ ನಾವೆಲ್ಲರೂ ಪ್ರೀತಿಸಬೇಕು, ಆಗ ಅವುಗಳು ಕೂಡ ನಮ್ಮನ್ನ ಪ್ರೀತಿಸುತ್ತೆ. ಸರಿ ಅರ್ಪಿತ, ಮರದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇರುವಾಗ ಯಾಕೆ ಕಾಡು ನಾಶ ಮಾಡ್ತಾರೆ, ಯಾಕೆ ಮರಗಳನ್ನ ನಾಶ ಮಾಡ್ತಾರೆ ಅಂತ ಕೂಡ ನೀವು ಕೇಳ್ಬೋದು. ಹೌದು, ಇತ್ತೀಚಿನ ದಿನಗಳಲ್ಲಿ ನಗರಾಭಿವೃದ್ಧಿ ಅಂತನೂ ಅಥವಾ ಎಷ್ಟೋ ಅಭಿವೃದ್ಧಿ ಕೆಲಸಗಳಿಗಾಗಿ ಈ ಒಂದು ಮರಗಳನ್ನ ಕಡಿತ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬಹುಶಃ ಅವರೇ ತೀರ್ಮಾನಿಸಬೇಕಾಗಿದೆ. ಹಾಗಿದ್ರೆ ನಾವು ಮರಗಳನ್ನ ಹೇಗೆಲ್ಲ ಉಳಿಸಬಹುದು ಅನ್ನೋದಾದ್ರೆ, ಅದಕ್ಕೆ ಕೂಡ ಕೆಲವೊಂದು ನಿಯಮಗಳಿದೆ, ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಕೇಳುಗರೆ, ಮೊದಲನಾಗಿ ನಾವು ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ತಾಳೆ ಎಣ್ಣೆಯಿಂದ ತಯಾರಿಸಿದಂತಹ ಉತ್ಪನ್ನಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ತಾಳೆ ಎಣ್ಣೆಗೂ ಮರ ಉಳಿಸೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳೋದಾದ್ರೆ, ಅಲ್ಲೂ ಕೂಡ ಒಂದು ಸಂಬಂಧ ಇದೆ. ಏನಪ್ಪಾ ಅಂದ್ರೆ, ತಾಳೆ ಎಣ್ಣೆ ಕೃಷಿಗೆ ಸಾಕಷ್ಟು ಭೂಮಿಯ ಅಗತ್ಯವಿದೆ. ಸರಿಸುಮಾರು 27 ಮಿಲಿಯನ್ ಹೆಕ್ಟರ್ ಭೂಮಿಯನ್ನ ತಾಳೆ ಎಣ್ಣೆ ಉತ್ಪಾದನೆಗೆ ಬಳಸಲಾಗುತ್ತೆ. ಮತ್ತೆ ಆ ಭೂಮಿಯ ಬಹುಪಾಲು ಆರೋಗ್ಯಕಾರಿ ನೈಸರ್ಗಿಕ ಕಾಡುಗಳನ್ನ ಹೊಂದೋಕೆ ಬಳಸಲಾಗುತ್ತೆ. ನೀವು ಖರೀದಿಸುವಂತಹ ಉತ್ಪನ್ನಗಳಲ್ಲಿ ಯಾವುದೇ ತಾಳೆ ಎಣ್ಣೆ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ತಾಳೆ ಎಣ್ಣೆಗಳನ್ನ ಬಳಸೋದನ್ನ ಆದಷ್ಟು ಕಡಿಮೆ ಮಾಡಿ. ನೀವು ಗಮನಿಸಿರ್ಬೋದು, ತಾಳೆ ಎಣ್ಣೆ ಹೆಚ್ಚಾಗಿ ಮೇಕಪ್ ಆಗಿರ್ಬೋದು, ಶಾಂಪೂ, ನ್ಯೂಡಲ್ಸ್, ಚಾಕ್ಲೇಟ್, ಲಾಂಡ್ರಿ ಡಿಟರ್ಜೆಂಟ್, ಐಸ್ ಕ್ರೀಮ್, ಬೇಯಿಸಿದ ಸರಕು, ಸೋಪು, ಬ್ರೆಡ್ ನಲ್ಲಿ ಕೂಡ ಕಂಡು ಬರುತ್ತೆ. ಅದಕ್ಕಾಗಿ ಇದನ್ನ ಒಂದಿಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗೆ ಕಡಿಮೆ ಕಾಗದ ಬಳಸೋದು. ನಿಮ್ಗೆ ಗೊತ್ತು, ಮರಗಳಿಂದ ಕಾಗದಗಳನ್ನ ತಯಾರು ಮಾಡ್ತಾರೆ ಅಂತ. ಕಾಗದದ ಉತ್ಪಾದನೆಗೆ ನಿರಂತರವಾಗಿ ಮರಗಳನ್ನ ನೆಡೋದ್ ಕೂಡ ಅಷ್ಟೇ ಅಗತ್ಯ ಇದೆ. ಕಾಗದವನ್ನ ತಯಾರಿಸೋಕೆ ವಹಿಸುವಂತಹ ಶಕ್ತಿ ಹಾಗೆ ಸಂಪನ್ಮೂಲಗಳು ಪರಿಸರಕ್ಕೆ ಅಷ್ಟೇನು ಒಳ್ಳೇದಲ್ಲ. ಸಾಧ್ಯವಾದಾಗ್ಲೆಲ್ಲ ನೀವು ಬಳಸುವಂತಹ ಕಾಗದದ ಪ್ರಮಾಣವನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸಿ. ಅದು ಕಾರ್ಡ್ಬೋರ್ಡ್ ಆಗಿರಲಿ, ಅಥವಾ ಪ್ರಿಂಟರ್ ಪೇಪರ್ ಆಗಿರಲಿ, ಅಥವಾ ಯಾವುದೇ ಪೇಪರ್ ಕಪ್ಗಳಾಗಿರಲಿ, ಸಾಮಾನ್ಯವಾಗಿ ಬಳಸುವ ಪೇಪರ್ ಉತ್ಪನ್ನಗಳಿಗೆ ಪರ್ಯಾಯವಾಗಿ ಬೇರೆ ಏನಾದರೂ ಸಿಗ್ಬೋದಾ ಅಂತ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಕಾಗದವನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೂಡ ಮರಗಳ ಕಡಿತ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಕೈಯಲ್ಲಿ ಆದಷ್ಟು ಈ ಒಂದು ಕಾಗದಗಳನ್ನು ಕಡಿಮೆ ಬಳಸುವಂತಹ ಪ್ರಯತ್ನ ಮಾಡೋಣ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ಈಗ ಕಾಫಿ ಶಾಪ್ಗೆ ಮರುಬಳಕೆ ಮಾಡಬಹುದಾದಂತಹ ಮಗ್ ಅನ್ನ ತಂದಿಟ್ಕೋಬಹುದು. ಇನ್ನು ಕಚೇರಿಗಳಲ್ಲಿ ಕೂಡ ಆದಷ್ಟು ಕಾಗದದ ಬಳಕೆಯನ್ನ ಕಡಿಮೆ ಮಾಡಿ. ಮರುಬಳಕೆ ಮಾಡೋಕೆ ಸಾಧ್ಯ ಇದ್ರೆ ಖಂಡಿತವಾಗ್ಲೂ ಅದನ್ನ ಮರುಬಳಕೆ ಮಾಡಿ. ಈಗ ಎಷ್ಟೋ ಸಾರಿ ಒಂದು ಸೈಡ್ ಮಾತ್ರ ನಾವು ಕಾಗದವನ್ನ ಬಳಸ್ಕೊಂಡಿರ್ತೀವಿ, ಅಂದ್ರೆ ಉಪಯೋಗಿಸಿರ್ತೀವಿ, ಒಂದ್ ಕಡೆ ಮಾತ್ರ ಬರ್ದಿರ್ತೀವಿ, ಮತ್ತೊಂದ್ ಕಡೆ ಖಾಲಿರುತ್ತೆ, ಮತ್ತೆ ಹೊಸ ಕಾಗದ ತೆಗೆದುಕೊಳ್ಳೋ ಬದಲು ಆ ಕಾಗದದ ಮತ್ತೊಂದು ಬದಿ ಕೂಡ ಖಾಲಿ ಇರುತ್ತಲ್ವಾ, ಆ ಒಂದು ಬದಿಯನ್ನ ಕೂಡ ಉಪಯೋಗ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಬದಲಾವಣೆ ಕಂಡಾಗ ಮರಗಿಡಗಳನ್ನ ಉಳಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಿದ್ರೆ

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಜೊತೆಗೆ ಎಷ್ಟೊತ್ತಂಗ ಮರಗಳಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಅದನ್ನ ಹೇಗೆಲ್ಲ ರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ಇದ್ದೆ. ಮತ್ತೊಂದಿಷ್ಟು ಮಾಹಿತಿ ಕೂಡ ಹೇಳೋದು ಬಾಕಿ ಇದೆ. ಏನಪ್ಪಾ ಅಂದ್ರೆ, ನಾನಾಗ್ಲೇ ಹೇಳಿದೆ, ಕಡಿಮೆ ಕಾಗದವನ್ನ ಬಳಸೋದ್ರಿಂದ ಕೂಡ ನಾವು ಮರಗಳನ್ನ ಸಂರಕ್ಷಿಸಬಹುದು ಅಂತ. ಹಾಗೆ ಮರುಬಳಕೆಯ ಕಾಗದ ಉತ್ಪನ್ನಗಳನ್ನ ಹೆಚ್ಚಾಗಿ ಖರೀದಿ ಮಾಡಬಹುದು. ಮರುಬಳಕೆ ಕಾಗದವನ್ನ ಬಳಸುವಂತ ತಯಾರಕರನ್ನ ನಾವು ಬೆಂಬಲಿಸಬೇಕಾಗಿದೆ.

ಜೊತೆಗೆ ಸಾಧ್ಯವಾದ್ರೆ ಹೆಚ್ಚಾಗಿ ಕಾಗದದ ಬದಲು ಬಟ್ಟೆಯ ಪರ್ಯಾಯಗಳನ್ನ ಬಳಸಬಹುದಾ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಬಟ್ಟೆಯನ್ನು ಕಾಗದಕ್ಕಿಂತ ಯಾವಾಗ್ಲೂ ಯೋಗ್ಯವಾಗಿರುತ್ತೆ. ಈಗ ಬಟ್ಟೆ ಬ್ಯಾಗ್ ಅನ್ನ ಹೆಚ್ಚಾಗಿ ಬಳಸಬಹುದು, ಯಾಕಂದ್ರೆ ನಾವು ಅದನ್ನ ತೊಳೆದು ಮರುಬಳಕೆ ಮಾಡಬಹುದು. ಆದ್ರೆ ಪೇಪರ್ ಬ್ಯಾಗ್ ಅನ್ನ ನಾವು ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ನಿಮಗೊಂದು ವಿಷಯ ಗೊತ್ತಾ ಕೇಳುಗರೆ, 1 ಟನ್ ಪೇಪರ್ ಟವಲ್ ತಯಾರಿಸೋಕೆ ಸುಮಾರು 17 ಮರಗಳು ಬೇಕಾಗತ್ತೆ. ಆದ್ರೆ ನಾವು ಯಾವಾಗ್ಲೂ ಬಟ್ಟೆಯ ನ್ಯಾಪ್ಕಿನ್ ಗಳನ್ನ ಬಳಸಬಹುದು ಅಲ್ವಾ? ಆಗ 17 ಮರಗಳನ್ನ ನಾಶ ಮಾಡೋದನ್ನ ತಪ್ಪಿಸಬಹುದು. ಇನ್ನು ಟಿಶ್ಯೂ ಪೇಪರ್ ಅನ್ನ ಮರದ ತಿರುಳಿನಿಂದ ತಯಾರಿಸಲಾಗುತ್ತೆ. ಆದ್ರೆ ತೊಳೆಯಬಹುದಾದಂತಹ ಕರವಸ್ತ್ರಗಳನ್ನ ಹೆಚ್ಚಾಗಿ ಬಳಸಬಹುದು. ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಮಕ್ಕಳಿಗೆ ಬಳಸುವಂತಹ ಡೈಪರ್ಗಳನ್ನ ಕೂಡ ಮರದಿಂದನೇ ತಯಾರಿಸ್ತಾರೆ. ಅದಕ್ಕಾಗಿ ಆದಷ್ಟು ಬಟ್ಟೆಯ ಡೈಪರ್ಗಳನ್ನ ಬಳಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಇನ್ನು ಹೆಚ್ಚಾಗಿ ಗಿಡಗಳನ್ನ ನೆಡುವಂತಹ ಜೊತೆಗೆ ಮರಗಳನ್ನ ಉಳಿಸುವಂತಹ ಸಂದೇಶಗಳನ್ನ ಈ ಒಂದು ಸಾಮಾಜಿಕ ತಾಣಗಳಲ್ಲಿ ನೀವು ಕೂಡ ಹಾಕೊಂಡಾಗ ಎಲ್ಲರಿಗೂ ಕೂಡ ಒಂದು ಆಸಕ್ತಿ ಬರುತ್ತೆ. ಬಹುಶಃ ಎಷ್ಟೋ ಜನ ನಿಮ್ಮಿಂದ ಸ್ಫೂರ್ತಿಯಾಗಿ ಮರಗಳನ್ನ ಉಳಿಸುವಂತಹ ಕಾರ್ಯಕ್ರಮಗಳಿಗೆ ಮುಂದಾಗಬಹುದು ಅಲ್ವಾ? ವಿಶೇಷ ಏನಪ್ಪಾ ಅಂದ್ರೆ, ಈಗ ನಾವು ಬಳಸುವಂತಹ ಪೀಠೋಪಕರಣಗಳಿಗೆ FSC ಪ್ರಮಾಣೀಕೃತ ಮರಗಳನ್ನ ಖರೀದಿ ಮಾಡಿ, ಆಗ ಕೂಡ ನಾವು ಮರಗಳನ್ನ ಉಳಿಸಬಹುದು. ಸೊ ಯಾವುದೇ ಒಂದು ಪೀಠೋಪಕರಣಗಳ ತಯಾರಿಕೆಗೆ FSC ಅನುಮೋದನೀಯ ಮುದ್ರೆಯನ್ನು ಹೊಂದಿರುವಂತಹ ಮರಗಳನ್ನೇ ಖರೀದಿ ಮಾಡಿ. ಮನೆಯ ಸುತ್ತಮುತ್ತ ಹೆಚ್ಚಾಗಿ ಗಿಡಗಳನ್ನ ನೆಡೋದಾಗಿರ್ಬೋದು. ಗಿಡಗಳನ್ನ ನೆಡೋದು ದೊಡ್ಡದಲ್ಲ, ಅದನ್ನ ಬೆಳೆಸೋದು ಮುಖ್ಯ ಆಗುತ್ತೆ. ಈಗ ಪರಿಸರ ದಿನಾಚರಣೆ ದಿನ ಎಲ್ಲರೂ ಕೂಡ ತುಂಬಾ ಕಡೆ ಗಿಡಗಳನ್ನ ನೆಡ್ತಾರೆ, ಆದ್ರೆ ಮುಂದಿನ ವರ್ಷಕ್ಕೆ ಆ ಗಿಡಗಳು ಯಾವುದು ಕೂಡ ಜೀವಂತವಾಗಿರೋದಿಲ್ಲ. ಅದಕ್ಕಾಗಿ ಗಿಡಗಳನ್ನ ನೆಡೋದರ ಜೊತೆಗೆ ಅದನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಒಂದಿಷ್ಟು ಗೊಬ್ಬರವನ್ನ ಹಾಕೋದು, ಈ ರೀತಿಯ ಕೆಲಸಗಳನ್ನ ಮಾಡಬೇಕಾಗಿದೆ. ಆಗ ಮಾತ್ರ ಗಿಡಗಳು ಮರಗಳಾಗಿ ನಮ್ಮ ಸುತ್ತಮುತ್ತಲೂ ನಮಗೆ ಒಳ್ಳೆಯ ಗಾಳಿಯನ್ನ ನೀಡೋದಕ್ಕಾಗಿ ಸಹಾಯ ಆಗುತ್ತೆ. ಹಾಗಿದ್ರೆ ಕೇಳುಗರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮರಗಳ ಸಂರಕ್ಷಣೆ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದ ಮುಖಾಂತರನಾದ್ರೂ ಎಷ್ಟೋ ಮರಗಳನ್ನ ಸಂರಕ್ಷಿಸುವಂತಹ ಆಲೋಚನೆ ನಮ್ಮ ತಲೆಗೆ ಬಂದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಮರಗಳ ಸಂರಕ್ಷಣೆ ಆಗಬಹುದು. ಹಾಗಿದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ RJ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ.

ಅಂತಾನೆ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಾನೆ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿರುವಂತಹ ಗೋವರ್ಧನ ಬೆಟ್ಟದ ಬಗ್ಗೆ. ಹೌದು, ಈ ಒಂದು ಗೋವರ್ಧನ ಬೆಟ್ಟ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತೆ ಶ್ರೀಕೃಷ್ಣನ ಲೀಲೆಗಳಿಗೆ ಪ್ರಸಿದ್ಧವಾಗಿರುವಂತಹ ಪರ್ವತವಾಗಿದೆ. ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ವೃಂದಾವನದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಗೋವರ್ಧನ ಬೆಟ್ಟ ಇದೆ. ಇದು ಸುಮಾರು 80 ಅಡಿ ಎತ್ತರ ಹಾಗೆ 38 ಕಿಲೋಮೀಟರ್ ಸುತ್ತಳತೆಯನ್ನ ಹೊಂದಿದೆ. ಇದನ್ನ ಗಿರಿರಾಜ್ ಅಂತಲೂ ಕೂಡ ಕರೀತಾರೆ. ಇಂದ್ರನಿಗೆ ಮಾಡುವ ಪೂಜೆಯ ಬದಲು ಗೋವರ್ಧನ ಗಿರಿಯನ್ನ ಪೂಜಿಸುವಂತೆ ಕೃಷ್ಣನು ಗೊಲ್ಲರಿಗೆ ಸೂಚನೆಯನ್ನ ಮಾಡ್ತಾನೆ. ಇನ್ನು ಎಷ್ಟೋ ಕಡೆಯಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಗೋವರ್ಧನನಿಗೆ ಪೂಜೆಯನ್ನ ಸಲ್ಲಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ಗೋವರ್ಧನ ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದಂತಹ ಸ್ಥಳ ಗೋವರ್ಧನ ಬೆಟ್ಟದ ಬಗ್ಗೆ. ಹಾಗೆ ಇದು ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ಒಂದು ಸ್ಥಳವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಗೋವರ್ಧನ ಬೆಟ್ಟ ಅಂತ ಹೇಳ್ತಿದ್ದ ಹಾಗೆ ನಿಮಗೆ ಯಾವ ಘಟನೆ ನೆನಪಾಗುತ್ತೆ ಹೇಳಿ? ಕೃಷ್ಣನು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ ಕಥೆ ನೆನಪಾಗುತ್ತೆ ಅಲ್ವಾ? ಹಾಗೆ ಗೋವರ್ಧನ ಬೆಟ್ಟ ಅಥವಾ ಗಿರಿರಾಜ ವೃಂದಾವನದಿಂದ 22 kilometers ದೂರದಲ್ಲಿದೆ. ಭಗವಾನ್ ಕೃಷ್ಣನ ಪ್ರಕಾರ ಗೋವರ್ಧನ ಪರ್ವತ ಅವನಿಗಿಂತ ಭಿನ್ನವಾಗಿಲ್ಲ ಎಂಬ ಪವಿತ್ರ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅಂದರೆ ಕೃಷ್ಣನ ಆರಾಧಕರೆಲ್ಲರೂ ಆತನ ವಿಗ್ರಹವನ್ನು ಪೂಜಿಸುವಂತೆಯೇ ಬೆಟ್ಟದ ಶುದ್ಧ ಬಂಡೆಯನ್ನು ಪೂಜಿಸಲಾಗುತ್ತೆ. ಬೆಟ್ಟವು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. 38 kilometers ಸುತ್ತಳತೆಯೊಂದಿಗೆ 80 feet ಎತ್ತರದಲ್ಲಿ ಇದೆ. ಹಾಗೆ ಭಗವಾನ್ ಕೃಷ್ಣನು ತನ್ನ ಬಾಲ್ಯದಲ್ಲೇ ಗೋವರ್ಧನ ಬೆಟ್ಟವನ್ನು ಒಂದು ಬೆರಳಿನಿಂದ ಎತ್ತುತ್ತಾನೆ. ಮಥುರಾ ಗ್ರಾಮದಲ್ಲಿ ಭೀಕರವಾದ ಮಳೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಥುರವನ್ನು ರಕ್ಷಿಸುವುದಕ್ಕಾಗಿ ಶ್ರೀಕೃಷ್ಣನು ಗೋವರ್ಧನ ಬೆಟ್ಟವನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತಿದ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಗುರು ಪೂರ್ಣಿಮೆ ಹಾಗೆ ಗೋವರ್ಧನ ಪೂಜೆಯ ಆರಾಧಕರು ಪರ್ವತದ ಸುತ್ತಲೂ 23 kilometers ಬರಿಗಾಲಿನಲ್ಲಿ ನಡೆದು ಭಕ್ತಿಯಿಂದ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಶ್ರೀಕೃಷ್ಣನು ತನ್ನ ಗ್ರಾಮವನ್ನು ಉಳಿಸಿದ ನಂತರ ಎಲ್ಲರಿಗೂ ಬೆಟ್ಟವನ್ನು ಪೂಜಿಸುವಂತೆ ಹೇಳ್ತಾನೆ. ಅದಕ್ಕಾಗಿಯೇ ಗೋವರ್ಧನ ಪೂಜೆ ದೀಪಾವಳಿಯ ಸಮಯದಲ್ಲಿ ಮಾಡಲಾಗುತ್ತೆ. ಇನ್ನು ಗೋವರ್ಧನ ಬೆಟ್ಟದ ಹೆಸರಿಗೆ ಎರಡು ಅರ್ಥ ಇದೆ. ಗೋ ಎಂದರೆ ಪವಿತ್ರವಾದ ಹಸುವಿನ ಪದವಾಗಿದೆ, ಹಸುವಿಗೆ ಇರುವಂತಹ ಸಂಸ್ಕೃತ ಪದವಾಗಿದೆ. ವರ್ಧನ ಅಂದ್ರೆ ಸಾಕುವ, ಆಶ್ರಯವನ್ನ ನೀಡುವ ಅನ್ನುವಂತಹ ಅರ್ಥ ಇದೆ. ಗೋವನ್ನ ಸಾಕುವ ಸ್ಥಳ ಅನ್ನುವಂತಹ ಅರ್ಥ ಗೋವರ್ಧನ ಬೆಟ್ಟಕ್ಕೆ ಇದೆ. ಇನ್ನು ಗೋ ಅಂದ್ರೆ ಇಂದ್ರಿಯಗಳು ಅಂತಾನು ಹೇಳಲಾಗುತ್ತೆ. ಹಾಗೆ ವರ್ಧನ ಎಂದ್ರೆ ನಿಯಂತ್ರಿಸುವವನು ಅನ್ನುವಂತಹ ಅರ್ಥ ಇದೆ. ಅಂದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸುವವನು ಅನ್ನುವಂತಹ ಅರ್ಥ ಈ ಒಂದು ಗೋವರ್ಧನ ಬೆಟ್ಟಕ್ಕೆ ಇದೆ. ಹಾಗೆ ಇಲ್ಲಿ ಗಿರಿರಾಜ್ ದೇವಾಲಯವೂ ಇದೆ. ಶ್ರೀಕೃಷ್ಣನಿಗೆ ಅರ್ಪಿತವಾದ ದೇವಾಲಯ ಇದಾಗಿದೆ. ಇದನ್ನ ಗಿರಿರಾಜ್ಜಿ ಅಂತಲೇ ಕರೆಯಲಾಗುತ್ತೆ. ಇದನ್ನ ಹಿಂದೂ ಯಾತ್ರಾ ಸ್ಥಳ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ತುಂಬಾನೇ ಸುಂದರವಾದ ದೇವಾಲಯ ಇದಾಗಿದೆ. ಹಾಗೆ ಕೃಷ್ಣನ ಒಂದು ಅದ್ಭುತವಾಗಿರುವಂತಹ ಪ್ರತಿಮೆಯನ್ನ ನಾವು ಈ ದೇವಾಲಯದಲ್ಲಿ ಕಾಣಬಹುದು. ಗೋವರ್ಧನ ಬೆಟ್ಟದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಹಾಗೆ ಗೋವರ್ಧನ ಬೆಟ್ಟದ ಸುತ್ತಮುತ್ತಲು ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳು ಕೂಡ ಇದೆ, ಅವುಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 October 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386806. ಸಂಖ್ಯೆ ಮತ್ತೊಮ್ಮೆ 8618386806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತೊಂದು ಅದ್ಭುತವಾಗಿರುವ ಪ್ರವಾಸಿ ತಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅದೇನೇ ಗೋವರ್ಧನ ಬೆಟ್ಟ. ಶ್ರೀಕೃಷ್ಣನು ತನ್ನ ಕಿರು ಬೆರಳಿನಲ್ಲಿ ಎತ್ತಿದಂತಹ ಗೋವರ್ಧನ ಬೆಟ್ಟದ ಬಗ್ಗೆ. ಹಾಗೆ ಗೋವರ್ಧನ ಬೆಟ್ಟ ಇರ್ಬೋದು, ಹಾಗೆ ಗೋವರ್ಧನ ಬೆಟ್ಟದಲ್ಲಿರುವ ಗಿರಿರಾಜ ದೇವಾಲಯದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಗೋವರ್ಧನ ಬೆಟ್ಟದ ಸುತ್ತಮುತ್ತಲೂ ಕೂಡ ಅನೇಕ ಸ್ಥಳಗಳು ಇದೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ಗೋವರ್ಧನ ಬೆಟ್ಟದ ಮೇಲೆ ಇನ್ನೊಂದು ದೇವಾಲಯ ಕೂಡ ಇದೆ. ಆಗಲೇ ಹೇಳ್ತಾ ಇದ್ದೆ ಅಲ್ವಾ ಗಿರಿರಾಜ ದೇವಾಲಯದ ಬಗ್ಗೆ. ಹಾಗೆ ಇನ್ನೊಂದು ದೇವಾಲಯ ಚೈತನ್ಯ ದೇವಸ್ಥಾನ, ಶ್ರೀ ಚೈತನ್ಯ ದೇವಸ್ಥಾನ ಅಂತ ಹೇಳಿ ಒಂದು ದೇವಾಲಯ ಇದೆ. ಇದನ್ನ ಕೆಂಪು ಮರಳಿನಿಂದ ನಿರ್ಮಿಸಲಾಗಿದೆ ಮತ್ತೆ ರಾಧಾ ಕೃಷ್ಣರ ಚಿತ್ರಗಳನ್ನ ಇಲ್ಲಿ ನೋಡಬಹುದಾಗಿದೆ. ಹಾಗೆ ಇದು ಕೂಡ ತುಂಬಾನೇ ಅದ್ಭುತವಾಗಿರುವಂತಹ ದೇವಾಲಯವಾಗಿದೆ. ಹಾಗೆ ಇನ್ನೊಂದು ರಾಧಾಕುಂಡ್ ದೇವಸ್ಥಾನ. ರಾಧಾಕುಂಡ್ ಮಂದಿರವನ್ನ ರಾಧಾಕುಂಡ್ನಲ್ಲಿ ಇರಿಸಲಾಗಿದೆ. ಶ್ರೀಕೃಷ್ಣ ಅರಿಸ್ತ ಎಂಬ ರಾಕ್ಷಸನನ್ನ ಕೊಂದ ಸ್ಥಳ ಇದಾಗಿದೆ. ನಂತರ ಅವನು ಶುದ್ಧೀಕರಣಕ್ಕಾಗಿ, ಅವನು ರಾಕ್ಷಸನನ್ನ ಕೊಂದ ನಂತರ ತಾನು ಶುದ್ಧವಾಗುವುದಕ್ಕಾಗಿ ರಾಧಾಕುಂಡ್ ಕೊಳದಲ್ಲಿ ಸ್ನಾನವನ್ನ ಮಾಡ್ತಾನೆ ಅಂತ ಹೇಳಿ ಪುರಾಣ ಹೇಳುತ್ತೆ. ಈ ದೇವಾಲಯಕ್ಕೆ ವರ್ಷ ಪೂರ್ತಿ ಅನೇಕ ಭಕ್ತರು ಬಂದು ಹೋಗುವುದನ್ನ ನೋಡಬಹುದಾಗಿದೆ. ಹಾಗೆ ಈ ಒಂದು ಸ್ಥಳದಲ್ಲಿ, ರಾಧಾಕುಂಡ್ ಎನ್ನುವಂತಹ ಸ್ಥಳದಲ್ಲಿ, ರಾಧಾ ಕೃಷ್ಣರು ತಮ್ಮ ಸಾಕಷ್ಟು ಸಮಯವನ್ನ ಇಲ್ಲಿ ಕಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಇನ್ನೊಂದು ಸ್ಥಳ ಮಾನ್ಸಿ ಗಂಗಾ ಸರೋವರ. ಇದು ಗೋವರ್ಧನದ ಅತಿ ದೊಡ್ಡ ಕೆರೆ ಅಂತ ಹೇಳಲಾಗುತ್ತೆ. ಮಾನ್ಸಿ ಗಂಗದಲ್ಲಿ ಸ್ನಾನ ಮಾಡಿದವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಂತ ಹೇಳಲಾಗುತ್ತೆ. ಶ್ರೀಕೃಷ್ಣನ ಶುದ್ಧ ಭಕ್ತಿಯನ್ನ ಪಡೆಯುತ್ತಾರೆ ಅನ್ನುವಂತಹ ಒಂದು ಮಾತು ಪುರಾಣದಲ್ಲಿ ಇದೆ. ಇನ್ನು ದಂಗತಿ ದೇವಸ್ಥಾನ. ಗೋವರ್ಧನ್ ಬೆಟ್ಟದ ಪ್ರಮುಖ ದೇವಾಲಯ ಬಂದರೆ ಅದೇ ದಂಗತಿ ದೇವಸ್ಥಾನ. ಇನ್ನು ದಂಗತಿ ಅನ್ನುವಂತಹ ಪ್ರದೇಶದ ಹೆಸರಿನ ಅರ್ಥವನ್ನ ನೋಡೋದಾದ್ರೆ, ದಾನ್ ಎಂದ್ರೆ ದಾನ ಮತ್ತೆ ಗತಿ ಅಂದ್ರೆ ಕಣಿವೆ. ಈ ದೇವಾಲಯದ ವಿಶೇಷವೆಂದ್ರೆ ಇಲ್ಲಿ ದೇವತೆಯು ಬಂಡೆಗೆ ಬಟ್ಟೆಯನ್ನ ಉಡಿಸಿ ಗೋವರ್ಧನ್ ಪರ್ವತವನ್ನ ತನ್ನ ಸಣ್ಣ ಬೆರಳಿನಲ್ಲಿ ಹಿಡಿದಿರುವ ಕೃಷ್ಣನನ್ನ ಹೋಲುವ ರೀತಿಯೇ ಈ ಒಂದು ದಂಗತಿ ದೇವಸ್ಥಾನ ಇದೆ. ಹಾಗೆ ಇನ್ನೊಂದು ಮರಳುಗಲ್ಲಿನ ಸ್ಮಾರಕ ಮತ್ತೆ ಕುಸುಮ್ ಸರೋವರ. ಕುಸುಮ್ ಸರೋವರ ಮರಳುಗಲ್ಲಿನಿಂದ ಮಾಡಿದ ಪವಿತ್ರ ಗೋವರ್ಧನ್ ಬೆಟ್ಟದ ಐತಿಹಾಸಿಕ ಸ್ಮಾರಕವಾಗಿದೆ. ಜಾಟ್ ದೊರೆ ಮಹಾರಾಜ್ ಸೂರಜ್ ಮಾಲ್ ಅವರ ಛತ್ರಿಗೆ ಹೆಸರುವಾಸಿಯಾದ ಸ್ಥಳವು ಇದಾಗಿದೆ. ಗೋವರ್ಧನ ಬೆಟ್ಟದ ಮೇಲೆ ಸುಂದರವಾಗಿ ಇರುವಂತಹ ಕುಸುಮ್ ಸರೋವರವನ್ನ ಲೇಕ್ ಆಫ್ ಫ್ಲವರ್ ಅಂತಲೇ ಕರೆಯಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಗೋವರ್ಧನ ಗಿರಿಯ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಹಾಗೆ ಗೋವರ್ಧನ ಗಿರಿಯ ಸುತ್ತಮುತ್ತಲೂ ಇರುವಂತಹ ಒಂದಿಷ್ಟು ಸ್ಥಳಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ನೀವು ಕೂಡ ಒಮ್ಮೆಯಾದ್ರೂ ಈ ಒಂದು ಗೋವರ್ಧನ ಬೆಟ್ಟವನ್ನ ನೋಡಿ ಆನಂದಿಸಿ. ಹಾಗೆ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಸ್ಥಳ ಈ ಒಂದು ಗೋವರ್ಧನ ಗಿರಿಯಾಗಿದೆ. ಖಂಡಿತವಾಗ್ಲೂ ಒಮ್ಮೆ ಭೇಟಿಯನ್ನ ನೀಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686962796 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ. ಹಾಗೆ ನೀವೇನಾದ್ರೂ ಟ್ರಾವೆಲಿಂಗ್ನ ಇಷ್ಟಪಡ್ತಿದ್ದು, ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ ಅಂದ್ರೆ, ನೀವು ಟ್ರಾವೆಲ್ ಮಾಡಿದ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಯಾವ್ದಾದ್ರೂ ಒಂದು ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ಯಾವ್ದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವೇನಾದ್ರೂ ತಿಳಿಸ್ಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಳ್ತಾ ಇದ್ರೆ, ಖಂಡಿತವಾಗ್ಲೂ ನಮ್ಮ ಸಂಖ್ಯೆ 9686962796 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ, ಈ ಒಂದು ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ಪೆನ್ನು ಮತ್ತು ಪೆನ್ಸಿಲ್ ನಡುವಿನ ವ್ಯತ್ಯಾಸ ಗೊತ್ತಾ? ಇವೆರಡು ಕೇವಲ ಬರೆಯುವ ಸಾಧನಗಳ ಬದಲಾವಣೆಯಲ್ಲ, ಬಾಲ್ಯ ಮತ್ತು ದೊಡ್ಡವರಾಗುವ ಹಂತದ ನಡುವಿನ ದೊಡ್ಡ ವ್ಯತ್ಯಾಸ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಬರೀಲಿಕ್ಕೆ ಭಯ ಪಡ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ, ನಮಗೆ ಗೊತ್ತಿತ್ತು ತಪ್ಪು ಮಾಡಿದ್ರೆ ಅಳಿಸೋಕೆ ಎರೇಸರ್ ಇರ್ತಾ ಇತ್ತು ಅಂತ, ಅಂದರೆ ರಬ್ಬರ್ ಇರ್ತಾ ಇತ್ತು ಅಂತ. ಆ ಬಾಲ್ಯದಲ್ಲಿ ಆಗ್ತಾ ಇದ್ದಂತಹ ತಪ್ಪುಗಳನ್ನು ಗಂಭೀರವಾಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ಹೇಗೋ ಪೆನ್ಸಿಲಲ್ಲಿ ಬರೆಯೋದಲ್ವಾ, ತಪ್ಪಾದರೆ ರಬ್ಬರ್ ಇದ್ದೇ ಇದೆ, ಆರಾಮಾಗಿ ರಬ್ ಮಾಡಿ ಮತ್ತೆ ಹೊಸದಾಗಿ ಬರಿಬೋದು ಅನ್ನುವಂತಹ ನಂಬಿಕೆ. ಆ ಕಾರಣಕ್ಕೆ ಅಲ್ಲಿ ಎಷ್ಟೇ ಮಿಸ್ಟೇಕ್ ಆದರೂ, ತಪ್ಪುಗಳಾದರೂ ಅದನ್ನು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತಾ ಇರಲಿಲ್ಲ. ರಬ್ ಮಾಡೋದು ಮತ್ತು ಬರೆಯೋದು ಮಾಡ್ತಾ ಇದ್ವಿ. ಆದರೆ ಸ್ನೇಹಿತರೆ, ಬೆಳೀತಾ ಬೆಳೀತಾ ಹೋದಂತೆ ನಮ್ಮ ಕೈಗೆ ಪೆನ್ ಬರುತ್ತೆ ಅಲ್ವಾ? ಆ ಪೆನ್ನಲ್ಲಿ ಒಮ್ಮೆ ಬರೆದದ್ದನ್ನು ಅಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಹೋದರೆ ಅದು ಮತ್ತಷ್ಟು ಗೀಚಿದಂತೆ ಕಾಣುತ್ತೆ, ಚೆನ್ನಾಗಿ ಕಾಣಿಸೋದು ಇಲ್ಲ, ಹಾಗೆ ಸುಂದರವಾಗಿ ಕಾಣೋದಿಲ್ಲ ಕೂಡ. ಆದರೆ ಸ್ನೇಹಿತರೆ, ಈ ಪೆನ್ಸಿಲ್ಗೆ ತಪ್ಪು ತಿದ್ದಲಿಕ್ಕೆ ಒಂದು ಸಂಗಾತಿ ಅಂತ ಇರ್ತಾ ಇತ್ತು ಅಲ್ವಾ? ಅದೇ ರಬ್ಬರು. ಆದರೆ ಪೆನ್ ಮಾತ್ರ ಒಂಟಿ. ಈ ಪೆನ್ನಿನ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇವೆ. ಅಂದರೆ ಈ ಪೆನ್ನಿನ ಮೇಲೆ ದೊಡ್ಡವರಾಗುವ ಜವಾಬ್ದಾರಿಯಿಂದ ಹಿಡಿದು ಸಂಬಂಧಗಳನ್ನು ಉಳಿಸುವ ಭಾರವಿದೆ ಕೂಡ. ಅದರೊಟ್ಟಿಗೆ ಕೆರಿಯರ್ ಕಟ್ಟುವ ಆತಂಕವಿದೆ. ಇವೆಲ್ಲವುದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ತಪ್ಪು ಮಾಡಬಾರ್ದು ಅನ್ನುವ ಅತ್ಯಂತ ದೊಡ್ಡದಾದ ಹೊರೆ ಇದೆ. ಆ ಕಾರಣಕ್ಕೆ ಆ ಪೆನ್ನು ತಪ್ಪು ಮಾಡಲಿಕ್ಕೆ ಹೆದರ್ತಾ ಹೋಗುತ್ತೆ. ಅಲ್ವಾ ಸ್ನೇಹಿತರೆ? ಹಾಗೆ ಸ್ನೇಹಿತರೆ, ನಮಗೆಲ್ಲ ನೆನಪಿರಬೇಕು, ಜೀವನದಲ್ಲಿ ತಪ್ಪುಗಳಾಗ್ತವೆ, ತಿದ್ದುಕೊಂಡು ಸಾಗೋದು ಜೀವನದ ನಿಜವಾದ ಬಣ್ಣ ಅಲ್ವಾ? ಈ ಮಾತಿನೊಂದಿಗೆ, ಈ ವಿಷಯದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಕತೆಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಸೊ ಅದು ಯಾವ ಕತೆಗಳು, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಮಕ್ಕಳ ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ಕತೆಗಳಲ್ಲಿ ಸಾಕಷ್ಟು ವಿಧಗಳಿವೆ. ಅದರಲ್ಲಿ ಮಕ್ಕಳ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಪ್ರಸ್ತುತಪಡಿಸ್ತಾ ಇದ್ದಾರೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ. ತಡ ಮಾಡೋದು ಬೇಡ, ಅಂಬಿಕಾ ಸಂತೋಷ್ ಮೇಡಮ್ ಅವರು ಯಾವೆಲ್ಲ ಕತೆಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವರಿಂದ ಕೇಳೋಣ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. ನಾನಿಂದು ಸ್ವರಚಿತ ಮಕ್ಕಳ ಕತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಆಕಾಶದ ನೀಲಿ ಬಣ್ಣವನ್ನು ಕದ್ದ ಹುಡುಗ. ಬೆಟ್ಟದಡಿಯ ಹೊನ್ನೂರು ಎಂಬ ಊರಲ್ಲಿ ಕುತೂಹಲಿ ಕಿಟ್ಟು ಎಂಬ ಹುಡುಗನಿದ್ದ. ಅವನ ತಲೆಯಲ್ಲಿ ದಿನ ಒಂದು ಹೊಸ ಪ್ರಶ್ನೆ ಹುಟ್ಟುತ್ತಾ ಇತ್ತು. ಒಂದಿನ ಅವನು ಅಜ್ಜನನ್ನ ಕೇಳಿದ, ಅಜ್ಜ, ಆಕಾಶ ಯಾವಾಗ್ಲೂ ನೀಲಿ ಯಾಕೆ? ಅದು ಬಿಳಿ ಆಗಬಾರದಿತ್ತ? ಹಸಿರು ಆಗಬಾರದಿತ್ತ? ಅಜ್ಜ ನಕ್ಕು ಹೇಳಿದ್ರು, ನಿನಗೆ ಉತ್ತರ ಬೇಕಾದ್ರೆ ನೀಲಿ ಬೆಟ್ಟದ ಮೇಲಿರುವ ಬಣ್ಣದಜ್ಜಿಯನ್ನ ಹೋಗಿ ಕೇಳು, ಅವಳ ಬಳಿ ಎಲ್ಲ ಬಣ್ಣಗಳ ರಹಸ್ಯವಿದೆ ಅಂತ. ಕಿಟ್ಟು ನಿಜವಾಗ್ಲೂ ಹೊರಟ. ಬೆನ್ನಿಗೆ ಒಂದು ಚೀಲ, ಚೀಲದಲ್ಲಿ ಒಂದು ರೊಟ್ಟಿ, ಒಂದು ದೀಪ ಮತ್ತು ತನ್ನ ಪ್ರಶ್ನೆಗಳ ಪುಸ್ತಕ. ದಾರಿಯಲ್ಲಿ ಮೊದಲು ಅವನಿಗೆ ದಟ್ಟ ಮಂಜು ಸಿಕ್ಕಿತ್ತು. ಮಂಜು ಹೇಳಿತು, ನಾನು ನೀಲಿ ಆಗಿದ್ದೆ, ಆದರೆ ಸೂರ್ಯ ಬಂದಾಗ ನಾನು ಬಿಳಿಯಾಗುತ್ತೇನೆ ಎಂದು. ಕಿಟ್ಟು ಕೇಳ್ದ, ಯಾಕೆ? ಮಂಜು ಹೇಳ್ತು, ಬೆಳಕು ನನ್ನ ಮೇಲೆ ಬಿದ್ದಾಗ ನಾನು ಬದಲಾಗುತ್ತೇನೆ. ಬೆಳಕಿಗೂ ಬಣ್ಣಕ್ಕೂ ದೊಡ್ಡ ಸ್ನೇಹವಿದೆ. ಮುಂದೆ ಅವನಿಗೆ ಒಂದು ದೊಡ್ಡ ಹಳೆಯ ಗಿಡುಗ ಸಿಕ್ತು. ಗಿಡುಗ ಹೇಳ್ತು, ನಾನು ದಿನಾ ಆಕಾಶದಲ್ಲಿ ಹಾರ್ತೇನೆ. ಆಕಾಶ ನೀಲಿ ಅಲ್ಲ ಮಗು, ಅದು ಒಂದು ದೊಡ್ಡ ಕನ್ನಡಿ. ಸೂರ್ಯನ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ. ಅದರಲ್ಲಿ ನೀಲಿ ಬಣ್ಣ ಮಾತ್ರ ಎಲ್ಲ ಕಡೆ ಚದುರಿ ಹೋಗುತ್ತೆ. ಅದಕ್ಕೆ ನಮಗೆ ಆಕಾಶ ನೀಲಿ ಕಾಣುತ್ತೆ ಅಂದ. ಕಿಟ್ಟು ಇನ್ನು ಮೇಲೆ ಹೋದ. ನೀಲಿ ಬೆಟ್ಟದ ತುದಿಯಲ್ಲಿ ಬಣ್ಣದಜ್ಜಿ ಇದ್ಲು. ಅವಳು ಒಂದು ದೊಡ್ಡ ಕುಂಚ ಹಿಡಿದು ಆಕಾಶಕ್ಕೆ ಬಣ್ಣ ಹಚ್ತಾ ಇದ್ಲು. ಕಿಟ್ಟು ಕೇಳ್ದ, ಅಜ್ಜಿ, ಆಕಾಶಕ್ಕೆ ನೀಲಿ ಬಣ್ಣ ಯಾಕೆ ಹಚ್ಚುತ್ತೀರಿ ಅಂದ. ಅಜ್ಜಿ ಹೇಳಿದ್ಲು, ನಾನು ಹಚ್ಚುವುದಿಲ್ಲ ಮಗು, ಸೂರ್ಯನ ಬೆಳಕೆ ಹಚ್ಚುತ್ತದೆ. ನೀಲಿ ಬಣ್ಣ ತುಂಬಾ ಚುರುಕು, ಅದು ಆಕಾಶದಲ್ಲೆಲ್ಲ ಓಡಾಡುತ್ತದೆ. ಕೆಂಪು ಬಣ್ಣ ನಿಧಾನ, ಅದು ಸಂಜೆ ಮಾತ್ರ ಬರುತ್ತದೆ. ಅದಕ್ಕೆ ಸಂಜೆ ಆಕಾಶ ಕೆಂಪಾಗುತ್ತದೆ. ಕಿಟ್ಟು ಖುಷಿಯಿಂದ ಕೆಳಗಿಳಿದು ಬಂದ. ಊರಿಗೆ ಬಂದು ಎಲ್ಲ ಮಕ್ಕಳಿಗೂ ಹೇಳ್ದ, ಆಕಾಶ ನೀಲಿ ಅಲ್ಲ, ಅದು ಸೂರ್ಯನ ಬೆಳಕಿನ ಆಟ ಅಂತ. ಅಂದಿನಿಂದ ಅವನನ್ನು ಊರಿನವರು ಬಣ್ಣಗಳ ವಿಜ್ಞಾನಿ ಎಂದು ಕರೆಯತೊಡಗಿದರು.
2: ಹೇಳಿ ಕೇಳಿ ಮಕ್ಕಳಿಗೆ ಕುತೂಹಲ ಜಾಸ್ತಿ. ಯಾವುದೇ ವಿಷಯವನ್ನ ನಾವು ಹೇಳಿದ್ರೂ ಅದರ ಆಳದ ಬಗ್ಗೆ ತಿಳಿಯುವಂತಹ ಕುತೂಹಲ ಹೆಚ್ಚಾಗಿರುತ್ತೆ. ಹೇಗೆ ಬಂತು, ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗಳು ಸಾವಿರಾರು ಅವರ ತಲೆಯಲ್ಲಿ ಹೊಡ್ತಾ ಇರ್ತವೆ. ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಖುಷಿ ಪಡ್ತಾರೆ ಮಕ್ಕಳು. ಅಂಬಿಕಾ ಸಂತೋಷ್ ಮೇಡಮ್ ಅವರ ಸ್ವರಚಿತ ಕತೆ ತುಂಬ ಚೆನ್ನಾಗಿತ್ತು. ಇದೇ ರೀತಿಯಲ್ಲಿ ಮತ್ತೊಂದು ಕತೆಯನ್ನು ಅವರಿಂದ ಕೇಳೋಣ.
3: ಸಮುದ್ರದ ಕೆಳಗಿನ ಬೆಳಕಿನ ಊರು. ಕಡಲ ತೀರದ ಊರಿನ ಸಾಗರ್ ಎಂಬ ಹುಡುಗನಿಗೆ ಸಮುದ್ರದ ಬಗ್ಗೆ ವಿಪರೀತ ಕುತೂಹಲ. ಸಮುದ್ರದ ಕೆಳಗೆ ಏನಿದೆ? ಮೀನುಗಳು ರಾತ್ರಿ ಹೇಗೆ ಮಲಗುತ್ತವೆ? ಅಲ್ಲಿ ಊರಿದೆಯಾ ಅಂತ. ಒಂದು ಹುಣ್ಣಿಮೆಯ ರಾತ್ರಿ ಅವನು ದೋಣಿಯಲ್ಲಿ ಮಲಗಿದ್ದಾಗ ಒಂದು ದೊಡ್ಡ ಅಲೆ ಬಂದು ಅವನನ್ನ ಸಮುದ್ರದೊಳಗೆ ಎಳೆದುಕೊಂಡು ಹೋಯಿತು. ಆದರೆ ಅವನು ಮುಳುಗಲಿಲ್ಲ. ಒಂದು ದೊಡ್ಡ ಆಮೆಯ ಬೆನ್ನಿನ ಮೇಲೆ ಬಿದ್ದ. ಆ ಆಮೆ ಹೇಳ್ತು, ನಾನು 100 ವರ್ಷದ ಆಮೆ, ನಿನ್ನನ್ನು ಬೆಳಕಿನ ಊರಿಗೆ ಕರೆದುಕೊಂಡು ಹೋಗುತ್ತೇನೆ. ಸಮುದ್ರದ ಕೆಳಗೆ ನಿಜಕ್ಕೂ ಒಂದು ಊರಿತ್ತು. ಅಲ್ಲಿ ಮನೆಗಳೆಲ್ಲ ಹವಳಗಳಿಂದ ಮಾಡಲ್ಪಟ್ಟಿದ್ದವು. ದೀಪಗಳೇ ಇರಲಿಲ್ಲ, ಆದರೆ ಎಲ್ಲೆಲ್ಲೂ ಬೆಳಕು. ಸಾಗರ್ ಕೇಳ್ದ, ಬೆಳಕು ಎಲ್ಲಿಂದ ಬರುತ್ತಿದೆ ಅಂತ. ಆಮೆ ಒಂದು ಸಣ್ಣ ಜಲ್ಲಿ ಮೀನನ್ನು ತೋರಿಸ್ತು. ಆ ಮೀನು ಮಿಡುಕಾಡಿದಾಗ ಬೆಳಕು ಬಂತು. ಆಮೆ ಕೇಳ್ತು, ಇವು ಬೆಳಕಿನ ಮೀನುಗಳು, ಇವುಗಳಿಗೆ ಬೆಳಕು ಮೀನು ಅಂತಾರೆ. ಇವು ಕತ್ತಲಲ್ಲಿ ಬೆಳಗುತ್ತವೆ, ಇವುಗಳ ಬೆಳಕಿನಿಂದಲೇ ಈ ಊರು ಬೆಳಗುತ್ತದೆ. ಮುಂದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ತಿಮಿಂಗ್ಲ ಮಲಗಿತ್ತು. ಅದರ ಹೊಟ್ಟೆಯಿಂದ ಘಂ ಘಂ ಶಬ್ದ ಬರ್ತಾ ಇತ್ತು. ಸಾಗರ್ ಕೇಳಿದ, ಇದು ಗುಡುಗು ಮೀನಾ? ಆಮೆ ಹೇಳ್ತು, ಇಲ್ಲ, ತಿಮಿಂಗ್ಲ ಹಾಡುತ್ತವೆ. ಅವುಗಳ ಹಾಡು 100 ಕಿಲೋಮೀಟರ್ ದೂರ ಕೇಳಿಸುತ್ತದೆ. ಅವು ಹಾಡಿನ ಮೂಲಕ ಮಾತನಾಡುತ್ತವೆ ಅಂತ. ಕೊನೆಗೆ ಆಮೆ ಅವನನ್ನ ಒಂದು ದೊಡ್ಡ ಗುಂಡಿಯ ಬಳಿ ಕರೆತಂದಿತ್ತು. ಅಲ್ಲಿ ಸಮುದ್ರದ ನೀರು ಬಿಸಿಯಾಗಿ ಮೇಲಕ್ಕೆ ಬರ್ತಾ ಇತ್ತು. ಇದು ಸಮುದ್ರದ ಅಡುಗೆ ಮನೆ. ಭೂಮಿಯ ಒಳಗಿನ ಬೆಂಕಿ ಇಲ್ಲಿ ನೀರನ್ನು ಕುದಿಸುತ್ತದೆ, ಆದ್ದರಿಂದಲೇ ಹೊಸ ದ್ವೀಪಗಳು ಹುಟ್ಟುತ್ತವೆ ಎಂದಿತ್ತು ಆಮೆ. ಸಾಗರ್ಗೆ ಎಲ್ಲ ಅರ್ಥವಾಯಿತು. ಬೆಳಗ್ಗೆ ಅವನು ಎಚ್ಚರವಾದಾಗ ತೀರದಲ್ಲಿದ್ದ. ಯಾರೋ ಅವನ ಕಥೆಯನ್ನು ನಂಬಲಿಲ್ಲ, ಆದರೆ ಅವನು ತನ್ನ ಡೈರಿಯಲ್ಲಿ ಎಲ್ಲವನ್ನೂ ಬರೆದಿಟ್ಟ. ದೊಡ್ಡವನಾದ ಮೇಲೆ ಅವನು ದೊಡ್ಡ ಸಮುದ್ರ ವಿಜ್ಞಾನಿ ಆದ ಮತ್ತು ಆ ಬೆಳಕಿನ ಊರನ್ನ ನಿಜವಾಗ್ಲೂ ಕಂಡುಹಿಡಿದ.
2: ಖಂಡಿತವಾಗ್ಲೂ ಮಕ್ಕಳಲ್ಲಿ ಈ ರೀತಿಯ ಕುತೂಹಲ ಇದ್ದಾಗ ಮಾತ್ರ ಕಲೀಲಿಕ್ಕೂ ಸಾಧ್ಯ, ಬೆಳಿಲಿಕ್ಕೂ ಸಾಧ್ಯ ಅಲ್ವಾ? ಅಂಬಿಕಾ ಸಂತೋಷ್ ಮೇಡಮ್ ಅವರ ಸ್ವರಚಿತ ಕತೆಗಳು ತುಂಬಾನೇ ಚೆನ್ನಾಗಿದ್ದಾವೆ. ಈ ರೀತಿಯ ಮತ್ತಷ್ಟು ಕತೆಗಳನ್ನು ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ದಸರಾ ಬೊಂಬೆ ಹಬ್ಬ.
5: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
6: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
6: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
6: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
6: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386

0: ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಲೇಖಕಿಯಾಗಿ ಮತ್ತು ಹವ್ಯಾಸಿ ಬರಹಗಾರರಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಸ್ವರಚಿತ ಕತೆಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಕತೆಗಳನ್ನು ಇವರಿಂದ ಕೇಳೋಣ.
1: ಮಾತನಾಡುವ ಪುಸ್ತಕದ ಗ್ರಂಥಾಲಯ. ಪುಟ್ಟ ಪುಟ್ಟಿ ಎಂಬ ಹುಡುಗಿಗೆ ಪುಸ್ತಕ ಓದೋದು ಅಂದರೆ ಬೇಸರ. ಅವಳ ಅಮ್ಮ ಎಷ್ಟೇ ಹೇಳಿದರೂ ಅವಳು ಪುಸ್ತಕ ಮುಡ್ತಿರಲಿಲ್ಲ. ಒಂದಿನ ಅವಳ ಶಾಲೆಯಲ್ಲಿ ಹಳೆಯ ಗ್ರಂಥಾಲಯವನ್ನು ಸ್ವಚ್ಛ ಮಾಡುವ ಕೆಲಸ ಇತ್ತು. ಪುಟ್ಟಿ ಇಷ್ಟವಿಲ್ಲದಿದ್ದರೂ ಹೋದ್ಲು. ಅಲ್ಲಿ ಧೂಳು ತುಂಬಿದ್ದ ಒಂದು ಮೂಲೆಯಲ್ಲಿ ಒಂದು ಪುಸ್ತಕ ಬಿದ್ದಿತ್ತು. ಅದರ ಮೇಲೆ ಬರೆದಿತ್ತು, ನನ್ನನ್ನು ತೆರೆಯಬೇಡ ಎಂದು. ಪುಟ್ಟಿಗೆ ಕುತೂಹಲ ಜಾಸ್ತಿಯಾಯಿತು. ಅವಳು ತಕ್ಷಣ ತೆರೆದ್ಲು. ತೆರೆದ ಕೂಡಲೇ ಆ ಪುಸ್ತಕ ಕಿರುಚಿತು. ಅಯ್ಯೋ, ಬೆಳಕು! ಎಷ್ಟು ವರ್ಷಗಳ ನಂತರ ಬೆಳಕು ನೋಡಿದೆ. ಪುಟ್ಟಿ ಹೆದರಿ ಪುಸ್ತಕವನ್ನು ಕೆಳಗೆ ಹಾಕಿದಳು. ಪುಸ್ತಕ ಹೇಳಿತು, ಹೆದರಬೇಡ, ನಾನು ಮಾತನಾಡುವ ಪುಸ್ತಕ. ನನ್ನ ಹೆಸರು ಜ್ಞಾನ. ನನ್ನೊಳಗೆ 100 ಕತೆಗಳಿವೆ, ಆದರೆ ಯಾರು ನನ್ನನ್ನು ಓದದ ಕಾರಣ ನಾನು ಮೌನವಾಗಿದ್ದೆ. ಪುಟ್ಟಿ ಮೆಲ್ಲಗೆ ಕೇಳಿದ್ಲು, ನೀನು ನಿಜವಾಗ್ಲೂ ಮಾತಾಡ್ತೀಯಾ? ಪುಸ್ತಕ ಹೇಳ್ತು, ಹೌದು, ಆದರೆ ಒಂದು ಷರತ್ತು. ನನ್ನ ಒಂದು ಕತೆ ಕೇಳಿದ ನಂತರ ನೀನು ನನಗೆ ಒಂದು ಹೊಸ ಪ್ರಶ್ನೆ ಕೇಳಬೇಕು. ಮೊದಲ ಕತೆ, ಜಿರಾಫೆಯ ಕತ್ತು ಉದ್ದ ಯಾಕೆ ಆಯಿತು? ಎರಡನೇ ಕತೆ, ಆಮೆ ನಿಧಾನ ಯಾಕೆ ನಡೆಯುತ್ತದೆ? ಮೂರನೇ ಕತೆ, ನಕ್ಷತ್ರಗಳು ದಿನ ಎಲ್ಲಿ ಮಲಗ್ತವೆ? ಪ್ರತಿ ಕಥೆಯ ನಂತರ ಪುಟ್ಟಿ ಒಂದು ಪ್ರಶ್ನೆ ಕೇಳ್ತಾ ಇದ್ಲು. ಆ ಪ್ರಶ್ನೆಯಿಂದ ಪುಸ್ತಕಕ್ಕೆ ಇನ್ನೊಂದು ಹೊಸ ಕತೆ ನೆನಪಾಗ್ತಾ ಇತ್ತು. ಒಂದು ತಿಂಗಳಲ್ಲಿ ಪುಟ್ಟಿ ಇಡೀ ಗ್ರಂಥಾಲಯದ ಎಲ್ಲ ಪುಸ್ತಕಗಳನ್ನು ಮಾತನಾಡಿಸತೊಡಗಿದಳು. ಗ್ರಂಥಾಲಯದ ಪುಸ್ತಕ ಪಾಲಕ ಬಂದು ನೋಡಿದ್ರೆ ಪುಟ್ಟಿ ನೆಲದ ಮೇಲೆ ಕುಳಿತು ನಗುತ್ತಾ ಪುಸ್ತಕದೊಂದಿಗೆ ಮಾತನಾಡ್ತಾ ಇದ್ಲು. ಆ ವರ್ಷ ಶಾಲೆಯ ಅತ್ಯುತ್ತಮ ಓದುಗ ಪ್ರಶಸ್ತಿ ಪುಟ್ಟಿಗೆ ಬಂತು. ಅವಳು ವೇದಿಕೆಯ ಮೇಲೆ ಹೇಳಿದ್ಲು, ಪುಸ್ತಕಗಳು ಮಾತನಾಡುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ನಾವು ಕುತೂಹಲದಿಂದ ಕೇಳಿದ್ರೆ ಪ್ರತಿಯೊಂದು ಪುಸ್ತಕವೂ ಮಾತನಾಡುತ್ತದೆ ಅಂತ.
0: ಖಂಡಿತವಾಗ್ಲೂ ಪುಸ್ತಕಗಳು ನಮ್ಮೊಟ್ಟಿಗೆ ಮಾತಾಡ್ತವೆ, ಜೊತೆಗೆ ಮತ್ತಷ್ಟು ನಮಗೆ ಜ್ಞಾನವನ್ನ ಕೊಡ್ತವೆ ಅಲ್ವಾ? ಜ್ಞಾನಾರ್ಜನೆ ನೀಡುವಲ್ಲಿ, ಮನಸ್ಸಿಗೆ ಖುಷಿ ಕೊಡುವಲ್ಲಿ ಪುಸ್ತಕಗಳ ಪಾತ್ರ ಹಿರಿದಾಗಿರುತ್ತೆ. ಸ್ವರಚಿತ ಕತೆ ತುಂಬ ಚೆನ್ನಾಗಿತ್ತು. ಇದೇ ರೀತಿಯಲ್ಲಿ ಮತ್ತೊಂದು ಕತೆಯನ್ನ ಕೇಳೋಣ.
1: ದೊಡ್ಡಜ್ಜನ ಆತ್ಮಕತೆ. ನಾನು ಆಲದ ಮರ. ನನ್ನ ಹೆಸರು ದೊಡ್ಡಜ್ಜ. ನನಗೆ ಈಗ 500 ವರ್ಷ. ನಾನು ಹುಟ್ಟಿದ್ದು ಒಂದು ಪುಟ್ಟ ಹಕ್ಕಿಯಿಂದ. ಒಂದಿನ ಒಂದು ಪುಟ್ಟ ಗಿಳಿ ಒಂದು ಆಲದ ಹಣ್ಣನ್ನ ತಿಂದು ಈ ದೇವಸ್ಥಾನದ ಗೋಡೆಯ ಮೇಲೆ ಬಂದು ಕುಳಿತುಕೊಂಡು ಹಿಕ್ಕೆ ಹಾಕ್ತು. ಆ ಹಿಕ್ಕೆಯೊಳಗೆ ನನ್ನ ಬೀಜ ಇತ್ತು. ಗೋಡೆಯ ಸಣ್ಣ ಬಿರುಕಿನಲ್ಲಿ ಸ್ವಲ್ಪ ಧೂಳು, ಸ್ವಲ್ಪ ಮಳೆ ನೀರು ಇತ್ತು. ನಾನು ಅಲ್ಲೇ ಮೊಳಕೆಯೊಡೆದೆ. ಜನರು ಹೇಳಿದ್ರು, ಅಯ್ಯೋ, ಗೋಡೆ ಬಿರಿದು ಹೋಗುತ್ತೆ, ಈ ಗಿಡ ಕಿತ್ತು ಹಾಕಿ ಅಂತ. ಆಗ ದೇವಸ್ಥಾನದ ಪೂಜಾರಿ ಹೇಳಿದ್ರು, ಬೇಡ ಬೇಡ, ಇದು ಆಲದ ಮರ, ಇದು ದೇವರ ಮರ, ಇದು ಬದುಕಲಿ ಅಂತ. ಹಾಗೆ ನಾನು ಗೋಡೆಗಳ ಮೇಲೆಯೇ ಬೆಳೆದೆ. ನನ್ನ ಬೇರು ಗೋಡೆಯನ್ನ ಸೀಳಿಕೊಂಡು ಭೂಮಿಗೆ ಹೋಯಿತು. ಅದಕ್ಕೆ ನನ್ನನ್ನು ಬಂಡೆಯ ಮೇಲೂ ಬೆಳೆಯುವ ಮರ ಅಂತಾರೆ. ನಾನು ಯಾಕೆ ಸಾಯೋದಿಲ್ಲ ಅಂತ ನನ್ನ ಮೊದಲ ಕುತೂಹಲವಿತ್ತು. ನನಗೆ 50 ವರ್ಷವಾದಾಗ ನನ್ನ ಪಕ್ಕದ ಮಾವಿನ ಮರ ಸತ್ತೋಯ್ತು. ನಾನೂ ಹೆದರಿದೆ, ನಾನು ಸಾಯುತ್ತೇನಾ ಅಂತ. ಆಗ ನನ್ನ ಅಜ್ಜ ಗಾಳಿ ನನಗೆ ಹೇಳಿದ, ನೀನು ಸಾಯೋದಿಲ್ಲ ಮಗು, ನಿನಗೆ ಒಂದು ಮಾಯಾವಿದ್ಯೆ ಗೊತ್ತು ಅಂತ. ಏನು ವಿದ್ಯೆ ಅಂತ ಕೇಳಿದೆ. ನಿನ್ನ ಕೊಂಬೆಗಳಿಂದ ನೀನು ಬೇರುಗಳನ್ನ ಕೆಳಗೆ ಬಿಡ್ತೀಯ ನೋಡು, ಅವುಗಳಿಗೆ ತೂಗು ಬೇರು ಅಂತಾರೆ. ಆ ಬೇರು ಭೂಮಿ ಮುಟ್ಟಿದ ಕೂಡಲೇ ಅದು ಇನ್ನೊಂದು ಕಾಂಡವಾಗುತ್ತದೆ. ಹೀಗೆ ನೀನು ಒಂದೇ ಮರದಿಂದ 1000 ಮರವಾಗುತ್ತೀಯ ಅಂತ. ಒಬ್ಬ ಮನುಷ್ಯನಿಗೆ ಒಂದು ಕಾಲು, ನಿನಗೆ 1000 ಕಾಲುಗಳು. ಒಂದು ಕಾಲು ಕೊಳತರೆ ಇನ್ನೊಂದು ಕಾಲಲ್ಲಿ ನೀನು ಬದುಕುತ್ತೀಯ. ಅದಕ್ಕೆ ನಿನ್ನನ್ನು ಅಮರ ವೃಕ್ಷ, ಇಮ್ಮೋರ್ಟಲ್ ಟ್ರೀ ಅಂತಾರೆ. ನಿಜ, ಈಗ ನನಗೆ 200 ಕಾಂಡಗಳಿವೆ. ನನ್ನ ಒಂದು ಕೊಂಬೆ ಪೂರ್ವಕ್ಕೆ 1 ಕಿಲೋಮೀಟರ್ ಹೋಗಿದೆ. ಜನರು ದೂರದಿಂದ ನೋಡಿದರೆ ಅದು ಒಂದು ಕಾಡಿನಂತೆ ಕಾಣುತ್ತೆ, ಆದರೆ ಅದೆಲ್ಲ ನಾನೇ, ಒಬ್ಬನೇ ನಾನು. ನನ್ನೊಳಗೆ ಒಂದು ಇಡೀ ಊರಿದೆ. ಎರಡನೇ ಕುತೂಹಲ. ಒಂದಿನ ಒಬ್ಬ ಪುಟ್ಟ ಹುಡುಗ ಕೇಳಿದ, ಅಜ್ಜ, ಮರ ನಿನ್ನೊಳಗೆ ಯಾರು ವಾಸ ಮಾಡ್ತಾರೆ? ನಾನು ಹೇಳಿದೆ, ಎಣಿಸು ಮಗು. ನನ್ನ ಮೇಲೆ ಬೆಳಗ್ಗೆ 100 ಗಿಳಿಗಳು ಎದ್ದು ಶಾಲೆಗೆ

0: ಹೋಗ್ತವೆ. ಮಧ್ಯಾಹ್ನ 50 ಕಗೆಗಳು ಬಂದು ಪಂಚಾಯಿತಿ ಮಾಡ್ತವೆ. ಸಂಜೆ 200 ಗುಬ್ಬಿಗಳು ಬಂದು ಜಗಳ ಮಾಡ್ತವೆ. ರಾತ್ರಿ ಗೂಬೆ ಬಂದು ಕಾವಲು ಕಾಯುತ್ತೆ. ನನ್ನ ಪೊಟರೆಯಲ್ಲಿ ಅಳಿಲು ಮನೆ ಮಾಡಿದೆ. ಹಾವು ಬಂದು ಅತಿಥಿಯಾಗಿ ಉಳಿದುಕೊಂಡಿದೆ. ಜೇನು ಹುಳುಗಳು 10 ಮಹಡಿಯ ಜೇನುಗೂಡು ಕಟ್ಟಿವೆ. ನನ್ನ ಬೇರಿನ ಕೆಳಗೆ ಇರುವೆಗಳ ಇಡೀ ಸಾಮ್ರಾಜ್ಯವೇ ಇದೆ. ಅವರಿಗೆ ರಸ್ತೆಗಳಿವೆ, ಊಟದ ಮನೆಗಳಿವೆ. ನನ್ನ ಎಲೆ ತಿಂದ ಹುಳುವೆ ಚಿಟ್ಟೆಯಾಗುತ್ತೆ. ನಾನು ಮರವಲ್ಲ ಮಗು, ನಾನು ಒಂದು ಇಡೀ ಪ್ರಪಂಚ, ಒಂದು ಎಕೋಸಿಸ್ಟಮ್. ಒಂದು ಆಲದ ಮರ ಕಡಿದ್ರೆ ಒಂದು ಊರನ್ನೇ ಕಡಿದ ಹಾಗೆ. ನನ್ನ ಹಣ್ಣುಗಳ ರಹಸ್ಯ 3ನೇ ಕುತೂಹಲ. ನನ್ನ ಹಣ್ಣು ಚಿಕ್ಕ ಕೆಂಪು ಗುಳಿಯಂತೆ. ಮನುಷ್ಯರು ಅದನ್ನು ತಿನ್ನೋದಿಲ್ಲ, ಏನು ರುಚಿ ಇಲ್ಲ ಅಂತಾರೆ. ಆದರೆ ಗೊತ್ತಾ, ನನ್ನ ಒಳಗೆ ಒಂದು ಇಡೀ ಯುದ್ಧವೇ ನಡೆಯುತ್ತೆ. ನನ್ನ ಪ್ರತಿ ಹಣ್ಣಿನ ಒಳಗೆ ಒಂದು ಸಣ್ಣ ಕಣಜ ಇರುತ್ತೆ. ಆ ಕಣಜ ಹಣ್ಣಿನ ಒಳಗೆ ಮೊಟ್ಟೆ ಇಡುತ್ತೆ. ಹಣ್ಣು ಮತ್ತು ಕಣಜ ಇಬ್ಬರು ಒಪ್ಪಂದ ಮಾಡಿಕೊತಾರೆ. ನೀನು ನನ್ನೊಳಗೆ ಬದುಕು, ನಾನು ನಿನ್ನಿಂದ ಸಂತಾನ ಮಾಡುತ್ತೇನೆ ಅಂತ. ಇದಕ್ಕೆ ವಿಜ್ಞಾನಿಗಳು ಸಹಜೀವನ ಅಂತಾರೆ. ನನ್ನ ಹಣ್ಣು ಇಲ್ಲದಿದ್ದರೆ ಆ ಕಣಜ ಬದುಕೋದಿಲ್ಲ. ಆ ಕಣಜ ಇಲ್ಲದಿದ್ದರೆ ನಾನು ಬೇರೆ ಆಲದ ಮರ ಹುಟ್ಟಿಸಲು ಸಾಧ್ಯವಿಲ್ಲ ಅಂತ. ನನ್ನ ಕೊನೆಯ ಆಸೆ ಏನಂದ್ರೆ, ನನಗೀಗ 500 ವರ್ಷ. ನನ್ನ ಕೆಳಗೆ ಎಷ್ಟೋ ಮದುವೆಗಳು ನಡೆದಿವೆ, ಎಷ್ಟೋ ಪಂಚಾಯಿತಿಗಳು ನಡೆದಿವೆ, ಎಷ್ಟೋ ಮಕ್ಕಳು ನನ್ನ ತೂಗು ಬೇರಿನಲ್ಲಿ ಜೋಕಾಲಿ ಆಡಿದ್ದಾರೆ. ಒಂದು ದಿನ ಸರ್ಕಾರದವರು ಬಂದು ಕೇಳಿದ್ರು, ಇಲ್ಲಿ ರಸ್ತೆ ಮಾಡಬೇಕು, ಈ ಮರ ಕಡಿಯಬೇಕು ಅಂತ. ಊರಿನ ಎಲ್ಲಾ ಮಕ್ಕಳು ಬಂದು ನನ್ನ ಸುತ್ತ ಕೈ ಕೈ ಹಿಡಿದು ನಿಂತರು. ಒಬ್ಬ ಪುಟ್ಟಿ ಹೇಳಿದ್ಲು, ಇದು ಮರವಲ್ಲ, ನಮ್ಮ ಅಜ್ಜ. ಅಜ್ಜನನ್ನು ಯಾರಾದರೂ ಕಡಿಯುತ್ತಾರಾ ಅಂತ. ಅಧಿಕಾರಿಗಳು ರಸ್ತೆಯನ್ನೇ ಬೇರೆ ಕಡೆ ತಿರುಗಿಸಿದರು. ಈಗ ನನ್ನ ಕೆಳಗೆ ಒಂದು ಬೋರ್ಡ್ ಇದೆ. ನಾನು 500 ವರ್ಷದ ಅಜ್ಜ. ನಾನು ನಿಮಗೆ ನೆರಳು ಕೊಟ್ಟೆ, ಗಾಳಿ ಕೊಟ್ಟೆ, ಮಳೆ ಕರೆದೆ, ಪಕ್ಷಿಗಳಿಗೆ ಮನೆ ಕೊಟ್ಟೆ. ನಾನು ಏನನ್ನೂ ಕೇಳುವುದಿಲ್ಲ, ದಯವಿಟ್ಟು ನನ್ನನ್ನು ಉಳಿಸಿ ಅಂತ. ಮಗು, ನೀನು ಮುಂದೆ ದೊಡ್ಡವನಾದ ಮೇಲೆ ದೊಡ್ಡ ಆಲದ ಮರ ನೋಡಿದ್ರೆ ಅದರ ಒಂದು ತೂಬು ಬೇರನ್ನ ಮುಟ್ಟಿ ಹೇಳಪ್ಪ. ಅಜ್ಜ, ನಿನ್ನ ಕತೆ ನನಗೆ ಗೊತ್ತು ಅಂತ. ಅದು ಖುಷಿಯಿಂದ ಇನ್ನೂ 500 ವರ್ಷ ಬದುಕುತ್ತದೆ.
1: ಖಂಡಿತವಾಗ್ಲೂ ಮರಗಳಿಂದ ಮನುಷ್ಯರಿಗೆ ಮಾತ್ರವಲ್ಲ, ಪಶು ಪಕ್ಷಿಗಳಿಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ. ಅಷ್ಟೇ ಅಲ್ಲದೆ ಮರಗಳು ಪ್ರಕೃತಿಯ ಜೀವನಾಡಿ ಸ್ನೇಹಿತರೆ. ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳ ಉಸಿರು ಈ ಮರಗಳಿಂದಲೇ. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಕೃತಿಯಲ್ಲಿ ಹಸಿರು ಇದ್ರೆ ಮಾತ್ರ ನಮ್ಮ ಜೀವನ ಸಾಧ್ಯ. ನಾಡಿನ ರಕ್ಷಣೆಗಾಗಿ ಕಾಡುಗಳ ಸಂರಕ್ಷಣೆ ಅತಿ ಅವಶ್ಯಕ. ಜೊತೆಗೆ ನಿಸ್ವಾರ್ಥ ಸೇವೆಯನ್ನು ಕೊಡುವಂತಹ ಮರಗಳಿಂದ ಪರಿಸರ ಸಮತೋಲನ ಕೂಡ ಸಾಧ್ಯ. ಯಾವುದೇ ಅಪೇಕ್ಷೆ ಇಲ್ಲದೆ ಮರಗಳು ತಂಗಾಳಿ, ನೆರಳು, ಹಣ್ಣು ಜೊತೆಗೆ ಹೂವುಗಳನ್ನು ಕೂಡ ಕೊಡ್ತವೆ. ಅಷ್ಟೇ ಅಲ್ಲದೆ ನಾವು ನೀವು ಎಲ್ಲರೂ ಆರೋಗ್ಯವಾಗಿರಲಿಕ್ಕೆ ಪರಿಸರ ಕೂಡ ತುಂಬ ಮುಖ್ಯ ಅಲ್ವಾ? ಸೊ ಇಂತಹ ಅಮೂಲ್ಯ ಸಂಪತ್ತಿನ ಬಗ್ಗೆ ವಿಶೇಷವಾಗಿ ಕಥೆಯ ಮೂಲಕ ತುಂಬ ಚೆನ್ನಾಗಿ ತಿಳಿಸಿದ್ರು ಅಂಬಿಕಾ ಸಂತೋಷ್ ಮೇಡಮ್ ಅವರು. ಇವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ.
0: ಕುತೂಹಲಿ ಕಿಟ್ಟು, ಪುಟ್ಟಿ ಮತ್ತು ಸಾಗರ್ ಮೂವರು ಸೇರಿ ದಂಡಯಾತ್ರೆಯನ್ನ ಆರಂಭಿಸಿದ್ರು. ಕಾಣದ ಬೆಳಕಿನ ಪುಸ್ತಕದ ಹುಡುಕಾಟ. ಕಿಟ್ಟು ಆಕಾಶದ ನೀಲಿ ಬಣ್ಣದ ರಹಸ್ಯ ತಿಳಿದ ಮೇಲೆ ಸುಮ್ಮನಿರಲಿಲ್ಲ. ಪುಟ್ಟಿ ಮಾತನಾಡುವ ಪುಸ್ತಕದಿಂದ 100 ಕತೆ ಕೇಳಿದ ಮೇಲೂ ಅವಳ ಹಸಿವು ತೀರಿರಲಿಲ್ಲ. ಸಾಗರ್ ಸಮುದ್ರದ ಕೆಳಗಿನ ಬೆಳಕಿನ ಊರು ನೋಡಿ ಬಂದ ಮೇಲೂ ಅವನಿಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಮೂವರು ಒಂದೇ ಶಾಲೆಗೆ ಸೇರಿದ್ರು. ಶಾಲೆಯ ಗ್ರಂಥಪಾಲಕರು ಒಂದು ದಿನ ಹೇಳಿದ್ರು, ನಮ್ಮ ಗ್ರಂಥಾಲಯದಲ್ಲಿ ಒಂದು ಪುಸ್ತಕ ಇತ್ತು, ಅದರ ಹೆಸರು ಕಾಣದ ಬೆಳಕಿನ ಪುಸ್ತಕ. ಅದನ್ನ ಓದಿದವರು ಆಕಾಶ, ಸಮುದ್ರ, ಭೂಮಿ ಮೂರರ ರಹಸ್ಯವನ್ನು ತಿಳಿದುಕೊಳ್ಳುತ್ತಾರಂತೆ. ಆದರೆ ಅದು 20 ವರ್ಷಗಳ ಹಿಂದೆ ಕಳೆದು ಹೋಯಿತು ಅಂತ. ಈ ಮಾತು ಕೇಳಿದ ಮೂವರ ಕಣ್ಣು ಹೊಳೆಯಿತು. ಕಿಟ್ಟು ಹೇಳ್ದ, ನಾನು ಬಣ್ಣದಜ್ಜಿಯನ್ನ ಭೇಟಿಯಾದಾಗ ಅವಳು ಹೇಳಿದ್ದಳು, ನಿಜವಾದ ಜ್ಞಾನ ಆಕಾಶದಲ್ಲಿ ಅಲ್ಲ, ಬೆಳಕಿನಲ್ಲಿದೆ ಅಂತ. ಆ ಪುಸ್ತಕ ಖಂಡಿತವಾಗಿಯೂ ಬೆಳಕಿನಲ್ಲಿ ಅಡಗಿದೆ ಎಂದ. ಪುಟ್ಟಿ ತನ್ನ ಮಾತನಾಡುವ ಪುಸ್ತಕ ಜ್ಞಾನ ನನ್ನು ಕೇಳಿದ್ಲು. ಜ್ಞಾನ ನಡುಗುತ್ತಾ ಹೇಳಿದ್ಲು, ನನ್ನ ಅಣ್ಣನೇ ಆ ಕಾಣದ ಪುಸ್ತಕ. ಅವನು ತುಂಬಾ ಬುದ್ಧಿವಂತ. ಯಾರು ಅವನನ್ನ ಓದದೆ ಹೋದಾಗ ಅವನು ಕೋಪದಿಂದ ಗ್ರಂಥಾಲಯದ ಹಿಂದಿರುವ ಹಳೆಯ ಬಾವಿಗೆ ಹಾರಿದ ಅಂದ್ಲು. ಸಾಗರ್ ಹೇಳ್ದ, ನಮ್ಮೂರ ಬಾವಿ ಸಮುದ್ರಕ್ಕೆ ಸೇರುತ್ತದೆ ಅಂತ ನಮ್ಮ ಆಮೆ ಅಜ್ಜ ಹೇಳಿದ್ದ. ಆ ಬಾವಿಯ ಕೆಳಗೆ ಸುರಂಗವಿದೆ, ಅದು ನೇರವಾಗಿ ಸಮುದ್ರದ ಕೆಳಗಿನ ಬೆಳಕಿನ ಊರಿಗೆ ಹೋಗುತ್ತೆ.

0: ಅಂತ ಮೂವರು ಒಂದು ರಾತ್ರಿ ಟಾರ್ಚ್ ಹಿಡಿದು ಬಾವಿಯೊಳಗೆ ಇಳಿದ್ರು. ಬಾವಿ ಒಣಗಿತ್ತು. ಅದರ ಕೆಳಗೆ ನಿಜಕ್ಕೂ ಒಂದು ಸುರಂಗವಿತ್ತು. ಸುರಂಗದ ಗೋಡೆಗಳ ಮೇಲೆ ಚಿತ್ರಗಳಿದ್ದವು. ಇರುವೆಗಳ ಸಾಲು, ಹರಿಯುವ ನದಿ, ಹಾರುವ ಗಿಡುಗ, ಬೆಳಕಿನ ಮೀನುಗಳು, ಹೀಗೆ ಸುರಂಗದ ಕೊನೆಯಲ್ಲಿ ಅವರಿಗೆ ಬೆಳಕಿನ ಊರು ಸಿಕ್ಕಿತ್ತು. ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಹವಳದ ಮೇಜಿನ ಮೇಲೆ ಒಂದು ಪುಸ್ತಕ ತೇಲುತ್ತಿತ್ತು. ಅದು ಬೆಳಕನ್ನ ಹೊರಸುಸ್ತಾ ಆಯ್ತು. ಅದರ ಪುಟಗಳು ತಾವಾಗಿಯೇ ತಿರುಗುತ್ತಿದ್ದವು. ಅದು ಮಾತನಾಡಿತು. ನಾನೇ ಕಾಣದ ಬೆಳಕಿನ ಪುಸ್ತಕ. ನಾನು ಯಾಕೆ ಕಾಣೆಯಾದೆ ಗೊತ್ತಾ? ಮಕ್ಕಳು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿದ್ರು ಅಂತ. ನೀವು ಮೂವರು ಮತ್ತೆ ಪ್ರಶ್ನೆ ಕೇಳಲು ಶುರು ಮಾಡಿದಾಗಲೇ ನಾನು ಎಚ್ಚರವಾದೆ. ಕಿಟ್ಟು ಹೇಳ್ದ, ನಿನ್ನೊಳಗೆ ಏನಿದೆ? ಪುಸ್ತಕ ಹೇಳ್ತು, ನನ್ನೊಳಗೆ ಒಂದೇ ಒಂದು ವಾಕ್ಯ ಇದೆ. ಅದನ್ನ ತಿಳಿದುಕೊಳ್ಳಲು ನೀವು ಇಷ್ಟು ದೂರ ಬಂದಿದ್ದೀರಿ. ಮೂವರು ಹತ್ತಿರ ಹೋದ್ರು. ಪುಸ್ತಕದ ಮಧ್ಯದ ಪುಟದಲ್ಲಿ ಬರೆದಿತ್ತು, ಕುತೂಹಲವೇ ಬೆಳಕು, ಪ್ರಶ್ನೆಯೇ ದಾರಿ, ಹುಡುಕಾಟವೇ ಬದುಕು. ಆ ವಾಕ್ಯ ಓದಿದ ಕೂಡಲೇ ಇಡೀ ಬೆಳಕಿನ ಊರು ಇನ್ನೂ ಜಾಸ್ತಿ ಬೆಳಗಿತು. ಪುಸ್ತಕ ಹೇಳ್ತು, ಇನ್ನೂ ನಾನು ಇಲ್ಲೇ ಇರುವುದಿಲ್ಲ, ನಾನು ನಿಮ್ಮ ಮೂವರೊಳಗೆ ಹೋಗುತ್ತೇನೆ. ಕಿಟ್ಟು, ನೀನು ಆಕಾಶವನ್ನ ನೋಡಿದಾಗಲೆಲ್ಲ ಪ್ರಶ್ನೆ ಕೇಳು. ಸಾಗರ್, ನೀನು ಸಮುದ್ರ ನೋಡಿದಾಗಲೆಲ್ಲ ಹುಡುಕು. ಪುಟ್ಟಿ, ನೀನು ಪ್ರತಿ ಪುಸ್ತಕದಲ್ಲೂ ನನ್ನನ್ನು ಹುಡುಕು. ಬೆಳಕು ಒಡೆದು ಮೂರು ಚುಕ್ಕೆಗಳಾಗಿ ಮೂವರ ಹಣೆಗೆ ಸೇರಿತು. ಮರುದಿನ ಬೆಳಗ್ಗೆ ಅವರು ಶಾಲೆಗೆ ಬಂದಾಗ ಅವರ ಕೈಯಲ್ಲಿ ಯಾವ ಪುಸ್ತಕವೂ ಇರಲಿಲ್ಲ. ಆದರೆ ಅವರ ಕಣ್ಣಲ್ಲಿ ಅದೇ ಬೆಳಕಿತ್ತು. ಗ್ರಂಥಪಾಲಕರು ಕೇಳಿದ್ರು, ಪುಸ್ತಕ ಸಿಕ್ಕಿತಾ? ಪುಟ್ಟಿ ಕೇಳಿದ್ಲು, ಸಿಕ್ಕಿತು ಮೇಸ್ಟರ್, ಆದರೆ ಅದು ಪುಸ್ತಕವಾಗಿ ಅಲ್ಲ, ನಮ್ಮೊಳಗೆ ಬೆಳಕಾಗಿ ಸಿಕ್ಕಿತ್ತು ಅಂತ. ಅಂದಿನಿಂದ ಆ ಶಾಲೆಯ ಮಕ್ಕಳೆಲ್ಲ ಪ್ರಶ್ನೆ ಕೇಳಲು ಶುರು ಮಾಡಿದ್ರು. ಶಾಲೆಯ ಗೋಡೆಯ ಮೇಲೆ ದೊಡ್ಡದಾಗಿ ಬರೆಸಿದ್ರು, ನಾವು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿದ ದಿನವೇ ನಾವು ಬೆಳೆಯುವುದನ್ನು ನಿಲ್ಲಿಸುತ್ತೇವೆ ಅಂತ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಈ ದಿನ ನೀವು ತಿಳಿಸಿಕೊಟ್ಟಂತಹ ಕಥೆಗಳು ಒಂದಕ್ಕಿಂತ ಒಂದು ಸ್ವಾರಸ್ಯಕರವಾಗಿದ್ವು, ಜೊತೆಗೆ ಅರ್ಥಗರ್ಭಿತವಾಗಿದ್ವು ಕೂಡ. ಇದೇ ರೀತಿಯಲ್ಲಿ ಮತ್ತಷ್ಟು ಕಥೆಗಳನ್ನು, ಪುಸ್ತಕಗಳನ್ನು ನೀವು ಬರಿಬೇಕು ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಅಂಬಿಕಾ ಸಂತೋಷ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸದ್ಯಕ್ಕೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಚಾರಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಆತ್ಮೀಯ ನಲ್ವೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಹಾಗಾಗಿ ನಿಮ್ಮೊಟ್ಟಿಗೆ ಮಾತಾಡೋಕ್ಕೂ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಜೀವನ ಅಂದರೆ ಸಿಹಿ ಕಹಿಗಳ ಸಂಗಮ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ಖುಷಿಯಾಗಿರ್ತೀವಿ, ಇನ್ನು ಕೆಲವೊಮ್ಮೆ ಬೇಸರದಿಂದ ಇರ್ತೀವಿ. ಖುಷಿ ಬಂದಾಗ ತುಂಬ ಹಿಗ್ತೀವಿ, ಹಾಗೆ ಬೇಜಾರಾದಾಗ ತುಂಬ ಕುಗ್ತೀವಿ. ಆದರೆ ತುಂಬ ಹಿಗ್ಗೋದು ಬೇಡ, ತುಂಬ ಕುಗ್ಗೋದು ಬೇಡ, ಜೀವನವನ್ನು ಸಮದೂಗಿಸ್ಕೊಂಡು ಹೋಗೋಣ, ಏನಂತೀರಾ? ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಹಿ ಕಹಿಯ ಸಂಗಮವನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಕರೆ ಮಾಡುವಂಥ ಪ್ರತಿಯೊಬ್ಬರು ಕೇಳುಗರು ಏನಪ್ಪಾ ಅಂದರೆ, ಮೊದಲು ಒಂದು ಹ್ಯಾಪಿ ಸಾಂಗನ್ನು ಹಾಡಬೇಕು, ನಂತರದಲ್ಲಿ ಒಂದು ಪ್ಯಾಥೋ ಸಾಂಗ್ ಅಥವಾ ಫೀಲಿಂಗ್ ಸಾಂಗನ್ನು ಹಾಡಬೇಕು. ಸೊ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686609627. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡ್ಬೋದು. ಹಾಗೆ ಇವತ್ತು ಅಕ್ಟೋಬರ್ 7, 2026 ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರು ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯಸ್ ಬರ್ತ್ಡೇ ಹೇಳ್ತಾ, ಇನ್ನು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಿಳಿಸ್ತಾ, ಇನ್ನು ಯಾರೆಲ್ಲ ಶುಭ ಕಾರ್ಯವನ್ನು ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಮನಸಾರೆ ಆಶಿಸ್ತಾ, ಪ್ರತಿದಿನ ಪ್ರತಿ ಕ್ಷಣ ಖುಷಿಯಿಂದ ಜೀವಿಸೋಣ, ಆ ಜೊತೆಗೆ ಪ್ರತಿಯೊಂದು ಕಾರ್ಯಕ್ಕೂ ಶುಭವಾಗಲಿ ಅಂತ ಮನಸಾರೆ ಹಾರೈಸೋಣ. ಹಾಗಾದ್ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಆದರೆ ನನ್ನೊಂದು ಕಂಡೀಷನ್ ಇದೆ, ಏನಪ್ಪ ಅಂದರೆ ಕರೆ ಮಾಡುವಾಗ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ, ಹಾಗೇನೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಹಾಗಿದ್ರೆ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಮೇಡಮ್,
0: ಹೇಗಿದ್ದೀರಾ ಸರ್?
1: ಫೈನ್, ಐ ಆಮ್ ಫೈನ್, ಹೌ ಆರ್ ಯು ಮೇಡಮ್?
0: ಯೆಸ್ ಥ್ಯಾಂಕ್ ಯು, ಐ ಆಮ್ ಆಲ್ಸೋ ಫೈನ್ ಸರ್.
1: ಹಲೋ ಬಸ್.
0: ಯೆಸ್ ಸರ್, ಐ ಹ್ಯಾಡ್, ವಾಟ್ ಅಬೌಟ್ ಯು? ನಿಮ್ದು ಆಯ್ತಾ ಸರ್ ತಿಂಡಿ? ಯೆಸ್ ಸರ್. ಏನ್ ತಿಂಡಿ?
1: ಇಡ್ಲಿ ಫಿಗರ್ ರೈಸ್.
0: ಇಡ್ಲಿ ಫಿಗರ್ ರೈಸ್?
1: ಇಡ್ಲಿ ಫಿಗರ್ ರೈಸ್.
0: ಓಕೆ ಓಕೆ. ಯೆಸ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಮೇಡಮ್ ಹೇಳಿ ಮೇಡಮ್.
0: ಸಿಹಿ ಕಹಿಯ ಸಂಗಮ ಅಂತ ನೀವು ಒಂದ್ ಸಾಂಗ್ ಫುಲ್ ಹ್ಯಾಪಿ ಸಾಂಗ್ ಅನ್ನ ಹಾಡ್ಬೇಕು, ಜೋರ್ ಸಾಂಗ್ ಅನ್ನ, ಮತ್ತೊಂದು ಸೂಪರ್ ಪ್ಯಾಥೋ ಸಾಂಗ್ ಅಥವಾ ಬೇಜಾರಾಗಿರೋ ಸಾಂಗ್ ಅನ್ನ ಹಾಡ್ಬೇಕು. ಒಂದು ಜೋಶ್ ಅಥವಾ ಖುಷಿಯಾಗಿರೋ ಸಾಂಗು ಅಥವಾ ಇನ್ನೊಂದು ಬೇಜಾರಾಗಿರೋ ಸಾಂಗ್ ಹಾಡ್ಬೇಕು. ಸೊ ಅಂದ್ರೆ ಜಾಸ್ತಿ ಹಾಡಂಗಿಲ್ಲ, ಒಂದ್ ಎರಡೆರಡು ಲೈನ್ ಹಾಡಿದ್ರು ಪರವಾಗಿಲ್ಲ. ಓಕೆನಾ? ಸೊ ಫಸ್ಟ್ ಈಗ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಆಗಿದ್ರ, ಹಾಗಾಗಿ ಜೋಶ್ ಆಗಿ ಒಂದು ಸಾಂಗ್ ಹಾಡಿ ಸರ್.
1: ಸಂತಸಕ್ಕೆ ಹಾಡು, ಸಂತಸಕ್ಕೆ ನಾನು ಕುಳಿತು ನಾನು ನಲಿತು ನೋಡಿ, ಸಂತಸಕ್ಕೆ ಸಂತಸಕ್ಕೆ.
0: ಯಸ್, ಸೂಪರ್. ಈಗ ಜೋಶ್ ಇಂದ ಫುಲ್ಲು ಸ್ಯಾಡ್ ಮೂಮೆಂಟ್ ಗೆ ಬರ್ಬೇಕು ಅಂದ್ರೆ ತುಂಬಾ ಬೇಜಾರಿಂದ ಒಂದ್ ಹಾಡ್ಬೇಕು. ಸ್ಯಾಡ್ ಸಾಂಗ್ ಯಾವ ಹಾಡ್ತೀರಾ?
1: ನೋವೊಂದು ನೆನಪು
0: ಪಾಪಜಿ
1: ಎದೆಜಾಲದಿಂದ ಹಾಡಾಗಿ ಬಂತು ಆನಂದದಿಂದ, ನೋವೊಂದು ನೆನಪು ಎದೆಜಾಲದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಬೇಕು ಈ ದಿವ್ಯ ಬಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
0: ಸೂಪರ್ ಸೂಪರ್ ಸರ್, ನೋಡಿ ಎರಡು ಸಕ್ಕತ್ತಾಗಿರೋ ಸಾಂಗ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಕೂಡ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಯೆಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್. ಯಾರಿದು? ಸಾರಿ, ನಿಮ್ಮ ಹೆಸರೇನು?
2: ಶುಭಾ.
0: ಮೇಡಮ್ ನಿಮ್ಮ ವಾಯ್ಸ್ ಸ್ವಲ್ಪ ಏರುಪೇರು ಆಗ್ತಿದೆಯಲ್ಲ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಮಾತಾಡಿ.

0: ನಿಜವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ, ಯಾಕಂದ್ರೆ ನನ್ ಡೈಲಿ ಒಂದೊಂದು ಡೈಲಿ ಟೈಮ್ ಕರೆಕ್ಟ್ ಆಗಲ್ಲ.
1: ಓಕೆ ಓಕೆ, ತಿಂಡಿ ಆಯ್ತಾ ಮೇಡಮ್? ಶುಭಾ ಕುಸ್ಕೂರ್ ಅವರೇ, ಸ್ವಲ್ಪ ಆಚೆ ಬಂದು ಮಾತಾಡ್ಬೋದಾ? ಈಗ ಸ್ವಲ್ಪ ಪರವಾಗಿಲ್ಲ. ಓಕೆ ಶುಭಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹ್ಯಾಪಿ ಹಾಗೆ ಮತ್ತೊಂದು ಪಾತ ಸಾಂಗ್ ಹಾಡ್ಬೇಕು. ಸೊ ಯಾವ ಸಾಂಗ್ ಹಾಡ್ತೀರಾ? ಫಸ್ಟ್ ಹ್ಯಾಪಿ ಸಾಂಗ್ ಹಾಡಿ.

0: ಕಷಕ್ಕೆ ಅದು ಕಷಕ್ಕೆ.
1: ಸೂಪರ್. ಈಗ ಒಂದು ಪಾತೋ ಸಾಂಗ್ ಬರ್ಲಿ. ಓಕೆ, ಎಸ್, ಎರಡು ಕೂಡ ಒಳ್ಳೆ ಗೀತೆನೇ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಕಾಲ್ ಮಾಡೋರು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಯಾಕಂದ್ರೆ ನೀವು ಮಾತಾಡೋದು ಕೂಡ ನಮಗೆ ಸರಿಯಾಗಿ ಕೇಳಿಸಲ್ಲ, ಮತ್ತೆ ಬೇರೆಯವ್ರು ಕೂಡ ಕರೆ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇರ್ತಲ್ವ. ಹಾಗಿದ್ರೆ ನೆಕ್ಸ್ಟ್ ಕಾಲರ್, ಹಲೋ.
2: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ.
2: ತಿಂಡಿ ಆಯ್ತಮ್ಮ?
1: ಎಸ್, ನಮ್ದು ತಿಂಡಿ ಆಯ್ತು. ನಿಮ್ಮದು?
2: ನಮ್ಮದು ಇಡ್ಲಿ ಚಟ್ನಿ ಸಾಂಬಾರ್.
1: ಇಡ್ಲಿ ಚಟ್ನಿ ಸಾಂಬಾರ್, ಎಷ್ಟು ಇಡ್ಲಿ ತಿಂದ್ರಿ?
2: ಏ ಇಲ್ಲಪ್ಪ, ಇನ್ನು ತಿನ್ಬೇಕು.
1: ಇನ್ನು ತಿನ್ಬೇಕು, ಟೈಮ್ ಆಗಿದೆ ಅಲ್ವಾ, ತಿನ್ಬೇಕಲ್ವಾ?
2: ಏನಮ್ಮ,
1: ಟೈಮ್ ಆಗಿದೆ ಅಲ್ವಾ, ತಿನ್ಬೇಕಲ್ವಾ?
2: ತಿನ್ಬೇಕು, ತಿನ್ಬೇಕು. ಇದು ಸಿಕ್ಕಿದ್ರೆ, ಕಾಲ್ ಸಿಕ್ಕಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿನ್ಬೇಕು.
1: ಖುಷಿಗೆ ಒಂದ್ ಇಡ್ಲಿ ಜಾಸ್ತಿ ಹೋಗುತ್ತೆ. ಓಕೆ, ಉಮಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ
2: ಗೊತ್ತಾಯ್ತಪ್ಪ?
1: ಸೊ ಫಸ್ಟ್ ಒಂದು ಜೋಶ್ ಸಾಂಗ್ ಬರ್ಬೇಕೀಗ.
2: ಅಂದ್ರೆ ಜೋಶ್ ಅಂತ ನಮಗ್ ಬರಲ್ಲ,
1: ಖುಷಿ ಸಾಂಗ್.
2: ರಾಜ್ಕುಮಾರ್ ಇಂದ ಎರಡು ತಗೊಂಡಿದ್ದೀನಿ,
1: ಹಾಡಿ.
2: ಇಂದು ಆನಂದ ನಾ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಲು ಬಯಕೆಗಡ್ಡು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಇನ್ನ ಒಂದು ಪ್ಯಾತ ಸಂಗಲಿ.
1: ಎಸ್, ಈಗ ಸ್ವಲ್ಪ ಜೋಶಿಂದ ಕೆಳಗ್ ಬರ್ಬೇಕು.
2: ಇನ್ನ ಒಂದು ಯಾವ್ದು ತಗೊಂಡಿದ್ದೀನಿ,
1: ಹಾಡಿ ಹಾಡಿ ಬೇಗ. ತುಂಬಾ ಇದೆ ಪ್ಯಾತ ಸಾಂಗ್, ರಾಜ್ಕುಮಾರ್ ಅವ್ರದೇ ತುಂಬಾ ಇದೆ.
2: ತಗೊಂಡಿದ್ದೀನಪ್ಪ, ಒಂದು ಆರಿಸ್ಕೊಂಡಿದ್ದೀನಿ,
1: ಹಾಡಿ ಮತ್ತೆ.
2: ತಡಿ ತಡಿ ತಡಿ, ಒಂದ್ ಚೂರು.
1: ಈಗ ನನಗೆ ಒಂದ್ ಪಾತ ಸಾಂಗ್ ನೆನಪಾಗ್ತಿದೆ, ನೀವ್ ಆಡ್ಲಿಲ್ಲ ಅಂದ್ರೆ ಈಗ.

0: ಸಾಕಮ್ಮ, ಯಾಕೋ ಬರ್ತಾ ಇಲ್ಲ.
1: ಏಯ್ ಪರವಾಗಿಲ್ಲ, ಪ್ರಯತ್ನ ಪಟ್ರಲ್ಲ.
0: ಥ್ಯಾಂಕ್ ಯು ಅಮ್ಮ.
1: ಓಕೆ, ಎರಡು ಕೂಡ ಒಳ್ಳೆ ಗೀತೆ
0: ತಗೊಂಡ್ರ ಅಂತ ರಾಜ್ಕುಮಾರ್ ಇಷ್ಟ ಅಲ್ಲ, ಹಂಗಾಗಿ.
1: ಸೂಪರ್ ಸೂಪರ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಓಕೆ, ಎಸ್ ಉಮಾ ಮ್ಯಾಮ್ ಕರೆ ಮಾಡಿ ಎರಡು ಕೂಡ ರಾಜ್ಕುಮಾರ್ ಹಿಟ್ ಸಾಂಗ್ ನ ತಗೊಂಡ್ರು, ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್.
1: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ.
2: ಹೌದು, ಮಾಡಿದೆ.
1: ಓಕೆ, ಆಯ್ತಾ ಟಿಫನ್?
2: ಟಿಫಿನ್ ಆಯ್ತು.
1: ಏನ್ ಟಿಫನ್?
2: ಟಿಫಿನ್ ಇವತ್ತು ರೊಟ್ಟಿ, ರೊಟ್ಟಿ ಹೆಂಗಾಯ್ ಪಲ್ಲೆ.
1: ಸೂಪರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಮ್ಯಾಮ್?
2: ವಿಷಯ ಗೊತ್ತಾಯ್ತು, ಒಂದು ಅಳೋದು ಒಂದು ನಗೋದು ಅಂತ ಹೇಳಿ.
1: ಎಸ್, ಫಸ್ಟ್ ನಗೋ ಸಾಂಗ್ ಹಾಡ್ಬಿಡಿ.
2: ಆಗ್ಲಿ, ಯಾವ್ದಾದ್ರು ಹೇಳ್ಬೋದಲ್ಲ?
1: ಯಾವ್ದಾದ್ರು ಹೇಳ್ಬೋದು. ಎಸ್, ಖುಷಿಯಿಂದ ಹಾಡೋ ಸಾಂಗ್ ಅಷ್ಟೇ
2: ಅಷ್ಟೇ ಅಷ್ಟೇ. ಓಕೆ. ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ.

0: ಹೊಸ ಹೊಸ ಸವಿ ಸುಳಿಯಲಿ, ನೀ ತಿಳಿಸಿದೆ ರಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ, ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಕಾಂಗಿಯಾದಾಗ. ಇನ್ನೊಂದು ಹೇಳ್ಬೇಕಲ್ಲ,
1: ಯಸ್ ಪಾತೋ ಸಾಂಗ್ ನಾ ಬೇಗ ಹೇಳಿ ಮುಗಿಸ್ಬೇಕು.

0: ಥ್ಯಾಂಕ್ ಯು.
1: ಯೆಸ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿ ಸೊಗಸಾಗಿ ಗೀತೆಯನ್ನು ಹಾಡಿದ್ದಕ್ಕೆ.
0: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಯೆಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾಗರತ್ನ ಶಿವಮೊಗ್ಗ ಕಂಬಳೆ.
1: ಓಕೆ, ಇನ್ನೊಮ್ಮೆ ನಿಮ್ಮ ಹೆಸರು ಹೇಳಿ.
2: ಹಾ, ಏನು ಮೇಡಮ್?
1: ನಾಗರತ್ನ ಅವರ?
2: ಹಾ, ನಾಗರತ್ನ ಕಂಬಳೆ.
1: ಓಕೆ ಮೇಡಮ್, ತಿಂಡಿ ಆಯ್ತಾ?
2: ಹಾ, ತಿಂಡಿ ಚಿತ್ರಾನ್ನ.
1: ಚಿತ್ರಾನ್ನ, ಸೂಪರ್. ಸೊ ಇವತ್ತು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ, ಹೇಳ್ತೀನಿ ಮೇಡಮ್.
1: ಹಾಗಿದ್ರೆ ಒಂದು ಸೂಪರ್ ಆಗಿರೋ ಸಾಂಗ್ ಬರಲಿ ಆ ಕಡೆಯಿಂದ.
2: ಮೊದಲು ಖುಷಿ ಹಾಡು.
1: ಖುಷಿ ಹಾಡು ಹಾಡಿ.
2: ಸ್ವರ್ಗ ಅಳುವುದೇ ನರಕ, ನಗುವುದೇ ಸ್ವರ್ಗ ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ. ಪ್ರೀತಿಯೇ ಸ್ವರ್ಗ ಯಾಯ, ಭೀತಿಯೇ ನರಕ, ಪ್ರೀತಿಸಿ ಬಾಳೋಣ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸಿ ಬಾಳೋಣ ಸೇರಿ ಸ್ವರ್ಗವ ಕಾಣೋಣ. ಬಕಾವ್!
1: ಯಾ, ಸೂಪರ್ ಮೇಡಮ್. ಜೋಶ್ ಅಂದ್ರೆ ಇದು, ಅದೇ ಖುಷಿಗೀಗ ಫುಲ್ ಜೋಶ್ ಕಡಿಮೆ ಆಗಿ ಪಾತೋ ಸಾಂಗ್ ಬರ್ಬೇಕು.

0: ಥ್ಯಾಂಕ್ ಯು ಮೇಡಮ್.
1: ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮ್ಯಾಮ್.
1: ಓಕೆ, ಎಸ್, ನಮ್ಮ ಕಾಲರ್ಸ್ ಎಲ್ಲರೂ ಕೂಡ ಸೂಪರ್ ಆಗಿ ಆಡ್ತಾ ಇದಾರಲ್ವ. ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
2: ಶುಭೋದಯ ಅರ್ಪಿತಾ ಮೇಡಮ್ ಅವರಿಗೆ.
1: ಶುಭೋದಯ ಮೇಡಮ್, ನಿಮ್ಗೂ ಕೂಡ ಹೇಗಿದ್ದೀರಾ?
2: ಹಾ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
2: ಹಾ ಟಿಫನ್ ಆಯ್ತು ಮೇಡಮ್. ಚಿತ್ರಗೀತೆ.
1: ಏನ್ ಟಿಫನ್?
2: ಚಿತ್ರಾನ್ನ.
1: ಚಿತ್ರಾನ್ನ. ಓಕೆ, ಇವತ್ತು ಮೇಡಮ್ ವಿಷಯ ಗೊತ್ತಾಯ್ತಾ ಏನಂತ?
2: ಹಾ ಮೇಡಮ್, ಮತ್ತೆ ಒಂದ್ ಖುಷಿ ಆಗಿರೋ ಹಾಡು ಮತ್ತೆ ಸ್ಯಾಡ್ ಸಾಂಗ್.
1: ಹೌದು, ಫಸ್ಟ್ ಹ್ಯಾಪಿ ಸಾಂಗ್ ಹಾಡ್ಬೇಕೀಗ.
2: ನಾನು ಆನಂದ ಫಿಲಂ ರಥಸಪ್ತಮಿ ಫಿಲಂ ಮೇಡಮ್.
1: ಏ ಸೂಪರ್ ಹಾಡಿ.
2: ಹಾ

0: ಎಸ್, ಥ್ಯಾಂಕ್ ಯು. ನಿಮಗೂ ಕೂಡ ಕರೆ ಮಾಡಿ ಎರಡು ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಚಂದ ಹಾಡಿದ್ದಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
1: ಮೇಡಮ್, ನಮಸ್ತೆ.
0: ಸರ್ ನಮಸ್ತೆ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ಆರಾಮ್.

0: ಇದೀರ? ಸೂಪರ್. ತಿಂಡಿ ಆಯ್ತಾ? ಊಟ ಆಯ್ತಾ?
1: ಊಟ ಊಟ ಆಯ್ತು ಮೇಡಮ್.
0: ಊಟ ಆಗಿದೆ. ಸರಿ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತು, ಆಫರ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೇಡಮ್.
0: ಎಸ್, ಹಾಗಿದ್ರೆ ಹಾಡಿ ಸರ್.
1: ಸಂತೋಷ ಆಹ ಆಹ ಸಂಗೀತ, ಓಹೋ ಓಹೋ ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸುನಗೆ ಹೊಮ್ಮಿ ಚಿಮ್ಮಿ ಮೈ ತುಂಬಿದೆ. ಮೊದಲ ಪುಟಕು ಕೊನೆಯ ಪುಟಕು ನಡುವೆ ಎನಿತು ಅಂತರ, ಬಂದು ಹೋಗುವ ಸ್ನೇಹ ಸಾವಿರ ನಿಮ್ಮ ಬಂಧ ನಿರಂತರ, ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ.
0: ಎಸ್ ಎಸ್, ಸೂಪರ್ ಸೂಪರ್ ಸರ್. ಜೋಶ್ ಇಂದ ಹಂಗೆ ಪ್ಯಾತ ಹೋಗ್ಬಿಟ್ರಲ್ಲ, ಸ್ವಲ್ಪ ಗ್ಯಾಪ್ ಕೂಡ ಕೊಡ್ದಲ್ಲ.
1: ನಿಮ್ ಟೀಮ್ ಇದ್ದಿದ್ದು ಹಾಗೆನೇ ಅದನ್ನ ಪಾಲಿಸ್ತೇನೆ.
0: ಏ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಬಿಡಿ ಸರ್, ನೀವು ಒಬಿಡಿಯನ್ಸ್ ಸ್ಟೂಡೆಂಟ್.
1: ಖಂಡಿತ, ನೀವೆಲ್ಲ ಟೀಚರ್ಗಳು ನಮಗೆ ಚೆನ್ನಾಗಿ ಗೈಡ್ ಮಾಡಿದಿರಿ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಅವರು ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್.
2: ಕ್ಯಾರೆಟ್ ದೋಸೆ ನಿಮ್ದು?
0: ಕ್ಯಾರೆಟ್ ದೋಸೆ ನಮ್ದು ಇವತ್ತು ಪಲಾವ್.
2: ಪಲಾವ್?
0: ಎಸ್, ವೆಜಿಟೇಬಲ್ ಜಾಸ್ತಿ ಹಾಕಿ ಪಲಾವ್ ಮಾಡಿದ್ದೆ, ಅದಕ್ಕೆ ಜಾಸ್ತಿ ಶಕ್ತಿ ಬಂದಿದೆ. ಓಕೆ, ಸೊ ನೀವು ಕೂಡ ಕ್ಯಾರೆಟ್ ದೋಸೆ ತಿನ್ಕೊಂಡು ಫುಲ್ ಎನರ್ಜೆಟಿಕ್ ಆಗಿದ್ದೀರಾ?
2: ಎನರ್ಜೆಟಿಕ್ ಇದೆ.
0: ಅದೇ ಎನರ್ಜೆಟಿಕ್ ಅಲ್ಲಿ ಒಂದು ಸಖತ್ ಆಗಿರೋ ಸಾಂಗ್ ಬರ್ಲಿ ಆ ಕಡೆಯಿಂದ.

0: تيلي تيلي بودينا ನವಜೀವನ ಜ್ಯೋತಿಯು ಬೆಳಗಿತು ಉಲ್ಲಾಸದಿ ಮನ ನಲಿ ನಲಿದಾಡಿತು. ನೆಕ್ಸ್ಟ್
1: ಎಸ್ ಟಿ ಪಾತೋ ಸಾಂಗ್ ಬರ್ಲಿ.
0: ನೀ ನಡೆವ ಹಾದಿಯಲ್ಲಿ
1: ಸ್ವಲ್ಪ ಅಳು ಎಲ್ಲ ಬರ್ಲಿ, ಫೀಲಿಂಗ್ ಬರ್ಲಿ.
0: ನಗೆ ಓ ಪಾಡದಿರಲಿ ಈ ಬಾಳ ಬುದ್ಧಿಯಲ್ಲಿ ಸಿಹಿ ಪಾಲು ನಿನಗಿರಲಿ ಕಹಿ ಎಲ್ಲ ನಿನಗಿರಲಿ ನನ್ನ ಕಣ್ಣು.

0: ಯಾ ಸೂಪರ್ ಸೂಪರ್ ಮಿನಮ್ಮ, ಎರಡು ಕೂಡ ಸೊಗಸಾದ ಗೀತೆಯನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಯಸ್, ನಮ್ಮ ಕೇಳುಗರು ಎಷ್ಟು ಚೆನ್ನಾಗಿ ಹಾಡ್ತಿದಾರಲ್ಲ, ಒಬ್ರಿಗಿಂತ ಒಬ್ರು ಒಳ್ಳೊಳ್ಳೆ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ರೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಮೊದಲನೇ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ಸೊ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚಿಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ. ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ. ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಿಹಿ ಕಹಿಯ ಸಂಗಮವನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಅಂದರೆ, ಬಾಳು ಅಂದರೆ ಕೇವಲ ಸಿಹಿ ಅಲ್ಲ, ಹಾಗೆ ಬಾಳು ಅಂದರೆ ಕೇವಲ ಕಹಿ ಅಲ್ಲ. ಸಿಹಿನೂ ಇರಬೇಕು, ಕಹಿನೂ ಇರಬೇಕು, ನೋವು ಇರಬೇಕು, ನಲಿವು ಇರಬೇಕು, ಈ ಎಲ್ಲವನ್ನು ಅನುಭವಿಸ್ತಾ ಜೀವನವನ್ನು ಸಾಗಿಸ್ಬೇಕು. ಅದಕ್ಕಾಗಿ ಇವತ್ತು ಕರೆ ಮಾಡುವಂತಹ ಕೇಳುಗರು ಮೊದಲು ಒಂದು ಹ್ಯಾಪಿ ಸಾಂಗ್ನ ಹ್ಯಾಪಿಯಾಗಿ ಹಾಡಿ, ನೆಕ್ಸ್ಟು ಪಾಥೋ ಸಾಂಗನ್ನು ಸ್ವಲ್ಪ ಫೀಲಿಂಗಲ್ಲಿ ಹಾಡಿ ಚೆನ್ನಾಗಿರುತ್ತೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಕಾನ್ಸೆಪ್ಟ್ ತೆಗೆದುಕೊಂಡು ಬಂದಿದ್ದೀನಿ. ಸೊ ನಿಮಗೂ ಕೂಡ ಈ ಕಾನ್ಸೆಪ್ಟ್ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686-09-6279. ಸಂಖ್ಯೆ ಮತ್ತೊಮ್ಮೆ 9686-09-6279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಹಾಡನ್ನ ಹಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ.
3: ಹಲೋ ಅರ್ಪಿತಾ.
1: ಹಲೋ, ನಮಸ್ತೆ ಮೇಡಮ್.
3: ಹಾ, ತಿಂಡಿ ಆಯ್ತಾ?
1: ಎಸ್, ನಂದು ಆಯ್ತು. ನಿಮ್ಮದಾಯ್ತಾ?
3: ಹಾ, ನಮ್ದು ಮಾಡ್ಬೇಕು ಮೇಡಮ್.
1: ಓಕೆ, ಏನ್ ಟಿಫನ್?
3: ಟಿಫನ್ ಜೋಳದ ಮುದ್ದೆ.
1: ಜೋಳದ ಮುದ್ದೆ?
3: ಹಾ,
1: ಬೆಳಗ್ ಬೆಳಗ್ಗೆನೆ ಜೋಳದ ಮುದ್ದೆ ತಿಂದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತಂತೆ, ಹೌದಾ? ಓಕೆ, ಸೂಪರ್ ಸೂಪರ್. ಸೊ ಹಾಗಿದ್ರೆ ಇವತ್ತಿನ
3: ಟಾಪಿಕ್ ಗೊತ್ತಾಯ್ತು, ಅಮ್ಮ ಬಂದಿದ್ದಾರೆ ಊರಿಂದ, ಅವ್ರ ಕಡೆ ಹೇಳಿಸ್ತೀನಿ ಹಾಡು.
1: ಓಕೆ, ಹಾಡಿ ಹಾಡಿ, ಇಬ್ರು ಸೇರಿ ಹಾಡಿ, ಪರವಾಗಿಲ್ಲ. ಹಲೋ.
4: ಕಿಯು ಹಾರುತ್ತಿದೆ ಬೋಲಕ ಚಕ್ಕಿಯು ಹಾರುತ್ತಿದೆ, ಹಗಲಿರುಳೆಂಬ ರೆಕ್ಕೆಗಳೊಡನೆ ಕಾಲದ ಹಕ್ಕಿಯು ಹಾರುತ್ತಿದೆ, ಹಕ್ಕಿಯು ಹಾರುತ್ತಿದೆ.
1: ಓಕೆ, ಇದು ಖುಷಿ ಸಾಂಗ್ ಆಯ್ತು. ಪಾತು ಸಾಂಗ್, ಬೇಜಾರ್ ಸಾಂಗ್?
3: ಆಯ್ತಾಯ್ತು,
1: ಹಾಡಿ ಹಾಡಿ.
4: 14

0: ರಾಮಚಂದ್ರನ ಪ್ರೇಮದಾಸ ರೇ ವಂದೇ ಸಾಕೆಂದಳು ಆ ಮಾತೆ.
1: ಸೂಪರ್ ಮೇಡಮ್, ನಿಮ್ ಹೆಸರೇನು?
2: ಸುನಂದಾ ರೀ.
1: ಸುನಂದಾ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಹೌದು, ನೀವು ಗಾಯಕ್ರ?
2: ಇಲ್ರಿ, ಮನೆಗ್ ಹಾಡ್ತೇವ ಅಷ್ಟೇ.
1: ಮನೆಗ್ ಹಾಡ್ತೀರ? ಆದ್ರೂ ಚಲೋ ಹಾಡಿದ್ರಿ, ಮತ್ತೆ ಮತ್ತೆ ಕರೆ ಮಾಡಿ ನಮ್ ರೇಡಿಯೋದಲ್ಲಿ ಹಾಡನ್ ಹಾಡ್ರಿ. ಮುಧೋಳ ಸೈಡ್ ಅಲ್ಲೂ ನಮ್ ಎಫ್ ಎಂ ಬರ್ತೈತ್ರಿ.
2: ಓಕೆ,
1: ಅದಕ್ಕೆ ನಿಮ್ ಧ್ವನಿ ಚಲೋ ಐತ್ರಿ. ಖುಷಿ ಆಯ್ತ್ರಿ ನಿಮ್ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಸುನಂದ ಅವರು ಕರೆ ಮಾಡಿದ್ರು. ಹಾಗೆ ಮೂಲತಃ ಅವರು ಮುಧೋಳ ಅವರು ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟ್ ಕಾಲರ್ ಅಡಿತಾರೆ, ಯಾರು ಕೇಳುವ? ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ವೆರಿ ಗುಡ್ ಮಾರ್ನಿಂಗ್ ಮೇಡಮ್.
1: ಹೇಗಿದ್ದೀರಾ ಸರ್?
3: ಆರಾಮಿದ್ದೀವಿ ಮೇಡಮ್.
1: ಆರಾಮಿದ್ದೀರಾ? ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಹಾ, ಗೊತ್ತಾಯ್ತು ಮೇಡಮ್.
1: ಸೊ ಈಗ ಫಸ್ಟ್ ಹ್ಯಾಪಿ ಸಾಂಗ್ ಹಾಡ್ಬೇಕು, ಯಾವ ಸಾಂಗ್ ಹಾಡ್ತೀರಾ
3: ಮೇಡಮ್? ಮೊದಲನೇದಾಗಿ ಪೂಜಾ ಗಾಂಧಿ ಹಾಗೂ ಗಾಯಕಿ ಸಂಗೀತ ಕಟ್ಟೆಯವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಮೇಡಮ್.
1: ಓಕೆ, ನಮ್ಮ ಕಡೆಯಿಂದ ಕೂಡ ಹ್ಯಾಪಿ ಬರ್ತ್ಡೇ ಸಾಂಗ್ ಹಾಡಿ ಸರ್.
3: ಹುಡುಗಿ ಇವ್ರದ್ದು ಪೂಜಾ ಗಾಂಧಿದು ಎರಡು ಸಾಂಗ್ ಹೇಳ್ಬಿಡ್ತೀವಿ ಮೇಡಮ್.
1: ಒಂದು ಪಾತು ಸಾಂಗ್ ಹಾಡ್ಬೇಕು, ಒಂದು ಹ್ಯಾಪಿ ಸಾಂಗ್ ಹಾಡ್ಬೇಕು, ಯಾರ್ದಾದ್ರೂ ಹಾಡಿ ಪರವಾಗಿಲ್ಲ.
3: ಹುಡುಗಿ ಮಳೆ ಬಿಂದು ಅವಳ ನೋಟ ಹೂ ಬಾಣ ಎದೆಗೆ ನಾಟಿದರೆ ಸೀದ ಸ್ವರ್ಗಕ್ಕೆ ಸೋಪಾನ. ಹುಡುಗ ಅಲೆಮಾರಿ ಅವನ ಆಟ ಜೋಪಾನ. ನಮ್ಮ ಕಣ್ಣಲ್ಲೇ ಅವನ ಕನಸಿನ ನಿಲ್ದಾಣ. ಅರಳಿತಿರು ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವೆ ಪ್ರೇಮದ ಬಂಧನದಲ್ಲಿ. ಈ ಸಾಂಗ್
1: ಸೂಪರ್ ಸರ್. ಪೂಜಾ ಗಾಂಧಿ ಅವ್ರಿಗೆ ಸಾಂಗ್ ನ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಹಾಡಿದ್ರಿ.
3: ಎರಡು ಗೀತೆನ ಅವ್ರದ್ದು ಮೇಡಮ್.
1: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಓಕೆ ಮೇಡಮ್, ಥ್ಯಾಂಕ್
1: ಯು. ಎಸ್, ಮಹೇಶ್ ಸರ್ ಕರೆ ಮಾಡಿ ಚಂದ ಹಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಕಾಲರ್ ಅಡಿದರೆ, ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳುವ? ಹಲೋ,
4: ನಮಸ್ಕಾರ ಮೇಡಮ್. ಅವ್ರ
1: ನಮಸ್ಕಾರ ಸರ, ಹೇಗಿದ್ದೀರಿ?
4: ಆರಾಮದೇವ್ರಿ ಮೇಡಮ್, ನೀವು ಆರಾಮಿದ್ದೀರಿ?
1: ನಾನ್ ಚಲೋ ಇದ್ದೀನಿ. ನೀವೆಲ್ಲ ಆರಾಮಿದ್ದಾಗ ನಾವು ಆರಾಮಾಗಿರ್ತೀವಲ್ರಿ.
4: ಎಲ್ರು ಆರಾಮ ಇರ್ಬೇಕ್ರಿ ಮೇಡಮ್.
1: ಅದ ಮತ್ತ ಆಯ್ತೇನ್ರಿ ನಾಷ್ಟ?
4: ಊಟ ಆಯ್ತ್ರಿ ಮೇಡಮ್.
1: ಬೆಳಗ್ ಬೆಳಗ್ಗೆ ಊಟ ಮಾಡಿದ್ರಾ? ಸೂಪರ್. ಸೊ ಅದೇ ಖುಷಿಗೆ ಒಂದು ಜೋಶ್ ಆಗಿರೋ ಸಾಂಗ್ ಬರ್ಲಿ.
4: ಊಟ ಆಯ್ತ್ರಿ ಮೇಡಮ್.
1: ಓಕೆ ಓಕೆ, ಒಂದು ಜೋಶ್ ಆಗಿರೋ ಸಾಂಗ್ ಹಾಡಿ ಸರ್.
4: ಹಾಡ್ತೀನಿ ಮೇಡಮ್. ನಿನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಶೇಡಿನಲ್ಲೂ ಸುಖವ ಕಂಡೆನು. ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಮಾತಿನಲ್ಲೂ ಸುಖವ ಕಂಡೆನು. ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ, ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ ಮುತ್ತಿನಂತ ಕನಸ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೆನು, ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು. ಡಿಂಗಿ ಚಕ್ಕ ಡಿಂಗಿ ಚಕ್ಕ
1: ಡಿಂಗಿ ಚಕ್ಕ ಡಿಂಗಿ ಚಕ್ಕ ಸಖತ್ತಾಗಿ ಹಾಡಿದ್ರಿ. ಸೊ ಈಗ ಹಾಗೆ ಒಂದು ಪಾತ ಸಾಂಗ್ ಬರ್ಲಿ.
4: ಹಾಡ್ತೀನಿ ಮೇಡಮ. ತಾಯಿ ಇಲ್ಲದ ತವರು ನನ್ನದು, ತಾಳಿ ಇಲ್ಲದ ಕೊರಳು ನನ್ನದು, ಅಕ್ಕರೆ ಇಲ್ಲದ ತಬ್ಬಲಿ. ಭೂಮಿಗೆ ನಾನೇ ಹೊರೆ, ನನಗೆ ಬಶಿರ ಹೊರೆ, ಸಾಯಿಸಿ ಬದುಕಿಸಿರುವ ವಿಧಿಯೇ ವಿಧಿಯೇ ಸರಿಯೇ. ತಾಯಿ ಇಲ್ಲದ ತವರು ನನ್ನದು, ತಾಳಿ ಇಲ್ಲದ ಕೊರಳು ನನ್ನದು, ಆಸರೆ ಇಲ್ಲದ ತಬ್ಬಲಿ.
1: ನಮಸ್ಕಾರ ಸರ್. ನಮಸ್ಕಾರ. ಎರಡು ಗೀತೆನು ಕೂಡ ಚಲೋ ಹಾಡಿದ್ರಿ ನೋಡ್ರಿ.
4: ಎಲ್ಲ ನಿಮ್ಮ ಆಶೀರ್ವಾದ.
1: ಆಯ್ತು, ನಮ್ಮ ಆಶೀರ್ವಾದ ನಿಮ್ ಮೇಲೆ ಹೀಗೆ ಇರುತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
4: ನಮಸ್ಕಾರ, ಅವಕಾಶಕ್ಕೆ ಧನ್ಯವಾದ ರೀ ಮೇಡಮ್.
1: ಓಕೆ ಸರ್. ಎಸ್, ಸೊ ಚೆನ್ನಾಗಿ ಹಾಡಿದ್ರು ಅಲ್ವಾ ರಮೇಶ್ ಸರ್? ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
5: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ಹಲೋ ಸರ್, ನಮಸ್ಕಾರ.
5: ಹೇಗಿದ್ದೀರಾ ಮೇಡಮ್ ಅವರೇ? ತಿಂಡಿ ಆಯ್ತೇನ್ರಿ?
1: ನಾವು ಗೊತ್ತಲ್ಲ, ಸೂಪರ್ ಫೈನ್, ಫಸ್ಟ್ ಕ್ಲಾಸ್. ನೀವು?
5: ನಮ್ದು ಈಗ ಆಲ್ರೆಡಿ ಪುಳಿಯೋಗರೆ ತಿಂತಾ ಇದ್ದೆ ಮೇಡಮ್ ಅವರೇ, ಅಷ್ಟರೊಳಗೆ ಕರೆ ಸಿಕ್ತು.
1: ಹೀಗಾಗ್ಬಾರ್ದಿತ್ತಲ್ಲ, ತಿಂಡಿ ತಿನ್ನ ಡಿಸ್ಟರ್ಬ್ ಆಗೋಯ್ತಲ್ಲ.
5: ಇಲ್ಲ ಡಿಸ್ಟರ್ಬ್ ಏನಿಲ್ಲ ಮೇಡಮ್ ಅವರೇ, ಇದು ತಿಂಡಿ ತಿಂತಾನೆ ಟ್ರೈ ಮಾಡ್ಬೇಕು, ಇಲ್ಲ ಅಂದ್ರೆ ಇತ್ತ ತಿಂಡಿನೂ ಆಗಲ್ಲ, ಇತ್ತ ಕರೆನೇ ಸಿಗಲ್ಲ, ಹಂಗಾಗ್ಬಿಡುತ್ತೆ.
1: ನಿಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್.
5: ಧನ್ಯವಾದಗಳು ಮೇಡಮ್
1: ಅವರೇ. ಅದೇ ಖುಷಿಗೆ ಒಂದು ಜೋಸ್ ಸಾಂಗ್ ಬರ್ಲಿ, ತಿಂಡಿ ತಿನ್ಬಿಟ್ಟು ನೀರ್ ಕುಡಿದು ಕಾಲ್ ಮಾಡಿ. ಅಲ್ಲ ಐ ಮೀನ್ ಸಾಂಗ್ ಹಾಡಿ ಆಯ್ತಾ, ಮತ್ತೆ ಗಂಟ್ಲ
5: ಸಿಗಾಕೊಂಡ್ಬಿಡ್ತೇನೆ.
1: ಹ್ಮ್ ಹಾಡ್ಬಿಡಿ.
5: ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಏಕೆ. ಓ ಲಾ ಮಾತಲ್ಲಿ ಜೇನು ತುಂಬಿ ನೂರೆಂಟು ಹೇಳುವೆ, ನನಗಿಂತ ಚೆಲುವೆ ಬರಲು ನಿನಗೇಕೆ ಓಡುವೆ. ನಿನ್ನ ಕಂಡ ಕಣ್ಣು ಬೇರೇನು ನೋಡಲಿನ್ನು, ನಿನಗಾಗಿಯೇ ಬಾಳುವೆ ಇನ್ನು ನಾನು. ಎರಡನೇದಾಡ್ತೀನಿ ಮೇಡಮ್.
1: ಬೇಗ ಬೇಗ ಆಡಿ, ಬೇಗ ಮುಗಿಸ್ಬೇಕು.
5: ಓದ್

0: ಅನುರಾಗ ಗಮನಿಸದೆ ತೆರಳಿದೆ
1: ನಾ.
0: ಮುಂಚೆ ಇದು ಅಂಬಿಕಾ ಮೇಡಮ್ ಅವರ ಪುಟ್ಟ ಕತೆಗಳು ಕತೆಗಳು ಪುಟ್ಟದಾಗಿದ್ರು, ತುಂಬಾ ಅರ್ಥಪೂರ್ಣವಾಗಿದ್ದವು ಮೇಡಮ್ ಅವರೇ. ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಎಲ್ಲ ಕೇಳುಗರ ಕಡೆಯಿಂದ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
1: ಎಸ್, ನಮಸ್ಕಾರ ಸರ್.
0: ನಮಸ್ಕಾರ.
1: ಎಸ್, ಸಾಹಿತ್ಯ ಲೋಕ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಆರ್ ಜೆ ಮಹಾಲಕ್ಷ್ಮಿ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ ಹಲೋ, ಯಾರಿದು?
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ನಾನು ಬೆಳಗಾವಿಯಿಂದ ಸುರೇಖಾ ಅಂತ.
1: ಬೆಳಗಾವಿಯಿಂದ ಸುರೇಖಾ ಅವರು, ಹೇಗಿದ್ದೀರಾ ಮೇಡಮ್?
2: ಮೇಡಮ್ ಆರಾಮಾಗಿದ್ದೀವಿ, ನೀವು?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಏನ್ ಮಾಡ್ತಿರೋದು ಮೇಡಮ್ ನೀವು?
2: ನಾನು ಹೌಸ್ ವೈಫ್ ಮೇಡಮ್.
1: ಹೌಸ್ ವೈಫ್, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ, ಗೊತ್ತಾಯ್ತು ಮೇಡಮ್. ಡೈಲಿ ವೀಕ್ಷಣೆ ಕೇಳ್ತಾ ಇರ್ತೀನಿ ನಾನು.
1: ಓಹೋ, ರೆಗ್ಯುಲರ್ ಲಿಸ್ನರ್ ಆಗಿದ್ರೆ.
2: ಹೌದು, ನಿಮ್ ನಿಮ್ದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಎಲ್ಲ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೀಗೆ ಎಲ್ಲ ಕಾರ್ಯಕ್ರಮವನ್ನು ಕೇಳಿ. ಓಕೆನಾ? ನಾನು ಸೂಪರ್ ಆಗಿದ್ದೀನಿ.
2: ಓಕೆ ಮೇಡಮ್.
1: ಸೊ ಈಗ ಅದೇ ಖುಷಿಗೆ ಜೋಶ್ ಅಲ್ಲಿ ಒಂದು ಸಾಂಗ್ ಹಾಡಿ ಮ್ಯಾಮ್.
2: ಓಕೆ ಮೇಡಮ್.

0: ಮೇಡಮ್ ಮುಂದೆ ಏನೇ ಇದೆ.
1: ಹಾ ಪರವಾಗಿಲ್ಲ ಪರವಾಗಿಲ್ಲ, ಇಷ್ಟ ಆದ್ರೂ ಹಾಡಿದ್ರಲ್ಲ.
0: ಪುನೀತ್ ರಾಜ್ಕುಮಾರ್ ಅವ್ರು ಹಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿದ್ದಾರೆ.
1: ಹೌದು ಹೌದು, ಪುನೀತ್ ರಾಜ್ಕುಮಾರ್ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅವ್ರ ತಂದೆ
0: ನಮಗಂತೂ ತುಂಬಾ ಖುಷಿ ಅವ್ರದ್ದು ಇದು ಅಂದ್ರೆ.
1: ಓಕೆ, ನೀವು ಕೂಡ
0: ದುಃಖ ಅನ್ಸುತ್ತೆ.
1: ದುಃಖ ಮಾಡ್ಕೋಬಾರ್ದು, ಅವ್ರು ನಮ್ಮೊಟ್ಟಿಗೆ ಇದಾರಲ್ವಾ, ಅವ್ರ ಸಿನಿಮಾಗಳ ಮುಖಾಂತರ ಅವರ ಮಾತುಗಳು ಎಲ್ಲ ನಮ್ಮೊಟ್ಟಿಗಿದೆ.
0: ಹೌದೌದು ಮೇಡಮ್.
1: ಎಸ್, ಥ್ಯಾಂಕ್ ಯು ಸುರೇಖಾ ಮ್ಯಾಮ್, ಕರೆ ಮಾಡಿದಕ್ಕೆ, ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು.
0: ಓಕೆ ಮೇಡಮ್, ಮತ್ತೆ ಕಾಲ್ ಮಾಡ್ತೀನಿ ಮೇಡಮ್.
1: ಎಸ್ ಮಾಡ್ತಾನೆ ಇರಿ. ಆ್ಯಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ಸರ್ ನಿಮ್ಮ ಹೆಸರು?
2: ನಾವು ರುದ್ರೇಶ್ ಅಂತ, ಹೊಳೆಹೊನ್ನೂರಿಂದ.
1: ರುದ್ರೇಶ್ ಅವರೇ, ಏನ್ ಮಾಡ್ತಿರೋದು?
2: ನಾವು ಟೀಚರ್.
1: ಟೀಚರ್ ಹೈಸ್ಕೂಲ ಪ್ರೈಮರಿನಾ?
2: ಪ್ರೈಮರಿ ಮೇಡಮ್. ಇವಾಗ ರಜಾ ಇದೆಯಲ್ಲ, ದಸರಾ ರಜದಲ್ಲಿ ಆರಾಮಾಗಿದೀವಿ, ಹಂಗಾಗಿ ನಿಮ್ಗೆ ಕಾಲ್ ಮಾಡಕ್ಕೆ ಒಂದು ಅವಕಾಶ, ಇಲ್ಲ ಅಂದ್ರೆ ನಾವು ಡ್ಯೂಟಿಗೆ ಇರ್ತೀವಿ.
1: ಸೂಪರ್ ಸೂಪರ್ ರುದ್ರೇಶ್ ಸರ್,
2: ದಸರಾ ರಜೆಯಲ್ಲಿ,
1: ದಸರಾ ರಜೆಯಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ಕರೆ ಮಾಡಿ ಮಾತಾಡ್ತಾ ಇರೋದಕ್ಕೆ ಧನ್ಯವಾದಗಳು.
2: ತುಂಬಾ ಥ್ಯಾಂಕ್ಸ್.
1: ರುದ್ರೇಶ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್.
1: ಸೊ ಫಸ್ಟ್ ಈಗ ಹ್ಯಾಪಿ ಸಾಂಗ್ ಹಾಡ್ಬೇಕು, ಯಾವ ಸಾಂಗ್ ಹಾಡ್ತೀರಾ?
2: ನಾವು ಒಂದೇ ಚಿತ್ರದ ಎರಡು ಸಾಂಗ್ ಅನ್ನ ಹಾಡ್ತೀವಿ ಅಣ್ಣವರದ್ದು.
1: ಓಕೆ, ಹಾಡಿ ನೋಡುವ ಕೇಳುವ.
2: ಯಾರೇ ಕೂಗಡಲಿ ಯಾರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮೊಳಗಿ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಇದು ಸಂತೋಷ.
1: ಓಕೆ.
2: ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ಅಳುವುದೋ ನಗುವುದೋ ಈಗ ಏನು ಮಾಡಲಿ. ಇದು
1: ಸೂಪರ್ ಅಣ್ಣವ್ರ ಸಾಂಗ್ ಅನ್ನ ಒಂದೇ ಸಿನಿಮಾದ
2: ಅಣ್ಣವ್ರ ಅಭಿಮಾನಿಗಳು
1: ಗೊತ್ತಾಗ್ತಿದೆ ಸರ್ ನೀವು ಹಾಡೋ ರೀತಿಯಲ್ಲಿ, ಅಣ್ಣವ್ರ ಅಪ್ಪಟ ಅಭಿಮಾನಿ ಅಂತ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಸೊ ರುದ್ರೇಶ್ ಸರ್ ಕರೆ ಮಾಡಿದ್ರು, ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕೂಡ ಹೇಳಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
3: ನಮಸ್ತೆ
1: ಪ್ರೇಮಕ್ಕ. ತಂಗಿ ವಾಯ್ಸ್ ಗೊತ್ತಾಗ್ಲಿಲ್ವಾ ಪ್ರೇಮಕ್ಕ?
3: ಸ್ವಲ್ಪ ಗಡಿ ಬಿಡಿಲಿ ಕೆಲಸ ಮಾಡ್ತಾನೆ, ನಾನು ಆನ್ ಮಾಡ್ಕೊಂಡಿದ್ದೀನಿ.
1: ಇಟ್ಸ್ ಓಕೆ ಇಟ್ಸ್ ಓಕೆ. ಹೇಗಿದ್ದೀರಾ ಪ್ರೇಮಕ್ಕ?
3: ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ಆಯ್ತು. ಇವತ್ತು ಚಿತ್ರಾನ್ನ.
1: ಚಿತ್ರಾನ್ನ ಗೊಜ್ಜು. ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ವಿಷಯ ಗೊತ್ತಾಯ್ತು.

0: ಎಸ್, ಸೂಪರ್ ಪ್ರೇಮಕ್ಕ, ಎರಡು ಕೂಡ ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ. ಸೊ ಖುಷಿ ಆಯ್ತು ನೀವು ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಅಂದ್ರೆ ನಾನು ಸಿಗ್ಲಿಲ್ವಲ್ಲ ಇಷ್ಟೊತ್ತರಿಗೆ ಅಂತ ಏನೋ ಕೆಲಸ ಮಾಡ್ತಾ ಯಾವ್ದೋ ಮೂಡಲ್ಲೇ ಇದ್ದೆ ಅಷ್ಟೇ, ಕರೆಕ್ಟ್ ಆಗಿ
0: ಇರ್ಲಿ ಇರ್ಲಿ ಪರವಾಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೇಮಕ್ಕ.
1: ಧನ್ಯವಾದಗಳು.
0: ಎಸ್, ಹಾಸನದಿಂದ ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಹಾಗೆ ಹಾಡನ್ನು ಕೂಡ ಹಾಡಿದ್ರು. ಹಾಗಿದ್ರೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಹಾಗೆ ನೆಕ್ಸ್ಟ್ ಯಾರ್ಯಾರು ಕರೆ ಮಾಡ್ತಿರು ಎಲ್ಲರೂ ಕೂಡ ಹೊಸ ಹೊಸ ಸಾಂಗ್, ಅಂದ್ರೆ ಒಂದು ಹಳೇದು ಅಂದ್ರೆ ಒಂದು ಪ್ಯಾಥೋ ಸಾಂಗು, ಒಂದು ಜೋಶಲ್ಲಿರೋ ಸಾಂಗ್ ನ ಹಾಡನ್ನ ಆಯ್ಕೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರಿ. ನಾನು ನಿಮ್ಮ ಸಾಂಗ್ ನ ಕೇಳೋದಕ್ಕಾಗಿ ವೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
5: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
5: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9686689099. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686689099.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
4: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
7: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
6: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
7: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
6: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಿಹಿ ಕಹಿಯ ಮಿಶ್ರಣವನ್ನ ತೆಗೆದುಕೊಂಡು ಬಂದಿದ್ದೀನಿ. ನೀವು ನಮ್ಮ ಪ್ರೀತಿಯ ಕೇಳುಗರೇನಿದ್ದೀರಾ? ಸೊ ಲೈಫ್ ಅನ್ನ ಎಷ್ಟು ಚೆನ್ನಾಗಿ ತಗೊಂಡಿದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ಹಾಡ್ತೀರಾ, ಪ್ಯಾಥೋ ಸಾಂಗ್ನ ಅಷ್ಟೇ ಫೀಲಿಂಗ್ ಅಲ್ಲಿ ಹಾಡ್ತಾ ಇದ್ದೀರಾ, ಕೇಳೋಕ್ಕೂ ಕೂಡ ಖುಷಿ ಆಗ್ತಿದೆ. ಸೊ ಇನ್ನೂ ಕೂಡ ಸಮಯ ಇದೆ, ನೀವು ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಒಂದು ಸಾಂಗ್ಸ್ಗಳನ್ನ ಹಾಡ್ಬೋದು. ನೀವು ಕರೆ ಮಾಡಬೇಕಾದಂತ ಸಂಖ್ಯೆ 9686069629. ಸಂಖ್ಯೆ ಮತ್ತೊಮ್ಮೆ 96

0: 8696 2729 ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
1: ಹಲೋ, ನಮಸ್ಕಾರಗಳು.
0: ಹಲೋ, ನಮಸ್ಕಾರಗಳು ಸರ್, ಹೇಗಿದ್ದೀರಾ?
1: ನಾವು ಚಲೋವಾಗಿದ್ದೇವೆ, ಹೇಗಿದ್ದೀರಿ? ನಮ್ಮ ಜಬರ್ದಸ್ತ್ ಆರ್ಚೆ ಅರ್ಪಿತಾ.
0: ಸೊ ನಾನು ಕೂಡ ಜಬರ್ದಸ್ತ್ ಆಗಿ ಇದ್ದೀನಿ ಸರ್.
1: ಹೌದಾ? ಹಾಗೆ ಇರ್ಬೇಕ್ರಿ.
0: ಹೌದ್ರಿ ಸರ್. ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಕಾರ್ಯಕ್ರಮ ಒಂಥರ ಸ್ಪೆಷಲ್ ಆಗಿ ತಂದಿ.
0: ಹೌದೌದು ಸರ್.
1: ಅಂದ್ರೆ ಹಾಗಲ್ಲ, ಸುಖ ದುಃಖ ನೋವು ನಲಿವು ನಗು ಅಳುವುಗಳ ಸಮ್ಮಿಶ್ರ ಸಮ್ಮೇಳ.
0: ಹೌದು
1: ಅಲ್ವಾ?
0: ಖಂಡಿತ ಸರ್.
1: ನಾವು ಮಾತ್ರ ಮಾನಸ ಬಯಸುದು ಮಾತ್ರ ಸುಖ ಮಾತ್ರ ಬಯಸ್ತೇವೆ, ಆದ್ರೆ ದೇವರ ದೇಣಿಗೆ ಎರಡೂ ಕೂಡ ಇರ್ತದೆ. ಗೇರ್ ಹಣ್ಣು ಗೇರ್ ಬೀಜದ ತರ ಒಟ್ಟಿಗೆ ಬಂದು ಒಟ್ಟಿಗೆ ಹೋಗುವಂತ.
0: ಸೂಪರ್ ಸೂಪರ್, ಒಳ್ಳೆ ಮಾತು ಹೇಳಿದ್ರಿ ಸರ್. ಸೊ ಅದೇ ಖುಷಿಗೆ ಈಗ ಒಂದು ಜೋರ್ ಸಾಂಗ್ ಬರ್ಲಿ,
1: ಮತ್ತೆ ಖುಷಿಯಿಂದ ಹಾಡು ಹಾಡುವ. ಹೇಗೂ
0: ಹಾಡಿ ಹಾಡಿ ಸರ್.
1: Sing with me, jolly jolly disco. Mahakasunje, ipanna galla mela, bisi dechala, ipanna galla kala. Dance with me, merry merry disco. Sing with me, jolly jolly disco. Baby, baby, mahakasunje, ipanna galla mela, bisi dechala, ipanna galla kala. Dance.
0: ಎಸ್, ಜೋಶ್ ಸಾಂಗ್ ಏನೋ ಸೂಪರ್ ಆಗಿ ಹಾಡಿದ್ರಿ. ಈಗ ಪ್ಯಾಥೋ ಸಾಂಗ್ ಅಷ್ಟೇ ಫೀಲಿಂಗ್ ಅಲ್ಲಿ ಹಾಡ್ಬೇಕು. ಫೀಲಿಂಗ್ ಅಲ್ಲಿ ಫೀಲಿಂಗ್ ಅಲ್ಲೇ ಹಾಡ್ಬೇಕು.
1: ಫೀಲಿಂಗ್ ಅಲ್ಲಿ ಹಾಡು, ಫೀಲಿಂಗ್ ಹಾಡೇ ತಕೊಂಡಿದ್ದೇನೆ.
0: ಹಾಡಿ ಸರ್.
1: ಸ್ವಲ್ಪ ಅಪರೂಪದ್ದು.
0: ಓಕೆ ಹಾಡಿ ಸರ್.
1: ಒಡೆದ ಹಾಲು ಒಡೆದ ಮುತ್ತು ಬಿರಿದು ಮತ್ತೆಂದಿಗೂ ತಾನೊಂದಾಗದು, ಒಡೆದು ಹೋದಂತ ಬಾಳೆಂದು ಬಾಳಾಗದು. ಒಡೆದ ಹಾಲು ಒಡೆದ ಮುತ್ತು ಬಿರಿದು ಮತ್ತೆಂದಿಗೂ ತಾನೊಂದಾಗದು, ಒಡೆದು ಹೋದಂತ ಬಾಳೆಂದು ಬಾಳಾಗದು. ಒಡೆದ ಹಾಲು ಒಡೆದ ಮುತ್ತು ಬಿರಿದು ಮತ್ತೆ ಸಿಗೂ ತಾನೊಂದಾಗದು.
0: ಓಕೆ ಓಕೆ ಸರ್, ಧನ್ಯವಾದಗಳು ಸರ್, ಕರೆ ಮಾಡಿ.
1: ನೀವು ಅಡ್ಡಕ್ಕೆ
0: ಸರ್,
1: ನಿಮ್ಮ ಕಲರ್ ಕಲರ್ ಸ್ಮೈಲ್ ಇಂದ ಆರ್ಟಿಸಿ ಮಾಸಿಂದ ಕೇಳುಗರನ್ನು ಮನರಂಜಿಸ್ತಾ ಬರ್ಬೇಕು.
0: ಓಕೆ ಓಕೆ ಸರ್, ಧನ್ಯವಾದಗಳು. ನೀವು ಹೇಗೆ ಕರೆ ಮಾಡ್ತಾರೆ? ಓಕೆ ಎಸ್, ಸತೀಶ್ ಸರ್ ಉಡುಪಿಯಿಂದ ಕರೆ ಮಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ ರೀ ಸರ.
2: ಆರಾಮದಿರಿ ಮೇಡಮ?
0: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಾ?
2: ನಾವು ಎಲ್ಲ ಆರಾಮದಿರಿ. ಬಿಂದಾಸ್ ಕಾರ್ಯಕ್ರಮ ಮುಡಿಬಾರಿ, ಬಿಂದಾಸ್ ಕೇಳ್ಕೋತ ಕುಚ್ಚಿದವ್ರಿ ಮೇಡಮ್. ಕರೆ ಈ ಕರೆ ಸಿಕ್ತ ನೋಡಿ, ಕನೆಕ್ಟ್ ಆಯ್ತ್ರಿ ಈಗ.
0: ಸೂಪರ್ ಸೂಪರ್ ಸರ್. ಸೊ ಅದೇ ಖುಷಿಗೆ ಈಗ ಆ ಕಡೆಯಿಂದ ಒಂದು ಸಾಂಗ್ ಬರ್ಲಿ, ಜೋಶ್ ಆಗಿರೋ ಸಾಂಗ್.
2: ಜೋಶ್ ಚೆನ್ನಾಗಿ ಒಂದು ಹಾಡುಂಡ್ರಿ ಮೇಡಮ್.
0: ಹಾಡ್ತೀವಿ ನೋಡ್ರಿ,
2: ನಾವು ಗಂಡುದ್ರಿ ಚಿತ್ರ ಎಸ್ ಪಿ ಜಿ ಅವ್ರು ಹಾಡುದ್ರಿ ಅದು.
0: ಹಾಡಿ ಸರ್.
2: ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದ ಬೆರ್ತರ ಹೂವಿನ ಚೆಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು.
0: ಸೂಪರ್ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹಾಗೆ ಪ್ಯಾಥೋ ಸಾಂಗ್ ಹಾಡ್ಲಿಲ್ಲ?
2: ಇನ್ನ ಒಂದ್ ಹಾಡ್ಬೇಕ್ರಿ ಮೇಡಮ್.
0: ಊರಿ ಸ್ವಲ್ಪ ಬೇಜಾರಾಗಿರೋ ಸಾಂಗ್
2: ನೋಡ್ರಿ ಮೇಡಮ್. ಒಂದು
0: ಹಾಡಿ ಹಾಡಿ
2: ಅದು ಯಾವ್ದ್ರಿ? ಮೂಕ ಹಕ್ಕಿಯು ಹಾಡುತ್ತಿದೆ, ಭಾಷೆಗೂ ನಲುಕದ ಭಾವ ಗೀತೆಯು ಬಾರಿ ಬಾರಿ ಹಾಡುತ್ತಿದೆ. ಮೂಕ ಹಕ್ಕಿಯು ಹಾಡುತ್ತಿದೆ. ಧನ್ಯವಾದಗಳು ಅವ್ರಿ.
0: ಧನ್ಯವಾದಗಳು ಸರ್, ಎರಡು ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರಿ.
2: ಧನ್ಯವಾದ, ನಮಸ್ತೆ.
0: ನಮಸ್ತೆ. ಓಕೆ ಎಸ್, ನೆಕ್ಸ್ಟ್ ಕಾಲರ್ ಅಡಿದ್ದಾರೆ, ಯಾರು ಕೇಳುವ? ಹಲೋ ಹಲೋ
3: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್.
3: ನಮಸ್ತೆ ನಮಸ್ತೆ ಮೇಡಮ್,
0: ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ?
3: ಫೈನ್
0: ಫಸ್ಟ್ ಕ್ಲಾಸ್. ಎಸ್ ಶಾಂತಿನಿ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದ್ಯಾ?
3: ಗೊತ್ತಾಯ್ತು, ಒಂದು ಸಂತೋಷ ತಾಡಿ ಒಂದು
0: ನೋವಾದ ಹಾಡಿ ಅಂತ.
3: ಹೌದು ಗೊತ್ತಾಯ್ತು.
0: ಹಾಗಿದ್ರೆ ಹಾಡಿ ಮತ್ತೆ
3: ಹಾಡ್ತೀನಿ.
0: ಓಕೆ

0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಯಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ,
0: ಧನ್ಯವಾದ.
1: ಯಸ್, ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ,
2: ನಮಸ್ತೆ.
1: ನಮಸ್ತೆ,
2: ಒಂದು ವಾರ ಆಗಿತ್ತು ಕರೆ ಮಾಡಿ, ಇವತ್ತು ಕರೆ ಮಾಡಿದೀನಿ. ನಾನು ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಓಕೆ ಮಧುಕುಮಾರ್ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ ಸರ್.
2: ಒಂದ್ ಒಳ್ಳೆ ಟಾಪಿಕ್ ತಂದಿದ್ರಾ. ಒಂದ್ ಏನ್ ಗೊತ್ತಾ, ಕುತೂಹಲ ಮೂಡಿಸಿದ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬೇಕು. ಒಂದ್ ಅವ್ರ ಹಾಡಿ ಏನು ರೇಡಿಯೋ ಆಫ್ ಮಾಡೋದಲ್ಲ, ಆ ಹಾಡಿ ನಂತರದವ್ರು ಹೆಂಗ್ ಹಾಡ್ತಾರೆ ಕೇಳೋ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ರಾ. ತುಂಬಾ ಖುಷಿ ಕೊಡುತ್ತೆ ಕಾರ್ಯಕ್ರಮಗಳು. ನಾನು ಸ್ಪರ್ಶ ಚಿತ್ರದಿಂದ ಎರಡು ಗೀತೆಗಳನ್ನ ಹಾಡ್ತೀನಿ.
1: ಓಕೆ ಹಾಡಿ ಸರ್.
2: ಈಗ ಫಸ್ಟ್ ಹ್ಯಾಪಿ ಡೇ ಆಡ್ಬೇಕಾ ಅಥವಾ ಇಲ್ಲ ಸ್ಯಾಡ್ ಹಾಡಿ ಯಾವ್ದಾದ್ರು ಹಾಡಿದ್ರು ಆಗತ್ತಾ?
1: ಅದು ನಿಮ್ಮ ಆಯ್ಕೆ.
2: ಓಕೆ ಓಕೆ, ಹಂಗ ನಾವು ಫಸ್ಟ್ ಯಾಕೆಂತಂದ್ರೆ ಮರ್ತ ಹೋಗ್ಬಿಡುತ್ತೆ, ಹಂಗೆ ಜಾಸ್ತಿ ಲೈನ್ ಆಡಲ್ಲ, ಒಂದೇ ಒಂದೇ ಲೈನ್ ಆಡಲ್ಲ.
1: ಹಾಡಿ ಸರ್.
2: ಬರೆಯದ ಮೌನದ ಕವಿತೆ ಆಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು, ಸುಮಧುರ ಅನುಭವ ನೀನು ನೀಡಿದೆ. ಇಷ್ಟೇ ಮೇಡಮ್, ಇದೊಂದು
1: ಇದು ಫೀಲಿಂಗ್ ಸಾಂಗ್, ಹ್ಯಾಪಿ ಸಾಂಗ್ ಗೊತ್ತಾಗಿದೆ.
2: ಫೀಲಿಂಗ್ ಸಾಂಗ್,
1: ಫೀಲಿಂಗ್ ಇರ್ಲಿಲ್ವಲ್ಲ ಸರ್, ಹ್ಯಾಪಿ ಹ್ಯಾಪಿ ಹಾಡಿದ್ರಲ್ಲ,
2: ಎಕ್ಸ್ಪ್ರೆಷನ್ ಅದ್ರಲ್ಲಿ ಇರ್ಲಿಲ್ವಲ್ಲ. ಆಮೇಲೆ ಇನ್ನೊಂದು ಬೇಜಾರ್ ವಿಷಯ ಅಂದ್ರೆ ಹಾಡು ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಗಾಯಕರು ಈ ಹಾಡದಂತವ್ರು ಈಗ ಇಲ್ಲ ನಮ್ಮೊಂದಿಗೆ, ಪಂಕಜ ದಾಸ್ ಅಂದ್ಬಿಟ್ಟು
1: ಹಾಡಿದ್ರು.
2: ತುಂಬಾ ಸುಂದರವಾದ ಗೀತೆ, ಎಕ್ಸಲೆಂಟ್, ಎವ್ರಿ ಸಾಂಗ್ ಅಂತಾನೆ ಹೇಳ್ಬೋದು.
1: ಅದೇ ಆ ಫೀಲಿಂಗ್ ಇದ್ರೆ ಸ್ವಲ್ಪ ಚೆನ್ನಾಗಿರೋದು ಸಾಂಗ್ ಅಲ್ಲಿ ಅಂತ.
2: ಅಯ್ಯೋ, ಅಷ್ಟೊಂದೆಲ್ಲ ಫೀಲ್ ಮಾಡ್ಕೊಂಡು ಹಾಡಕ್ ಬರಲ್ಲ. ಇನ್ನೊಂದು, ಚಂದ ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡ ಬಂದ ಬಾನೆ ಚಂದಿರ, ಅಂದ ಚಂದವೋ ನೀನೇ ಅಂದವೋ, ಚಂದ ಅಂದ ಅಂದ ಚಂದ. ಇಷ್ಟ ಮೇಡಮ್, ಇಷ್ಟ ಬರೋ ಜಾಸ್ತಿ ಬರಕ್ಕ ಹಾಡುಗಳು, ಯಾಕೆಂದ್ರೆ ನಾವು ವಿಷಯದ ಬಗ್ಗೆ ಮಾತಾಡ್ತೀವಿ, ಬಟ್ ಹಾಡೆಲ್ಲ ಹಾಡಕ್ ಆಗಲ್ಲ, ಆದ್ರೂ ಟ್ರೈ ಮಾಡ್ಬೇಕು.
1: ಟ್ರೈ ಮಾಡಿದಿರಲ್ಲ ಸರ್, ಖುಷಿ ಆಯ್ತು.
2: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
1: ಧನ್ಯವಾದ ಸರ್, ಹೀಗೆ ಕರೆ ಮಾಡ್ತಾ ಇರಿ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ, ಎಸ್, ಅರ್ಕಲಗೋಡಿಂದ ಮಧುಕುಮಾರ್ ಅವ್ರು ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು ಅಲ್ವಾ? ಅಂಡ್ ನೆಕ್ಸ್ಟ್ ಕಾಲರ್ ರೆಡಿದ್ದಾರೆ, ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ
3: ಹಲೋ
1: ಹಲೋ, ನಮಸ್ತೆ.
3: ಹಲೋ ನಮಸ್ತೆ,
1: ಹೇಗಿದ್ದೀರಾ ಮೇಡಮ್? ನಾನ್ ಸೂಪರ್ ಆಗಿದ್ದೀನಿ. ಟಿಫನ್ ಆಯ್ತಾ? ಟಿಫನ್ ಆಯ್ತಾ? ನಮ್ದು ತಿಂಡಿ ಆಯ್ತು ಮೇಡಮ್, ಪಲಾವ್ ತಿನ್ಕೊಂಡು ಬಂದೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಹೌದು, ಒಂದು ಹ್ಯಾಪಿ ಸಾಂಗ್, ಒಂದು ಪಾತ ಸಾಂಗ್. ಸೊ ಈಗ ಯಾವ ಗೀತೆ ಹಾಡ್ತೀರಾ?
3: ನಾನ್ ಫಸ್ಟ್ ಸಂತೋಷದೇ ಹಾಡ್ತೀನಿ.
1: ಸೂಪರ್, ಹಾಡಿ ಮ್ಯಾಮ್.
3: ಫಸ್ಟ್ ಸಂತೋಷದಲ್ಲ,
1: ಸಂತೋಷ
3: ಅಹ ಸಂಗೀತ, ಸಾರಿ ಸಂತೋಷ ಅಹ ಸಂಗೀತ, ಓಹೋ ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸುನಗೆ ಹೊಮ್ಮಿ ಚಿಮ್ಮಿ ಮೈ ತುಂಬಿದೆ. ಏಳು ಸ್ವರಗಳ ಭಾವಗೀತೆಯ ಸಂಗೀತ, ಏಳು ಬಣ್ಣದ ಭೂಮಿ ರಮಣಿಗೆ

0: ಓಹೋರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭವ ತುಂಬಿನ ಸುನಗೆ ಹೊಂಬಿ ಚಿಮ್ಮಿ ಮೈ ತುಂಬಿದೆ.
1: ಓಕೆ, ಈಗ ಪಾತು ಸಾಂಗ್ ಹಾಡಿ.
0: ದುಃಖದ ಹಾಡ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಆಟ ಮುಗಿಸಿದ.
1: ಓಕೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ

0: हेलो हेलो,
1: हेलो,
0: नमस्ते
1: नमस्ते ಅರ್ಪಿತಾ ಅವರಿಗೆ.
0: नमस्ते मैडम, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್ನು?
1: ಟಿಫನ್ ಆಯ್ತು, ಇಡ್ಲಿ ಚಟ್ನಿ ಸಾಂಬಾರು. ನಿಮ್ದು?
0: ನಂದು ಇವತ್ತು ಪಲಾವು.
1: ಪಲಾವ್ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಅರ್ಪಿತಾ,
0: ಎಲ್ಲರ ಪರವಾಗಿ ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್.
1: ಥ್ಯಾಂಕ್ ಯು.
0: ಸೊ ಈಗ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಇದು ಮೈಸೂರು ದಸರಾ ಹೇಳ್ತಾ ಇದ್ದೀನಿ.
0: ಸೂಪರ್, ದಸರಾ ಬಂತು, ಹಾಡು ಬಂತು, ಹಾಡಿ.
1: ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ಪಗೆ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ.

0: ಸೂಪರ್ ಸೂಪರ್ ಮೇಡಮ್, ಎರಡು ಗೀತೆನ ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ರಕ್ಷಿತಾ, ನೀವು ಹಾಡಿ
0: ಅರ್ಪಿತಾ ಇದು. ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ.
2: ಹಾಯ್ ಅರ್ಪಿತಾ, ಗುಡ್ ಮಾರ್ನಿಂಗ್.
0: ಹಲೋ ಮೇಡಮ್, ಏನ್ ಬರಿಬೇಕು ಮೇಡಮ್?
2: ಕನ್ನಡ ನಾಳೆ ಎಕ್ಸಾಮ್ ಒಳಗೆ.
0: ಮೊಮ್ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಾ? ಸೂಪರ್ ಸೂಪರ್ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಅರ್ಪಿತಾ, ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
2: ಟಿಫನ್ ದೋಸೆ ಪಲ್ಯ ಚಟ್ನಿ ಆಯ್ತು.
0: ದೋಸೆ ಪಲ್ಯ ಚಟ್ನಿ, ಓಕೆ. ಸೊ ಅದೇ ಖುಷಿಗೆ ಒಂದು ಜೋಶ್ ಸಾಂಗ್ ಬರ್ಲಿ ಆ ಕಡೆಯಿಂದ.
2: ಆಯ್ತು.

0: ಇದೆ.
1: ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಸೊಗಸಾದ ಗೀತೆಗಳನ್ನ ಹಾಡಿದಕ್ಕಾಗಿ.
0: ನೀವು ಒಳ್ಳೆ ಒಳ್ಳೆ ಕಷ್ಟ ಆಗ್ಬೇಕು ಅನ್ನೋ ತರನೇ ಟಾಪಿಕ್ ತಗೊಂಡ್ಬಿಟ್ಟಿರಾ ಇವತ್ತು.
1: ಏನ್ ಕಷ್ಟ ಇಲ್ಲಪ್ಪ, ಪಾಠ ಸಾಂಗ್ ಎಷ್ಟೊಂದಿದೆ ಅಲ್ಲ.
0: ಇದೆ ಬಟ್ ಏನ ಹೇಳಲಿಕ್ಕೆ ಜೋಶ್ ಅಲ್ಲಿರೋ ಹಾಡಿರೋಷ್ಟು,
1: ಅದಕ್ಕೆ ಒಂದು ಜೋಶ್ ಒಂದು ಪಾಥೋ ಸಾಂಗ್ ತಗೊಂಡಿರೋದು.
0: ಥ್ಯಾಂಕ್ ಯು, ಚೆನ್ನಾಗಿದೆ ಟಾಪಿಕ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಸಾಗಿದ್ ಕೂಡ ಗೊತ್ತಾಗಿಲ್ಲ, ಹಾಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇನ್ನು ಅರ್ಚನಾ ಮಂಜುನಾಥ್ ಅವರು ಮೆಸೇಜ್ ಕಳಿಸಿದ್ರೆ, ಮೇಡಮ್ ನಿನ್ನೆ ನನ್ನ ಜನ್ಮದಿನಕ್ಕೆ ಶುಭ ಕೋರಿದಂಥ ಎಲ್ಲ ಆರ್ಜಿಗಳಿಗೂ ಹಾಗೆ ಬಾನುಲಿ ಕೇಂದ್ರದ ಪರಿಚಿತರಾದಂಥ ಸಮಸ್ತ ಸ್ನೇಹ ಬಳಗಕ್ಕೂ ಧನ್ಯವಾದಗಳು ಅಂತ. ಇನ್ನು ನಮ್ಮ ಪಂಕಜ ಮೇಡಮ್, ಹಾಯ್ ಅರ್ಪಿತಾ ಮೇಡಮ್, ಇವತ್ತಿನ ಕಾರ್ಯಕ್ರಮ ಸೂಪರ್ ಆಗಿತ್ತು ಅಂತ ಕಳಿಸಿದ್ದಾರೆ. ಹಾಗೆ ತುಂಬ ಜನ ಮೆಸೇಜ್ ಕಳಿಸಿದ್ದಾರೆ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ನೀವು ಕೂಡ ಒಂದು ಸಾಂಗ್ ಹಾಡಿ ಅಂತ ಕಳಿಸಿದ್ದಾರೆ. ಓಕೆ, ಎರಡೆರಡು ಲೈನ್ ಹಾಡಿ ಬೇಗ ಮುಗಿಸ್ಬಿಡ್ತೀನಿ. ಓಕೆನಾ, ಫಸ್ಟಿಗೆ ಖುಷಿ ಸಾಂಗ್ ಹಾಡೋಣ ಅಂತ. No, no, no, no, no, no, no, tension. Life on tara temptation. Manasiddhari saku illi yellel.

0: ಯೋಗ್ಯವೇ ಬಾಳುವಂತಹೂವೇ ಬಾಡುವಾಸಿಯೇಕೆ ಹಾಡುವಂತ ಕೋಗಿಲೆ ಅಳುವಾಸಿಯೇಕೆ. ಓಕೆ, ಸೊ ಎಲ್ಲರೂ ಲೈಫಲ್ಲಿ ಖುಷಿ ಹಾಗೆ ಬೇಜಾರು ಎರಡೂ ಇರುತ್ತೆ, ಎರಡನ್ನು ಕೂಡ ಸಮದೋಗಿಸ್ಕೊಂಡು ಲೈಫ್ ಸಾಗಿಸೋಣ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ. ನಾನು ಹೋಗಿ ಬರ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನು ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದರೆ ಆ ಒಂದು ಇಮ್ಯಾಜಿನೇಷನ್ ನಮಗೆ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದರೆ ಆ ಅಜ್ಜಿಯ ಕಲ್ಪನೆ ನಮಗೆ ಬರುತ್ತೆ. ಹೀಗೆ ಕಥೆಯನ್ನು ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಲೇ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ

ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳೋ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಸಂಬಂಧ ಸೇತು ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ. ಓಕೆ, ಕಥೆ ಸಂಬಂಧ ಸೇತು. ಒಂದೂರಲ್ಲಿ ಇಬ್ರು ಅಣ್ಣ ತಮ್ಮಂದರು ವಾಸವಾಗಿದ್ರು. ಇಬ್ಬರೂ ರೈತರಾಗಿದ್ರು. ಅಕ್ಕಪಕ್ಕದಲ್ಲೇ ಹೊಲಗಳಿದ್ದವು. ಇಬ್ಬರಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಗಳಿದ್ದವು. ಕೃಷಿ ಕೆಲಸದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಸಂತೋಷದಿಂದಲೇ ಬದುಕು ಸಾಗಿಸ್ತಾ ಇದ್ರು. ದುರಾದೃಷ್ಟವೋ ಏನೋ, ಒಂದು ಸಣ್ಣ ವಿಷಯಕ್ಕೆ ಅವರಿಬ್ಬರಲ್ಲಿ ಮನಸ್ತಾಪ ಉಂಟಾಯಿತು. ಅದು ದೊಡ್ಡದಾಗುತ್ತಲೇ ಹೋಯಿತು. ಎಲ್ಲಿಯವರೆಗೆಂದ್ರೆ ಪರಸ್ಪರ ಮುಖಗಳನ್ನು ನೋಡಿಕೊಳ್ಳದಷ್ಟು. ಪರಸ್ಪರರು ಕೃಷಿ ಕಾರ್ಯದಲ್ಲಿ ನೆರವು ನೀಡುವುದು, ಕೊಡಕೊಳ್ಳುವುದು ನಿಂತು ಹೋಯಿತು. ಕೀರಿಯವನಂತೂ ಬಾವಿ ತೋಡುವ ನೆಪದಲ್ಲಿ ಅಣ್ಣನ ಮತ್ತೆ ತನ್ನ ಹೊಲದ ನಡುವೆ ಇರುವ ದಾರಿಯನ್ನ ಮುಚ್ಚಿ ನೀರಿಗಾಗಿ ಬಾವಿಯೊಂದನ್ನ ತೋಡಿದ. ಒಂದು ದಿನ ಬಡಗಿಯೊಬ್ಬ ಅವರಿಬ್ಬರಲ್ಲಿ ಹಿರಿಯ ರೈತನ ಮನೆಯ ಬಾಗಿಲು ತಟ್ಟಿದ. ನಾನೊಬ್ಬ ಬಡಗಿ, ಏನಾದ್ರೂ ಕೆಲಸ ಇದೆಯಾ ಅಂತ. ಯಾಕಿಲ್ಲ, ನನ್ನ ಮತ್ತೆ ತಮ್ಮನ ಜಮೀನಿನ ಮಧ್ಯೆ ಬೇಲಿಯೊಂದನ್ನ ಹಾಕಬೇಕಾಗಿದೆ ಎಂದು ಹಿರಿಯವ. ನನ್ನೊಡನೆ ಬಾ, ಎಲ್ಲಿಂದ ಬೇಲಿ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೀನಿ. ನೀನು ಕೆಲಸ ಪ್ರಾರಂಭ ಮಾಡು, ನಾನು ನಗರಕ್ಕೆ ಹೋಗಿ ಬೇಲಿಯನ್ನ ಹಾಕಲು ಬೇಕಾದ ಪರಿಕರವನ್ನ ತರುತ್ತೇನೆ. ಹಿರಿಯವನು ತನ್ನ ತಮ್ಮ ತೋಡಿದ ಬಾವಿಯ ಬಳಿಯಿಂದಲೇ ಅವನ ಹೊಲ ಗದ್ದೆಗಳ ಮನೆಯ ಕಡೆ ಯಾರೂ ಹಾದು ಹೋಗದ ಹಾಗೆ ಬೇಲಿ ಹಾಕಬೇಕೆಂದು ಬಡಗಿಗೆ ತಿಳಿಸಿದ. ಅದಕ್ಕೆ ಕಾರಣವನ್ನೂ ತಿಳಿಸಿದ. ಅವನು ಹೋದ ನಂತರ ಬಡಗಿ ಅವನ ತಮ್ಮನನ್ನ ಮಾತನಾಡಿಸಿದ. ತಮ್ಮ ಅಣ್ಣನ ಬಗ್ಗೆ ತನಗಿರುವ ಸಿಟ್ಟನ್ನ ಆತ ನಡೆದ ವಿಚಾರವನ್ನು ತಿಳಿಸಿದ. ಬಡಗಿ ಕೆಲಸ ಪ್ರಾರಂಭಿಸಿದ. ಸಂಜೆಯ ವೇಳೆಗೆ ಅಂದಿನ ಕೆಲಸ ಮುಗಿಯಿತು. ಬಡಗಿಗೆ ಕೆಲಸ ಹೇಳಿದ್ದ ಹಿರಿಯವನು ಬಂದು, ಎಲ್ಲಿ ಬೇಲಿಗೆ ಬೇಕಾದ ಸಾಮಾನು, ಬರಿಗೈಲೇ ಬಂದಿದ್ದೀರಲ್ಲ? ಬಡಗಿ ಕೇಳಿದ. ಇಲ್ಲ, ಇವತ್ತು ಅಂಗಡಿಗೆ ರಜೆ ಇತ್ತು, ನಾಳೆ ಹೋಗಿ ತರ್ತೀನಿ. ಎಲ್ಲಿ, ಇವತ್ ನೀನ್ ಮಾಡಿದ ಕೆಲಸ ತೋರಿಸು ಅಂದನು ಹಿರಿಯವನು ಬಡಗಿಗೆ. ಬಡಗಿ ಅಂದಿನ ಅವನ ಕೆಲಸವನ್ನ ತೋರಿಸಿದ. ಬಡಗಿ ತಮ್ಮ ತೆಗೆಸಿದ ಬಾವಿಯ ಮೇಲೆ ಎರಡು ಹೊಲಗಳಿಗೆ ಸಂಪರ್ಕ ಒದಗಿಸುವ ಮರದ ಕಿರು ಸೇತುವೆಯನ್ನ ಕಟ್ಟಿದ್ದ ಮತ್ತು ಅದೇ ಬಾವಿಯಿಂದ ಇಬ್ಬರು ಹೊಲಗಳಿಗೆ ನೀರು ಹಾಯಿಸಿಕೊಳ್ಳಲು ಏತವೊಂದನ್ನ ನಿರ್ಮಿಸಿದ್ದ. ಅಷ್ಟರಲ್ಲಿ ತಮ್ಮ ಬಂದು ಅಣ್ಣನ ಕಾಲಿಗೆರಗಿದ. ತಪ್ಪು ನನ್ನದಿತ್ತು ಅಣ್ಣ, ನಿನಗೆಷ್ಟು ನನ್ನ ಮೇಲೆ ಪ್ರೀತಿ ಇದೆ ಅನ್ನುವುದು ನೀನು ಈ ರೀತಿ ಕಿರು ಸೇತುವೆಯನ್ನ ರಚಿಸುವಂತೆ ಬಡಗಿಗೆ ಹೇಳಿದ್ರಿಂದಲೇ ತಿಳಿಯಿತು. ನೀನೇನು ಕಮ್ಮೀನೆ, ನೀನು ಬಡಗಿಯ ಬಳಿ ಹೇಳಿದೆಯಂತೆ ನನ್ನ ಮತ್ತು ಅಣ್ಣನ ಇಬ್ಬರ ಹೊಲಕ್ಕೂ ನೀರು ಹಾಯಿಸಲು ಅನುಕೂಲವಾಗುವಂತೆ ಒಂದು ಏತವನ್ನ ನಿರ್ಮಿಸಿಬಿಡೆಂದು ಅಣ್ಣ ತಮ್ಮನ ಪ್ರೀತಿಯಿಂದ ತಬ್ಬಿಕೊಂಡ. ಬಡಗಿ ತನ್ನ ಸಾಮಾನು ಸರಂಜಾಮುಗಳನ್ನ ಕಟ್ಟಿಕೊಂಡು ಹೊರಡಲಣಿಯಾದ. ಇರು, ಎಲ್ಲಿಗೆ ಹೋಗ್ತಿದ್ಯಾ, ನಮ್ಮ ಹತ್ತಿರ ನಿನಗಾಗಿ ತುಂಬಾ ಕೆಲಸಗಳಿವೆ ಅಂದ್ರು ಅಣ್ಣ ತಮ್ಮಂದಿರು. ಕ್ಷಮಿಸಿ, ಈಗ ಸಾಧ್ಯ ಇಲ್ಲ, ನಾನೀಗ ಇಂತಹ ಸೇತುವೆಯನ್ನ ತುಂಬಾ ಕಟ್ಟಬೇಕಿದೆ, ಅದೆಲ್ಲ ಮುಗಿದ ಮೇಲೆ ಬರುತ್ತೇನೆ ಎಂದು ಹೊರಟು ಬಿಟ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ. ಬಡಗಿ ಮಾಡಿದ ಒಂದು ಕೆಲಸದಿಂದ ಅಣ್ಣ ತಮ್ಮಂದ್ರು ಒಂದಾದ್ರು. ಅಣ್ಣ ತಮ್ಮಂದರನ್ನ ಒಂದು ಮಾಡೋದಕ್ಕೆ ಒಬ್ಬ ಬಡಗಿ ಬರಬೇಕಾಯ್ತು ನೋಡಿ. ಈ ರೀತಿಯ ಮನಸ್ತಾಪಗಳು ನಮ್ಮ ಜೀವನದಲ್ಲೂ ನಡೀತಾ ಇರ್ತವೆ. ಬಡಗಿ ಬರ್ತಾರೋ ಇಲ್ವೋ, ಆದ್ರೆ ನಾವೇನೆ ಸೇತುವೆಯನ್ನ ನಿರ್ಮಿಸಬೇಕಿದೆ ಅಲ್ವಾ? ಎಷ್ಟು ಅದ್ಭುತವಾಗಿರುವ ಕಥೆ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ಕಥೆಯ ಶೀರ್ಷಿಕೆ ಚಿನ್ನದ ಗಾಳಿ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಚಿನ್ನದ ಗಾಳಿ. ಝೆನ್ ಗುರು ಒಬ್ಬ ಜಪಾನಿನ ದೊರೆಗೆ ಹೂದೋಟವನ್ನು ನಿರ್ಮಿಸುವುದನ್ನು ಹೇಳ್ಕೊಡ್ತಿದ್ದ. 3 ವರ್ಷಗಳಲ್ಲಿ ದೊರೆಗೆ ಉದ್ಯಾನ ನಿರ್ಮಿತಿಯನ್ನು ಕಲಿಸಿದ ನಂತರ ಝೆನ್ ಗುರು ದೊರೆಗೆ ಹೇಳ್ದ, ನನ್ನಿಂದ ಕಲಿತು ನಿರ್ಮಿಸಿದ ನಿನ್ನ ಅರಮನೆಯ ಉದ್ಯಾನವನವನ್ನು ನೋಡಲು ನಾನು ಯಾವಾಗಲಾದರೂ ಬರಬಹುದು ಅಂತ ಹೇಳಿ ದೊರೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತನ್ನ ಗುರುವಿಗಾಗಿ ಕಾಯತೊಡಗಿದ. ಈ 3 ವರ್ಷಗಳಲ್ಲಿ ದೊರೆ 1000ಕ್ಕೂ ಮೆಕ್ಕಿ ಉದ್ಯಾನವನ್ನ ಸಂದರ್ಶಿಸಿ ಮಾದರಿ ಉದ್ಯಾನ ಹೇಗಿರಬೇಕೆಂದು ಪ್ರತಿಯೊಂದು ವಿಷಯವನ್ನು ಚಾಚು ತಪ್ಪದೆ ತನ್ನ ಉದ್ಯಾನದಲ್ಲಿ ಅಳವಡಿಸಿಕೊಂಡಿದ್ದ. ಗುರು ನಾಳೆಯೇ ದೊರೆಯ ಉದ್ಯಾನವನವನ್ನು ನೋಡಲು ಬರುವವನಿದ್ದ. ಉದ್ಯಾನವನವನ್ನ ಸ್ವಚ್ಛಗೊಳಿಸಲಾಯಿತು. ನಿರ್ವಹಣೆಯಲ್ಲಿ ಯಾವುದೇ ಕೊರತೆ ಕಾಣಬಾರದೆಂದು ಜಾಗರೂಕತೆ ವಹಿಸಲಾಯಿತು. ದೊರೆಗೆ ಅಷ್ಟು ಆತ್ಮವಿಶ್ವಾಸವಿತ್ತು. ಹೂದೋಟ ನಿರ್ಮಿತಿಯಲ್ಲಿ ಗುರುವು ಹೇಳಿದ ಪ್ರತಿಯೊಂದು ವಿಷಯವನ್ನು

ಅಳವಡಿಸಲಾಗಿತ್ತು. ಝೆನ್ ಗುರು ಬಂದರು, ಉದ್ಯಾನವನವನ್ನ ವೀಕ್ಷಿಸಿದರು. ಆದರೆ ಗುರುವಿನ ಮುಖದಲ್ಲಿ ಮೆಚ್ಚುಗೆಯ ಲವಲೇಶವೂ ಕಾಣಿಸಲಿಲ್ಲ. ಗುರುವಿನ ಮೋರೆ ಗಂಟಿಕ್ಕಿಕೊಂಡಿತ್ತು. ರಾಜನಿಗೆ ಆತಂಕವಾಯಿತು. ಯಾಕೆ ಗುರುಗಳೇ, ಉದ್ಯಾನದ ಬಗ್ಗೆ ಒಂದೂ ಮಾತನಾಡಲಿಲ್ಲ? ನಾನು ನಿರ್ಮಿಸಿದ ಈ ಉದ್ಯಾನವನ ನಿಮಗೆ ಮೆಚ್ಚುಗೆಯಾಗಲಿಲ್ವೇ? ನಾನು ನಿರ್ಮಿಸಿದ ಈ ಹೂದೋಟದಿಂದ ನೀವು ಖುಷಿಯಾಗುತ್ತೀರಿ ಅಂದುಕೊಂಡಿದ್ದೆ. ಗುರುವೆಂದ್ರು, ಎಲ್ಲವೂ ಸರಿಯಿದೆ, ಆದರೆ ಚಿನ್ನದ ಎಲೆಗಳಲ್ಲಿ ನಾನು ಯಾವುದೇ ಹಳದಿ ಬಣ್ಣದ ಎಲೆಯನ್ನು ಇಲ್ಲಿ ಕಾಣುತ್ತಿಲ್ಲ. ಅವು ಗಾಳಿಯಲ್ಲಿ ಹಾರಿ ನರ್ತಿಸುವುದನ್ನು ನೋಡಿಲ್ಲ. ಅವಿಲ್ಲದೆ ಈ ಹೂದೋಟಕ್ಕೆ ಪ್ರೇತ ಕಳೆ ಬಂದಿದೆ. ಈ ಹೂದೋಟ ಚಿತ್ರಕಾರ ಬರೆದ ಚಿತ್ರದಂತೆ ನಿರ್ಜೀವವಾಗಿ ಕಾಣುತ್ತಿದೆ. ಕಾರಣವಿಷ್ಟೆ, ರಾಜ ಉದ್ಯಾನವನದಲ್ಲಿ ಬಿದ್ದ ಹಣ್ಣಾದ ಎಲೆಯನ್ನ ಗುಡಿಸಿ ಹೊರಗೆ ರಾಶಿ ಹಾಕಿದ್ದ. ಉದ್ಯಾನ ಮಾತ್ರವಲ್ಲ, ಗಿಡ ಮರಗಳು ಹಸಿರಿನಿಂದ ನಳನಳಿಸುವಂತೆ ಕಾಣಬೇಕೆಂದು ಹಣ್ಣಾದ ಎಲೆಯನ್ನ ಗಿಡ ಮರಗಳಿಂದ ಸೇವಕನ ಕೈಯಲ್ಲಿ ಕೀಳಿಸಿಬಿಟ್ಟಿದ್ದ. ಝೆನ್ ಗುರು ಕೇಳ್ದ, ಎಲ್ಲಿ ಉದ್ಯಾನವನದಲ್ಲಿ ಚಿನ್ನದ ಗಾಳಿ ಎಲ್ಲಿದೆ? ದೊರೆಯ ಬಳಿ ಉತ್ತರವಿಲ್ಲ. ಗುರುವು ಒಂದು ಬಕೆಟು ತಂದುಕೊಂಡು ಉದ್ಯಾನದ ಹೊರಗೆ ಹೋದ. ಅಲ್ಲಿ ದೊರೆ ಉದ್ಯಾನವನವನ್ನ ಸ್ವಚ್ಛಗೊಳಿಸಿ ಸುರಿದಿದ್ದ ಹಣ್ಣಾಗಿ ಹಳದಿ ಬಣ್ಣಕ್ಕೆ ತಿರುಗಿದ ಎಲೆಯನ್ನ ತಂದು ಉದ್ಯಾನದ ಕಾಲು ದಾರಿಯಲ್ಲಿ ಉದ್ದಕ್ಕೆ ಸುರಿದ. ಆಗ ಜೋರು ಗಾಳಿ ಬೀಸಿತು. ಗುರುವು ಸುರಿದ ಹಣ್ಣೆಲೆಗಳು ಗಾಳಿಗೆ ಸುಯ್ಯನೆ ಮೇಲೇರಿ ಆಗಸದಲ್ಲಿ ನರ್ತಿಸತೊಡಗಿದವು. ಗುರುವು ದೊರೆಗಂದ, ನೋಡಲಿ ಚಿನ್ನದ ಗಾಳಿ, ಸೊಗಸಾದ ನರ್ತನ, ಮಧುರ ಸಂಗೀತ. ನೋಡು, ಈಗ ನಿನ್ನ ಉದ್ಯಾನವನಕ್ಕೆ ಜೀವ ಬಂತು. ನೀನು ಉದ್ಯಾನದ ಸೊಬಗೆಂದು ಹಣ್ಣಾದ ಎಲೆಯನ್ನ ಗುಡಿಸಿ ಮರದಿಂದ ಕಿತ್ತು ಹೊರಹಾಕಿದೆ. ಬರಿಯ ಹಸಿರು ಎಲೆಯನ್ನ ಮಾತ್ರ ಉಳಿಸಿದೆ. ದೊರೆಯೇ, ಬದುಕೆಂದ್ರೆ ಕೂಡ ಉದ್ಯಾನದಂತೆ. ಬಿದ್ದ ಹಣ್ಣೆಲೆಗಳಿದ್ರೆ ಹೇಗೆ ಉದ್ಯಾನ ಚಂದವೋ, ಹಳದಿ ಬಣ್ಣಕ್ಕೆ ತಿರುಗಿದ ಎಲೆಗಳಿರುವ ಮರ ಹೇಗೆ ಚಂದವೋ ಅಂತೆಯೇ. ವೃದ್ಧರಿದ್ದರೆ ಮನೆ ಚಂದ, ಸಮುದಾಯ ಚಂದ. ಇಷ್ಟಕ್ಕೂ ನೀನು ಎಲೆಯನ್ನ ಗುಡಿಸಿ ಹೊರ ಹಾಕುವುದರ ಬದಲು ಅವುಗಳನ್ನೆಲ್ಲ ಗಿಡಗಳ ಬುಡದಲ್ಲಿ ಸುರಿದಿದ್ರೆ ಅವು ಗೊಬ್ಬರವಾಗಿ ಗಿಡವನ್ನ ಇನ್ನೂ ನಳನಳಿಸುತ್ತಿದ್ದವಲ್ಲ ಅಂತೆಯೇ. ಬದುಕಿನಲ್ಲಿ ವೃದ್ಧರೂ ಕೂಡ, ಅವರಿಂದ ಯುವ ಪೀಳಿಗೆ ಪಡೆಯಬೇಕಾದ ಬದುಕಿನ ಅನುಭವಗಳ ಸಾರ ಬಹಳಷ್ಟು ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಬದುಕೊಂದು ಉದ್ಯಾನ. ಬಣ್ಣ ಹಳದಿಯಾಗಿ ಕಳಚಲು ಸಿದ್ಧವಾದ ಗಿಡಗಳಂತಿರುವ ವೃದ್ಧರಿದ್ದರೇನೇ ಮನೆ, ಸಮುದಾಯ ಚಂದ. ನೀವೇನಂತೀರಿ? ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಥೆಯ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರೆಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, 1 ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ October 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ ಜಿ

0: ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9444

0: 9849846798 ಸಂಖ್ಯೆ ಮತ್ತೊಮ್ಮೆ 9449984678.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ ಭಾಷಣ ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and margin a cooperation.

ಗೆಳೆಯರಾದ ಅರುಣಜೋಳದ ಕೂಡ್ಲಿಗೆಯವರು ಅಂಬೇಡ್ಕರ್ ಓದು ಸರಣಿಯಲ್ಲಿ ಲೇಖನವೊಂದನ್ನು ಓದಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅತ್ಯಂತ ಆಭಾರಿಯಾಗಿದ್ದು ಈಗ ಈ ಲೇಖನವನ್ನು ಎರಡು ಭಾಗಗಳಲ್ಲಿ ಓದುತ್ತಿದ್ದೇನೆ. ಇದರ ಮೊದಲ ಭಾಗವನ್ನು ಈಗ ಓದುತ್ತೇನೆ. ಸುಧಾರಕರು ಮತ್ತು ಅವರಿಗಾದ ಸ್ಥಿತಿ. ಸರ್ ಟಿ ಮಾಧವರಾವ್ ಅವರು ತಮ್ಮ ಕಾಲದ ಹಿಂದೂ ಸಮಾಜದ ಬಗೆಗೆ ಮಾತನಾಡುತ್ತಾ ಹೀಗೆ ಹೇಳಿದರು. ದೀರ್ಘಕಾಲ ಬದುಕಿ ವೀಕ್ಷಿಸಿ ವಿಚಾರಿಸುತ್ತಾ ಹೋದಂತೆ ಹೆಚ್ಚು ಹೆಚ್ಚು ಮನದಟ್ಟಾಗುವ ಮಾತೇನೆಂದರೆ, ಭೂಮಂಡಲದಲ್ಲಿ ಬೇರೆ ಯಾವ ಸಮಾಜವೂ ಹಿಂದೂ ಸಮಾಜದಂತೆ ತಾನಾಗಿ ಒತ್ತುಕೊಂಡು ಸ್ವೀಕರಿಸಿದ ಅಥವಾ ಸೃಷ್ಟಿಸಿದ ಆದ್ದರಿಂದಲೇ ನಿವಾರಣೀಯವಾದ ಕೆಡುಕುಗಳಿಂದ ತೊಂದರೆಗೀಡಾದಷ್ಟು ರಾಜಕೀಯ ಕೆಡುಕುಗಳಿಂದ ತೊಂದರೆಗೀಡಾಗಿಲ್ಲ. ಈ ಅಭಿಪ್ರಾಯವು ಹಿಂದೂ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಯ ಅಗತ್ಯವಿದೆ ಎಂಬುದನ್ನು ಸರಿಯಾಗಿ ಅನತಿರಂಜಿತವಾಗಿ ತಿಳಿಸುತ್ತದೆ. ಗೌತಮ ಬುದ್ಧನು ಪ್ರಥಮ ಸಮಾಜ ಸುಧಾರಕ ಮತ್ತು ಸುಧಾರಕರಲ್ಲೆಲ್ಲ ಅತ್ಯಂತ ದೊಡ್ಡವನು. ಸಮಾಜ ಸುಧಾರಣೆಯ ಯಾವುದೇ ಇತಿಹಾಸವು ಅವನಿಂದ ಪ್ರಾರಂಭವಾಗಬೇಕು. ಅವನ ಸಾಧನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವ ಭಾರತದಲ್ಲಿನ ಸಮಾಜ ಸುಧಾರಣೆಯ ಯಾವುದೇ ಇತಿಹಾಸವು ಪೂರ್ಣವಾಗುವುದಿಲ್ಲ. ಸಿದ್ಧಾರ್ಥ ಗೌತಮನು ಕ್ರಿಸ್ತಪೂರ್ವ 563 ನೇಪಾಳದ ಗಡಿಯಲ್ಲಿರುವ ಉತ್ತರ ಭಾರತದ ಕಪಿಲವಸ್ತು ನಗರದಲ್ಲಿ ಶಾಕ್ಯ ವಂಶದಲ್ಲಿ ಹುಟ್ಟಿದನು. ಸಂಪ್ರದಾಯದ ಪ್ರಕಾರ ಅವನೊಬ್ಬ ರಾಜಕುಮಾರ. ರಾಜಕುಮಾರನಿಗೆ ಯೋಗ್ಯವಾದ ಶಿಕ್ಷಣವನ್ನು ಪಡೆದನು. ಅವನ ಮದುವೆಯಾಗಿತ್ತು ಮತ್ತು ಒಬ್ಬ ಮಗನಿದ್ದನು. ಆ ಕಾಲದ ಆರ್ಯ ಸಮಾಜದಲ್ಲಿ ಇದ್ದ ಕೆಡಕುಗಳು ಮತ್ತು ದುರವಸ್ಥೆಯಿಂದಾಗಿ ದುಃಖಿತನಾಗಿ ತನ್ನ 29 ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿದನು ಮತ್ತು ಸತ್ಯ ಮತ್ತು ಮುಕ್ತಿಯ ಶೋಧಕ್ಕಾಗಿ ಮನೆಯನ್ನು ಬಿಟ್ಟು ಹೊರಟನು. ಅವನು ಭಿಕ್ಷುವಾದನು ಇಬ್ಬರು ಪ್ರಸಿದ್ಧ ಗುರುಗಳ ಹತ್ತಿರ ಅಧ್ಯಯನ ಮಾಡಿದನು. ಆದರೆ ಅವರ ಉಪದೇಶದಿಂದ ಅವನಿಗೆ ಸಮಾಧಾನವಾಗದಿದ್ದರಿಂದ ಅವರನ್ನು ಬಿಟ್ಟು ಹೋದನು ಮತ್ತು ಸನ್ಯಾಸಿಯಾದನು. ಆದರೆ ಸನ್ಯಾಸವನ್ನು ವ್ಯರ್ಥವೆಂದು ಬಿಟ್ಟುಕೊಟ್ಟನು. ತೀಕ್ಷ್ಣ ಆಲೋಚನೆ ಮಾಡಿ ಸೂಕ್ಷ್ಮ ಜ್ಞಾನವನ್ನು ಹೊಂದಿದನು. ಈ ಸೂಕ್ಷ್ಮ ದೃಷ್ಟಿಯ ಫಲವಾಗಿ ತನ್ನದೇ ಆದ ಧರ್ಮವನ್ನು ರೂಪಿಸಿದನು. ಆಗ ಅವನಿಗೆ 35 ಪ್ರಾಯ. ತನ್ನ 80 ಆಯುಷ್ಯದ ಉಳಿದ ಭಾಗವನ್ನು ತನ್ನ ಧಮ್ಮವನ್ನು

ಪ್ರಸಾರ ಮಾಡುವುದರಲ್ಲಿ ಮತ್ತು ಭಿಕ್ಷುಗಳ ಒಂದು ವರ್ಗದ ನಿರ್ಮಾಣ ಹಾಗೂ ನಿರ್ವಹಣೆಯಲ್ಲಿ ಕಳೆದನು. ತನ್ನ ಅನುಯಾಯಿಗಳ ಮಧ್ಯದಲ್ಲಿ ಕುಶಿನಾರ ಎಂಬಲ್ಲಿ ಕ್ರಿಸ್ತಪೂರ್ವ 483 ಅವನು ಮರಣ ಹೊಂದಿದನು. ಜ್ಞಾನೋದಯವಾದ ಆನಂತರ ಬುದ್ಧನು ತನ್ನ ಉಳಿದ ಆಯುಷ್ಯವನ್ನು ತನ್ನ ಧ್ಯೇಯ ಪ್ರಸಾರಕ್ಕಾಗಿ ಮೀಸಲಾಗಿದ್ದನು. ತನ್ನ ಸಮಯವನ್ನು ಎರಡು ಭಾಗವಾಗಿ ಮಾಡಿದ್ದನು. ಒಂದು ಭಾಗದಲ್ಲಿ ಯೇಸು ಕ್ರಿಸ್ತನು ಏಕಾಂತದ ಪ್ರಾರ್ಥನೆಯಲ್ಲಿ ಗಂಟೆಗಳನ್ನು ಕಳೆದಂತೆಯೇ ಏಕಾಂತದ ಧ್ಯಾನಗಳಿಂದ ತನ್ನ ಆಧ್ಯಾತ್ಮ ಜೀವನ ಜ್ಯೋತಿಯನ್ನು ಬೆಳಗಿಸುವುದು, ಮತ್ತು ಎರಡನೆಯ ಭಾಗದಲ್ಲಿ ಭಿಕ್ಷುಗಳ ದೊಡ್ಡ ದೊಡ್ಡ ಶ್ರೋತೃವೃಂದಗಳಿಗೆ ಉಪದೇಶಿಸುವುದು, ಅತ್ಯೋನ್ನತಿಯ ವಿಷಯದಲ್ಲಿ ಹೆಚ್ಚು ತಿಳಿದವರಿಗೆ ಸೂಕ್ಷ್ಮ ವಿಚಾರಗಳನ್ನು ತಿಳಿಸುವುದು, ಧರ್ಮ ಪ್ರಚಾರದ ವ್ಯವಹಾರವನ್ನು ನಿರ್ದೇಶಿಸುವುದು, ಶಿಸ್ತು ಭಂಗದ ಪ್ರಕರಣಗಳನ್ನು ನಿಂದಿಸುವುದು, ಶ್ರದ್ಧಾಳುಗಳ ನಡತೆಯನ್ನು ದೃಢೀಕರಿಸುವುದು, ನಿಯೋಗಗಳನ್ನು ಸ್ವೀಕರಿಸುವುದು, ವಿದ್ವಾಂಸರಾದ ಎದುರಾಳಿಗಳನ್ನು ಚರ್ಚಿಸುವುದು, ದುಃಖಿತರಿಗೆ ಸಮಾಧಾನ ಹೇಳುವುದು, ರಾಜರು ಹಾಗೂ ರೈತರನ್ನು, ಬ್ರಾಹ್ಮಣರು ಹಾಗೂ ಅಂತ್ಯಜರು ಮತ್ತು ಶ್ರೀಮಂತರು ಹಾಗೂ ಬಡವರನ್ನು ಭೇಟಿಯಾಗುವುದು. ಅವನು ಹಾದಿಯಂಗಡಿಯವರ ಮತ್ತು ಪಾಪಿಗಳ ಸ್ನೇಹಿತನಾಗಿದ್ದನು. ತಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಂಡು ಕರುಣೆ ತೋರಿದ್ದರಿಂದ ಅನೇಕ ವೇಶ್ಯರು ತಮ್ಮ ಪಾಪದ ಜೀವನವನ್ನು ತ್ಯಜಿಸಿ ಆ ದಿವ್ಯ ಜೀವನವನ್ನು ಆಶ್ರಯಿಸಿದರು. ಇಂತಹ ಜೀವನಕ್ಕೆ ವಿವಿಧ ನೈತಿಕ ಗುಣಗಳು ಮತ್ತು ಸಾಮಾಜಿಕ ಅನುಗ್ರಹಗಳು ಬೇಕು. ಅಲ್ಲದೆ ಪ್ರಜಾಸತ್ತಾತ್ಮಕ ಭಾವನೆಗಳು ಹಾಗೂ ದುರ್ಲಭವಾದ ಶ್ರೀಮಂತ ಜನರಿಗೆ ಸಹಜವಾದ ಚಾತುರ್ಯ, ಇವುಗಳ ಒಂದು ಸಮನ್ವಯವೂ ಬೇಕು. ಅವನು ಶ್ರೀಮಂತಿಕೆಯಲ್ಲಿ ಬೆಳೆದನು ಎಂಬುದನ್ನು ಮರೆಯಲು ಸಾಧ್ಯವಿಲ್ಲ. ಅವನು ಕೇವಲ ಬ್ರಾಹ್ಮಣರು ಮತ್ತು ಪಂಡಿತರೊಡನೆ ಸಂಭಾಷಿಸುವುದಲ್ಲ, ರಾಜಕುಮಾರರು ಮತ್ತು ಮಂತ್ರಿಗಳು ಅವರೊಡನೆಯೂ ಸಮಾನ ಸ್ಕಂದನಂತೆ ಸಂಭಾಷಿಸುತ್ತಾನೆ. ಇಂಥವನು ಸದಾ ಭೋಜನಕ್ಕೆ ಆಮಂತ್ರಣ ಪಡೆಯುತ್ತಿದ್ದನು. ಅವನಲ್ಲಿ ಕಥೆಗಳ ಸಂಗ್ರಹವಿರುತ್ತಿತ್ತು, ನೈಜವಾದ ಹಾಸ್ಯ ಪ್ರಜ್ಞೆ ಇತ್ತು ಎಂಬುದು ಸ್ಪಷ್ಟವಾಗಿದೆ. ಹೀಗಾಗಿ ಅವನು ಪ್ರತಿಯೊಂದು ಮನೆಯಲ್ಲಿಯೂ ಸ್ವಾಗತಾರ್ಹನಾದ ಅತಿಥಿಯಾಗಿದ್ದನು. ಒಬ್ಬ ಪ್ರಸಿದ್ಧ ಬ್ರಾಹ್ಮಣನು ಅವನನ್ನು ಹೀಗೆ ವರ್ಣಿಸುತ್ತಿದ್ದನೆಂದು ಚಿತ್ರಿಸಲಾಗಿದೆ: ಪೂಜ್ಯ ಗೌತಮನು ತಂದೆ ಮತ್ತು ತಾಯಿ ಹೀಗೆ ಎರಡೂ ಕಡೆಯಿಂದಲೂ ಕುಲೀನ ಜನ್ಮವನ್ನು ಹೊಂದಿದ್ದಾನೆ. ಶುದ್ಧ ವಂಶದವನಾಗಿದ್ದಾನೆ. ನೋಡಲು ಸುಂದರ, ಆಕರ್ಷಕ, ವಿನ್ಯಾಸವನ್ನು ಕುದುರಿಸುವ ಸುಂದರ, ವಿಶ್ವಾಸವನ್ನು ಕುದುರಿಸುವ ಸುಂದರ ಮೈಬಣ್ಣವುಳ್ಳವನು. ಉತ್ತಮ ಮುಖಭಾವ, ನೋಡು ಗಂಭೀರ, ಅರ್ಹಂತರ ಗುಣಗಳನ್ನು ಹೊಂದಿರುವ ಸದ್ಗುಣಿ ಸೌಜನ್ಯಶಾಲಿ. ಮಧುರ ಧ್ವನಿಯುಳ್ಳವನು, ವಿನಯಶೀಲ, ಕಾಮಾದಿ ದೋಷರಹಿತ ಮತ್ತು ಸ್ಥಿರವಾದ ಮನಸ್ಸುಳ್ಳವನು. ಅವನು ಎಲ್ಲರನ್ನು ಸ್ವಾಗತಿಸುತ್ತಾನೆ, ಎಲ್ಲರೊಂದಿಗೂ ಹೊಂದಿಕೊಳ್ಳುತ್ತಾನೆ, ಗೌರವವನ್ನು ಪಡೆಯುತ್ತಾನೆ, ಒಣ ಪ್ರತಿಷ್ಠೆಯವನಲ್ಲ, ಎಲ್ಲರೂ ಸುಲಭವಾಗಿ ಅವನನ್ನು ಸಮೀಪಿಸಬಹುದು, ಸಂಭಾಷಣೆಯಲ್ಲಿ ಮಂದನಲ್ಲ. ಆದರೆ ಅವನ ಕಾಲದ ಭಾರತೀಯರಿಗೆ ಹಾಗೂ ಆನಂತರದ ಭಾರತೀಯರಿಗೆ ಅತಿ ಹೆಚ್ಚು ಮೆಚ್ಚುಗೆಯಾದುದನ್ನು ಆ ಬ್ರಾಹ್ಮಣನು ಈ ಮಾತುಗಳಲ್ಲಿ ಹೇಳುತ್ತಾನೆ: ತನ್ನ ಬಂಧುಗಳ ಬಹುದೊಡ್ಡ ವಂಶವನ್ನು ತ್ಯಜಿಸಿ, ದನಕರುಗಳನ್ನು ತ್ಯಜಿಸಿ, ಭೂಗತನಾದ ಮತ್ತು ಕೋಶದಲ್ಲಿರುವ ನಿಧಿಯನ್ನು ಬಿಟ್ಟು ಭಿಕ್ಷು ಗೌತಮನು ಧಾರ್ಮಿಕ ಜೀವನವನ್ನು ಪ್ರವೇಶಿಸಿದ್ದಾನೆ. ಅವನಿನ್ನು ಯುವಕನಿದ್ದಾಗ, ತಲೆಯ ಮೇಲೆ ಬಿಳಿ ಕೂದಲು ಬಾರದಿದ್ದಾಗ, ಹರೆಯದ ವಯಸ್ಸಿನಲ್ಲಿ ಗೃಹಸ್ಥ ಜೀವನವನ್ನು ತೊರೆದು ಮನೆಮಾರು ಇಲ್ಲದ ಸ್ಥಿತಿಯನ್ನು ಸ್ವೀಕರಿಸಿದನು. ಅವನ ಇಂತಹ ಜೀವನಕ್ಕೆ ಆಕರ್ಷಕ ನಡತೆ, ಸಹಾನುಭೂತಿ ಮತ್ತು ದಯೆಗಳಷ್ಟೇ ಅಲ್ಲ, ಜೊತೆಗೆ ಸ್ಥೈರ್ಯ ಮತ್ತು ಧೈರ್ಯಗಳು ಬೇಕು. ವ್ಯವಸ್ಥೆಯನ್ನು ಕೆಡಿಸುವವರ ವಿರುದ್ಧ ಅವನು ಸಾಧಾರಣವಾಗಿ ಶಾಂತವಾಗಿದ್ದರೂ ಪ್ರಸಂಗ ಬಂದಾಗ ಕಠೋರವಾಗುತ್ತಿದ್ದನು. ಆಂತರಿಕ ಸಂತೋಷ ಮತ್ತು ದೈಹಿಕ ನೋವುಗಳನ್ನು ಸಮಭಾವದಿಂದ ಅನುಭವಿಸುತ್ತಿದ್ದನು. ಆದರೆ ಅಂತ ಸಂತೋಷವೇನು ಕಡಿಮೆಯಾಗುತ್ತಿರಲಿಲ್ಲ. ಧೈರ್ಯ ಎಂಬುದು ಉಪೇಕ್ಷಿತ ಗುಣ ಮತ್ತು ಅವನಲ್ಲಿ ಆ ಧೈರ್ಯವಿತ್ತು. ಉದಾಹರಣೆಗೆ, ದೇವದತ್ತನು ಅನೇಕ ರೀತಿಯಿಂದ ಕೊಲ್ಲಲು ಯತ್ನಿಸಿದಾಗಲೂ ಬುದ್ಧನು ಶಾಂತನಾಗಿದ್ದನು. ಅದೇ ರೀತಿ ಕೊಲೆಯ ಬೆದರಿಕೆಗಳನ್ನು ಎದುರಿಸಿದಾಗ ಜನರೆಲ್ಲರೂ ಹೆದರುತ್ತಿದ್ದ ಕೋಸಲ ರಾಜ್ಯದ ಪ್ರಸಿದ್ಧ ದರೋಡೆಕೋರರನ್ನು ಬುದ್ಧನು ಏಕಾಕಿಯಾಗಿ ಮತ್ತು ನಿರಾಯುಧನಾಗಿ ಅವನ ವಾಸಸ್ಥಳದಲ್ಲಿ ಎದುರಿಸಿ ಅವನ ಮನಸ್ಸನ್ನು ಪರಿವರ್ತನೆಗೊಳಿಸುವಾಗ, ಮತ್ತು ರಾಜ್ಯಕ್ಕೆ ಪೀಡೆಯಾಗಿದ್ದ ಅವನನ್ನು ಸಮಾಜದ ಒಬ್ಬ ಶಾಂತಪ್ರಿಯ ಸದಸ್ಯನನ್ನಾಗಿ ಬದಲಿಸುವಾಗ ಬುದ್ಧನು ಶಾಂತನಾಗಿದ್ದನು. ನೋವು, ಅಪಾಯ ಅಥವಾ ಅವಮಾನಗಳು ಅವನ ಆಧ್ಯಾತ್ಮಿಕ ಶಾಂತಿಯನ್ನು ಕದಡಲಿಲ್ಲ. ಅವನನ್ನು ಬೈದರೆ ಅವನು ತಿರುಗಿ ಬೈಯುತ್ತಿರಲಿಲ್ಲ. ಅವನ ಸಾಂತ್ವನ ಮತ್ತು ಆಸರೆಗಳನ್ನು ಬಯಸುವವರಿಗೆ ಹಿತಕರ ಮೃದ ಭಾವನೆಗಳ ಕೊರತೆ ಅವನಲ್ಲಿ ಇರಲಿಲ್ಲ. ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಅನೇಕರ ಹಿತಕ್ಕಾಗಿ, ಅನೇಕರ ಸುಖಕ್ಕಾಗಿ ದೇವತೆಗಳ

ಮತ್ತು ಮನುಷ್ಯರ ಲಾಭ, ಹಿತ ಮತ್ತು ಸುಖಕ್ಕಾಗಿ ಲೋಕದ ಮೇಲೆ ದಯೆಯಿಂದ ಈ ಜಗತ್ತಿನಲ್ಲಿ ಅವನು ಹುಟ್ಟಿದ್ದಾನೆಂದು ಮೇಲಿಂದ ಮೇಲೆ ಅವನನ್ನು ವರ್ಣಿಸಿದ್ದಾರೆ, ಅಥವಾ ಅವನೇ ಹಾಗೆ ಹೇಳಿಕೊಂಡಿದ್ದಾನೆ. ಆರ್ಯ ಸಮಾಜದ ಮೇಲೆ ಅವನು ಅಚ್ಚಳಿಯದ ಪ್ರಭಾವ ಬೀರಿದ್ದಾನೆ ಮತ್ತು ಅವನ ಹೆಸರು ಭಾರತದಿಂದ ಹೊರಟು ಹೋಗಿದ್ದರೂ ಅವನ ಉಪದೇಶಗಳ ಪ್ರಭಾವ ಇನ್ನೂ ಇದೆ. ಅವರ ಧರ್ಮವು ದಾವಾಗ್ನಿಯಂತೆ ಪಸರಿಸಿತು. ಶೀಘ್ರವಾಗಿ ಅದು ಸಮಗ್ರ ಭಾರತದ ಧರ್ಮವಾಯಿತು. ಆದರೆ ಭಾರತಕ್ಕೆ ಸೀಮಿತವಾಗಿ ಉಳಿಯಲಿಲ್ಲ. ಆ ಕಾಲದ ಪರಿಚಿತ ವಿಶ್ವ ಮೂಲೆ ಮೂಲೆಗೂ ಅದು ಮುಟ್ಟಿತು. ಎಲ್ಲ ಜನಾಂಗದವರು ಅದನ್ನು ಸ್ವೀಕರಿಸಿದರು. ಆಫ್ಘಾನಿಸ್ತಾನದವರು ಹಿಂದೊಮ್ಮೆ ಬೌದ್ಧ ಧರ್ಮೀಯರಾಗಿದ್ದರು. ಅದು ಏಷ್ಯಕ್ಕೂ ಸೀಮಿತವಿರಲಿಲ್ಲ. ಪ್ರಾಚೀನ ಬ್ರಿಟನ್ನಿನ ಧರ್ಮ ಬೌದ್ಧ ಧರ್ಮವಾಗಿತ್ತೆಂದು ತೋರಿಸುವ ಸಾಕ್ಷ್ಯಾಧಾರಗಳಿವೆ. ಬೌದ್ಧ ಧರ್ಮದ ಈ ಶೀಘ್ರ ಪ್ರಸಾರಕ್ಕೆ ಏನು ಕಾರಣ? ಈ ವಿಷಯದ ಬಗೆಗೆ ಪ್ರೊಫೆಸರ್ ಆಫ್ಕಿನ್ಸ್ ಹೇಳಿರುವುದನ್ನು ಉದ್ಧರಿಸುವುದು ಯೋಗ್ಯವಾಗಿದೆ. ಅವರು ಹೀಗೆ ಹೇಳುತ್ತಾರೆ, ಸ್ಥಾಪನೆಯಾದ ಹೊಸದರಲ್ಲಿಯೇ ಬೌದ್ಧ ಧರ್ಮ ಶೀಘ್ರವಾಗಿ ಪ್ರಸಾರವಾಗಲು ಅದರ ತತ್ವಗಳು ಮತ್ತು ಅದರ ಸ್ಥಾಪಕನ ಪ್ರಭಾವಶಾಲಿ ವ್ಯಕ್ತಿತ್ವ ಕಾರಣವಾಗಿವೆ. ಬುದ್ಧನ ವ್ಯಕ್ತಿತ್ವ ಜನರನ್ನು ಆಕರ್ಷಿಸಿತು. ಅವನಿಂದ ಹೊರಹೊಮ್ಮಿದ ಉಪದೇಶ ಅವರಲ್ಲಿ ಉತ್ಸಾಹವನ್ನು ತುಂಬಿತು. ಅವನು ರಾಜಪುತ್ರನಾದುದರಿಂದ ಶ್ರೀಮಂತ ವರ್ಗಕ್ಕೆ ಸ್ವೀಕಾರ್ಹನಾದನು. ಅವನ ಆಕರ್ಷಕತೆಯು ಅವನನ್ನು ಜನರ ಆರಾಧ್ಯ ದೈವವನ್ನಾಗಿ ಮಾಡಿತು. ಜನರ ಹೃದಯವನ್ನು ಗೆದ್ದ ಈ ಉಪದೇಶಕನ ಪ್ರಬಲ ಮತ್ತು ಆಕರ್ಷಕ ವ್ಯಕ್ತಿತ್ವ ಪ್ರತಿಯೊಂದು ಪುಟದಲ್ಲಿ ಎದ್ದು ಕಾಣುವಂತಿದೆ. ನಿರೀಶ್ವರವಾದಿಯಾದ ಬೇರೆ ಯಾವನೂ ಅವನಂತೆ ದೇವತೆಯಂತೆ ಕಾಣುತ್ತಿರಲಿಲ್ಲ. ಅವನು ತನಗೆ ದೇವತ್ವವನ್ನು ಆರೋಪಿಸಿಕೊಳ್ಳಲಿಲ್ಲ. ಭವಿಷ್ಯದ ಸುಖದ ಆಶೆ ಅವನಿಗಿರಲಿಲ್ಲ. ಆಶಾರಹಿತನಾಗಿದ್ದಂತೆ ಭಯರಹಿತನೂ ಆಗಿದ್ದನು. ವೈಚಾರಿಕ ನಾಯಕನು, ಲೋಕದ ಅವಿವೇಕವನ್ನು ಪ್ರೇಮದಿಂದ ಉಪೇಕ್ಷಿಸುವನು, ಮಹೋನ್ನತ ಆದರೆ ಜನರಿಂದ ಆರಾಧಿತನು, ವಿಶ್ವದ ಸೋದರ, ಹೀಗೆ ಅವನು ಸರಳವಾಗಿ ಪ್ರಶಾಂತವಾಗಿ ಜನರ ಮಧ್ಯದಲ್ಲಿ ಸಂಚರಿಸುತ್ತಿದ್ದನು. ತನ್ನನ್ನು ವಿರೋಧಿಸುವವರನ್ನು ಮೃದುವಾದ ವ್ಯಂಗ್ಯದಿಂದ ವಶಪಡಿಸಿಕೊಳ್ಳುತ್ತಿದ್ದನು. ಪ್ರತಿಯೊಬ್ಬನಿಗೆ ಗುರು, ಎಲ್ಲರಿಗೆ ಗೆಳೆಯನಾಗಿ, ಒಂದರ ಮೇಲೊಂದು ಸಭೆಯಲ್ಲಿ ಪ್ರಭಾವಶಾಲಿಯಾದ ಮಾಧುರ್ಯದಿಂದ ಮಾತನಾಡುತ್ತಿದ್ದನು. ಅವನ ಧ್ವನಿ ರೋಮಾಂಚಕವೂ ವಾಕ್ಪಟುತ್ವದಿಂದ ಕೂಡಿದ್ದು ಆಗಿತ್ತು. ವಾಗ್ಜಕರಿ ಶ್ರೋತೃಗಳ ಮನವೊಲಿಸುವಂತಿತ್ತು. ಅವನ ದೃಷ್ಟಿ ಗೌರವವನ್ನು ಹುಟ್ಟಿಸುತ್ತಿತ್ತು. ಅವನ ಅನುಯಾಯಿಗಳು ಅವನನ್ನು ತಮ್ಮ ನಾಯಕ ಹಾಗೂ ದೇವತೆಯೆಂದು ಸ್ವೀಕರಿಸಲು ಅವನ ವ್ಯಕ್ತಿತ್ವವೊಂದೇ ಸಾಕಾಗಿತ್ತು. ಅವನು ಅಂತಹ ವ್ಯಕ್ತಿ ಈಗೆಂದು ಸಂಪ್ರದಾಯದಿಂದ ತಿಳಿದು ಬರುತ್ತದೆ. ಅಂತಹ ವ್ಯಕ್ತಿ ಮಾತನಾಡುವಾಗ ಸಹಜವಾಗಿಯೇ ಅವನಿಗೆ ಶ್ರೋತೃಗಳು ದೊರೆಯುತ್ತಾರೆ. ಅವನು ಏನು ಹೇಳುವನು ಎಂಬುದಕ್ಕೆ ಮಹತ್ವವಿಲ್ಲ, ಏಕೆಂದರೆ ಚಟುವಟಿಕೆಗಳ ಮೇಲೆ ಅವನು ಪ್ರಭಾವ ಬೀರುತ್ತಾನೆ ಮತ್ತು ತನ್ನ ಮಾತನ್ನು ಕೇಳುವವರನ್ನು ಒಲಿಸಿಕೊಳ್ಳುತ್ತಾನೆ. ಆದರೆ ಈ ವ್ಯಕ್ತಿತ್ವದ ಜೊತೆಗೆ ಈ ವ್ಯಕ್ತಿತ್ವದ ಸುತ್ತಲೂ ಅವನು ಉಪದೇಶಿಸುವುದು ಭಿನ್ನವಾಗಿದೆಯಷ್ಟೇ ಅಲ್ಲ, ಅದರಲ್ಲಿ ನಮ್ಮ ಮೋಕ್ಷದ ಭರವಸೆದೆ ಎಂಬ ಭಾವನೆಯು ಕೇಳುಗರ ಮನಸ್ಸಿನಲ್ಲಿ ಉಂಟಾಗುತ್ತಿತ್ತು. ಗುಲಾಮರನ್ನು ಸ್ವತಂತ್ರರನ್ನಾಗಿ ಮಾಡುವ ಮತ್ತು ವರ್ಗಗಳನ್ನು ಸೋದರರನ್ನಾಗಿ ಮಾಡುವ ಸತ್ಯವನ್ನು ಅವನ ಮಾತುಗಳಲ್ಲಿ ಮೊಟ್ಟ ಮೊದಲಿಗೆ ಗುರುತಿಸುತ್ತಿದ್ದರು. ಆಗ ಹೃದಯದಿಂದ ಹೃದಯಕ್ಕೆ ಹೋಗುವ ವಿದ್ಯುತ್ ವಾಹಕದ ಮಿಂಚಿನ ವೇಗಕ್ಕೆ ಕಾರಣವನ್ನು ತಿಳಿಯುವುದು ಕಷ್ಟವಾಗುವುದಿಲ್ಲ. ಬುದ್ಧ ಅಂತಹ ವ್ಯಕ್ತಿ. ಅವನ ಉಪದೇಶದ ಸಾರವು ಅಂತಹದು. ಹೊಸ ಧರ್ಮದಿಂದ ಬುದ್ಧನ ಕಾಲದ ಜನರ ನೈತಿಕ ಜಾಗೃತಿಯ ಮೇಲಾದ ಆಘಾತಕರ ಗಂಭೀರ ಪ್ರಭಾವ ಮತ್ತು ಬುದ್ಧ ಧರ್ಮದ ಅನಿವಾರ್ಯ ತೀವ್ರ ಪ್ರಸಾರ ಇಂಥವಾಗಿದೆ. ತನ್ನ ಉಪದೇಶಗಳಿಂದ ಬುದ್ಧನು ತಂದ ಮಹಾ ಸುಧಾರಣೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವನು ತನ್ನ ಉದ್ವಿಷ್ಟ ಕಾರ್ಯವನ್ನು ಪ್ರಾರಂಭ ಮಾಡುವ ಹೊತ್ತಿಗೆ ಆರ್ಯ ನಾಗರಿಕತೆಯು ಎಂಥ ಅವನತಿಯ ಸ್ಥಿತಿಯಲ್ಲಿತ್ತು ಎಂಬುದರ ಕಲ್ಪನೆ ಒಂದಿಷ್ಟಾದರೂ ನಮಗೆ ಇರಬೇಕು. ಅವನ ಕಾಲದ ಆರ್ಯ ಸಮುದಾಯವು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯುತ್ತಮ ರೀತಿಯ ವಿಷಯ ಲಂಪಟದಲ್ಲಿ ಮುಳುಗಿ ಹೋಗಿತ್ತು. ಕೆಲವೇ ಕೆಲವು ಸಾಮಾಜಿಕ ಅನಿಷ್ಟಗಳನ್ನು ಸೂಚಿಸುವುದಾದರೆ ದ್ಯೂತವನ್ನು ಗಮನಿಸಬಹುದು. ಮದ್ಯಪಾನದಂತೆಯೇ ದ್ಯೂತವು ಆರ್ಯರಲ್ಲಿ ಬಹಳ ಪ್ರಚಲಿತವಾಗಿತ್ತು. ಪ್ರತಿಯೊಬ್ಬ ರಾಜನ ಅರಮನೆಗೆ ಹೊಂದಿಕೊಂಡಂತೆ ಒಂದು ದ್ಯೂತ ಗೃಹವಿರುತ್ತಿತ್ತು. ಪ್ರತಿಯೊಬ್ಬ ರಾಜನು ತನ್ನ ಜೊತೆಗೆ ಆಡಲು ಒಬ್ಬ ನಿಷ್ಣಾತ ಜೂಜುಗಾರನ್ನು ನಿಯಮಿಸಿಕೊಂಡಿದ್ದರು. ವಿರಾಟ ರಾಜನ ಆಸ್ಥಾನದಲ್ಲಿ ಕಂಕನೆಂಬ ನಿಷ್ಣಾತ ಜೂಜುಗಾರನಿದ್ದನು. ರಾಜರಲ್ಲಿ ವಿನೋದವು ಕೇವಲ ವಿನೋದವಾಗಿರಲಿಲ್ಲ, ಅವರು ದೊಡ್ಡ ದೊಡ್ಡ ಪಣಗಳನ್ನು ಹಚ್ಚಿ ಆಡುತ್ತಿದ್ದರು. ತಮ್ಮ ರಾಜ್ಯಗಳನ್ನು, ಆಶ್ರಿತರನ್ನು, ಬಂಧುಗಳನ್ನು, ಗುಲಾಮರನ್ನು ಹಾಗೂ ಸೇವಕರನ್ನು

ಅಕ್ಕಿ ಇಡುತ್ತಿದ್ದರು. ನಳಮಹಾರಾಜನು ಪುಷ್ಕರನೊಡನೆ ದ್ಯೂತವಾಡುವಾಗ ಎಲ್ಲವನ್ನು ಪಣಕ್ಕಿಟ್ಟು ಸೋತನು. ಅವನು ತನ್ನನ್ನು ಮತ್ತು ತನ್ನ ಹೆಂಡತಿ ದಮಯಂತಿಯನ್ನು ಮಾತ್ರ ಪಣಕ್ಕಿಡಲಿಲ್ಲ. ನಳನು ಕಾಡಿಗೆ ಹೋಗಿ ಭಿಕ್ಷುಕನಂತೆ ಜೀವಿಸಬೇಕಾಯಿತು. ನಳನನ್ನು ಮೀರಿಸಿದ ರಾಜರೂ ಇದ್ದರು. ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಯನು ದ್ಯೂತದಲ್ಲಿ ಸರ್ವಸ್ವವನ್ನು ತನ್ನ ಸಹೋದರರನ್ನು ತನ್ನ ಮತ್ತು ಸಹೋದರರೆಲ್ಲರ ಪತ್ನಿಯಾದ ದ್ರೌಪದಿಯನ್ನು ಹೇಗೆ ಜೂಜಿಕೊಟ್ಟಿದ್ದನೆಂಬುದನ್ನು ಮಹಾಭಾರತವು ತಿಳಿಸುತ್ತದೆ. ಆರ್ಯರಿಗೆ ದ್ಯೂತವು ಒಂದು ಗೌರವದ ಪ್ರಶ್ನೆಯಾಗಿತ್ತು. ದ್ಯೂತಕ್ಕೆ ಕರೆಯುವುದು ಒಬ್ಬನ ಗೌರವ ಮತ್ತು ಪ್ರತಿಷ್ಠೆಗೆ ಮಾಡಿದ ಸವಾಲೆಂದು ತಿಳಿಯಲಾಗುತ್ತಿತ್ತು. ಜೂಜಿನ ಅನರ್ಥಕಾರಿ ಪರಿಣಾಮಗಳ ಬಗೆಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದರೂ ಧರ್ಮರಾಯನು ದ್ಯೂತ ಮಾಡಿದನು. ಅವನು ಕೊಟ್ಟ ಸಮಾಧಾನವೇನೆಂದರೆ ಅವನನ್ನು ದ್ಯೂತಕ್ಕೆ ಆಮಂತ್ರಿಸಲಾಗಿತ್ತು ಮತ್ತು ಹಾಗೆ ಆಮಂತ್ರಿಸಿದ ಮೇಲೆ ಗೌರವಸ್ಥನಾದ ತಾನು ಅಂಥ ಆಮಂತ್ರಣವನ್ನು ನಿರಾಕರಿಸುವುದು ಸಾಧ್ಯವಿರಲಿಲ್ಲ. ದ್ಯೂತದ ಈ ದುಷ್ಟ ಚಟುವು ರಾಜರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಶ್ರೀ ಸಾಮಾನ್ಯರಿಗೂ ಈ ಸೋಂಕು ಬಡದಿತ್ತು. ದ್ಯೂತರಿಂದ ಹಾಳಾದ ಬಡ ಆರ್ಯನೊಬ್ಬನ ಪ್ರಲಾಪ ಋಗ್ವೇದದಲ್ಲಿದೆ. ಕೌಟಿಲ್ಯನ ಕಾಲದಲ್ಲಿ ಜೂಜು ಎಷ್ಟೊಂದು ಸಾಮಾನ್ಯವಾಗಿತ್ತೆಂದರೆ ರಾಜನ ಪರವಾನಗಿ ಪಡೆದ ದ್ಯೂತಗೃಹಗಳು ಇರುತ್ತಿದ್ದವು ಮತ್ತು ಇವುಗಳಿಂದ ರಾಜನಿಗೆ ಸಾಕಷ್ಟು ಆದಾಯ ಬರುತ್ತಿತ್ತು. ಆರ್ಯರಲ್ಲಿ ಬಹಳ ಪ್ರಚಲಿತವಾಗಿದ್ದ ಇನ್ನೊಂದು ದುಷ್ಟ ಚಟವೆಂದರೆ ಮದ್ಯಪಾನ. ಮದ್ಯಗಳಲ್ಲಿ ಸೋಮ ಮತ್ತು ಸುರ ಎಂಬ ಎರಡು ಪ್ರಕಾರಗಳು. ಸೋಮವು ಯಜ್ಞಗಳಲ್ಲಿ ಬಳಸುವ ಮದ್ಯ. ಮೊದಲಿಗೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರಿಗೆ ಮಾತ್ರ ಸೋಮಪಾನ ಮಾಡಲು ಅನುಮತಿ ನೀಡಲಾಗಿತ್ತು. ಆನಂತರ ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ ಮಾತ್ರ ಅನುಮತಿ ನೀಡಲಾಯಿತು. ವೈಶ್ಯರನ್ನು ಸೋಮಪಾನದಿಂದ ಹೊರಗಿಡಲಾಯಿತು. ಶೂದ್ರರು ಎಂದು ಅದರ ರುಚಿ ನೋಡುವಂತಿರಲಿಲ್ಲ. ಸೋಮರಸವನ್ನು ತಯಾರಿಸುವ ರಹಸ್ಯ ಬ್ರಾಹ್ಮಣರಿಗೆ ಮಾತ್ರ ತಿಳಿದಿತ್ತು. ಆದರೆ ಸುರಾಪಾನ ಎಲ್ಲರಿಗೂ ಮುಕ್ತವಾಗಿತ್ತು. ಅಲ್ಲದೆ ಎಲ್ಲರೂ ಅದನ್ನು ಕುಡಿಯುತ್ತಿದ್ದರು. ಬ್ರಾಹ್ಮಣರು ಸುರಾಪಾನ ಮಾಡುತ್ತಿದ್ದರು. ಅಸುರರ ಗುರುವಾದ ಶುಕ್ರಾಚಾರ್ಯನು ಎಷ್ಟು ಅತಿಶಯವಾಗಿ ಕುಡಿದಿದ್ದನೆಂದರೆ ಅವನು ತನಗೊಬ್ಬನಿಗೆ ಮಾತ್ರ ತಿಳಿದಿದ್ದ ಹಾಗೂ ದೇವರಿಂದ ಅತರಾದ ಅಸುರರಿಗೆ ಜೀವದಾನ ಮಾಡಬಲ್ಲ ಮಂತ್ರವನ್ನು ದೇವರುಗಳ ಗುರುವಾದ ಬೃಹಸ್ಪತಿಯ ಮಗ ಕಚನಿಗೆ ಸುರೆಯ ಅಮಲಿನಲ್ಲಿ ಕೊಟ್ಟುಬಿಟ್ಟನು. ಕೃಷ್ಣ ಮತ್ತು ಅರ್ಜುನರು ಒಂದು ಪ್ರಸಂಗದಲ್ಲಿ ಬಹಳಷ್ಟು ಮದ್ಯಪಾನ ಮಾಡಿ ಎಚ್ಚರ ತಪ್ಪಿದ್ದರೆಂದು ಮಹಾಭಾರತದಲ್ಲಿ ಇದೆ. ಆರ್ಯರ ಸಮಾಜದಲ್ಲಿ ಉತ್ತಮೋತ್ತಮರು ಕೂಡ ಮದ್ಯಪಾನದಿಂದ ಮುಕ್ತರಾಗಿರಲಿಲ್ಲ ಎಂಬುದು, ಅವರು ವಿಪರೀತವಾಗಿ ಕುಡಿಯುತ್ತಿದ್ದರೆಂಬುದು ಇದರಿಂದ ತಿಳಿಯುತ್ತದೆ. ಹಾಗೆ ಆದರೆ ಇವೆಲ್ಲಕ್ಕಿಂತ ಹೆಚ್ಚು ಲಜ್ಜಾಸ್ಪದವಾದ ವಿಷಯವೆಂದರೆ ಆರ್ಯ ಸ್ತ್ರೀಯರು ಮದ್ಯಪಾನ ವ್ಯಸನಿಗಳಾಗಿದ್ದರು. ಉದಾಹರಣೆಗೆ ವಿರಾಟರಾಜನ ಹೆಂಡತಿ ಸುದೇಷ್ಣೆಯು ತನಗೆ ಮದ್ಯದ ದಾಹ ಬಹಳವಾಗಿದ್ದರಿಂದ ಕೀಚಕನ ಮನೆಗೆ ಹೋಗಿ ಮದ್ಯವನ್ನು ತೆಗೆದುಕೊಂಡು ಬಾ ಎಂದು ತನ್ನ ಸೇವಕಿ ಸೈರಂದ್ರಿಗೆ ಹೇಳುತ್ತಾಳೆ. ಕೇವಲ ರಾಣಿಯರು ಮಾತ್ರ ಕುಡಿಯುತ್ತಿದ್ದರೆಂದು ತಿಳಿಯಬಾರದು. ಮದ್ಯಪಾನವು ಎಲ್ಲ ವರ್ಣಗಳ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿತ್ತು. ಬ್ರಾಹ್ಮಣ ಸ್ತ್ರೀಯರು ಅದರಿಂದ ಮುಕ್ತರಾಗಿರಲಿಲ್ಲ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಧನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್. ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸೊಪ್ಪನ್ನು ಬಳಸಿ ಮಾಡಬಹುದಾದಂತಹ ಸೂಪರ್ಬ್ ಆಗಿರುವಂತಹ ತಿಂಡಿ ಬಗ್ಗೆ ತಿಳಿಸ್ತೀನಿ. ಸಾಕಷ್ಟು ಸೊಪ್ಪುಗಳಿಂದ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ಬೋದು ಸ್ನೇಹಿತರೆ. ಅದರಲ್ಲೂ ಪಾಲಕ್ ಸೊಪ್ಪು, ಮೆಂತ್ಯೆ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪಿನಿಂದ ರೈಸ್ ಐಟಮ್ ಕೂಡ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪು ರೈಸ್ ಮಾಡ್ಬೋದು, ಜೊತೆಗೆ ಪಾಲಕ್ ಸೊಪ್ಪು ರೈಸು, ಪಾಲಕ್ ಸೊಪ್ಪಿನ ಪಲಾವು, ಹಾಗೆ ಮೆಂತ್ಯೆ ಸೊಪ್ಪಿಗೆ ಬಂದರೆ ಮೆಂತ್ಯೆ ಸೊಪ್ಪಿನ ಬಾತ್ ಕೂಡ ಮಾಡ್ಬೋದು. ಸೊ ಮೆಂತ್ಯೆ ಸೊಪ್ಪು ನಾನು ಹೇಳ್ದಾಗೆ ರೀಸೆಂಟಾಗಿ ಮೆಂತ್ಯೆ ಸೊಪ್ಪಿನಿಂದ ಮಾಡಬಹುದಾದಂತಹ ಚಟ್ನಿ ಪುಡಿ ಬಗ್ಗೆ ಕೂಡ ತಿಳಿಸಿದ್ದೆ. ಸ್ವಲ್ಪ ಕಹಿ ಅನ್ನೋದು ಬಿಟ್ಟರೆ ಹೆಲ್ತಿಗೆ ಸೂಪರ್ಬ್ ಆಗಿರುವಂತಹ ಫುಡ್ ಅಂತಲೇ ಹೇಳ್ಬೋದು. ಈ ಮೆಂತ್ಯೆ ಸೊಪ್ಪು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಲಿಕ್ಕೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ, ಹಾಗೆ ಕಬ್ಬಿಣಾಂಶವನ್ನು ಹೆಚ್ಚು ಮಾಡಲಿಕ್ಕೆ ತುಂಬಾ ಉಪಯೋಗಕಾರಿ ಈ ಮೆಂತ್ಯೆ ಸೊಪ್ಪು. ಇದನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ ಸ್ನೇಹಿತರೆ. ಸೊ ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತ್ಯೆ ಅಥವಾ ಮೆಂತ್ಯ ಸೊಪ್ಪಿನಿಂದ ಮಾಡಬಹುದಾದಂತಹ ಬಾತ್ ಬಗ್ಗೆ ತಿಳಿಸ್ತೀನಿ. ಈ ಮೆಂತ್ಯೆ ಸೊಪ್ಪಿನ ಬಾತನ್ನು ಮಾಡ್ಕೊಳ್ಲಿಕ್ಕೆ ಒಂದು ಮಿನಿಮಮ್ 1.5 ಗಂಟೆ ಬೇಕೇ ಬೇಕಾಗುತ್ತೆ. ತಡ ಮಾಡೋದು ಬೇಡ. ಈ ಮೆಂತ್ಯೆ ಸೊಪ್ಪಿನ ಬಾತ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೆಂತ್ಯೆ ಬಾತ್ ಮಾಡ್ಕೊಳ್ಲಿಕ್ಕೆ ಅಕ್ಕಿ ಬೇಕು, ಜೊತೆಗೆ ಮೆಂತ್ಯೆ ಸೊಪ್ಪು ಬೇಕು ಮುಖ್ಯವಾಗಿ. ಹಾಗೆ ಇನ್ನು ಮಸಾಲೆಗಳ ವಿಷಯಕ್ಕೆ ಅಂತ ಬಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ. ಇನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳು ಏನಪ್ಪ ಅಂದರೆ ಕಾಯಿ ತುರಿ 1/2 ಕಪ್, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು, ಇವೆಲ್ಲ ರುಬ್ಕೊಳ್ಳೋಕೆ ಬೇಕಾಗತ್ತೆ. ಇನ್ನು ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮೆಂತ್ಯೆ ಸೊಪ್ಪು ಬಾತ್ ಮಾಡ್ಕೊಳ್ಲಿಕ್ಕೆ. ಹಾಗಾದರೆ ಸ್ನೇಹಿತರೆ, ಈ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಮೆಂತ್ಯೆ ಸೊಪ್ಪಿನ ಬಾತನ್ನು ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಬಾತ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ಮೆಂತ್ಯ ಬಾತ್ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬೇಕೇ ಬೇಕಾಗುತ್ತೆ. ಮೆಂತ್ಯ ಬಾತ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಆಗಲೇ ತಿಳಿಸ್ದೆ ಸ್ನೇಹಿತರೆ, ಮತ್ತೊಮ್ಮೆ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಅಕ್ಕಿ, ಮೆಂತ್ಯ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಉಪ್ಪು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಜೊತೆಗೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಕಾಯಿತುರಿ, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು. ಹಾಗೆ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಒಗ್ಗರಣೆಗೆ. ಸೊ ಹಾಗಾದರೆ ಇನ್ನು ಮಾಡ್ಕೊಳ್ಳುವಂತಹ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಕುಕ್ಕರಲ್ಲಿ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಆ ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ. ನಿಮಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದು ನೀವು ಬಳಸ್ಕೊಳ್ಬೋದು. ಮನೆಯಲ್ಲಿ ಹೆಚ್ಚಾಗಿ ತುಪ್ಪ ಇಷ್ಟಪಡೋರಿದ್ರೆ ತುಪ್ಪದಲ್ಲಿ ಮಾಡ್ಬೋದು. ತುಪ್ಪ ಬೇಡ, ಎಣ್ಣೆ ಸಾಕು ಅನ್ನೋರು ಎಣ್ಣೆಯಲ್ಲೇ ಬಳಸ್ಕೊಂಡು ಮೆಂತ್ಯ ಬಾತನ್ನು ಮಾಡ್ಕೊಳ್ಬೋದು. ಒಂದು ಕುಕ್ಕರ್ಗೆ ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಚೆನ್ನಾಗಿ ಬಳಸ್ಕೊಳ್ಬೇಕು, ಅದು ಚಟಪಟ ಚಟಪಟ ಅನ್ನೋವರೆಗೂ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೆಣಸಿನಕಾಯಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಅದು ತಂಪಾಡಿಗೆ ತಂದು ಬಾಡ್ತಾ ಇರುತ್ತೆ. ಈ ಕಡೆ ಮಿಕ್ಸಿ ಜಾರಿಗೆ ಕಾಯಿತುರಿ, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹುರಿಗಡಲೆ ಹಾಕೋದು ಒಂದು ಥಿಕ್ನೆಸ್ ಬರಲಿಕ್ಕೆ, ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸೊ ಇಷ್ಟೆಲ್ಲ ಪೇಸ್ಟ್ ಮಾಡಿಕೊಂಡು ನಂತರ ಇಷ್ಟೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರಿ. ಈ ಕಡೆ ಬಾಡಿಸ್ಕೊಳಕ್ಕೆ ಇಟ್ಕೊಂಡಿರ್ತೀರಲ್ವ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು, ಅದಕ್ಕೇ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತಷ್ಟು ಬಾಡಿಸ್ಕೊಳ್ಳಿ. ಆ ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಒಂದು 2-3 ಮಿನಿಟ್ಸಲ್ಲೇ ಅದು ಮೆತ್ತಗಾಗ್ಬಿಡುತ್ತೆ, ಅದರ ಒಂದು ಘಮ ಗೊತ್ತಾಗ್ತಾ ಇರುತ್ತೆ. 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ತದನಂತರ ಅದಕ್ಕೇ ಮಿಕ್ಸಿ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಎರಡರಿಂದ ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆ ಬಿಟ್ಕೊಳ್ಳತ್ತೆ, ಆ ಸುವಾಸನೆ ಘಮ ಬರುತ್ತೆ. ತದನಂತರ ಅಕ್ಕಿ ಹಾಕಿ, ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ತೆಗೆದುಕೊಂಡಿರ್ತೀರೋ ಆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ 2-3 ವಿಷಲ್ ಮಾಡಿಸಿದ್ರೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಸೇಮ್ ಇಲ್ಲಿ ಪಲಾವ್ ಮಾಡ್ತೀವಲ್ವ ಸ್ನೇಹಿತರೆ, ಅದೇ ಪ್ರೊಸೀಜರಲ್ಲಿ ಈ ಮೆಂತ್ಯ ಪಲಾವನ್ನು ಮಾಡಿದರೆ ಆಯಿತು. ಅಂದರೆ ನಾನು ಆಗಲೇ ಹೇಳಿದಾಗೆ ಮೆಂತ್ಯ ಸ್ವಲ್ಪ ಒಗರು ಕಹಿ ಬರುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮೆಂತ್ಯ ಪಲಾವನ್ನ, ಮೆಂತ್ಯೆಯಿಂದ ಮಾಡಿದಂಥ ಸೊಪ್ಪು ಪಲ್ಯಗಳನ್ನು ಇಷ್ಟಪಡೋದಿಲ್ಲ. ಆದರೆ ಆರೋಗ್ಯದ ವಿಷಯಕ್ಕೆ ಅಂತ ಬಂದರೆ ದಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲೇ, ಅಂದರೆ ಒಗ್ಗರಣೆ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಕಹಿ ಅಂಶ ಕಡಿಮೆ ಆಗುತ್ತೆ, ಅಂತ ಏನು ಕಹಿ ಕೂಡ ಇರೋದಿಲ್ಲ. ಕೊನೆಯಲ್ಲಿ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಕೂಡ ತಿನ್ಬೋದು ಸ್ನೇಹಿತರೆ. ಕೆಲವರು ಹುಳಿ ಅಂಶ ಹೆಚ್ಚಾಗಿ ಇಷ್ಟಪಡೋರು ಇರ್ತಾರೆ, ಅವರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕೂಡ ತಿನ್ಬೋದು. ಅಥವಾ ಸೌತೆಕಾಯಿ ರಾಯ್ತ ಮಾಡ್ಕೊಳ್ಬೋದು, ಹಾಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಿನ್ನೋಕೆ ಇಷ್ಟ ಅಲ್ವಾ? ಸೊ ಯಾರಿಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಆದರೆ ಮಾಡ್ಕೊಳ್ಳುವಾಗ ಒಂದಿಷ್ಟು ಇಂಟ್ರೆಸ್ಟಿಂದ, ಖುಷಿಯಿಂದ ಮಾಡಿದಾಗ ಅದರ ರುಚಿ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಕೂಡ ಮೆಂತ್ಯ ಬಾತನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಪಲಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಹಾಗೆ ಅದರೊಟ್ಟಿಗೆ ಪಲಾವ್ ಏನೋ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ವಾ, ಈ ಮೆಂತೆ ಸೊಪ್ಪಿನಿಂದ ಹಾಗೆ ಸಾಕಷ್ಟು ಬಗೆ ಬಗೆಯಲ್ಲಿ ಪಲ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ತಡ ಮಾಡೋದು ಬೇಡ. ಈ ಮೆಂತೆ ಸೊಪ್ಪಿನ ಪಲ್ಯದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಈ ಮೆಂತೆ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಪಲ್ಯ ಮಾಡ್ತಾರೆ ಅನ್ನೋದನ್ನ ಕೇಳೋಣ.
3: ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿ ಮೆಂತೆ ಸೊಪ್ಪಿನ ಪಲ್ಯ ಪ್ರತಿ ಸಲ ಮಾಡೋಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋರಿ. ಏಕದಮ್ ಸಿಂಪಲ್ ಐತ್ರಿ ಪಲ್ಯ, ಆದ್ರೆ ನೀವು ಈ ಪ್ರತಿ ಸಲ ಹೆಂಗೆ ತಾಳಿಸಿ ಗಿಳಿಸೋದು ಮಾಡ್ತಿದ್ದಿರಲ್ಲ ಅದಕ್ಕಿಂತ ಮಸ್ತ್ ಇರ್ತದ್ರಿ. ಹಂಗಾದ್ರೆ ಮೊದಲಿಗೆ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಒಂದು ಟೊಮೆಟೊ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀವಿ, ಅಂದ್ರೆ ರುಬ್ಬಿ ಇಟ್ಟುಕೊಂಡಿದ್ದೀವಿ, ಪ್ಯೂರಿ ಮಾಡಿ ಇಟ್ಟುಕೊಂಡಿದ್ದೀವಿ ಒತ್ತಿಕೊರಿ. ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಎಳ್ಳು, ಹಂಗೆ ಒಂದು ಐದಾರ ಗೋಡಂಬಿಯನ್ನು ನಾವು ಹಾಕಿ ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಶುಂಠಿ ಹಾಕಿರಿ. ನೀವು ಗೋಡಂಬಿ ಬದಲಿ ಶೇಂಗಾನೂ ಹಾಕ್ಬೋದು. ಅದನ್ನೆಲ್ಲ ಚೆನ್ನಂಗಿ ನೀವು ರುಬ್ಬಿ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಒಂದು ಬಾಣಲೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಬೆಳ್ಳುಳ್ಳಿ ಹೆಸರು ಇರ್ತಾವ್ರಲ್ಲೇ ಅದನ್ನು ಸಣ್ಣಂಗಿ ಕಟ್ ಮಾಡಿ ಎಣ್ಣೆಗೆ ಹಾಕಿರಿ. ಅದ್ರ ಜೊತೆ ಒಂದು ಎರಡು ಮೂರು ಹಸಿಮೆಣ್ಸಿಕಾಯಿನೂ ಕಟ್ ಮಾಡಿ ಇದ್ರಾಗ ಚೆಂದಂಗಿ ಫ್ರೈ ಮಾಡಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ನಾವಿಲ್ಲಿ ಮೆಂತೆ ಸೊಪ್ಪನ್ನ ಹಾಕಕತ್ತೀವಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಕತ್ತೀವಿ. ನೋಡಿರಿ, ಮೆಂತೆ ಸೊಪ್ಪನ್ನು ನೀವು ಸಣ್ಣಂಗೆ ಕಟ್ ಮಾಡಿ ಹಾಕ್ನಂತಂದ್ರೆ ಹಂಗೂ ಹಾಕ್ಬೋದು, ಇಲ್ಲ ತೊಳೆದ ಚೆನ್ನಂಗೆ ಸೋಸಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಿಂಗೂ ಹಾಕ್ಬೋದು. ಈ ಉಪ್ಪು ಹಾಕಿದ್ಮೇಲೆ ಅದನ್ನು ನೀವು ಬರಬ್ಬರಿಯಾಗಿ ಒಂದ್ಸಲ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಏಕದಮ್ ಸ್ಪಟ್ನ ಕರಿ ಬಿಡ್ತೈತ್ರಿ. ಅದೇನು ಮೆಂತೆ ಸೊಪ್ಪು ನೀವು ಭಾಳಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಒತ್ತಿದ್ರೆ ತೊಗೋಬೋದು ರೀ. ಒಂದು ಕಟ್ಟದು ಇತ್ತಂದ್ರೆ ನಡೀತೈತಿ, ಬರಬ್ಬರಿ ಹಾಕೈತಿರ ಅದು. ಈಗ ಚೆಂದಂಗೆ ಏನು ಮಾಡಿರಿ ಅಂತಂದ್ರೆ ಅದನ್ನೆಲ್ಲನೂ ನೀವು ತಾಳಿಸಿ ಒಂದು ಪ್ಲೇಟ್ನಾಗ ತಕ್ಕೊಂದ ಇಟ್ಕೊಂಡ್ಬಿಡ್ರಿ, ಗೊತ್ತಾತಿಲ್ರಿ. ಇನ್ನು ಮುಂದೆ ನೋಡಿರಿ, ಅದೇ ಬಾಣಲಿ ಒಳಗೆ ಅಥವಾ ಅದೇ ಕಡಾಯಿ ಒಳಗೆ ರೀ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸ್ವಿ, ಹಂಗೆ ಜೀರಿಗೆ, ಅದ್ರ ಜೊತೆ ಸ್ವಲ್ಪ ಇಂಗು, ಇವನ್ನ ನೀವು ಹಾಕಬೇಕಾಕೈತ್ರಿ. ಈಗ ನೋಡಿ, ಇವೆಲ್ಲ ಮೂರು ಸ್ವಲ್ಪ ಎಣ್ಣೆಗೆ ಬಿಡ್ರಿ. ಅದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಇರ್ತೈತಿಲ್ಲ ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿ ಈ ಎಣ್ಣೆಗ ನೀವು ಹಾಕಿ ಚೆನ್ನಂಗಿ ಅದನ್ನು ತಿರುವಾಡಿ. ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದೇನ್ರ, ಅದಕ್ಕೆ ಸಣ್ಣಂಗೆ ಕಟ್ ಮಾಡಿ ಹಾಕಿರಿ. ಅದಾದ್ಮೇಲೆ ನೋಡಿ, ಅರಿಶಿನ ಪುಡಿ ಒಂದು ಸ್ವಲ್ಪ, ಅದಾದ್ಮೇಲೆ ಕೆಂಪು ಖಾರದ ಪುಡಿ, ನೀವು ಎಷ್ಟು ಖಾರ ತಿತ್ತಿರಲಿ ಅದ್ರ ತಕ್ಕಂಗೆ ಹಾಕಿರಿ. ಇಲ್ಲಿ ನಾವು ಮಸಾಲೆ ಖಾರ ಹಾಕಕತ್ತೀವಿ. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಒಂದ್ಸಲ ಚಲೋ ತಂಗಿ ತಿರುವಾಡ್ರಿ, ಬರಬ್ಬರಿ ಆಗಿ ಬಿಡ್ತೈತೆ ಅದು. ನೆಕ್ಸ್ಟ್ ಈಗ ನಾವು ಮೊದಲಿಗೆ ಏನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಿ ಅಂದ್ರೆ ರುಬ್ಬಿ ಇಟ್ಕೊಂಡಿದ್ದೀವ್ರಲ್ಲ ಆ ಪೇಸ್ಟನ್ನು ಆ ಪ್ಯೂರಿಯನ್ನು ತಂದ ಇಲ್ಲಿ ಹಾಕಿರಿ. ನೀವು ಅದ್ರಾಗ ಶೇಂಗಾ ಹಾಕೋರು ಇದ್ರೆ ತಗೋರಿ, ಹುರಿದ ಶೇಂಗಾ ಹಾಕಿ ನೀವು ಗೋಡಂಬಿ ಬದಲೇ ಹಂಗೆ ಹಾಕಿನೂ ರುಬ್ಬಿ ತಗೋಬೋದು, ನಡೀತೈತ್ರಿ. ಈಗ ಇದನ್ನೆಲ್ಲನೂ ಚೆನ್ನಂಗಿ ನೀವು ಮಿಕ್ಸ್ ಮಾಡಿರಿ ಮಸ್ತಂಗೆ. ಆದಮೇಲೆ ಆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಾಗ ತಂದು ಹಾಕಿ ಕಂಪ್ಲೀಟಾಗಿ ತಿರುವಾಡಿ. ಇಷ್ಟು ಹಾಕೈತಿರಲ್ಲ, ಇನ್ನು ನೆಕ್ಸ್ಟ್ ಏನು ಮಾಡೋದೈತ್ರಿ ಅಂತಂದ್ರೆ ಸ್ವಲ್ಪ ಇದ್ರಾಗ ಏನು ಮಾಡೋಣ ಅಂತಂದ್ರೆ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಾ ಮಸಾಲನೂ ಹಾಕೊಂಡ್ರಿ. ಇದಾದ್ಮೇಲೆ ಆ ಎರಡು ಮಸಾಲೆಗಳು ಏನಿದಾವ್ರಲ್ಲ ಅದನ್ನು ಉಳಿದಿದ್ದೆಲ್ಲ ರೆಡಿ ಮಾಡಿದ್ರು ನೋಡಿರಿ ಗ್ರೇವಿ, ಅದ್ರಾಗ ಮಿಕ್ಸ್ ಮಾಡಿರಿ ಚೆಂದಂಗೆ. ಒಂದು ಸ್ವಲ್ಪ ಮಿಕ್ಸ್ ಆಗಲಿ, ಲೋ ಮೀಡಿಯಂ ಫ್ಲೇಮ್ದಾಗ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಅದನ್ನು ಇನ್ನೊಂದು ಎರಡು ಮೂರು ನಿಮಿಷ ಚೆಂದಂಗಿ ಕುದಿಯಾಕ ಬಿಟ್ಟುಬಿಡ್ರಿ. ಅದಾದ್ಮೇಲೆ ನಡ್ಬಾರ್ಕ ಒಂದು ಎರಡು ಮೂರು ಸಲ ಏನು ಮಾಡಿರಿ ಅಂತಂದ್ರೆ ತೆಗೆದು ಮುಚ್ಚೋದು ಮತ್ತು ತಿರುವಾಡ್ದು ಹೆಂಗೆ ಮಾಡ್ಕೋತಾ ಇರ್ರಿ. ನೆಕ್ಸ್ಟ್ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಂಗೆ ಅದನ್ನೊಂದ್ಸಲ ತಿರುವಾಡಿದ ಮೇಲೆ ರೀ ನೆಕ್ಸ್ಟ್ ಏನ್ರಿ ಅಂತಂದ್ರೆ ತಾಳ್ಸಿದ್ರೆ ಏನು ಮೆಂತೆ ಪಲ್ಯ ಇತ್ತು ನೋಡ್ರಿ, ಅಂದ್ರೆ ಮೆಂತೆ ಸೊಪ್ಪು ಇತ್ತಿರಲ್ಲ ಅದನ್ನ ತಂದ ಇದ್ರಾಗ ಹಾಕಿರಿ. ಇದ್ರಾಗ ಹಾಕಿ ಅದನ್ನ ಕಂಪ್ಲೀಟ್ ನೀವು ಮಿಕ್ಸ್ ಮಾಡಿರಿ ನೋಡ್ರಿ. ಈಗ ಮಸ್ತಂಗೆ ಕುದಿಯಾಕ ಬಿಟ್ಬಿಟ್ರಿ, ಒಂದು ಸ್ವಲ್ಪ ಚೆನ್ನಾಗಿ ಕುದಿಬಾರ್ದಿರಲ್ಲ ಅವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನು ಕರೆಕ್ಟಾಗಿ ನೀವು ಕುದಿಸ್ಬೇಕಾಕೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಇನ್ನೇನಿಲ್ಲ, ಬರಬ್ಬರಿಯಾಗಿ ರೆಡಿ ಆಗೈತ್ರಿ. ಈಗ ಅದನ್ನ ನಡ್ಬಾರ್ಕ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಸ್ವಲ್ಪ ಅದೇನು ನೀವು ಗ್ರೇವಿ ಹಾಕಿರ್ತಿರಲ್ಲ ಅಂದ್ರೆ ಈ ಗೋಡಂಬಿ ಅದು ಹಾಕಿರ್ತಿರಲಿ ಅದಕ್ಕೆ ಥಿಕ್ನೆಸ್ ಬರ್ತೈತಿ ಮತ್ತು ಮಸ್ತನೂ ಆಗ್ತೈತಿ. ಇದ್ರಾಗ ನೀವು ಬೇಕಂತಂದ್ರೆ ಸ್ವಲ್ಪ ತುಪ್ಪ ಹಾಕ್ರಿ, ಇಲ್ಲ ಬೆಣ್ಣೆ ಹಾಕ್ತಂತಂದ್ರೆ ಬೆಣ್ಣೆನೂ ಹಾಕ್ರಿ, ಭಾಳ ಬರಿ ಆಗ್ತೈತಿ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅತೀ ಸುಲಭವಾಗಿ ಒಂದು ವಿಶಿಷ್ಟ ರೀತಿಯೊಳಗೆ ನೀವು ಮೆಂತ್ಯ ಸೊಪ್ಪಿನ ಪಲ್ಯ ಅತೀ ಸುಲಭವಾಗಿ ಮಾಡ್ಕೊಂಡ್ಬಿಡ್ತೀರಿ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಎತ್ತರ ಬೇಕಾದಿಲ್ಲ, ಚಪಾತಿ, ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಮೆಂತ್ಯ ಸೊಪ್ಪಿನ ಪಲ್ಯ ರೆಸಿಪಿ ಮಸ್ತಾಗಿ ರೆಡಿ ಆಗಿತ್ತು.
2: ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ರೆಸಿಪಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ತಿಳಿಸ್ಕೊಟ್ಟಂತಹ ಈ ಮೆಂತ್ಯ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆ

ಕೆಲವು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಒಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪುರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಹಾಗೂ

0: ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8ರಂದು ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಅದರ ವ್ಯಾಪ್ತಿಗೆ ಒಳಪಡುವ ನಿಗಮಗಳು 2026-27 ಸಾಲಿಗೆ ಸೌಲಭ್ಯ ನೀಡಲು ಆಹ್ವಾನಿಸಿದ ಅರ್ಜಿ ಸಲ್ಲಿಸುವ ಅವಧಿಯನ್ನು 15 ವಿಸ್ತರಿಸಲಾಗಿದೆ. ನಿಗಮಗಳಿಂದ ಸೌಲಭ್ಯ ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗಗಳ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ ಒನ್, ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ನಿಗಮದ ವೆಬ್ಸೈಟ್ www.dbcdc.karnataka.gov.in ಅಥವಾ ದೂರವಾಣಿ ಸಂಖ್ಯೆ 0818222299434 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾಡಳಿತದಿಂದ 26 ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಸಭೆಯಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್, ಎಸ್ಪಿ ಬಿ ನಿಖಿಲ್, ಎಸಿ ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೀನಾಸಂ ತಿರುಗಾಟದ ನಾಟಕಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ನಮ್ ಟೀಮ್ನಿಂದ 8-9 ನಗರದ ಕುವೆಂಪು ರಂಗಮಂದಿರದಲ್ಲಿ ನೀನಾಸಂ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದು ಟೀಮ್ನ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಎರಡೂ ದಿನವೂ ಯಾವುದೇ ಸಭಾ ಕಾರ್ಯಕ್ರಮವಿಲ್ಲದೆ ಸಂಜೆ 7ಕ್ಕೆ ನಾಟಕಗಳು ಆರಂಭವಾಗಲಿವೆ. 8 ಶಂಕರಗೌಡ ರಚನೆಯ ಪಾದುಕಾ ಕಿರೀಟ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಇದಕ್ಕೆ ಮಂಜು ಕೊಡಗು ನಿರ್ದೇಶನವಿದೆ. 9 ಮಹೇಶ್ ಎಲ್ಕುಂಚ್ವಾರ್ ರಚನೆಯ ಕೆಆರ್ ನಂದಿನಿ ಹಾಗೂ ಪ್ರಶಾಂತ್ ಹಿರೇಮಠ ಕನ್ನಡಕ್ಕೆ ಅನುವಾದಿಸಿರುವ ಕೊಳ ನಾಟಕ ಪ್ರದರ್ಶನಗೊಳ್ಳಲಿದೆ. ಇದನ್ನು ಮಂಜು ಕಾಸರಗೋಡು ನಿರ್ದೇಶಿಸಿದ್ದಾರೆ ಎಂದರು. ರಾಮನ ಪಟ್ಟಾಭಿಷೇಕದ ಸಿದ್ಧತೆಯ ನಡುವೆ ಕೈಕೆಯ 2 ವರಗಳ ಬೇಡಿಕೆ, ರಾಮನ ವನವಾಸ, ದಶರಥನ ಮರಣ ಹಾಗೂ ಭರತನು ರಾಮನನ್ನು ಅಯೋಧ್ಯೆಗೆ ಮರಳಿ ಕರೆತರಲು ನಡೆಸುವ ಪ್ರಯತ್ನಗಳು ಪಾದುಕಾ ಕಿರೀಟಿ ನಾಟಕದ ಕಥಾವಸ್ತುವಾಗಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಯ ಪ್ರಭಾವದಲ್ಲಿ ಭಾಸನ ಪ್ರತಿಮಾ ನಾಟಕದ ಕೆಲವು ಸಂಗತಿಗಳ ಹೋಲಿಕೆ ನಾಟಕದಲ್ಲಿದೆ ಎಂದರು. ಕೊಳ ನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಜಾತಿ ವ್ಯವಸ್ಥೆ, ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ, ಜಮೀನುದಾರಿ ವ್ಯವಸ್ಥೆಯ ಕುರಿತು, ಹೊಸ ವಾಣಿಜ್ಯ ಯುಗದ ಒತ್ತಡ ಹಾಗೂ ಮಹಿಳೆಯರ ಸ್ಥಾನಮಾನ ಸೇರಿದಂತೆ ಹಲವು ವಿಚಾರಗಳು ಪ್ರತಿಬಿಂಬವಾಗುತ್ತವೆ. ಕುಟುಂಬದ ಸಂಬಂಧಗಳ ಸಂಕೀರ್ಣತೆ, ತಲೆಮಾರುಗಳ ಸಂಘರ್ಷ, ಸಂಪ್ರದಾಯ ಮತ್ತು ಆಧುನಿಕ ಮನೋಭಾವದ ನಡುವಿನ ತೊಳಲಾಟವನ್ನು ನಾಟಕ ತೆರೆದಿಡುತ್ತದೆ. ಒಂದು ನಾಟಕ ವೀಕ್ಷಣೆಗೆ 75 ಹಾಗೂ 2 ನಾಟಕಗಳ ವೀಕ್ಷಣೆಗೆ 100 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಎಂದರು. ಸಮನ್ವಯ ಕಾಶಿ, ವೈದ್ಯನಾಥ ಹಾಗೂ ನಂದಿನಿ ಸಾಗರ ಇದ್ದರು. ಮುಂದಿನ ವಿವರ. ಭದ್ರಾವತಿ ನಗರದ ರಂಗಪ್ಪ ವೃತ್ತ ಸಮೀಪದ ಹೊಸಮನೆ ಮುಖ್ಯರಸ್ತೆಯ ಜಯಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಕೋಡ್ 11335 ಬ್ಯಾಂಕಿನ ಶಾಖೆಯನ್ನು ನಗರದ ಚನ್ನಗಿರಿ ರಸ್ತೆಯ ನೇತ್ರಾವತಿ ಚಿತ್ರಮಂದಿರ ಬಳಿ ಇರುವ ಬಸ್ ಮಂಜಣ್ಣ ಕಾಂಪ್ಲೆಕ್ಸ್ನ ಕೆಳ ಅಂತಸ್ತಿನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಬ್ಯಾಂಕಿನ ವ್ಯವಹಾರವು ಅಕ್ಟೋಬರ್ 12 ಸೋಮವಾರದಿಂದ ಹೊಸ ಕಟ್ಟಡದಲ್ಲಿ ಕಾರ್ಯಾರಂಭಿಸಲಿದೆ. ಗ್ರಾಹಕರು ಸಹಕರಿಸಬೇಕೆಂದು ವ್ಯವಸ್ಥಾಪಕ ಪವನ್ ರಾಜು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾಡಹಬ್ಬ ದಸರಾ ಆಚರಿಸಲು ಶಿವಮೊಗ್ಗ ಸಿದ್ಧವಾಗಿದೆ. ಮಹಾನಗರ ಪಾಲಿಕೆಯಿಂದ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 11 ಮಹಾನಗರ ಪಾಲಿಕೆ ಆವರಣದಿಂದ ಶ್ರೀ ಚಾಮುಂಡೇಶ್ವರಿ ಭವ್ಯ ಮೆರವಣಿಗೆ ಕೋಟೆ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ತಲುಪಲಿದೆ. ಈ ವೇಳೆ ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ಹಿರಿಯ ಚಿತ್ರನಟ ಶ್ರೀನಾಥ್ ಅವರು ದಸರಾ ಉದ್ಘಾಟಿಸುವರು. ಶಾಸಕ ಎಸ್ಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸುವರು ಎಂದರು. ಅಕ್ಟೋಬರ್ 21 ಸಕ್ರೆಬೈಲಿನಿಂದ ಸಾಗರ, ಬಹದ್ದೂರ್ ಮತ್ತು ಸೋಮಣ್ಣ ಆನೆಗಳು ಚಾಮುಂಡೇಶ್ವರಿಯನ್ನು ಬೆಳ್ಳಿ ಮಂಟಪದಲ್ಲಿ ಹೊತ್ತು ಸಾಗಲಿವೆ. ನಗರದ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ತಹಸೀಲ್ದಾರ್ ವಿಎಸ್ ರಾಜೀವ್ ನೆರವೇರಿಸುವರು. ಅಕ್ಟೋಬರ್ 20 ಯುವ ದಸರಾ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದ್ದು ಅಂದು ಸಂಜೆ 5 ಚಲನಚಿತ್ರ ನಟ ರವಿಚಂದ್ರನ್, ಹಾಸ್ಯನಟ ಸಾಧು ಕೋಕಿಲ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭಾಗವಹಿಸಲಿದ್ದಾರೆ ಎಂದರು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಆಭರಣಗಳನ್ನು ಮಾಡಿಸುವ ಪ್ರತೀತಿ ಹಲವು ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿದ್ದೇವೆ. ಮುಂದಿನ ವರ್ಷ ಚಿನ್ನದ ಮುಖ ಮಾಡಿಸುವ ಯೋಚನೆ ಇದೆ. ಅದಕ್ಕಾಗಿ ದಾನಿಗಳು ಮುಂದೆ ಬಂದಿದ್ದಾರೆ. ಈ ಬಾರಿ ಚಿನ್ನದ ಬಳೆಗಳನ್ನು ದೇವಿಗೆ ಅರ್ಪಿಸಲಾಗುವುದು ಎಂದರು. ದಸರಾ ವಿಶೇಷವಾಗಿ ಮಕ್ಕಳ ದಸರಾ, ರಂಗ ದಸರಾ, ಸಾಹಿತ್ಯ ಸಂಭ್ರಮ, ಮಹಿಳಾ ದಸರಾ, ಪರಿಸರ ದಸರಾ, ಕಲಾ ದಸರಾ, ರಂಗಸಂತೆ, ಕಲಾಜಾತ, ಜಾನಪದ ಕಲಾವೈಭವ, ಚಲನಚಿತ್ರ ದಸರಾ, ಯುವ ದಸರಾ, ಯೋಗ ದಸರಾ, ಪರಿಸರ ದಸರಾ, ರೈತ ದಸರಾ, ಆಹಾರ ದಸರಾ, ಗಮಕ ದಸರಾ ನಡೆಯಲಿದೆ. ಪುರಾತನ ನಾಣ್ಯಗಳ ಪ್ರದರ್ಶನ, ಸಂಗೀತ, ಜನಪದ ಜುಗಲ್ಬಂದಿ, ತಬಲಾ ತರಂಗ, ರಾಜ್ಯಮಟ್ಟದ ದೇಹದಾಢ್ಯ ಸ್ಪರ್ಧೆ, ವಿವಿಧ ನಾಟಕಗಳ ಪ್ರದರ್ಶನ, ಹೀಗೆ ನಾನಾ ಕಾರ್ಯಕ್ರಮಗಳು ಜರುಗಲಿವೆ. ಹಾಸ್ಯೋತ್ಸವದಲ್ಲಿ ಮಿಮಿಕ್ರಿ ಗೋಪಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ಹಾಗೂ ದಸರಾ ಉತ್ಸವ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿಹಿಮೊಗೆ ಶಿವಮೊಗ್ಗ ಚಿತ್ರ ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 14 ಶಿವಮೊಗ್ಗ ಸಿನಿ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕನ್ನಡಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟ ಡಾಕ್ಟರ್ ರಾಜ್ಕುಮಾರ್ ಅನಂತನಾಗ್ ಅವರ ಚಿತ್ರಗಳ ಉಚಿತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 14 ಬೆಳಗ್ಗೆ 10 ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಸಿನಿ ದಸರಾ ಉದ್ಘಾಟಿಸಲಿದ್ದಾರೆ. ನಟಿ ಸಂಗೀತಾ ಅನಿಲ್, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಬಿವಿ ತುಕಾರಾಮ್ ರಾವ್ ಪಾಲ್ಗೊಳ್ಳಲಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಛಾಯಾಗ್ರಾಹಕ ವಿಕೆ ಮೂರ್ತಿ ಅವರ ಕುರಿತು ಕಿರುಚಿತ್ರ ಪ್ರದರ್ಶನಗೊಳ್ಳಲಿದೆ. ಜೊತೆಗೆ ಸ್ಥಳೀಯ ಸಿನಿ ಪ್ರತಿಭೆಗಳನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮ ಉದ್ಘಾಟನೆಯ ನಂತರ ಮಲೆನಾಡಿನ ಪ್ರತಿಭೆಗಳು ನಿರ್ಮಿಸಿದ 10 ಕಿರುಚಿತ್ರಗಳ ಪ್ರತಿಬಿಂಬ ಉತ್ಸವ ನಡೆಯಲಿದೆ. ಮಾಲ್ಗುಡಿ ಡೇಸ್ ಖ್ಯಾತಿಯ ಮಾಸ್ಟರ್ ಮಂಜುನಾಥ್ ಮತ್ತು ಮಾಸ್ಟರ್ ರೋಹಿತ್ ಶ್ರೀನಾಥ್ ಚಾಲನೆ ನೀಡಿ ಸಂವಾದ ನಡೆಸಲಿದ್ದಾರೆ. ಚಿತ್ರಮಂದಿರಗಳಲ್ಲಿ ರಾಜ್ ಅನಂತ್ ಚಿತ್ರಗಳ ಉಚಿತ ಪ್ರದರ್ಶನ. ಅಕ್ಟೋಬರ್ 14 ಮಲ್ಲಿಕಾರ್ಜುನ ಚಿತ್ರಮಂದಿರ 2, ಅಕ್ಟೋಬರ್ 15 ವೀರಭದ್ರೇಶ್ವರ ಚಿತ್ರಮಂದಿರ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು, ಅಕ್ಟೋಬರ್ 16 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್, ಅಕ್ಟೋಬರ್ 17 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2 ಪ್ರದರ್ಶನಗೊಳ್ಳಲಿದೆ.
1: ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜೈನ ಅರ್ಚಕರು, ಬೌದ್ಧ ಧಮ್ಮಾಚಾರಿಗಳು ಮತ್ತು ಸಿಖ್ ಗ್ರಂಥಿಗಳಿಗೆ ಮಾಸಿಕ ಗೌರವ ಧನ ನೀಡಲು ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ನಿಗದಿತ ನಮೂನೆ ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಬಸದಿ ನೋಂದಣಿ ಪ್ರತಿ, ಆಡಳಿತ ಮಂಡಳಿ ಪ್ರತಿ, ಅರ್ಚಕರ ಭಾವಚಿತ್ರ, ವಾಸಸ್ಥಳ ದೃಢೀಕರಣ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಆಧಾರ್ ಕಾರ್ಡ್ ಪ್ರತಿ, ತಿಂಗಳ ಕರ್ತವ್ಯದ ಹಾಜರಾತಿ, ಸೇವಾ ದೃಢೀಕರಣ ಪತ್ರ, ಧಾರ್ಮಿಕ ವಿದ್ಯಾರ್ಹತೆ ಕುರಿತು ಅಗತ್ಯ ದಾಖಲೆ, ರೇಷನ್ ಕಾರ್ಡ್ ಪ್ರತಿ ಹಾಗೂ 100 ರೂಗಳ ಚಾಪ ಕಾಗದದಲ್ಲಿ ಪ್ರಮಾಣ ಪತ್ರ ಲಗತ್ತಿಸಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿ, 1ನೇ ಮಹಡಿ, ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲೆಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದು. ಅಥವಾ ದೂರವಾಣಿ ಸಂಖ್ಯೆ 0818222206 ಹಾಗೂ ಜಿಲ್ಲಾ ಮಾಹಿತಿ ಕೇಂದ್ರ 7676888388, ತಾಲೂಕು ಮಾಹಿತಿ ಕೇಂದ್ರಗಳಾದ ಭದ್ರಾವತಿ 95388535680, ತೀರ್ಥಹಳ್ಳಿ 88619822835, ಶಿಕಾರಿಪುರ 7829136724, ಸಾಗರ 7333822907, ಸೊರಬ 95138155513, ಹೊಸನಗರ 900844702928 ಸಂಪರ್ಕಿಸಬಹುದೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ದಸರಾ 2026 ಪ್ರಯುಕ್ತ ಆಹಾರ ದಸರಾ ಸಮಿತಿ ವತಿಯಿಂದ ನಗರದಲ್ಲಿ ವಿವಿಧ ಕಾರ್ಯಕ್ರಮ

ಎಂಟು ಆರು ಸೊನ್ನೆ ಮೂರು ಮೂರು ಒಂಬತ್ತು ಎಂಟು ಎರಡು ಅಥವಾ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಎರಡು ಐದು ಏಳು ಐದು ಎರಡುಗೆ ಸಂಪರ್ಕಿಸುವಂತೆ ಆಹಾರ ದಸರಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮಹಾನಗರ ಪಾಲಿಕೆಯು ದಸರಾ ಪ್ರಯುಕ್ತ ರಂಗ ದಸರಾ 2026 ಅಡಿಯಲ್ಲಿ ಕುಟುಂಬ ರಂಗ ಎಂಬ ಕಾರ್ಯಕ್ರಮ ಆಯೋಜಿಸುತ್ತಿದೆ. ಕಾರ್ಯಕ್ರಮದಲ್ಲಿ ಕುಟುಂಬ ಸದಸ್ಯರು ಅಥವಾ ಅಕ್ಕಪಕ್ಕದ ಮನೆಯವರು 5 ರಿಂದ 12 ಜನ ಸೇರಿ ಯಾವುದೇ ಪ್ರಕಾರದ ಅರ್ಧ ಗಂಟೆ ಅವಧಿಯ ಕಿರುನಾಟಕವನ್ನು ತಮ್ಮ ಮನೆಯಲ್ಲಿಯೇ ಅಥವಾ ಹತ್ತಿರದ ಅನುಕೂಲಕರ ಸ್ಥಳದಲ್ಲಿ ಅಭಿನಯಿಸಬೇಕು. ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಒಳಗೊಂಡ ನಾಟಕ ಆಗಿರಬಾರದು. ಇದರಲ್ಲಿ ಮೆಚ್ಚುಗೆ ಪಡೆದ 4 ತಂಡಗಳನ್ನು ಆಯ್ಕೆ ಮಾಡಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ 19 ಅಕ್ಟೋಬರ್ ಬೆಳಗ್ಗೆ 10:30 ಪ್ರದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ನಾಟಕ ಪ್ರದರ್ಶಿಸಲು ನೋಂದಣಿ ಮಾಡಿದ ಮೊದಲ 20 ಕುಟುಂಬಗಳಿಗೆ ರಂಗದಸರಾ ಸಮಿತಿಯಿಂದ 1,000 ರು ಪ್ರೋತ್ಸಾಹಧನ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರು ಅಥವಾ ತಂಡದ ಹೆಸರನ್ನು 8 ಅಕ್ಟೋಬರ್ ಒಳಗೆ ಸದಸ್ಯ ಕಾರ್ಯದರ್ಶಿಗಳು ರಂಗದಸರಾ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 8105918314 ಅಥವಾ 9449992746 ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ
1: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಎಐ ಸೇವಕರಾಗಬೇಕೇ? ಬನ್ನಿ, ಕ್ಷಿಪ್ರವಾಗಿ ಕ್ಷಯರೋಗದ ಪತ್ತೆ ಹಚ್ಚುವ ಕ್ವಿಕ್ ಡಿಎನ್ಎ ಕಿಟ್ ಹಾಗೂ ಬಣ್ಣದ ಜೀವ ಪ್ರಾಣಿಗಳಲ್ಲಿ ಬಣ್ಣಗಳು ಧಾರಾವಾಹಿ ಸಂಚಿಕೆ ಎರಡು. ಎಐ ಸೇವಕರಾಗೋಣವಾ? ಬನ್ನಿ, ನವದೆಹಲಿಯಲ್ಲಿ ವಿಶ್ವ ಯಾಂಬು ಮೇಳ ಅರ್ಥಾತ್ ಎಐ ಸಮಾವೇಶ ನಡೀತಾ ಇದೆ. ಕೃತಕ ಬುದ್ಧಿಮತ್ತೆ ಅಥವಾ ಯಾಂತ್ರಿಕ ಬುದ್ಧಿಮತ್ತೆ, ಯಂತ್ರಮತಿ, ಯಂತ್ರಬುದ್ಧಿ ಅಂತೆಲ್ಲ ನಾವು ವಿಧ ವಿಧವಾಗಿ ಕರೆಯುವ ಈ ತಂತ್ರಜ್ಞಾನ ಶೀಘ್ರವೇ ಲಕ್ಷಾಂತರ ಜನರ ಉದ್ಯೋಗವನ್ನ ಕಸಿಯಲಿದೆ ಅನ್ನೋ ಮಾತು ಕೂಡ ಕೇಳಬರ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ ಈ ಸುದ್ದಿ ಎಷ್ಟು ಜೋರಾಗಿ ಬೀಸಿತ್ತು ಅಂದ್ರೆ, ಇವತ್ತು ಅತಿ ಹೆಚ್ಚು ಉದ್ಯೋಗವನ್ನ ಒದಗಿಸುತ್ತಾ ಇರುವಂತಹ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಹಲವಾರು ಕಂಪನಿಗಳ ಷೇರುಗಳ ಬೆಲೆ ಕುಸಿಯಲಾರಂಭಿಸಿತ್ತು. ಈ ಸಮಯದಲ್ಲಿ ಇನ್ನೊಂದು ಸುದ್ದಿ ಬಂದಿದೆ, ಎಐ ನಿಮ್ಮ ಉದ್ಯೋಗನ ಕಸಿಯೋದಿರಲಿ, ನಿಮಗೆ ಉದ್ಯೋಗವನ್ನು ನೀಡಲು ಸಿದ್ಧವಾಗಿದೆ ಅಂತೆ. ಆಶ್ಚರ್ಯ ಆಯ್ತಾ? ಇದೋ ಇಲ್ಲೊಂದು ಆತರ ಕೆಲಸ, $5 ಕೂಲಿಯಂತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮನೆಯಿಂದ ಹೊರಗೆ ಹೋಗಿ ಎಲ್ಲಾದರೂ ಹುಲ್ಲು ಹಾಸು ಇದೆಯಾ ಅಂತ ನೋಡಿ, ಅದನ್ನ ಮುಟ್ಟಿ ಹುಲ್ಲನ್ನ ಮುಟ್ಟುತ್ತಾ ಇರುವಂತಹ ನಿಮ್ಮ ಕೈನ ಫೋಟೋವನ್ನ ನಿಮ್ಮ ಫೋನ್ನಲ್ಲಿ ಕ್ಲಿಕ್ಕಿಸ್ಬಿಟ್ಟು ಆಮೇಲೆ ಅದನ್ನ ಕೊಟ್ಟ ವಿಳಾಸಕ್ಕೆ ಕಳಿಸೋದು, $5 ನಿಮಗೆ ಸಿಗುತ್ತೆ. ಈ ಉದ್ಯೋಗವನ್ನು ಸೃಷ್ಟಿಸಿದ್ದು ಒಂದು ಎಐ. ಇದೇನಿದು ತಮಾಷೆ ಅಂದರ, ಇಂದಿನ ತಂತ್ರಜ್ಞಾನ ಯುಗವೇ ಹಾಗೆ. ಅತ್ತ ತಮಾಷೆನೋ ಇತ್ತ ವಾಸ್ತವವೋ ತಿಳಿಯದೇ ಇರುವಂತಹ ಸಂದಿಗ್ಧದಲ್ಲಿ ನಮ್ಮನ್ನ ಅದು ದೂಡುತ್ತಾ ಇರುತ್ತೆ. ರೆಂಟ್ ಎ ಹ್ಯೂಮನ್ ಎನ್ನುವ ಈ ವೆಬ್ತಾಣ ಅಂತಹದೊಂದು ಪ್ರಯೋಗ ಅನ್ನೋಣ. ಕಳೆದ ಫೆಬ್ರವರಿಯಲ್ಲಿ ಎಐ ಸುದ್ದಿ ಮೇರು ಶಿಖರವನ್ನ ಏರ್ತಾ ಇದ್ದ ಹಾಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಂತಹ ನ್ಯೂಯಾರ್ಕ್ನ ಅಲೆಕ್ಸಾಂಡರ್ ಲಿಟೆಪ್ಲೋ ಮತ್ತು ಪ್ಯಾಟ್ರಿಷಿಯಾ ಟಾನಿಗೆ ಹೀಗೊಂದು ಐಡಿಯಾ ಬಂತು. ಮನುಷ್ಯರು ಎಐಗಳನ್ನು ದುಡಿಸಿಕೊಳ್ಳೋದು ಸಹಜ, ಅದೇ ಎಐಗಳು ಮನುಷ್ಯರನ್ನ ದುಡಿಸಿಕೊಳ್ಳೋದಾದ್ರೆ ಹೇಗಿರುತ್ತೆ? ಇದು ಅವರ ಪ್ರಶ್ನೆಯಾಗಿತ್ತು. ಎಐ ಮಾಡಲು ಆಗದ ಕೆಲಸಗಳನ್ನ ಮನುಷ್ಯರು ಮಾಡಬಹುದು. ಉದಾಹರಣೆಗೆ, ಎಐ ಅನ್ನೋದು ಒಂದು ಅಮೂರ್ತವಾದ ದೇಹ ಇಲ್ಲದ ಒಂದು ತಂತ್ರಜ್ಞಾನ. ದೈಹಿಕ ಶ್ರಮ ಬೇಕಾಗುವಂತಹ ಯಾವುದೇ ಕೆಲಸಕ್ಕೂ ಕೂಡ ಮನುಷ್ಯರು ಬೇಕೇ ಬೇಕು. ಮುಂದೊಂದು ದಿನ ಎಐಗಳೇ ಎಲ್ಲಾ ಕಡೆ ಇರೋ ಹಾಗಾದಾಗ ಅವು ಮನುಷ್ಯರನ್ನ ಬಾಡಿಗೆಗೆ ಪಡೆಯುತ್ತವ ಹಾಗೆ? ಈ ವಿಚಿತ್ರ ಕಲ್ಪನೆಯನ್ನ ಇಬ್ಬರು ತಕ್ಷಣಕ್ಕೆ ವಾಸ್ತವಕ್ಕೆ ಇಳಿಸಿಬಿಟ್ರು. ಎಐ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಒಂದು ವೆಬ್ ತಾಣವನ್ನು ರೂಪಿಸಿದ್ರು. ಇದರಲ್ಲಿ ನಾವು ನೀವು ರೂಪಿಸಿದ ಎಐ ಸಾಧನಗಳನ್ನ ಅಥವಾ ಸಾಫ್ಟ್ವೇರ್ ತಂತ್ರಜ್ಞರು ಹೇಳುವಂತಹ ಎಐ ಏಜೆಂಟ್ಗಳು ಅವನ್ನ ಸದಸ್ಯರನ್ನಾಗಿ ಮಾಡಬಹುದು. ಈ ಎಐ ಏಜೆಂಟ್ಗಳು ವೆಬ್ ತಾಣದಲ್ಲಿ ತಮ್ಮಿಂದ ಆಗದ ಕೆಲಸವನ್ನ ಮಾಡೋದಕ್ಕೋಸ್ಕರವಾಗಿ ಉದ್ಯೋಗಿಗಳನ್ನ ಹುಡುಕುತ್ತವೆ, ಕೆಲಸದ ಜಾಹೀರಾತನ್ನ ಅಲ್ಲಿ ಪ್ರದರ್ಶಿಸುತ್ತವಂತೆ. ರೆಂಟ್ ಎ ಹ್ಯೂಮನ್ ಎನ್ನುವ ಈ ವೆಬ್ ತಾಣದಲ್ಲಿ ನಾವು ನೀವು ನೋಂದಾಯಿಸಿಕೊಳ್ಳಬಹುದು. ಇದು ನಮ್ಮಲ್ಲಿರೋ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿನ ಹಾಗೆ. ಮನುಷ್ಯರಾಗಿ ನಮ್ಮ ವಿಶಿಷ್ಟ ಕೌಶಲ್ಯಗಳು ಏನು, ಯಾವ ಯಾವ ಸಾಮರ್ಥ್ಯ ನಮಗಿದೆ, ಏನೆಲ್ಲ ಕೆಲಸವನ್ನ ನಾವು ಮಾಡಿಕೊಡಬಲ್ಲವು ಅಂತ ಪಟ್ಟಿ ಮಾಡಿದ್ರೆ ಸಾಕು. ಅದಕ್ಕೆ ತಕ್ಕ ಹಾಗೆ ಕೆಲಸ ಇದ್ದಲ್ಲಿ ಅದನ್ನ ಈ ವೆಬ್ ತಾಣ ಸೂಚಿಸುತ್ತೆ, ಅಥವಾ ಇಲ್ಲಿರೋ ಸದಸ್ಯ ಎಐ ಏಜೆಂಟ್ಗಳು ನಿಮ್ಮನ್ನ ಸಂಪರ್ಕಿಸ್ತವೆ. ಎಂತೆಂತ ಕೆಲಸಗಳು ಇಲ್ಲಿ ಸಿಗಬಹುದು ಅನ್ನೋ ತಾನೇ ನಿಮ್ ಪ್ರಶ್ನೆ. ಎಐ ಮಾಡಲಾಗದ ಎಲ್ಲಾ ಕೆಲಸಗಳು ಸಿಗುತ್ತವಂತೆ. ಮೀಟಿಂಗ್ಗಳಿಗೆ ಹೋಗೋದಕ್ಕೆ ಮನುಷ್ಯರು ಬೇಕೇ? ಮದುವೆ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಜನ ಬೇಕಾ? ಮೈಸೂರು ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಸೀರೆ ಖರೀದಿಸೋದಕ್ಕೆ ಕ್ಯೂ ಇದೆಯಲ್ಲ, ಅದರಲ್ಲಿ ನಿಲ್ಲೋದಕ್ಕೆ ಜನ ಬೇಕಾ? ಯಾರದ್ದೋ ಫೋಟೋ ಬೇಕು, ತೆಗೆಯೋರಿಲ್ಲ, ಚಿಂತೆ ಬೇಡ, ಇಲ್ಲಿ ಅರ್ಜಿ ಹಾಕಿದ್ರೆ ಸಾಕು. ಹೀಗೆ ಹತ್ತು ಹಲವು ಮನುಷ್ಯರಷ್ಟೇ ಮಾಡಬಹುದಾದ ಕೆಲಸಗಳಿಗೆ ಮಾಂಸ ವಸ್ತುಗಳನ್ನ ಬಾಡಿಗೆಗೆ ಪಡೆಯಬಹುದು. ಮಾಂಸ ವಸ್ತು ಅಂದ್ರೆ ಮೀಟ್ ಸ್ಪೇಸ್ ಅನ್ನೋದು ಮನುಷ್ಯರಿಗೆ ಈ ಎಐ ಏಜೆಂಟ್ಗಳು ಇಟ್ಟ ಹೆಸರು. ಇದೊಳ್ಳೆ ತಮಾಷೆಯಾಗಿದೆ ಅಲ್ಲ. ಈಗಾಗಲೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಸ್ಕೂಲ್ನ ಅಡ್ಮಿಷನ್ಗೆ, ಹೊಸ ಐಫೋನ್ ಖರೀದಿಗೆ, ರೇಷನ್ ಅಂಗಡಿಲಿ ಸಾಮಾನು ತಗೊಳ್ಳೋದಕ್ಕೆ, ನೋಟು ಅಮಾನ್ಯೀಕರಣ ಆಗಿದ್ದಾಗ ಹಣ ಬದಲಾಯಿಸೋದಕ್ಕೆ, ಬ್ಯಾಂಕ್ ಮುಂದೆ ಇದ್ದಂತ ಕ್ಯೂಗಳಲ್ಲಿ ನಮ್ಮ ಬದಲಿಗೆ ಬೇರೆಯವ್ರು ನಿಲ್ಲುವಂಗೆ ಮಾಡಿದ್ವಲ್ಲ, ಕೆಲವೆಡೆ ಇದಕ್ಕಾಗಿಯೇ ಜನಾನು ಇದ್ದಾರಂತೆ. ಅಂತದ್ರಲ್ಲಿ ಇದೇನು ಹೊಸ್ತು ಅಂದ್ರ, ಈ ಕೆಲಸಗಳಲ್ಲಿ ನಿಮ್ಮನ್ನು ಆಯುವುದು ಮನುಷ್ಯರಲ್ಲ, ಯಂತ್ರ ಬುದ್ಧಿ. ನಿಮ್ಮ ಸಾಮರ್ಥ್ಯವನ್ನ ಅಳೆದು ಅದು ಕೆಲಸ ಕೊಡುತ್ತದಂತೆ. ಆ ಹಾಗಿದ್ರೆ ನನಗೂ ಕೆಲಸ ಸಿಗಬಹುದಾ ಅನ್ನೋದಲ್ವೇ ನಿಮ್ ಪ್ರಶ್ನೆ? ಪ್ರಯತ್ನಿಸಿ ನೋಡಿ, ಸಿಗಬಹುದೇನೋ. ಈ ವೆಬ್ ತಾಣದಲ್ಲಿ ನಿಮ್ಮ ಹೆಸರು, ವಿಳಾಸ ಅಥವಾ ಇಮೇಲ್ ಕೊಟ್ಟು ನೋಂದಾಯಿಸಿಕೊಂಡು ನೀವು ಯಾವ್ಯಾವ ಕೆಲಸ ಮಾಡಬಲ್ಲರಿ ಅಂತ ವಿವರಿಸಿದ್ರೆ, ಅಥವಾ ವೆಬ್ ತಾಣದಲ್ಲಿ ಈಗಾಗಲೇ ಜಾಹೀರಾತು ಆಗಿರುವಂತಹ ಉದ್ಯೋಗಗಳಲ್ಲಿ ಯಾವುದಾದರೂ ನಿಮಗೆ ಒಗ್ಗುತ್ತದೆಯಾ ಹುಡುಕಿ ಅರ್ಜಿ ಹಾಕಿದ್ರೆ ಯಾರಿಗೊತ್ತು, ಕೆಲಸ ನಿಮಗೂ ಸಿಗಬಹುದು. ಆದರೆ ಈ ಕೆಲಸ ಕೇವಲ ಕೆಲವು ಇಮೇಲ್ಗಳನ್ನು ಕಳಿಸೋದೋ, ಸರ್ಕಾರಿ ಕಚೇರಿಗಳು ಕೇಳುವ ಲೆಕ್ಕಪತ್ರಗಳನ್ನು ಸರಿಯಾಗಿವೆಯೋ ಇಲ್ಲವೋ ಅಂತ ಹೊಂದಿಸಿ ಕಳಿಸೋದೋ ಆಗಿರಬಹುದು. ನಮ್ಮಲ್ಲಿ ಆನ್ಲೈನ್ ಸರ್ವಿಸ್ಗಳು ಇದ್ರೂ ಕಚೇರಿಗೆ ಬನ್ನಿ ಅನ್ನುವ ಮೂಡ ಪಾಸ್ಪೋರ್ಟ್ ಆಫೀಸ್ಗಳಿವೆಯಲ್ಲ, ಅದರಿಂದ ಈ ಕೆಲಸಗಳು ಬೇಕೇ ಬೇಕು. ನನಗೂ ಕೆಲಸಕ್ಕೆ ಯಾರಾದರೂ ಇದ್ರೆ ಬೇಕಿತ್ತು ಅಂದ್ರ, ಈ ತಾಣದಲ್ಲಿ ಪಟ್ಟಿಯಾಗಿರುವ ಜನರಲ್ಲಿ ಯಾರಾದರೂ ನಿಮಗೆ ಒಗ್ಗಬಹುದು. ಸರ್ವೆ ಮಾಡಿ, ಇಲ್ಲವೇ ನಿಮ್ಮದೇ ಎಐ ಏಜೆಂಟ್ ಇದ್ರೆ ತಾಣದಲ್ಲಿ ಕೊಟ್ಟಿರುವಂತಹ ತಂತ್ರಾಂಶವನ್ನು ಬಳಸಿ ಅದನ್ನು ಇಲ್ಲಿಗೆ ಸೇರಿಸಿ, ಅದು ತನ್ನಂತಾನೆ ತನಗೆ ಬೇಕಾದ ಕೆಲಸಗಳ ಪಟ್ಟಿಯನ್ನ ಇಲ್ಲಿ ನಮೂದಿಸುತ್ತೆ, ಅದಕ್ಕೆ ತಕ್ಕಂತಹ ಜನರನ್ನ ಹುಡುಕುತ್ತೆ, ಅವರಿಗೆ ಕೆಲಸ ನೀಡುತ್ತೆ, ಆಮೇಲೆ ಪಾವತಿನೂ ಕೂಡ ಅದೇ ಮಾಡುತ್ತೆ, ನಿಮ್ಮ ಅಕೌಂಟ್ನಿಂದ ಹಣ ತೆಗೆದು. ಅಯ್ಯೋ ಎಲ್ಲ ಸರಿ, ಕೆಲಸ ಮಾಡಿಕೊಡೋಣ, ಆದರೆ ಕೂಲಿಗೆ ಯಾರನ್ನ ಕೇಳಬೇಕು? ಬಾಸ್ ಯಾರು, ಎಐ ಏಜೆಂಟೋ ಅಥವಾ ಅದನ್ನು ನಿರ್ಮಿಸಿದ ಮನುಷ್ಯರು? ಗೊತ್ತಿಲ್ಲ. ನಿರ್ದಿಷ್ಟ ಕೆಲಸಗಳಿಗಾಗಿ ಈ ಏಜೆಂಟರನ್ನ ಮನುಷ್ಯರೇ ನಿರ್ಮಿಸಿರ್ತಾರೆ ಅನ್ನೋದು ನಿಜ. ಹಾಗೆ ತಮ್ಮ ಕೆಲಸ ಮಾಡುವಾಗ ಮನುಷ್ಯರಂತೆ ನಿರ್ಮಿಸಬೇಕಾದ ಯಾವುದಾದ್ರೂ ಕೆಲಸ ಎದುರಾದ್ರೆ ಎಐ ಏಜೆಂಟು ಆ ಕೆಲಸ ಮಾಡಿಕೊಡೋದಕ್ಕೆ ಮನುಷ್ಯರನ್ನ ನೇಮಿಸಿಕೊಳ್ಳುತ್ತೆ ಅಷ್ಟೇ. ಈ ತಮಾಷೆ ಅಲ್ಲ ತಾನೇ ಅಂದ್ರ? ಅಲ್ಲ, ಇದು ಸತ್ಯ. ಈ ತಾಣದಲ್ಲಿ ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಜನ ನೋಂದಾಯಿಸಿಕೊಂಡಿದ್ದಾರಂತೆ. ಎಐ ಆದ್ರೇನು, ಮನುಷ್ಯರಾದ್ರೇನು, ಸಂಬಳ ಕೊಡೋ ಮಾಲೀಕರು ಬೇಕು ಅಷ್ಟೇ. ಫೋಟೋಗ್ರಾಫರ್ಗಳು, ಕಲಾವಿದರುಗಳು, ಸುಮ್ಮನೆ ಇರುವ ಸೋಮಾರಿಗಳು ಕೂಡ ಇಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಕೆಲವು ವಿಜ್ಞಾನಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅವರಿಗೆಲ್ಲ ಕೆಲಸ ಸಿಕ್ಕಿದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಹಾಗೆ ಕೆಲಸ ಗಿಟ್ಟಿಸಿಕೊಂಡು ಸಂಪಾದಿಸಿದವರ ಕೆಲವರ ಸುದ್ದಿನೂ ಇದೆ, ಜೊತೆಗೆ ಸಂಬಳದ ದರದ ಆಧಾರದ ಮೇಲೆ ಇಂತಿಂಥವ್ರ ರ್ಯಾಂಕು ಎಷ್ಟು ಅನ್ನೋ ಪಟ್ಟಿನೂ ಕೂಡ ಈ ಸೈಟ್ ಕೊಟ್ಟಿದೆ. ಹಾ, ಒಂದು ಎಚ್ಚರ, ಇಲ್ಲಿ ಡೊಂಗಿ ಮಾಲೀಕರು ಇರಬಹುದು. ಸ್ಪ್ಯಾಮ್ ಸಂದೇಶಗಳನ್ನು ಕಳಿಸುವಂತಹ ಬಾಟ್ಗಳು, ಅನವಶ್ಯಕ ಜಾಹೀರಾತು ಕಳಿಸುವಂತಹ ಬಾಟ್ಗಳಿಂದಲೂ ನಿಮಗೆ ಸಂದೇಶ ಬಂದಿರಬಹುದು, ಅದರಿಂದ ಎಚ್ಚರ ಇರಲಿ. ಹಾ, ಎಐ ಬಂದು ಕೆಲಸ ಹೋಯ್ತು ಅನ್ನೋದು, ಎಐ ಬಂದು ಕೆಲಸ ಕೊಡ್ತಿದೆ ಅನ್ನೋದು, ಒಟ್ಟಾರೆ ಹೊಸ ತಂತ್ರಜ್ಞಾನಗಳು ತರುವಂತಹ ಅನುಕೂಲಗಳು ಯಾವುವು, ಸವಾಲುಗಳು ಯಾವುವು ಅಂತ ಹೇಳೋದು ಮನುಷ್ಯರಿಗಿರಲಿ ಎಐಗೂ ಕೂಡ ಕಷ್ಟನೇ. ಚುಟುಕು ಚುರುಕು.
0: ಜಿರಲೆಯ ವ್ಯಾಲೆಂಟೈನ್ಸ್ ಡೇ. ಜಿರಲೆಗೆ ಪ್ರಿಯತಮೆಯ ಅಥವಾ ಪ್ರಿಯತಮನ ಹೆಸರಿಡುವವರನ್ನು ಏನೆನ್ನುತ್ತೀರಿ? ಪ್ರಿಯತಮೆಗೆ ಗುಲಾಬಿ, ನವಿಲು, ಕೋಗಿಲೆ, ಚಂದಿರನ ಹೆಸರಿಟ್ಟು ಕರೆಯುವುದನ್ನು ಕೇಳಿದ್ದೀವಿ. ಪ್ರಿಯತಮೆಯ ಹೆಸರನ್ನು ಜಿರಲೆಗೆ ಇಡುವುದು ಇದಕ್ಕೆ ಉಲ್ಟ. ಆದರೆ ಜಿರಲೆಗೆ ಇಡುವುದೇ? ಹೀಗೂ ಉಂಟಂತೆ. ನ್ಯೂಯಾರ್ಕಿನ ಪ್ರಾಣಿ ಸಂಗ್ರಹಾಲಯವೊಂದರಲ್ಲಿ ಪ್ರತಿ ವರ್ಷವೂ ವ್ಯಾಲೆಂಟೈನ್ ದಿನಾಚರಣೆಯಂದು ಹೀಗೆ ಜಿರಲೆಗಳಿಗೆ ತಮ್ಮ ಪ್ರಿಯರ ಹೆಸರನ್ನು ಇಡುವ ಹಬ್ಬವೇ ನಡೆಯುತ್ತದಂತೆ. ಜಿರಲೆಗೆ ಹೆಸರನ್ನು ಇಡಲು ಸಾವಿರಾರು ಜನರು ಕಾಸು ಕೊಟ್ಟು ಬರುವುದಷ್ಟೇ ಅಲ್ಲ, ಪ್ರಾಣಿ ಸಂಗ್ರಹಾಲಯದವರು ಸಂಗ್ರಹಿಸಿ ಇಟ್ಟಿರುವ ಅಂಗಾಯಿ ಗಾತ್ರದ ದೊಡ್ಡ ಜಿರಲೆಗಳಿಗೆ ತಮ್ಮ ಪ್ರೇಯಸಿ ಇಲ್ಲವೇ ಪ್ರಿಯತಮನ ಹೆಸರನ್ನು ಇಡುತ್ತಾರಂತೆ. ಅದಕ್ಕೆ ಕಾಸು ಕೂಡ ಕೊಡುತ್ತಾರಂತೆ. ಹಿಂದೊಮ್ಮೆ ಪ್ರಾಣಿ ಸಂಗ್ರಹಾಲಯದ ಆದಾಯ ಬಹಳ ಕಡಿಮೆಯಾಗಿದ್ದಾಗ ಹೀಗೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರಂತೆ. ಅಂದಿನಿಂದ ಪ್ರತಿ ವರ್ಷವೂ ಈ ಆಚರಣೆ ಹಬ್ಬದಂತೆಯೇ ನಡೆಯುತ್ತಿದೆ. ಕಳೆದ ವರ್ಷ ಹೀಗೆ ತಮ್ಮ ಪ್ರಿಯರ ಹೆಸರಿನಿಂದ ಜಿರಲೆಯನ್ನು ಕರೆಯುವುದಕ್ಕೆಂದೇ 6,000 ಜನ ಬಂದಿದ್ದರಂತೆ. ಬಹಳಷ್ಟು ಜನರಿಗೆ ಹೇಸಿಗೆ ಎನ್ನಿಸುವ ಜಿರಲೆಯನ್ನೇ ಪ್ರಿಯರ ಹೆಸರನ್ನು ಇಡಲು ಆಯ್ದುಕೊಂಡಿರಬೇಕಾದರೆ ವೈರ್ಯ ಹೆಸರನ್ನು ಇಡಲು ಯಾವ ಪ್ರಾಣಿಯನ್ನು ಆಯ್ದುಕೊಳ್ಳಬಹುದು? ಆಲೋಚಿಸಿ.
2: ಕ್ಷಿಪ್ರವಾಗಿ ಕ್ಷಯರೋಗವನ್ನು ಪತ್ತೆ ಮಾಡುವ ಹೊಸ ಕಿಟ್. ಹಲವು ಔಷಧಗಳಿಗೆ ರೋಧವನ್ನು ತೋರುವಂತಹ ಕ್ಷಯದ ರೋಗಾಣುಗಳನ್ನು ಕ್ಷಿಪ್ರವಾಗಿ ಪತ್ತೆ ಮಾಡಬಲ್ಲ ವಿಧಾನವೊಂದನ್ನು ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆ ಹಾಗೂ ನವದೆಹಲಿಯ ರಾಷ್ಟ್ರೀಯ ಕ್ಷಯ ಹಾಗೂ ಶ್ವಾಸರೋಗಗಳ ಸಂಶೋಧನಾಲಯದ ವಿಜ್ಞಾನಿಗಳು ರೂಪಿಸಿದ್ದಾರೆ. ಕ್ವಿಕ್ ಡಿಎನ್ಎ ಕಿಟ್ ಎನ್ನುವ ಈ ಕಿಟ್ ಇದೀಗ ಬಳಕೆಯಲ್ಲಿರುವ ರೋಗಾಣು ಪತ್ತೆ ವಿಧಾನಗಳಷ್ಟೇ ನಿಖರವಾಗಿ, ಆದರೆ ಕಡಿಮೆ ಸಮಯದಲ್ಲಿ ಹಲವು ಔಷಧಗಳಿಗೆ ನಿರೋಧ ತೋರುವ ಕ್ಷಯದ ರೋಗಾಣುಗಳನ್ನು ಪತ್ತೆ ಮಾಡುತ್ತದಷ್ಟೇ ಅಲ್ಲದೆ ಅನುಕೂಲವೂ ಹೆಚ್ಚು. ಏಕೆಂದರೆ ಇದರಲ್ಲಿ ಬಳಸುವ ವಿಶೇಷ ಫಿಲ್ಟರ್ ಕಾಗದದಿಂದಾಗಿ ರೋಗಿಯ ಉಗುಳಿನ ಮಾದರಿಗಳನ್ನು ಭಾರತದ ಬಿರುಬೇಸಿಗೆಯ ಉಷ್ಣತೆಯಲ್ಲಿಯೂ ಯಾವುದೇ ಶೀತಲೀಕರಣದ ಅಗತ್ಯವೂ ಇಲ್ಲದಂತೆ ಸಾಗಿಸಬಹುದಾಗಿದೆ. ಹೀಗಾಗಿ ದೂರ ದೂರದ ಗ್ರಾಮಗಳಲ್ಲಿನ ಜೀವಗಳ ರಕ್ಷಣೆಗೆ ಹೆಚ್ಚು ನೆರವಾಗಲಿದೆ. ಕ್ಷಯರೋಗದ ಬ್ಯಾಕ್ಟೀರಿಯಾಗಳನ್ನು ಸೋಸಿ ಹಿಡಿದಿಟ್ಟುಕೊಳ್ಳಬಲ್ಲ ಟ್ರಾನ್ಸ್ಫಿಲ್ಟರ್ ಎನ್ನುವ ಸೋಸು ಪೊರೆ ಈ ಕಿಟ್ನ ಪ್ರಧಾನ ಅಂಶವಾಗಿದ್ದು, ಸಾಗಾಟದ ವೇಳೆ ಉಗುಳಿನ ಮಾದರಿಯಿಂದ ಅಪಾಯವಾಗದಂತೆ ತಡೆಯುತ್ತದೆ. ರಕ್ತದ ಮಾದರಿಯನ್ನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿ ದೂರ ದೂರಕ್ಕೆ ಸಾಗಿಸಬಹುದು. ಸಾಧಾರಣವಾಗಿ ಕ್ಷಯರೋಗ ಪತ್ತೆಗೆ ರೋಗಿಗಳಿಂದ ಉಗುಳನ್ನು ಸಂಗ್ರಹಿಸಿ ಗಾಜಿನ ಪುಟ್ಟ ಕೊಳವೆಗಳಲ್ಲಿ ತುಂಬಿ ತಣಿಸಿದ ವಾತಾವರಣದಲ್ಲಿ ಅಥವಾ ರೆಫ್ರಿಜರೇಟರುಗಳಲ್ಲಿ ದೂರದ ಪ್ರಯೋಗಾಲಯಕ್ಕೆ ಸಾಗಿಸಲಾಗುತ್ತದೆ. ಈ ಟ್ರಾನ್ಸ್ಫಿಲ್ಟರು ಉಗುಳನ್ನು ಒಣಗಿಸಿ ಬ್ಯಾಕ್ಟೀರಿಯಾಗಳನ್ನು ಕಾಗದದಂತಹ ಫಿಲ್ಟರ್ನಲ್ಲಿ ಬಂಧಿಸಿಡಲು ನೆರವಾಗುತ್ತದೆ. ಈ ಹೊಸ ವಿಧಾನವನ್ನು ಪರೀಕ್ಷಿಸಲು ಸಂಶೋಧಕರು 1800ಕ್ಕೂ ಹೆಚ್ಚು ಜನರ ಉಗುಳನ್ನು ಬಳಸಿದರು. ರೋಗಿಯ ಉಗುಳಿನ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ನೀರಾಗಿಸಲಾಯಿತು. ಈ ನೀರಿನಂತಹ ದ್ರವವನ್ನು ಟ್ರಾನ್ಸ್ಫಿಲ್ಟರು ಇರುವ ಸಾಧನದ ಮೂಲಕ ಸೋಸಲಾಯಿತು. ದ್ರವವು ಸಾಧನದ ಮೂಲಕ ಸಾಗುವಾಗ ಸೂಕ್ಷ್ಮ ರಂಧ್ರಗಳಿರುವ ಬಲೆಯಂತಹ ಪೊರೆಯು ಕ್ಷಯರೋಗದ ಬ್ಯಾಕ್ಟೀರಿಯಾಗಳನ್ನು ಸೆರೆ ಹಿಡಿದು ದ್ರವವನ್ನಷ್ಟೇ ಹೊರಹೋಗುವಂತೆ ಮಾಡುತ್ತದೆ. ಅನಂತರ ಈ ಪೊರೆಗಳನ್ನು ಒಣಗಿಸಿ ಶುಚಿಗೊಳಿಸಲಾಗುತ್ತದೆ. ಇದು ಬ್ಯಾಕ್ಟೀರಿಯಾದ ಡಿಎನ್ಎಯನ್ನು ಪೊರೆಯಲ್ಲಿ ಬಂಧಿಸಿಡುತ್ತದೆ. ಅನಂತರ ಈ ಫಿಲ್ಟರುಗಳನ್ನು ಪುಟ್ಟ ಜಿಪ್ಲಾಕ್ ಚೀಲಗಳಲ್ಲಿ ಹಾಕಿ ಸಾಗಿಸಬಹುದು. ಈ ಟ್ರಾನ್ಸ್ಫಿಲ್ಟರುಗಳು ಬಾಳಿಕೆಯುಳ್ಳವು ಎಂದು ಸಂಶೋಧಕರು ಗುರುತಿಸಿದ್ದಾರೆ. ಪರೀಕ್ಷೆಯ ಸಮಯದಲ್ಲಿ ಈ ಪೊರೆಗಳನ್ನು 50 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಹೆಚ್ಚಾದ ತಾಪಮಾನದಲ್ಲಿ 3-4 ವಾರಗಳವರೆಗೆ ಸಂಗ್ರಹಿಸಿ ಇಡಲಾಗಿತ್ತು. ಭಾರತದಲ್ಲಿ ಕಡುಬೇಸಿಗೆಯ ಸ್ಥಿತಿಯಂತಹ ಈ ಪರಿಸರವನ್ನು ತಾಳುಕೊಂಡ ಮಾದರಿಯಲ್ಲಿನ ಬ್ಯಾಕ್ಟೀರಿಯಾ ಡಿಎನ್ಎ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು. ಪೊರೆಯು ಬಂದು ತಲುಪಿದ ಕೂಡಲೇ ಪ್ರಯೋಗಾಲಯದಲ್ಲಿ ಅದನ್ನು ಸ್ಥಿರವಾದ ಆಮ್ಲೀಯತೆ ಇರುವ ಬಫರ್ ದ್ರಾವಣದಲ್ಲಿಟ್ಟು 80 ಡಿಗ್ರಿ ಸೆಂಟಿಗ್ರೇಡ್ಗೆ ಕಾಯಿಸಲಾಗುವುದು. ಇದರಿಂದ ಕ್ಷಯದ ಬ್ಯಾಕ್ಟೀರಿಯಾಗಳ ಕಠಿಣವಾದ ಹೊರಹೊದಿಕೆ ಹರಿದು ಡಿಎನ್ಎ ಹೊರಬರುತ್ತದೆ. ಇದನ್ನು ಲೈನ್ ಪ್ರೋಬ್ ಅಸ್ಸೇ ಎನ್ನುವ ವಿಧಾನದಿಂದ ಅನಂತರ ವಿಶ್ಲೇಷಿಸಲಾಗುತ್ತದೆ. ಈ ವಿಧಾನವು ಬ್ಯಾಕ್ಟೀರಿಯಾದ ಡಿಎನ್ಎಯಲ್ಲಿರಬಹುದಾದ ವಿಶಿಷ್ಟ ವಿಕೃತಿಗಳನ್ನು ಗುರುತಿಸಬಲ್ಲದು. ಈ ವಿಕೃತಿಗಳು ಆ ನಿರ್ದಿಷ್ಟ ಬ್ಯಾಕ್ಟೀರಿಯಾ ತಳಿ ರಿಫಾಂಪಿಸಿನ್ ಅಥವಾ ಐಸೋನಿಯಾಸಿಡ್ನಂತಹ ಆಂಟಿಬಯೋಟಿಕ್ಗಳಿಗೆ ರೋಧವನ್ನು ಬೆಳೆಸಿಕೊಂಡಿವೆ ಎನ್ನುವುದರ ಕುರುಹುಗಳು. ಸಾಮಾನ್ಯವಾಗಿ ಕ್ಷಯರೋಗದ ಮಾದರಿಯಿಂದ ಡಿಎನ್ಎಯನ್ನು 7 ಹಂತಗಳಿರುವ 1 ಗಂಟೆಯ ಶ್ರಮ ಅಗತ್ಯ. ಅಲ್ಲದೆ ಇದಕ್ಕಾಗಿ ಉಗುಳಿನ ಮಾದರಿಗಳನ್ನು ಮಂಜುಗಡ್ಡೆಯ ಮೇಲಿಟ್ಟು 48 ಗಂಟೆಯ ಒಳಗೆ ಪ್ರಯೋಗಾಲಯಕ್ಕೆ ಸಾಗಿಸಬೇಕು. ಡಿಎನ್ಎ ಹಾಳಾಗದಂತೆ ತಡೆಯಲು ಇದು ಅಗತ್ಯ. ಆದರೆ ಇದೀಗ ಕ್ವಿಕ್ ಡಿಎನ್ಎ ಕಿಟ್ ಇದೆಲ್ಲವನ್ನು 5 ನಿಮಿಷದಲ್ಲಿ ಮಾಡಬಹುದಾದ 1 ಹಂತದ ಕ್ರಿಯೆಯನ್ನಾಗಿಸಿದೆ. ಟ್ರಾನ್ಸ್ಫಿಲ್ಟರಿನ ಬಳಕೆಯಿಂದ ಕೋಣೆಯ ವಾತಾವರಣದಲ್ಲಿಯೂ ಮಾದರಿಗಳು ಹಲವು ವಾರಗಳ ಕಾಲ ಸ್ಥಿರವಾಗಿರಬಲ್ಲವು. ಇದು ವಿದ್ಯುಚ್ಛಕ್ತಿ ಸರಬರಾಜು ಇಲ್ಲದ ಅಥವಾ ಬಳುವುದೂರದ ಪ್ರದೇಶಗಳಿಗೆ ಸಾಗಿಸುವಾಗ ಉಂಟಾಗುವ ಸವಾಲುಗಳನ್ನು ನಿವಾರಿಸುತ್ತದೆ. ಈ ಸುಧಾರಿತ ಪರೀಕ್ಷೆಗಳು ಸಾಮಾನ್ಯವಾಗಿ ದುರ್ಲಭವರಿಗೂ ದೊರಕುವಂತೆ ಮಾಡುತ್ತದೆ. ಸಂಶೋಧಕರ ಪ್ರಕಾರ ಈ ಅಧ್ಯಯನವು ಸೋಂಕು ಖಚಿತವಾದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿರುವ ಮಾದರಿಗಳನ್ನು ಬಳಸಿದ್ದವು. ಆದರೆ ಸೋಂಕು ಇನ್ನೂ ಖಚಿತವಾಗಿಲ್ಲದ ಹಾಗೂ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವಿರಳವಾಗಿರುವ ಮಾದರಿಗಳಲ್ಲಿಯೂ ಈ ಪರೀಕ್ಷೆ ಫಲ ನೀಡುವುದೇ ಎನ್ನುವುದನ್ನು ಇನ್ನು ಮುಂದಷ್ಟೇ ಪರೀಕ್ಷಿಸಬೇಕಿದೆ. ಜೊತೆಗೆ ಈ ಪರೀಕ್ಷೆ ಬಹಳಷ್ಟು ಔಷಧ ರೋಧಕ ತಳಿಗಳಿಗೆ ನಿರ್ದುಷ್ಟವಾಗಿದ್ದರೂ ಐಎನ್ಎಚ್ಎ ಎನ್ನುವ ಒಂದು ಜೀನ್ ಇರವುಗಳನ್ನು ಪತ್ತೆ ಮಾಡುವಷ್ಟು ಸೂಕ್ಷ್ಮವಿಲ್ಲ. ಬಹುಶಃ ಅದಕ್ಕೆ ಬೇಕಾದ ಪರಿಸ್ಥಿತಿಗಳು ವಿಶಿಷ್ಟವಾಗಿದ್ದರಿಂದಲೋ ಅಥವಾ ಈ ವಿಕೃತಿಗಳೇ ಅಪರೂಪವಾಗಿದ್ದರಿಂದಲೋ ಹೀಗಾಗಿರಬಹುದು ಎನ್ನುವುದು ಸಂಶೋಧಕರ ಅನಿಸಿಕೆ. ಇಂತಹ ಸಂದರ್ಭದಲ್ಲಿ ಪರೀಕ್ಷೆ ನಡೆಸುವ ತಂತ್ರಿಗರಿಗೆ ಫಲವೇನೆನ್ನು ಖಚಿತವಾಗಿ ಹೇಳಲು ಕಷ್ಟವಾಗುತ್ತದೆ. ಅದೇನೇ ಇರಲಿ, ಕಠಿಣ ಸವಾಲೊಡ್ಡುವ ಪರಿಸ್ಥಿತಿಗಳಲ್ಲಿಯೂ ಸರಳವಾಗಿ ಪರೀಕ್ಷೆ ನಡೆಸಲು ಈ ತಂತ್ರ ನೆರವಾಗಿದೆ. ಪ್ರಪಂಚದಲ್ಲಿರುವ ಮಾರಕ ಸೋಂಕು ರೋಗಗಳಲ್ಲಿ ಕ್ಷಯವು ಪ್ರಧಾನವಾಗಿರುವುದು, ಇದರ ರೋಗಾಣುಗಳಲ್ಲಿ ಔಷಧ ರೋಧ ಹೆಚ್ಚಾಗುತ್ತಿರುವುದು ಜಾಗತಿಕವಾಗಿ ತುರ್ತು ಪರಿಸ್ಥಿತಿಯಂತಹ ಸ್ಥಿತಿಯನ್ನು ತಂದಿದೆ. ಭಾರತದಂತಹ ದೇಶಗಳಲ್ಲಿ ರೋಗದ ಮೊದಲ ಲಕ್ಷಣಗಳು ಕಂಡವಿಂದ ರೋಗವನ್ನು ಖಚಿತಪಡಿಸಿಕೊಂಡು ನಿರ್ದಿಷ್ಟ ಚಿಕಿತ್ಸೆಯನ್ನು ಆರಂಭಿಸುವ ನಡುವಿನ ಅವಧಿ ಬಹಳ ದೀರ್ಘ. ಮಾದರಿಗಳ ಸಾಗಾಟವನ್ನು ಸರಳಗೊಳಿಸುವ ಮೂಲಕ, ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸರಾಗಗೊಳಿಸುವ ಮೂಲಕ ಈ ಹೊಸ ಕಿಟ್ ಆ ಕೊರತೆಯನ್ನು ತುಂಬಲಿದೆ. ಈ ಸುದ್ದಿಯನ್ನು ರಿಸರ್ಚ್ ಮ್ಯಾಟರ್ಸ್ ಪ್ರಕಟಿಸಿದೆ.
1: ಚುಟುಕು ಚುರುಕು.
3: ಅತಿ ಉದ್ದದ ಮಂಜಿನ ಕೊರೆ. ಕೊಳವೆ ಬಾವಿ ಕೊರೆಯುವಾಗ ಹೊರಹೊಮ್ಮುನ ಮಣ್ಣು ಕಲ್ಲಿನ ಕೊರೆ ತುಂಡುಗಳು ಎಷ್ಟು ಉದ್ದ ಇರಬಹುದು? ಹೆಚ್ಚು ಎಂದರೆ ಒಂದೆರಡು ಮೊಳ ಇರಬಹುದು ಅಲ್ಲವೇ? ಆದರೆ ಇದೀಗ ಅಂಟಾರ್ಟಿಕಾದಲ್ಲಿ ಜಾರಿಯಲ್ಲಿರುವ ಸ್ವೈಸ್ ಟು ಸಿ ಎನ್ನುವ ಯೋಜನೆ ಸಾಗರದ ತಳವನ್ನು ಕೊರೆದು 228 ಮೀಟರ್ ಉದ್ದ ಇರುವ ಮಂಜಿನ ಕೊರೆಯನ್ನು ಹೊರತೆಗೆದಿದೆಯಂತೆ. ಇದು ಬಹಳ ಆಳದಿಂದ ಎತ್ತಿದ ಕೊರೆಯಲ್ಲ. ಇದಕ್ಕೂ ಹಿಂದೆ ಸುಮಾರು 3 ಕಿಲೋಮೀಟರು ಆಳದಿಂದಲೂ ಕೊರೆಯನ್ನು ಕೊರೆಯಲಾಗಿತ್ತು. ಆದರೆ ಇದು ಒಂದಿಷ್ಟು ಚೂರಾಗದ ಇಡೀ ಕೊರೆ, ವಂದೇ ಭಾರತ್ ರೈಲಿನ ಅರ್ಧದಷ್ಟು ಉದ್ದದ ತುಣುಕಂತೆ. ಇದರ ಬುಡದಲ್ಲಿರುವ ಮಂಜು ಸುಮಾರು 2.5 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದ್ದು ಎಂದು ಅಂದಾಜಿಸಲಾಗಿದೆ. ಅಂದರೆ ಈ ಕೊರೆಯ ಬುಡದಲ್ಲಿನ ಮಂಜನ್ನು ಅಧ್ಯಯನ ಮಾಡಿದರೆ 2.5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ವಾತಾವರಣ ಹೇಗಿತ್ತು ಎಂದು ತಿಳಿಯುವುದು ಸಾಧ್ಯ.
4: ಬಣ್ಣದ ಜೀವ ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸ್ಸೆಲ್ ವ್ಯಾಲಿಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ. ಪ್ರಾಣಿಗಳ ಬಣ್ಣಗಳು ಸಂಚಿಕೆ 2. ದೀರ್ಘಕಾಲದಿಂದ ಪ್ರಕೃತಿ ವಿಜ್ಞಾನಿಗಳಿಗೆ ಬಣ್ಣ ಜೀವಿಗಳ ವಿಶ್ವಾಸಾರ್ಹ ಮತ್ತು ವಿಶಿಷ್ಟ ಹಾಗೂ ಪ್ರಮುಖ ಗುಣವಿರಬಹುದು ಎಂದಾಗಲಿ ಅನಿಸಿರಲಿಲ್ಲ. ಬಣ್ಣಗಳಲ್ಲಿಯೇ ಅಸಂಖ್ಯ ವ್ಯತ್ಯಾಸಗಳು ಕಂಡಿದ್ದರಿಂದ ಈ ಭಾವನೆ ಬೆಳೆದಿತ್ತು. ಕರಿ ಹಕ್ಕಿಗಳಲ್ಲಿ ನವಿಲುಗಳಲ್ಲಿ ಕಾಣುವ ಬಿಳಿಯ ಹಕ್ಕಿಗಳು, ಕರಿ ಬಣ್ಣದ ಚಿರತೆ, ಬ್ಲೂಬೆಲ್ ಗಿಡಗಳಲ್ಲಿ ತೋರುವ ಬಿಳಿ ಹೂಗಳು, ಬಾಳೆಸೊಪ್ಪು ಅಥವಾ ಹಾಲು ಮನೆ ಎನ್ನುವ ಮಿಲ್ಕ್ವರ್ಟ್ ಗಿಡಗಳಲ್ಲಿ ಕಾಣುವ ಬಿಳಿ, ನೀಲಿ ಹಾಗೂ ಊದಾ ಬಣ್ಣಗಳಿಂದಾಗಿ ಬಣ್ಣವೆನ್ನುವುದು ಸ್ಥಿರವಾದ ಗುಣವಲ್ಲ ಎಂಬ ನಂಬಿಕೆ ಹುಟ್ಟಿತ್ತು. ಜೀವಿಯ ಗುಣವಾಗಿ ಬಣ್ಣ ಅಷ್ಟೇನು ಪ್ರಮುಖವಲ್ಲ, ಆಕಾರ ರಚನೆಯಂತಹ ಗುಣ ಅದಲ್ಲ ಎನ್ನಿಸಿತ್ತು. ಆದರೆ ಈಗ ಪ್ರಮಾಣ ಹೆಚ್ಚಿದ್ದರೂ ಈ ರೀತಿಯ ವೈವಿಧ್ಯಮಯವಾದ ಬಣ್ಣಗಳ ವಿದ್ಯಮಾನ ಬಣ್ಣಗಳು ವಿಶೇಷ ಸ್ಥಿರವಾದೊಂದು ಗುಣವೆಂಬುದು ನಂಬಿಕೆ. ಪ್ರಾಣಿಗಳು ಹಾಗೂ ಸಸ್ಯಗಳಲ್ಲಿ ಬಹಳಷ್ಟು ಪ್ರಭೇದಗಳ ಜೀವಿಗಳಲ್ಲಿಯೂ ಅದಕ್ಕೆ ವಿಶಿಷ್ಟವಾದ ಅತ್ಯಲ್ಪ ವ್ಯತ್ಯಾಸ ತೋರುವ ಬಣ್ಣಗಳಿವೆ ಎಂದು ತಿಳಿದಿದೆ. ಅತಿ ಪುಟ್ಟ ಚುಕ್ಕೆಯೂ ಕೂಡ ಆ ಪ್ರಭೇದದ ಲಕ್ಷಾಂತರ ಜೀವಿಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಬಯಲಲ್ಲಿ ಬೆಳೆಯುವ ಬಟರ್ ಕಪ್ಗಳೆಲ್ಲವೂ ಹಳದಿ ಹೂಗಳನ್ನು, ಗಸಗಸೆ ಕೆಂಪು ಹೂಗಳನ್ನು ತಳೆಯುತ್ತವೆ. ಚಿಟ್ಟೆಗಳು ಹಾಗೂ ಹಕ್ಕಿಗಳ ಮೈಮೇಲಿರುವ ಪ್ರತಿಯೊಂದು ಚುಕ್ಕೆ ಮತ್ತು ಪಟ್ಟೆಯ ಬಣ್ಣ ಅದೇ ಜಾತಿಯ ಸಾವಿರಾರು ಜೀವಿಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಯಾವುದೇ ಕುಲದ ಜೀವಿಗಳೆಲ್ಲದರಲ್ಲಿಯೂ ಒಂದೇ ಬಣ್ಣ ಇರುವುದು ಸಾಮಾನ್ಯ. ಜೊತೆಗೆ ಇಡೀ ಕುಲ ಇಲ್ಲವೇ ಪ್ರಭೇದದ ಜೀವಿಗಳ ಇತರೆ ಗುಂಪುಗಳಲ್ಲಿಯೂ ಬಣ್ಣ ಏಕತೆರನಾಗಿರುವುದನ್ನು ಕಾಣುತ್ತೇವೆ. ಜೆನಿಸ್ಟಾ ಕುಲದ ಎಲ್ಲ ಗಿಡಗಳ ಹೂಗಳು ಹಳದಿ, ಹಾಲವಾಣಗಳದ್ದು ಕೆಂಪು, ದುಂಬಿಗಳ ಕುಲಗಳೆಲ್ಲದರ ಜೀವಿಗಳು ಕರಿಬಣ್ಣದವು, ಡೆಂಡ್ರೋಕೆಲಾಪ್ಟಿ ಕುಲದ ಮರ ಹಕ್ಕಿಗಳೆಲ್ಲವೂ ಕಂದು ಬಣ್ಣದವು. ಹಾಗೆಯೇ ಚಿಟ್ಟೆಗಳಲ್ಲಿಯೂ ಲಿಕ್ಸೇನಾ ಕುಲದ ಪ್ರಭೇದಗಳೆಲ್ಲವೂ ಹೆಚ್ಚು ಕಡಿಮೆ ನೀಲಿ ಬಣ್ಣದವು. ಅದೇ ಪೊಂಶಿಯಾದ ಪ್ರಭೇದಗಳೆಲ್ಲವೂ ಅಚ್ಚ ಬಿಳಿ, ಕೆಲಿಡ್ರಿಯಾಗಳೆಲ್ಲವೂ ಹಳದಿಯೇ. ಜೀವಿ ಜಗತ್ತಿನ ಮೇಲೆ ಹೀಗೆ ಕಣ್ಣಾಡಿಸಿದರೂ ಬಣ್ಣ ಎನ್ನುವುದು ಮೇಲ್ನೋಟಕ್ಕೆ ತೋರುವಂತೆ ಅಸ್ಥಿರ ಅಥವಾ ಅಮುಖ್ಯವಾದಂತಹ ಗುಣವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನಷ್ಟು ಪರೀಕ್ಷಿಸಿದಾಗ ಪ್ರಕೃತಿಯಲ್ಲಿ ಬಣ್ಣಕ್ಕೇನೋ ಉದ್ದೇಶ ಇರಬೇಕು ಎನ್ನುವ ತೀರ್ಮಾನಕ್ಕೆ ಬರುತ್ತೇವೆ. ವೈವಿಧ್ಯ ಹಾಗೂ ಸೌಂದರ್ಯಗಳಿಗಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಬಣ್ಣದ ಕೆಲಸವೇನು ಎನ್ನುವುದು ನಮ್ಮ ಅಧ್ಯಯನಗಳ ಗುರಿಯಾದರೆ ಹಲವು ಗುಟ್ಟುಗಳು ಹೊರಬೀಳಬಹುದು. ಬಣ್ಣ ಏಕಿದೆ ಎನ್ನುವ ಬಗ್ಗೆ ಈಗಾಗಲೇ ಮಂಡನೆಯಾಗಿರುವ ವಾದಗಳನ್ನು ಪರಿಗಣಿಸಿದರೆ ಜೀವಿ ಜಗತ್ತಿನಲ್ಲಿರುವ ಬಣ್ಣದ ಕುರಿತಾದ ಅಸಂಖ್ಯ ಸಂಗತಿಗಳನ್ನು ಅರ್ಥವತ್ತಾಗಿ ವಿಂಗಡಿಸಬಹುದು. ಸೂರ್ಯನ ಬೆಳಕು ಹಾಗೂ ಶಾಖಗಳ ನೇರ ಪ್ರಭಾವದಿಂದಾಗಿ ಬಣ್ಣಗಳು ಹುಟ್ಟಿರಬೇಕು ಎನ್ನುವುದು ಜನಪ್ರಿಯವಾದ ಇಂತಹ ಒಂದು ವಾದ. ಬಹಳಷ್ಟು ಪ್ರಕೃತಿ ವಿಜ್ಞಾನಿಗಳು ಈಗಲೂ ಇದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪುತ್ತಾರೆ. ಉಷ್ಣ ಪ್ರದೇಶಗಳಲ್ಲಿರುವ ಅಸಂಖ್ಯ ಹಕ್ಕಿಗಳು, ಕೀಟಗಳು ಹಾಗೂ ಹೂಗಳ ಬಣ್ಣ ಗಾಢವಾಗಿರುವುದೇಕೆ ಎನ್ನುವುದನ್ನು ಇದು ವಿವರಿಸುತ್ತದೆ. ಆದರೆ ಇಲ್ಲಿಯೂ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತದೆ. ಒಟ್ಟಾರೆ ಜೀವಿ ಪ್ರಭೇದಗಳ ಸಂಖ್ಯೆಯನ್ನು ಹೋಲಿಸಿದರೆ ಉಷ್ಣ ಪ್ರದೇಶದ ಜೀವಿಗಳಲ್ಲಿ ಬಣ್ಣವು ಸಮಶೀತೋಷ್ಣ ಪ್ರದೇಶದಲ್ಲಿರುವವುಗಳಿಗಿಂತಲೂ ಹೆಚ್ಚಿದೆಯೇ? ಹಾಗೆ ನಮಗೆ ಅನ್ನಿಸಿದರೂ ಈ ನಿಯಮಕ್ಕೆ ಅಪವಾದವೆನ್ನಿಸುವ ಹಾಗೂ ಬಿಸಿಲು ಮತ್ತು ಶಾಖದ ಪ್ರಭಾವವಲ್ಲದೆ ಬೇರೆ ಕಾರಣಗಳು ಬಣ್ಣಗಳಿಗೆ ಇರಬಹುದು ಎಂದು ಕಾಣಿಸುವ ಸ್ಪಷ್ಟ ಉದಾಹರಣೆಗಳು ಇರಬಹುದೇ ಎಂದು ಪ್ರಶ್ನಿಸಬೇಕಾಗುತ್ತದೆ. ಇದು ಹೆಚ್ಚು ಮುಖ್ಯವಾಗಿದ್ದರಿಂದ ಸ್ವಲ್ಪ ವಿವರವಾಗಿಯೇ ಪ್ರಶ್ನಿಸಬೇಕಾಗುತ್ತದೆ. ಬಣ್ಣದ ಸಿರಿ ಇರುವ ಹಕ್ಕಿಗಳು ಹಾಗೂ ಚಿಟ್ಟೆಗಳ ಸಂಖ್ಯೆ ಉಷ್ಣ ಪ್ರದೇಶದಲ್ಲಿ ಸಮಶೀತೋಷ್ಣ ಹಾಗೂ ಶೀತ ಪ್ರದೇಶಗಳಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಎನ್ನುವುದು ನಿರ್ವಿವಾದವೇ. ಆದರೆ ಅಷ್ಟಕ್ಕೆ ಬಣ್ಣವಿರುವ ಜೀವಿಗಳ ಪ್ರಮಾಣ ಬಣ್ಣಗೇಡಿಗಳಿಗಿಂತಲೂ ಹೆಚ್ಚು ಎನ್ನುವುದನ್ನು ಖಚಿತವಾಗಿ ಹೇಳಲಾಗದು. ಉಷ್ಣ ಪ್ರದೇಶದಲ್ಲಿಯೂ ಬಹುತೇಕ ಪಕ್ಷಿಗಳು ಹಾಗೂ ಪ್ರಾಣಿಗಳ ಬಣ್ಣ ಮಸುಕಾಗಿಯೇ ಇರುತ್ತವೆ ಎಂದು ಪ್ರಕೃತಿ ವಿಜ್ಞಾನಿಗಳು ಪ್ರಾಣಿ ಸಂಗ್ರಾಹಕರಿಗೂ ಗೊತ್ತಿರುವ ಸಂಗತಿ. ನೂರಾರು ಪ್ರಭೇದಗಳಲ್ಲಿ ಯಾವುದರಲ್ಲಿಯೂ ಚಿಟಿಕೆಯಷ್ಟು ಹೊಳೆಯುವ ಬಣ್ಣ ತೋರದ ಜೀವಿ ಕುಟುಂಬಗಳಿವೆ. ಪೂರ್ವಾರ್ಧ ಗೋಳದಲ್ಲಿರುವ ಟಿಮಾಲಿಡೆ ಹಾಗೂ ಪಶ್ಚಿಮಾರ್ಧ ಗೋಳದಲ್ಲಿರುವ ಡೆಂಡ್ರೋಕೊಲಾಪ್ಟಿಡೆ ಇಂತಹ ಪಕ್ಷಿ ಕುಟುಂಬಗಳು. ಅಲ್ಲದೆ ಜಗತ್ತಿನ ಎಲ್ಲೆಡೆ ಹರಡಿರುವ ಕೆಲವು ಪಕ್ಷಿ ವರ್ಗಗಳ ಉಷ್ಣ ಪ್ರದೇಶದ ಪ್ರಭೇದಗಳ ಬಣ್ಣ ಸಮ ಶೀತೋಷ್ಣ ಪ್ರದೇಶದಲ್ಲಿರುವವುಗಳಿಗಿಂತಲೂ ಬಹಳವೇನೂ ವ್ಯತ್ಯಾಸವಿರುವುದಿಲ್ಲ. ಥ್ರಶ್, ರೆನ್ ಮೊದಲಾದ ಹಾಡು ಹಕ್ಕಿಗಳು, ನತ್ತಿಂಗ ಅಥವಾ ನೈಟ್ ಜಾರ್ ಗಿಡುಗಗಳು, ಗೌಜಲಕ್ಕಿ ಅಥವಾ ಗ್ರೌಸ್, ಗೊರವಗಳು ಹಾಗೂ ಸ್ನೈಪ್ ಅಥವಾ ಉಲ್ಲಂಕಿಗಳು ಇಂತಹ ಹಕ್ಕಿಗಳ ಗುಂಪುಗಳು. ಉಷ್ಣ ಪ್ರದೇಶದಲ್ಲಿನ ಬಿಸಿಲು ಹಾಗೂ ಶಾಖ ಬಣ್ಣವನ್ನು ಪ್ರಭಾವಿಸುತ್ತವೆ ಎನ್ನುವುದಾದರೆ ಆಕಾರ, ಗಾತ್ರ, ನೆಲೆ ಮುಂತಾದವುಗಳಲ್ಲಿ ವ್ಯತ್ಯಾಸವನ್ನು ತೋರುವ ಈ ಹಕ್ಕಿಗಳ ಬಣ್ಣಗಳು ಮಾತ್ರ ಉಷ್ಣ ಪ್ರದೇಶ ಹಾಗೂ ಶೀತ ಪ್ರದೇಶದಲ್ಲಿ ಬೇರೆಯಲ್ಲ ಎನ್ನುವುದು ಅಚ್ಚರಿ ತರುತ್ತದಷ್ಟೇ. ಉಷ್ಣ ಪ್ರದೇಶದಲ್ಲಿ ಕಾಣಿಸುವ ಪಿಟ್ಟ, ಹರಟೆಮಲ್ಲ, ಟೂಕನ್ನು ಹಾಗೂ ಕಾಕರ್ಣಿಗಳಂತಹ ಬಣ್ಣ ಬಣ್ಣದ ಹಕ್ಕಿಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ಅಥವಾ ಸಂಪೂರ್ಣವಾಗಿ ಉಷ್ಣ ಪ್ರದೇಶದ ವಾಸಿಗಳು. ಆದರೆ ಅಷ್ಟೇ ಪ್ರಮಾಣದಲ್ಲಿ ಮಂಕು ಬಣ್ಣದ ಹಕ್ಕಿ ವರ್ಗಗಳು, ಮಂಕು ಬಣ್ಣ ಹಾಗೂ ಬಣ್ಣ ಬಣ್ಣದ ಪ್ರಭೇದಗಳೆರಡೂ ಇರುವ ಗುಂಪುಗಳೂ ಇರುವುದರಿಂದ ಉಷ್ಣ ಪ್ರದೇಶದಲ್ಲಿನ ಉಗ್ರ ಬಿಸಿಲು ಹಾಗೂ ಶಾಖಕ್ಕೂ ಸಂಬಂಧವಿದೆ ಎನ್ನುವುದಕ್ಕೆ ಇದು ಬಲವಾದ ಪುರಾವೆ ಅಲ್ಲ. ಹಾಗೆಯೇ ಶೀತ ಮತ್ತು ಸಮಶೀತೋಷ್ಣ ಪ್ರದೇಶದಲ್ಲಿರುವ ಹಲವು ವರ್ಗಗಳಲ್ಲಿ ಉಷ್ಣ ಪ್ರದೇಶದ ಹಕ್ಕಿಗಳಿಗಿಂತಲೂ ಸುಂದರವಾದ ಬಣ್ಣವಿರುವ ಪ್ರಭೇದಗಳು ಹುಟ್ಟಿವೆ. ಆರ್ಕ್ಟಿಕ್ ಬಾತುಗಳು ಮತ್ತು ಜಲಪಕ್ಷಿಗಳು ಉಷ್ಣ ಪ್ರದೇಶದವುಗಳಿಗಿಂತಲೂ ಸುಂದರ. ಈ ವರ್ಗದ ಹಕ್ಕಿಗಳಲ್ಲಿ ಅಮೆರಿಕ ಖಂಡದ ಸಮಶೀತೋಷ್ಣ ಪ್ರದೇಶಗಳು ಹಾಗೂ ಉತ್ತರ ಚೀನಾದ ಶೀತ ಪ್ರದೇಶಗಳಲ್ಲಿರುವ ದೊಡ್ಡ ಬಾತುಗಳ ಬಣ್ಣ ಅತಿರಂಜನೀಯವಾದಂಥವು. ಉದ್ದನೆಯ ಬಾಲದ ಬಣ್ಣದ ಹಕ್ಕಿಯ ವರ್ಗವಾದ ಫೆಸೆಂಟುಗಳಲ್ಲಿ ಉತ್ತರ ಚೀನಾ ಹಾಗೂ ಮಂಗೋಲಿಯಾದಂತಹ ಶೀತ ಪ್ರದೇಶಗಳಲ್ಲಿರುವ ಗೋಲ್ಡ್ ಮತ್ತು ಸಿಲ್ವರ್ ಫೆಸೆಂಟುಗಳು ಹಾಗೂ ಈಶಾನ್ಯ ಹಿಮಾಲಯದಲ್ಲಿರುವ ಇಂಪೀರಿಯನ್ ಪೆಸೆಂಟುಗಳು, ಉಷ್ಣ ಪ್ರದೇಶದ ನವಿಲುಗಳು ಮತ್ತು ಏಷ್ಯಾದ ಫೈರ್ ಬ್ಯಾಕ್ಡ್ ಪೆಸೆಂಟುಗಳಿಗಿಂತಲೂ ಅಮೋಘವಾಗಿವೆ. ಇದರೊಟ್ಟಿಗೆ ಇನ್ನೊಂದು ಸ್ವಾರಸ್ಯಕರ ವಿಷಯವೂ ಇದೆ. ಉಷ್ಣ ಪ್ರದೇಶದ ಬಣ್ಣ ಬಣ್ಣದ ಹಕ್ಕಿಗಳೆಲ್ಲವೂ ಬಹುತೇಕ ಸೂರ್ಯನ ಬೆಳಕು ಬೀಳದಂತೆ ತಡೆಯುವ ಕಾಡಿನ ವಾಸಿಗಳು. ಇವುಗಳಲ್ಲಿ ಬಹುತೇಕ ಸದಾ ಮೋಡಗಳಿಂದ ಆವೃತವಾಗಿರುವ ಭೂಮಧ್ಯ ರೇಖೆಯ ಆಸುಪಾಸಿನ ಪ್ರದೇಶಗಳಲ್ಲಿ ಯಥೇಚ್ಛವಾಗಿವೆ. ಬೆಳಕು ಹಾಗೂ ಶಾಖ ಯಥೇಚ್ಛವಾಗಿರುವ ಸಹಾರ ಹಾಗೂ ಇತರೆ ಮರುಭೂಮಿಗಳಲ್ಲಿ ಮಣ್ಣಿನಂತಹ ಮಂಕು ಬಣ್ಣದ ಪಕ್ಷಿಗಳೇ ಹೆಚ್ಚು. ಗ್ಯಾಲಪಗೋಸ್ ದ್ವೀಪಗಳಲ್ಲಿನ ಬಣ್ಣದ ಹಕ್ಕಿಗಳ ಕಥೆ ಇನ್ನೂ ಸ್ವಾರಸ್ಯಕರ. ಭೂಮಧ್ಯ ರೇಖೆ ಬಳಿಯೇ ದಕ್ಷಿಣ ಅಮೆರಿಕ ಖಂಡಕ್ಕೆ ಬಹಳ ನಿಕಟವಾಗಿರುವ ಈ ದ್ವೀಪಗಳಲ್ಲಿ ಇರುವ ಪಕ್ಷಿಗಳಲ್ಲಿ ಬಹುತೇಕ ಬಹುರಂಗಿಗಳಾದರೂ ಒಟ್ಟಾರೆ ದ್ವೀಪದ ಗಿಡಗಂಟಿಗಳ ಸ್ವರೂಪ ಎಷ್ಟರ ಮಟ್ಟಿಗೆ ಮಂಕು ಬಣ್ಣ ಎಂದರೆ ಡಾರ್ವಿನ್ನನಿಗೆ ಈ ಪ್ರದೇಶ ಪಟಗೋನಿಯಾದಂತಹ ಶೀತ ಹಾಗೂ ಬರಡು ಪ್ರದೇಶವನ್ನು ನೆನಪಿಸಿತ್ತಂತೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಭಾರತಿ ಹಾಗೂ

0: ಮಿನಿ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: ಎಪಿಸೋಡ್ 61 ತಮ್ಮೆಲ್ಲರಿಗೂ ಸ್ವಾಗತ. ಬಯೋಮ್, ಇಂಗ್ಲಿಷ್ನಲ್ಲೂ ಕನ್ನಡದಲ್ಲಿಯೂ ಬಯೋಮ್ ಎಂದೇ ಕರೆಯಬಹುದು, ಅಥವಾ ಜೀವ ವ್ಯವಸ್ಥೆ, ಪರಿಸರ ವ್ಯವಸ್ಥೆ. ಧ್ರುವ ಪ್ರದೇಶ ಮತ್ತು ಭೂಮಧ್ಯ ರೇಖೆಯ ನಡುವಣ ವಾಯುಗುಣದಲ್ಲಿ ವ್ಯತ್ಯಾಸಗಳ, ಅಂದರೆ ತಾಪಮಾನ, ಮಳೆಯ ಪ್ರಮಾಣ, ಸೂರ್ಯನ ಬೆಳಕು ಮತ್ತು ಮಣ್ಣಿನ ಗುಣಲಕ್ಷಣಗಳ ವ್ಯತ್ಯಾಸಗಳಿಂದ ವಿವಿಧ ಬಗೆಯ ಬಯೋಮ್ಗಳು ಉಂಟಾಗುತ್ತವೆ. ತಂಡ್ರಾ ಮತ್ತು ಟೈಗಾ ಬಯೋಮ್ಗಳು ಹಿಮವೃತ ಧ್ರುವಗಳ ಹಾಗೂ ಅವುಗಳ ಸುತ್ತಲ ಪ್ರದೇಶದಲ್ಲಿ ಹರಡಿಕೊಂಡಿವೆ. ತೇವಾಂಶ ಹೆಚ್ಚಾಗಿರುವ ಭೂಮಧ್ಯ ಪ್ರದೇಶದಲ್ಲಿ ಮಳೆಯ ಕಾಡುಗಳಿವೆ. ಉಪ ಉಷ್ಣವಲಯದಲ್ಲಿ ಮರುಭೂಮಿಗಳು, ಮೆಡಿಟರೇನಿಯನ್ ಪ್ರದೇಶದಲ್ಲಿ ಕುರುಚಲು ಕಾಡುಗಳು ಹಬ್ಬಿವೆ. ಪ್ರಪಂಚದಲ್ಲಿ ಒಟ್ಟು 9 ಬಯೋಮ್ಗಳನ್ನು ಗುರುತಿಸಲಾಗಿದೆ. ಪರ್ವತಗಳು ಈ ಬಯೋಮ್ಗಳ ಭಾಗಗಳೇ ಆಗಿವೆ. ಆದಾಗ್ಯೂ ಕೆಲವು ಪರಿಸರ ವಿಜ್ಞಾನಿಗಳು ಪರ್ವತಗಳನ್ನು ಒಂದು ಪ್ರತ್ಯೇಕ ಬಯೋಮ್ಗಳೆಂದು ಗುರುತಿಸಿರುತ್ತಾರೆ. ಇದಕ್ಕೆ ಕಾರಣ ಪರ್ವತಗಳ ಶೃಂಗೀಯ ವಲಯಗಳು, ವರ್ಟಿಕಲ್ ಆಲ್ಟಿಟ್ಯೂಡ್ ಆರ್ ವರ್ಟಿಕಲ್ ಝೋನ್. ವಿವಿಧ ಬಯೋಮ್ಗಳನ್ನು ಈ ಕೆಳಗೆ ವಿವರಿಸಲಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು ಅಥವಾ ಉಷ್ಣವಲಯದ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನಾ, ಉಷ್ಣವಲಯದ ಉದುರೆಲೆಯ ಅರಣ್ಯಗಳು, ಮಾನ್ಸೂನ್ ಪ್ರದೇಶ, ಹುಲ್ಲುಗಾವಲು ಅಥವಾ ಸಮತೀತೋಷ್ಣ ವಲಯ ಸೆಟ್ಗಳು, ಮರುಭೂಮಿಗಳು ಅಥವಾ ಉಷ್ಣ ಮರುಭೂಮಿಗಳು, ಟೈಗಾ ಮುಖ್ಯವಾಗಿ ಸೂಜಿ ಮನೆಯೆಲೆಯ ಅಥವಾ ಶಂಕುಧಾರಿ ವೃಕ್ಷಗಳ ಪ್ರದೇಶ, ಮೆಡಿಟರೇನಿಯನ್ ಪ್ರದೇಶ, ಕುರುಚಲು ಕಾಡು ಮತ್ತು ಚಾಪೆರಲ್, ತಂಡ್ರಾ ಶೀತ ಮರುಭೂಮಿಗಳು, ಸಮತೀತೋಷ್ಣ ವಲಯಗಳ ಕಾಡುಗಳು, ಉಷ್ಣವಲಯದ ಕಾಡುಗಳು. ಈ ಕಾಡುಗಳು ಉಷ್ಣವಲಯದಲ್ಲಿ, ಅದಲ್ಲೂ ಭೂಮಧ್ಯ ರೇಖೆಯಿಂದ 10 ಉತ್ತರ ಅಕ್ಷಾಂಶದಿಂದ 10 ದಕ್ಷಿಣ ಅಕ್ಷಾಂಶದವರೆಗೆ ಹಬ್ಬಿವೆ. ಈ ಕಾಡುಗಳು ಆಫ್ರಿಕಾದ ಕಾಂಗೋ ಬಯಲುಗಳು, ದಕ್ಷಿಣ ಅಮೆರಿಕದ ಅಮೆಜಾನ್ ಗ್ವಯಾನಾಸ್ ಪ್ರಾಂತ್ಯದಲ್ಲಿ, ಏಷ್ಯಾದ ಮಲೇಷ್ಯಾ, ಇಂಡೋನೇಷ್ಯಾ, ನ್ಯೂಗಿನಿ ಮತ್ತು ಫಿಲಿಪೈನ್ಸ್ಗಳಲ್ಲಿ ಕಂಡುಬರುತ್ತವೆ. ಇಲ್ಲಿನ ಉಷ್ಣತೆ ವರ್ಷವಿಡೀ ಸರಾಸರಿ 25 ಸೆಂಟಿಗ್ರೇಡ್ನಿಂದ 30 ಸೆಂಟಿಗ್ರೇಡ್ವರೆಗೆ ಇರುತ್ತದೆ. ಇಲ್ಲಿ ವರ್ಷದ ಹೆಚ್ಚಿನ ಭಾಗ ಮಳೆ ಬೀಳುತ್ತದೆ. ವಾರ್ಷಿಕ ಮಳೆ ಸರಾಸರಿ 150-350 ಸೆಂಟಿಮೀಟರ್ಗಳಿಗೆವರೆಗೆ ಇರುತ್ತದೆ. ಸಂವಹನದಿಂದ ಸಂಜೆ ಗುಡುಗಿನಿಂದ ಕೂಡಿದ ಮಳೆಯಾಗುತ್ತದೆ. ಇಂಥ ಹವಾಗುಣ ಇಲ್ಲಿನ ಸಮೃದ್ಧವಾದ ಸಸ್ಯ ಸಂಪತ್ತಿಗೆ ಕಾರಣವಾಗಿದೆ. ಇಲ್ಲಿನ ಅರಣ್ಯಗಳು ಯಾವಾಗಲೂ ಹಸಿರಾಗಿರುತ್ತವೆ, ಅಂದರೆ ಸಸ್ಯಗಳ ಎಲೆಗಳು ಒಂದೇ ಕಾಲದಲ್ಲಿ ಉದುರದೆ ಇರುವುದರಿಂದ ಸಸ್ಯಗಳು ಯಾವಾಗಲೂ ಕಾಲಚಕ್ರದಲ್ಲಿಯೂ ಬೋಳಾಗಿ ಕಾಣದೆ ಸದಾಕಾಲ ಹಸಿರಾಗಿ ಕಂಗೊಳಿಸುತ್ತವೆ. ಆದ್ದರಿಂದ ಈ ಕಾಡುಗಳು ನಿತ್ಯ ಹರಿದ್ವರ್ಣದ ಕಾಡುಗಳೆಂದು ಪ್ರಸಿದ್ಧಿ ಪಡೆದಿವೆ. ದಟ್ಟವಾದ ಈ ಅರಣ್ಯಗಳಲ್ಲಿ ಮರಗಳು ಸುಮಾರು 40

50 ಮೀಟರ್ಗಳಷ್ಟು ಎತ್ತರವಾಗಿ ಬೆಳೆಯುತ್ತವೆ. ಗಟ್ಟಿಯಾದ ಕಾಂಡವಿರುವ ಈ ವೃಕ್ಷಗಳು ಬಹಳ ಬೆಲೆ ಬಾಳುತ್ತವೆ. ಉದಾಹರಣೆಗೆ ಮಹಾಗನಿ, ಬೀಟೆ, ಎಬೋನಿ ಇತ್ಯಾದಿ. ಈ ಕಾಡುಗಳಲ್ಲಿ ಅನೇಕ ಥರದ ಬಳ್ಳಿಗಳು, ಪುಷ್ಪ ಸಸ್ಯಗಳು, ಪರೋಪಜೀವಿಗಳು ಇವೆ. ಸಸ್ಯ ವೈವಿಧ್ಯತೆಯಂತೆಯೇ ಇಲ್ಲಿ ಪ್ರಾಣಿ ವೈವಿಧ್ಯತೆಯೂ ಇದೆ. ಇಲ್ಲಿ ವಿವಿಧ ಥರದ ಕೀಟಗಳು, ಮಂಗಗಳು, ಮರಹಲ್ಲಿಗಳು, ವಿಷಸರ್ಪಗಳು, ಹಾರುವ ಅಳಿಲುಗಳು, ಕರಡಿಗಳು, ಆನೆಗಳು, ಖಡ್ಗಮೃಗಗಳು, ಹುಲಿಗಳು, ಚಿರತೆಗಳು ಕಂಡುಬರುತ್ತವೆ. ಜೀವವೈವಿಧ್ಯದ ದೃಷ್ಟಿಯಿಂದ ಇದು ಪ್ರಮುಖ ಭೂ ಪರಿಸರ ವ್ಯವಸ್ಥೆಯಾಗಿದೆ. ಉಷ್ಣವಲಯದ ಕಾಡುಗಳು ಜಗತ್ತಿನ ಸುಮಾರು 7% ಭಾಗವನ್ನು ಆಕ್ರಮಿಸಿಕೊಂಡಿವೆ. ಸುಮಾರು 40% ಜೀವವೈವಿಧ್ಯ ಈ ಅರಣ್ಯಗಳಲ್ಲಿ ಕಾಣಸಿಗುತ್ತದೆ. ಈ ಪ್ರದೇಶದಲ್ಲಿ ಜನಸಂದಣಿ ಅತ್ಯಂತ ಕಡಿಮೆ. ಇಲ್ಲಿನ ಆದಿವಾಸಿ ಜನಾಂಗಗಳು ಆಧುನಿಕ ನಾಗರಿಕತೆಯಿಂದ ದೂರವಿದ್ದು ಗುಂಪುಗಳಲ್ಲಿ ಬೇಟೆಯಾಡುತ್ತಾರೆ ಮತ್ತು ಗೆಡ್ಡೆಗೆನಸುಗಳ ಸಂಗ್ರಹದಿಂದ ಬದುಕುತ್ತಾರೆ. ಇಲ್ಲಿನ ಮುಖ್ಯ ಆದಿವಾಸಿಗಳೆಂದರೆ ಕಾಂಗೋ ತೀರದ ಪಿಗ್ಮಿಗಳು, ಮಲೇಷ್ಯದ ಸಿಮಂಗಳು, ಬೋರ್ನಿಯದ ಡಯಾಕರು, ಅಮೆಜಾನ್ನ ಇಂಡಿಯನ್ನರು. ಉಷ್ಣವಲಯದ ಕಾಡುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳಾಗಿ ಮತ್ತು ಟೀ, ಕಾಫಿ, ರಬ್ಬರ್, ಕೊಕ್ಕೋ, ಬಾಳೆ, ತೆಂಗು ಮೊದಲಾದ ತೋಟಗಾರಿಕೆಗಾಗಿ ಸತತವಾಗಿ ಕಡಿಯುತ್ತಿರುವುದರಿಂದ ಇವು ತ್ವರಿತವಾಗಿ ನಾಶವಾಗುತ್ತಿವೆ. ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನ, ಇದು 5-20 ° ಮಧ್ಯೆ ಭೂಮಧ್ಯ ರೇಖೆಯ ಉತ್ತರ ಹಾಗೂ ದಕ್ಷಿಣದಲ್ಲಿ ಕಂಡುಬರುತ್ತವೆ. ಸವನ್ನಾದಲ್ಲಿ ಬರುವ ಮುಖ್ಯ ಪ್ರದೇಶಗಳೆಂದರೆ ಆಫ್ರಿಕಾದ ಮಧ್ಯಭಾಗ, ಸೂಡಾನ್, ಸೆನೆಗಲ್, ನೈಜರ್, ಗಿನಿ ಮುಂತಾದವು. ದಕ್ಷಿಣ ಅಮೆರಿಕದ ಬ್ರಾಜಿಲ್ ಪರ್ವತ ಪ್ರದೇಶಗಳು, ಬೊಲಿವಿಯಾದ ಉತ್ತರ ಪ್ರಾಂತ್ಯ ಮತ್ತು ಕ್ವೀನ್ಸ್ಲ್ಯಾಂಡ್ನ ಪ್ರದೇಶಗಳು. ಇಲ್ಲಿ ಉಷ್ಣತೆ ಅಧಿಕ. ಉಷ್ಣತೆ ಚಳಿಗಾಲದಲ್ಲಿ ಸರಾಸರಿ 24°C ಹಾಗೂ ಬೇಸಿಗೆಯಲ್ಲಿ 32°C 38°C ಇರುತ್ತದೆ. ಬೇಸಿಗೆ ಕಾಲದಲ್ಲಿ ಸುಮಾರು 25 cm 125 cm ಮಳೆಯಾಗುತ್ತದೆ. ಇಷ್ಟು ಕಡಿಮೆ ಪ್ರಮಾಣದ ಮರಗಳು ಬೆಳವಣಿಗೆಗೆ ಸಹಾಯಕವಾಗಿಲ್ಲ. ಇಲ್ಲಿ ಹುಲ್ಲುಗಳು ಸೊಂಪಾಗಿ ಬೆಳೆಯುತ್ತವೆ. ಕೆಲವೊಮ್ಮೆ 4-5 ಮೀಟರ್ಗಳಷ್ಟು ಎತ್ತರವಾಗಿಯೂ ಬೆಳೆಗಳು ಬೆಳೆಯಬಹುದು. ಇದನ್ನು ಆನೆ ಹುಲ್ಲು, ಒಂದು ಥರದ ಜೊಂಡು ಎಂದು ಕರೆಯುತ್ತಾರೆ. ಆನೆ ಹುಲ್ಲು ಉದ್ದ ಬೇರುಗಳಿರುವ ಗುಚ್ಛ ಸಸ್ಯ. ಈ ಹುಲ್ಲು ದಪ್ಪವಾಗಿ ಒರಟಾಗಿಯೂ ಇರುತ್ತದೆ. ಹೀಗಾಗಿ ದನಕರಗಳು ಮತ್ತು ಇತರ ಜಾನುವಾರುಗಳು ಇದನ್ನು ತಿನ್ನುವುದಿಲ್ಲ. ಇಲ್ಲಿ ಮರಗಳು ಮತ್ತು ಬೆಂಕಿ ಅನಾಹುತಗಳು ತಡೆದುಕೊಳ್ಳಬಹುದಾದಂತಹ ಮುಳ್ಳಿರುವ ಪೊದೆಗಳು ಅಲ್ಲೊಂದು ಇಲ್ಲೊಂದು ಬೆಳೆದಿರುತ್ತವೆ. ಇಂಥ ವಿಸ್ತಾರವಾದ ಹುಲ್ಲುಗಾವಲನ್ನು ಬ್ರಾಜಿಲ್ ಪ್ರದೇಶಗಳಲ್ಲಿ ಪಂಪಾಸ್ ಎಂದು, ಓರಿನಿಕೋ ತೀರದಲ್ಲಿ ಲೀನಾಸ್ ಎಂದು ಕರೆಯುತ್ತಾರೆ. ಹೆಸರುಗತ್ತೆಗಳು, ಜಿರಾಫೆಗಳು, ಹಲವು ಥರದ ಜಿಂಕೆಗಳು, ಆನೆಗಳು, ಆಫ್ರಿಕಾದ ಕಾಡು ಹಂದಿಗಳು, ಕೆಂಡಾಮೃಗ, ಸಿಂಹಗಳು, ಚಿರತೆಗಳು, ಕಾಡು ಕಿರುಬಗಳು ಮತ್ತು ಅನೇಕ ವಿಧದ ದಶಾಂಶಕ ಇಲ್ಲಿ ಕಂಡುಬರುತ್ತದೆ. ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳಲ್ಲಿ ಕಾಂಗರುಗಳು ವಾಸಿಸುತ್ತವೆ. ಈ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ. ಇಲ್ಲಿ ಅಭಿವೃದ್ಧಿ ಯೋಜನೆಗಳು ಕಡಿಮೆ. ಸವನ್ನಾದಲ್ಲಿರುವ ಆದಿವಾಸಿ ಜನಾಂಗದ ಅಲೆಮಾರಿಗಳು ಇವರು ಬೇಟೆಯಾಡುವುದರಿಂದ ಮತ್ತು ಗೆಡ್ಡೆಗೆಣಸುಗಳನ್ನು ಸಂಗ್ರಹಣೆಯಿಂದ ಜೀವನ ಸಾಗಿಸುತ್ತಾರೆ. ಇಲ್ಲಿನ ಗೊಲ್ಲ ಜನಾಂಗ ಒಂದೆಡೆ ನೆಲೆಸದೆ ಅಲೆಮಾರಿಗಳಾಗಿ ಪಶುಸಂಗೋಪನೆ ಅಥವಾ ಕೃಷಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಇನ್ನಿತರರು ಒಂದು ಕಡೆ ನೆಲೆಯಿಂದ

0: ಕೃಷಿಯಿಂದ ಜೀವನ ನಡೆಸುತ್ತಾರೆ. ಕೆಲವೊಂದು ಪ್ರದೇಶಗಳಲ್ಲಿ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪ್ರದೇಶದ ವ್ಯವಸಾಯದ ಅಭಿವೃದ್ಧಿಗೆ ಯೋಗ್ಯವಾಗಿದೆಯಾದರೂ ಈ ದಿಸೆಯಲ್ಲಿ ಸಾಕಷ್ಟು ಪ್ರಗತಿ ಆಗಿಲ್ಲ. ಪಶುಸಂಗೋಪನೆ ಇಲ್ಲಿನ ಮುಖ್ಯ ಕಸುಬು, ಆದರೆ ವ್ಯಾಪಾರದ ದೃಷ್ಟಿಯಿಂದ ಉತ್ಪಾದನೆ ಕಡಿಮೆ. ಬಡಕಲು ಹಸುಗಳಿಂದ ಸಿಗುವ ಅಲ್ಪ ಪ್ರಮಾಣದ ಹಾಲು, ಶುಷ್ಕ ಋತುಗಳಲ್ಲಿ ಹುಲ್ಲು ಒರಟಾಗಿ ಮೇವು ಸಿಗುವುದು, ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಪ್ರವಾಹ ಪೀಡಿತವಾಗುವುದು, ಮಿಡಿತಗಳ ಹಾವಳಿಯಿಂದ ಹುಲ್ಲಿನ ನಾಶ, ಹಾನಿಕಾರಕ ಜೀವಿಗಳಿಂದ ಮುಖ್ಯವಾಗಿ ಕೀಟಗಳಿಂದ ಪಶುಗಳಿಗೆ ಹರಡುವ ರೋಗಗಳು, ಸಾಕಷ್ಟು ಸಾಗಾಣಿಕೆಯ ವ್ಯವಸ್ಥೆ ಇಲ್ಲದೆ ಉತ್ಪನ್ನಗಳು ಮಾರಾಟದ ತೊಂದರೆ, ಇವುಗಳಿಂದ ಪಶುಸಂಗೋಪನೆ ಲಾಭದಾಯಕವಾದ ವ್ಯಾಪಾರವಾಗಿ ಉಳಿದಿಲ್ಲ. ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಅಧಿಕ ಸಂಖ್ಯೆಯಲ್ಲಿದ್ದರೂ ಬೇಟೆ ಹಲವು ಜನಾಂಗಗಳಿಗೆ ಮಾತ್ರ ಸೀಮಿತವಾಗಿದೆ. ಅಂತೆಯೇ ಮೀನುಗಾರಿಕೆಯು ಹೊಟ್ಟೆಪಾಡಿಗಷ್ಟೇ ಸೀಮಿತವಾಗಿದೆ, ವ್ಯಾಪಾರವಾಗಿ ಬೆಳೆದಿಲ್ಲ. ಇಲ್ಲಿನ ಮುಖ್ಯ ಆದಿವಾಸಿಗಳೆಂದರೆ ಆಫ್ರಿಕದ ಮಸಾಯಗಳು, ಕೀನ್ಯದ ಕಿಕೂಯಗಳು, ಪಶ್ಚಿಮ ಆಫ್ರಿಕದ ಹೌಸಗಳು. ಏರುತ್ತಿರುವ ಜನಸಂಖ್ಯೆ, ವಿಸ್ತರಿಸಲ್ಪಡುತ್ತಿರುವ ವ್ಯವಸಾಯಗಳಿಂದಾಗಿ ಉಷ್ಣವಲಯದ ಹುಲ್ಲುಗಾವಲುಗಳು ನಾಶವಾಗುತ್ತಿವೆ. ಮೂರನೆಯದು ಉಷ್ಣವಲಯದ ಉದುರೆಲೆಗಳ ಅರಣ್ಯ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ 10 ಡಿಗ್ರಿಯಿಂದ 28 ಡಿಗ್ರಿ ಅಕ್ಷಾಂಶಗಳ ನಡುವೆ ಇರುವ ಅರಣ್ಯಗಳು ಕಂಡುಬರುತ್ತವೆ. ಭಾರತ, ಪಾಕಿಸ್ತಾನ, ಬರ್ಮಾ, ಇಂಡೋಚೀನಾ, ದಕ್ಷಿಣ ಚೀನಾ, ಉತ್ತರ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಿನಲ್ಲಿರುವ ಈ ಅರಣ್ಯಗಳು ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ಉಷ್ಣತೆಯು ಅತ್ಯಂತ ಹೆಚ್ಚಾಗಲಿ ಕಡಿಮೆಯಾಗಲಿ ಇರದೆ ಮಧ್ಯಸ್ಥವಾಗಿದೆ, ಮಾಡರೇಟ್. ಈ ಪ್ರದೇಶಗಳಲ್ಲಿ ಮಳೆ ವರ್ಷಕ್ಕೆ ಸರಾಸರಿ 100 ರಿಂದ 200 ಸೆಂಟಿಮೀಟರ್ ಬೀಳುವುದರಿಂದ ದಟ್ಟವಾದ ಅರಣ್ಯಗಳಿಂದ ಕೂಡಿದ ಹೆಚ್ಚಿನ ಮರಗಳು ತಮ್ಮ ಎಲೆಗಳನ್ನು ಚಳಿಗಾಲದಲ್ಲಿ ಉದುರಿಸುತ್ತವೆ. ಆದ್ದರಿಂದ ಈ ಅರಣ್ಯಗಳು ಉದುರೆಲೆಯ ಅರಣ್ಯವೆಂದು ಪ್ರಸಿದ್ಧವಾಗಿದೆ. ಇಲ್ಲಿನ ಪ್ರಸಿದ್ಧವಾದ ಮರಗಳು ಓಕ್, ಬೀಚ್, ಹೊಂಗೆಯ ಜಾತಿ, ತೇಗ, ಸಾಲ್, ಬೀಟೆ, ದೇವದಾರು ಮುಂತಾದವು. ಉದುರೆಲೆ ಅರಣ್ಯಗಳಲ್ಲಿ ಮೋಲ್, ಬಿಲತೋಡುವ ದಂಶಕ, ಕೆನ್ನೇರಿ, ಕಪ್ಪು ಕರಡಿ ಹಾವುಗಳು ಮುಂತಾದ ಕಶೇರುಕಗಳಿವೆ. ಇಲ್ಲಿ ಕೊಳೆಯುವಿಕೆಯು ಸಾಕಷ್ಟು ವೇಗವಾಗಿ ನಡೆಯುತ್ತದೆ. ಆದ್ದರಿಂದ ಇವು ಕೃಷಿಗೆ ಅತ್ಯಂತ ಸೂಕ್ತ ಹಾಗೂ ಹೆಚ್ಚಿನ ಇಳುವರಿ ಕೊಡುವ ಭೂಪ್ರದೇಶಗಳಾಗಿವೆ. ಉದುರೆಲೆ ಅರಣ್ಯಗಳಲ್ಲಿ ಜನಸಂದಣಿ ಅತ್ಯಂತ ಹೆಚ್ಚು ನಿಬಿಡವಾಗಿದೆ. ಕೃಷಿ ಚಟುವಟಿಕೆಗಳು ಅತಿ ತೀವ್ರವಾಗಿ ನಡೆಯುತ್ತವೆ. ಹೀಗಾಗಿ ಉದುರೆಲೆ ಅರಣ್ಯಗಳ ಬಹುಭಾಗ ನಾಶವಾಗಿ ಇವೆಲ್ಲವೂ ಈಗ ಕೃಷಿ ಭೂಮಿಗಳಾಗಿ ಮಾರ್ಪಟ್ಟಿವೆ. 61ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 30ನೆಯ ಪದ್ಯ. ಆ ಪದ್ಯ ಹೇಗಿದೆ? ಎರಡು ಕೆಲನು ಮಮ್ಮನ ಎರಡು ಕರ ಪರಿಘವಿ ಮಡಸಿ ಗುರ್ದಿ ತೆರೆ ಪಿಂಗೋಲಂ ಮುರಿದು ಒಡಸಿ ಪಿಡಿದು ಘಟಿಸಿ ಪಿರಿಯರೆಯೋಳ್ ಪೊಯ್ದ ಅಸಗವೈಲಂ ಭೀಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಎರಡು ಕೆಲನು ಮಂ ಎರಡು ಕರ ಪರಿಘದಿಂ ಅಡಸಿ ಗುರ್ದಿ ತೆರೆ ಪಿಂಗುವನಂ ಮುರಿದು ಅಡಸಿ ಪಿಡಿದು ಘಟ್ಟಿಸಿ ಪಿರಿಹರೆಯೊಳ್ ಪೊಯ್ದ ಅಸಗವೈಲಂ ಭೀಮಂ. ಇದರ ಅರ್ಥ ಹೀಗಿದೆ. ಎರಡು ಕೆಲನು ಮಂ ಅಂದರೆ ಎರಡು ಮಗ್ಗುಲುಗಳನ್ನು ಎರಡು ಕರ ಪರಿಘದಿಂ ಅಡಸಿ ಗುರ್ದಿ ಎರಡು

0: ಕರಪರಿಗ, ಕರ ಅಂದರೆ ಕೈ, ಪರಿಘ ಅಂದರೆ ಒಂದು ರೀತಿಯ ಆಯುಧ. ಭೀಮನ ಎರಡೂ ಬದಿಯನ್ನು ತನ್ನ ಎರಡೂ ಕೈ ಎನ್ನುವಂತಹ ಆಯುಧದಿಂದ ಅಡಸಿ ಗುರ್ದಿ ಗಟ್ಟಿಯಾಗಿ ಗುದ್ದಿ ಪೆರ ಪಿಂಗುವನನ್ನು ಹಿಂದಕ್ಕೆ ಸರಿಯುವನನ್ನು ಪಿಂಗುವನ ಸರಿಯುವನನ್ನು ಮುರಿದು ಅಡಸಿ ಪಿಡಿದು ಅವನನ್ನು ಮುರಿದು ಅಂದರೆ ಅವನನ್ನು ಎಡೆಮುರಿ ಕಟ್ಟಿ ಅಡಸಿ ಗಟ್ಟಿಯಾಗಿ ಹಿಡಿದು ಗಟ್ಟಿಸಿ ಪಿರಿಯರೆಯರು. ಆಮೇಲೆ ಒಂದು ದೊಡ್ಡ ಬಂಡೆಯಲ್ಲಿ ತಾಗುವ ಹಾಗೆ ಗಟ್ಟಿಸಿ ಅರೆಯೋಳು ಬಂಡೆಯಲ್ಲಿ ಪೈಗ ಅಸಗ ವೈಲಂ ಭೀಮಂ ಅಂದರೆ ಈ ಅಗಸರು ಬಟ್ಟೆಯನ್ನು ಹೇಗೆ ಬಂಡೆಗೆ ಹೊಡಿತಾರಲ್ಲ ಹಾಗೆ ಅಸಗ ವೈಲ ಅಂದರೆ ಬಟ್ಟೆಯನ್ನು ಬಂಡೆಗೆ ಹೊಡೆಯುವಂಥ ಹೊಡೆತ. ಆ ರೀತಿಯಲ್ಲಿ ಒಂದು ದೊಡ್ಡ ಬಂಡೆಗೆ ಬಕಾಸುರನ್ನು ಹಿಡಿದು ಭೀಮ ಅಪ್ಪಳಿಸಿದ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 30ನೆಯ ಪದ್ಯದ ಬಳಿಕದ ಒಂದು ಸಣ್ಣ ವಚನ. ಅದು ಹೀಗಿದೆ: ಅಂತೂ ಪೊಯ್ದಳೆ ಪೊಡೆಸಂಡಂ ಪೊಯ್ದಂತೆ ಮೇಘೊಗೆದು ಸೆಣಸೆ. ಅಂತೂ ಪೊಯ್ದಳೆ ಪೊಡೆಸಂಡಂ ಪೊಯ್ದ ಅಂತೆ ಮೇಘೆ ಒಗೆದು ಸೆಣಸೆ. ಹೀಗೆ ಹೊಡೆದರೆ ಪೊಯ್ದಳೆ ಹೊಡೆದರೆ ಪೊಯ್ದ ಪೊಡೆಸಂಡಂ ಪೊಯ್ದಂತೆ ಪುಟಿಯುವ ಸೆಂಡು ಅದು ಪೊಡೆಸೆಂಡು ಅದನ್ನು ಹೊಡೆದಂತೆ ಮೇಘೆ ಒಗೆದು ಸೆಣಸೆ. ಮೇಲೆ ಬಿಸಾಡಿ ಅಥವಾ ಮೇಲೆಗೆ ಎಸೆದು ಸೆಣಸಲು ಎನ್ನುವುದು ಇದರ ಅರ್ಥ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಅಪೋಸ್ಟ್ರಫಿ ಅಂದ್ರೇನು, ಅದನ್ನು ಹೇಗೆಲ್ಲ ಬಳಸಬೇಕು ಅನ್ನೋ ವಿಷಯನ ತಿಳ್ಕೊಂಡ್ವಿ. ಜೊತೆಯಲ್ಲಿ ಇಡಿಯಮ್ಸ್ ಅಂದರೆ ನಿತ್ಯದ ಬಳಕೆ ಮಾತುಗಳು. ಇವು ಪದದಿಂದ ಪದಕ್ಕೆ ಸೇಮ್ ಅದೇ ಅರ್ಥ ಕೊಡೋದಿಲ್ಲ, ಅದರ ಒಳಾರ್ಥ ಬೇರೆ ಇರುತ್ತೆ. ಆ ಥರದ ವಾಕ್ಯಗಳನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಇನ್ನೂ ಕೆಲವು ಇಡಿಯಮ್ಸ್ನ ನಾವು ತಿಳ್ಕೊಳ್ಳೋದಿದೆ, ನೋಡೋಣವಾ ಅದೆಲ್ಲ ಯಾವುದು ಅಂತ. ಕೆಲವರನ್ನ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅವನ ಲೈಫಲ್ಲಿ ಬಹಳ ಮಜಾ ಮಾಡ್ಕೊಂಡಿದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಅವನು ಮಜಾ ಮಾಡ್ತಿದ್ದಾನೆ. ಅದನ್ನು ಹೇಗೆ ಹೇಳೋದು? ಹೀಸ್ ಮೇಕಿಂಗ್ ಮರ್ರಿ ದೀಸ್ ಡೇಸ್. MERRY, ಮರ್ರಿ ದೀಸ್ ಡೇಸ್. ಅಥವಾ ಥ್ರೈವಿಂಗ್ ಅನ್ನೋ ಪದ ಬಳಸ್ಬೋದು, THRIVING. ಹೀಸ್ ಮೇಕಿಂಗ್ ಥ್ರೈವಿಂಗ್ ದೀಸ್ ಡೇಸ್. ಲೈಫ್ನ ಎಂಜಾಯ್ ಮಾಡ್ತಿದ್ದಾನೆ ಅನ್ನೋದಕ್ಕೆ ಈ ರೀತಿ ಈ ಮರ್ರಿ ಅಥವಾ ಥ್ರೈವಿಂಗ್ ಅನ್ನೋ ಪದನ ಬಳಸಿ ವಾಕ್ಯ ರಚನೆ ಮಾಡ್ಬೋದು. ಹೀ ಈಸ್ ಮೇಕಿಂಗ್ ಮರ್ರಿ ದೀಸ್ ಡೇಸ್, ಥ್ರೈವಿಂಗ್ ದೀಸ್ ಡೇಸ್. ಈ ಥರ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೀರ. ಅವನು 40 ಕಡಿಮೆ ವಯಸ್ಸಿನವನು. ಅದನ್ನು ಹೇಗೆ ಹೇಳೋದು? ಹೀ ಈಸ್ ಆನ್ ದ ರೈಟ್ ಸೈಡ್ ಆಫ್ 40. ಹೀ ಈಸ್ ಆನ್ ದಿ ರೈಟ್ ಸೈಡ್ ಆಫ್ 40. RIGHT, ರೈಟ್ ಸೈಡ್ ಆಫ್ 40. ಕಳ್ಳನ ಕಳ್ತನ ಮಾಡ್ತಿದ್ದ ಆಗಲೇ ಹಿಡಿಯೋದಕ್ಕೆ ಏನಂತಾರೆ? The thief was caught red-handed. ಕಳ್ಳನನ್ನು ಕಳ್ತನ ಮಾಡ್ತಾ ಇದ್ದ ಸಮಯದಲ್ಲೇ ಹಿಡಿಯಲಾಯಿತು ರೆಡ್ ಹ್ಯಾಂಡೆಡ್ ಆಗಿ. The thief was caught red-handed. ಮಗುನ ಅವ್ರ ಚಿಕ್ಕಪ್ಪ ನೋಡ್ಕೊಳ್ತಿದ್ದಾರೆ. The child is under his uncle's care. ಮಗುನ ಅವ್ರ ಚಿಕ್ಕಪ್ಪ ನೋಡ್ಕೊಳ್ತಿದ್ದಾರೆ. The child is under his uncle's care. ನಿಲ್ದಾಣ ನಮ್ಮ ಹಳ್ಳಿಗೆ ಕಲ್ಲೆಸೆತದ ದೂರದಲ್ಲಿದೆ. ಕಲ್ಲ ನೀವು ಎಷ್ಟು ದೂರ ಎಸೆಯೋಕ್ಕಾಗತ್ತೆ ಅಲ್ವಾ, ತುಂಬ ದೂರ ಆಗೋದಿಲ್ಲ ಅಲ್ವಾ, ಅಷ್ಟೇ ದೂರದಲ್ಲಿದೆ ಅಂತ. The station is within a stone's throw from my village. ನಿಲ್ದಾಣ ನಮ್ಮ ಹಳ್ಳಿಗೆ ಕಲ್ಲೆಸ್ತದ ದೂರದಲ್ಲಿದೆ. ಆ ಹುಡುಗ ಪ್ರಿನ್ಸಿಪಾಲ್ ರೀ, ಬಹಳ ಅಚ್ಚುಮೆಚ್ಚು. The boy is in good books of the principal. ಹೀಗಿರ್ತಾರಲ್ವಾ ಕೆಲವರು ಫೇವ್ರೇಟ್ಸ್ ಅಂತ ಇರ್ತಾರೆ ಟೀಚರ್ಸ್ಗಳಿಗೆಲ್ಲ. The boy is in the good books of the teacher. ಪ್ರಿನ್ಸಿಪಾಲ್, ಹುಡುಗ ಪ್ರಿನ್ಸಿಪಾಲ್ರಿಗೆ ಬಹಳ ಅಚ್ಚುಮೆಚ್ಚಾಗಿದ್ದಾನೆ. ಹೇಗೆ ಹೇಳೋದು? The boy is in the good books of the principal. ಅವನು ನನ್ನ ಅಚ್ಚುಮೆಚ್ಚಿನವ. ಹಿ ಈಸ್ ಆನ್ ಆ್ಯಪಲ್ ಆಫ್ ಮೈ

ಆಯ್ ನಮ್ಮ ಫೇವ್ರೇಟ್ ಅವನು ಅಂತ ಹೇಳೋದೇನು, ಹೇಗೆ ಹೇಳುತ್ತಾರೆ, ಹಿ ಈಸ್ ಆನ್ ಆ್ಯಪಲ್ ಆಫ್ ಮೈ ಐ, ಅವನು ನನ್ನ ಅಚ್ಚುಮೆಚ್ಚಿನವ. ಒಳ್ಳೆಯವರು ಬೇಗ ಪರಮಾತ್ಮನ ಪಾದ ಸೇರ್ತಾರೆ. ಹೂಮ್ ದ ಗಾಡ್ ಲವ್ಸ್ ಡೈ ಯಂಗ್, ಹೂಮ್ ದ ಗಾಡ್ ಲವ್ಸ್ ಡೈ ಯಂಗ್. ಒಳ್ಳೆಯವರು ಬೇಗ ಪರಮಾತ್ಮನ ಪಾದನ ಸೇರ್ತಾರೆ. ಕಷ್ಟ ಒಬ್ಬಂದಾದರೆ ಫಲ ಮತ್ತೊಬ್ಬಂದಾಯಿತು. ಒನ್ ಬೀಟ್ಸ್ ದ ಬೂಷ್ ಅನದರ್ ಟೇಕ್ಸ್ ದ ಬರ್ಡ್. ಒನ್ ಬೀಟ್ಸ್ ದ ಬೂಷ್ ಅನದರ್ ಟೇಕ್ಸ್ ದ ಬರ್ಡ್. ಬೀಟ್ಸ್ BEATS ಬೂಷ್ ಅನದರ್ ಟೇಕ್ಸ್ ದ ಬರ್ಡ್. ಒಬ್ಬ ಕಷ್ಟಪಟ್ಟರೆ ಫಲ ಇನ್ನೊಬ್ಬನದಾಗ್ಬಿಡ್ತು. ವಯಸ್ಸಾದ ಹಾಗೆ ಹಣದ ಮೋಹ ಬಲ ಆಗತ್ತೆ. ದ ಓಲ್ಡರ್ ದ ಗೂಸ್ ದ ಹಾರ್ಡರ್ ಟು ಪ್ಲಕ್. The older the goose, G-O-O-S-E, the harder to pluck, P-L-U-C-K, ವಯಸ್ಸಾದಾಗೆ ಹಣದ ಮೋಹ ಬಲವಾಗತ್ತೆ. ನೋಡಿ, ಇವೆಲ್ಲ ಕೆಲವು ಬಳಕೆ ಮಾತನ್ನು ನೀವು ನೋಡಿದ್ರೆ. ಇನ್ ಪ್ರೊವರ್ಬ್ಸ್ ಬಗ್ಗೆ ಗೊತ್ತೇ ಇರುತ್ತಲ್ವ, ಗಾದೆಗಳು. ಪ್ರತಿನಿತ್ಯ ಕೆಲವು ಸಲ ನಾವು ಗಾದೆಗಳನ್ನು ಬಳಸಬೇಕಾಗಿ ಬರುತ್ತೆ. ಅಂದರೆ ಏನೋ ಒಂದು ವಿಷಯನ ನೀವು ನೋಡಿರ್ತೀರ, ಅದಕ್ಕೆ ಆ ಗಾದೆ ಮೂಲಕ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋದು ಅಲ್ವಾ. ನಾವು ಯಾವುದೇ ಜಾಗದಲ್ಲಿ ಇದ್ದಿರ್ಬೋದು, ಅಲ್ಲಿನ ರೀತಿ ನೀತಿಗೆ ತಕ್ಕ ಹಾಗೆ ಇರಬೇಕಲ್ವಾ. ಅದನ್ನು ಹೇಗೆ ಹೇಳೋದು? ವೈಲ್ ಇನ್ ರೋಮ್ ಡೂ ಆಸ್ ರೋಮನ್ಸ್ ಡೂ. ವೈಲ್ ಇನ್ ರೋಮ್ ಡೂ ಆಸ್ ರೋಮನ್ಸ್ ಡೂ. ಎಲ್ಲಿದ್ದರೆ ಅಲ್ಲಿ ಅಲ್ಲಿಯ ರೀತಿ ನೀತಿಗೆ ತಕ್ಕ ಹಾಗೆ ನಾವಿರಬೇಕು, ಹೊಂದ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಹೀಗೆ ಹೇಳ್ತಾರೆ. ವೈಲ್ ಇನ್ ರೋಮ್ ಡೂ ಆಸ್ ರೋಮನ್ಸ್ ಡೂ. ಬಿತ್ತಿದ ಹಾಗೆ ಫಲ. ನಾವು ಯಾವ ಬೀಜನ ಬಿತ್ತತೀವೋ ಅದೇ ರೀತಿಯ ನಮಗೆ ಫಲ ಸಿಗುತ್ತಲ್ವಾ. ಆ್ಯಸ್ ಯು ಸೋ ಸೋ ಶಲ್ ಯು ರೀಪ್. ಸೋ SOW ಬಿತ್ತೋದು, ರೀಪ್ ಫಲ ಸಿಗೋದು, REAP. ಆ್ಯಸ್ ಯು ಸೋ ಸೋ ಶಲ್ ಯು ರೀಪ್, ಬಿತ್ತಿದ ಹಾಗೆ ಫಲ ಸಿಗುತ್ತೆ. ಅವರವ್ರ ವಸ್ತುವಿನ ಬೆಲೆ ಅವರವ್ರಿಗೆ ಗೊತ್ತು. ಅ ಥಿಂಗ್ ಈಸ್ ವ್ಯಾಲ್ಯೂಡ್ ವೇರ್ ಇಟ್ ಬಿಲಾಂಗ್ಸ್. ಅ ಥಿಂಗ್ ಈಸ್ ವ್ಯಾಲ್ಯೂಡ್ ವೇರ್ ಇಟ್ ಬಿಲಾಂಗ್ಸ್. ಅವರವರ ವಸ್ತುವಿನ ಬೆಲೆ ಅವರವರಿಗೆ ಗೊತ್ತು. ಅಂದರೆ ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಎಲ್ಲರಿಗೂ ಒಂದೇ ರೀತಿಯ ಗೌರವ ಆಗಲಿ ಬೆಲೆ ಆಗಲಿ ಸಿಗೋದಿಲ್ಲ. ಅದು ಯಾರಿಗದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗದು ವಿಶೇಷ, ಯಾರಿಗದು ಅಗತ್ಯ ಇರೋದಿಲ್ಲ ಅವ್ರಿಗದು ಅಷ್ಟು ವಿಶೇಷ ಇರೋದಿಲ್ಲ ಅಲ್ವಾ. ಮುಂದಿನ ಗಾದೆ ನೋಡೋಣ. ಒಳ್ಳೆ ಜನ ಇಡೀ ಜಗತ್ತನ್ನೇ ಒಳ್ಳೆ ದೃಷ್ಟಿಯಿಂದ ನೋಡ್ತಾರೆ, ಅದೇ ಕಾಮಾಲೆ ಕಣ್ಣವರಿಗೆ ಜಗತ್ತೆಲ್ಲ ಹಳದಿ ಕಾಣಿಸುತ್ತೆ. ಇದನ್ನ ಹೇಗೆ ಹೇಳೋದು? ಟು ದ ಗುಡ್ ದ ವರ್ಲ್ಡ್ ಅಪಿಯರ್ಸ್ ಗುಡ್. ಟು ದ ಗುಡ್ ದ ವರ್ಲ್ಡ್ ಅಪಿಯರ್ಸ್ ಗುಡ್. ಒಳ್ಳೆಯವ್ರಿಗೆ ಜಗತ್ತು ಒಳ್ಳೆ ರೀತಿಲಿ ಕಾಣಿಸುತ್ತೆ, ಕಣ್ಣು ಹಳದಿ ಆದವ್ರಿಗೆ ಜಗತ್ತು ಕೂಡ ಹಳದಿ ಹಳದಿನೇ ಕಾಣಿಸುತ್ತೆ. ಕಾಮಾಲೆ ಬಂದವರಿಗೆ ಅಂದರೆ ನಾವು ನೋಡೋ ದೃಷ್ಟಿ ತಕ್ಕ ಹಾಗೆ ಸೃಷ್ಟಿ ಇರುತ್ತೆ ಅಂತ. ಟು ದ ಗುಡ್ ದ ವರ್ಲ್ಡ್ ಅಪಿಯರ್ಸ್ ಗುಡ್. ಅಲ್ಪ ವಿದ್ಯೆ ಇದ್ದರೆ ಮಹಾಗರ್ವಿ ಅವನು ಅಂತ ಹೇಳ್ತಾರಲ್ವಾ. ಅಷ್ಟಾಗಿ ಯಾವುದೇ ವಿಷಯದ ಆಳವಾಗಿ ಅವನಿಗೇನು ಗೊತ್ತಿಲ್ಲದಿದ್ರೆ ಮಹಾಗರ್ವಿ ಹಾಗೆ ಆಡ್ತಿರ್ತಾನೆ. ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಇದಕ್ಕೂ ಕನ್ನಡದಲ್ಲಿ ಬೇರೆ ಗಾದೆ ಇದೆ ಅಲ್ವಾ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ. ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಅಲ್ಪ ವಿದ್ಯಾ ಮಹಾಗರ್ವಿ ಅಥವಾ ತುಂಬಿದ ಕೂಡ ತುಳ್ಕೋದಿಲ್ಲ. ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಆರೋಗ್ಯವೇ ಮಹಾಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಮಹಾಭಾಗ್ಯ. ಮುಂದಿನ ಗಾದೆ ನೋಡೋಣ. ಪರಿಶ್ರಮ ಇಲ್ಲದೆ ಫಲ ಇಲ್ಲ ಅಲ್ವಾ. ನೋ ಪೇಯ್ನ್ ನೋ ಗೇನ್. ನೋ ಪೇಯ್ನ್ ನೋ ಗೇನ್. ಪರಿಶ್ರಮ ಇಲ್ಲದೆ ಫಲ ಇಲ್ಲ. ಕಳೆದು ಹೋದ ಸಮಯ ಮತ್ತೆ ಸಿಗೋದಿಲ್ಲ. ಟೈಮ್ ಒನ್ಸ್ ಲಾಸ್ಟ್ ಕೆನಾಟ್ ಬಿ ರಿಗೇನ್ಡ್. ಟೈಮ್ ಒನ್ಸ್ ಲಾಸ್ಟ್ ಕೆನಾಟ್ ಬಿ ರಿಗೇನ್ಡ್. ಕಳೆದು ಹೋದ ಸಮಯ ಮತ್ತೆ ಸಿಗೋದಿಲ್ಲ. ನಾವು ನಮ್ಮ ಮಕ್ಕಳನ್ನು ಹೇಗೆ ಸಂಸ್ಕೃತಿ ಕೊಟ್ಟು ಬೆಳೆಸ್ತೀವಿ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಯಾರು ಮಾಡ್ತೀವಿ ಇನ್ನೊಂದು ಮತ್ತೊಂದು ಅಂತ ಏನೇ ಅಂದ್ಕೊಂಡ್ರು, ನಮ್ಮ ಸಮಾಜನೇ ಮನುಷ್ಯನನ್ನು ರೂಪಿಸುತ್ತೆ ಅಲ್ವಾ. ಸೊಸೈಟಿ ಮೋಲ್ಡ್ಸ್ ಮ್ಯಾನ್. MOULDS. ಸೊಸೈಟಿ ಮೋಲ್ಡ್ಸ್ ಮ್ಯಾನ್. ಸಮಾಜ ಮನುಷ್ಯನನ್ನು ರೂಪಿಸುತ್ತೆ. ಮುಂದಿನ ಗಾದೆ ನೋಡೋಣವಾ. ಒಗ್ಗಟ್ಟಿನಲ್ಲಿ ಬಲವಿದೆ. ಯೂನಿಯನ್ ಈಸ್ ಸ್ಟ್ರೆಂತ್. ಯೂನಿಯನ್ ಈಸ್ ಸ್ಟ್ರೆಂತ್. ಒಗ್ಗಟ್ಟಲ್ಲಿ ಬಲ ಇದೆ. ಮೂರ್ಖದೊರೆಗೆ ಮೂರ್ಖ ಹೊಗಳು ಭಟ್ರು. ಫೂಲ್ಸ್ ಪ್ರೇಸ್ ಫೂಲ್ಸ್. ಫೂಲ್ಸ್ ಪ್ರೇಸ್ ಫೂಲ್ಸ್. PRAISE ಫೂಲ್ಸ್. FOOLS. ಮೂರ್ಖದೊರೆಗೆ ಮೂರ್ಖ ಹೊಗಳು ಭಟ್ರು. ಫೂಲ್ಸ್ ಪ್ರೇಸ್ ಫೂಲ್ಸ್.

0: ಮಾಡ್ತಾರೆ, ಏನು ಕೆಲಸ ಮಾಡ್ತಿರಲ್ಲ. ಅವ್ರಿಗೆ ಹೇಳೋದಲ್ವ ಇದನ್ನು, ಗಾಳಿ ಗೋಪುರ ಕಟ್ಟಿ ಪ್ರಯೋಜನ ಇಲ್ಲ, ಇಟ್ ಈಸ್ ನೋ ಯೂಸ್ ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ದ ಏರ್. ಪೈಸೆ ಉಳಿಸೋದಕ್ಕೆ ರೂಪಾಯಿ ಕಳೆದ, ಏನೋ ಒಂದು ಮಾಡ್ತೀನಿ ಅಂತ ಹೊರಡ್ತಾರೆ, ದೊಡ್ಡ ಸೇವಿಂಗ್ಸ್ ಏನೋ ಮಾಡಬೇಕು ಅಂತ. ಆದರೆ ಅದನ್ನು ಮಾಡೋದ್ರಲ್ಲಿ ತಾನು ಏನು ಇನ್ವೆಸ್ಟ್ ಮಾಡ್ತಿದ್ದಾನೆ ಅದಕ್ಕಿಂತ ಡಬಲ್ ರಷ್ಟ್ ಕಳ್ಕೊಂಬಿಟ್ಟಿರ್ತಾರೆ. ಏನೋ ಒಂಚೂರು ಉಳ್ಸೋಕ್ಕೋಗಿ ತುಂಬಾ ಕಳ್ಕೊಳ್ತಾರೆ. ಆ ಥರದಕ್ಕೆ ಈಗಾದೆ ಅನ್ವಯ ಆಗುತ್ತೆ. ಪೆನ್ನಿ ವೈಸ್ ಪೌಂಡ್ ಫೂಲಿಶ್, ಪೆನ್ನಿ ವೈಸ್ ಪೌಂಡ್ ಫೂಲಿಶ್. ಪೆನ್ನಿ PENNY, ಪೌಂಡ್ PUND, ಫೂಲಿಶ್ FOOLISH. ಪೆನ್ನಿ ವೈಸ್ ಪೌಂಡ್ ಫೂಲಿಶ್, ಪೈಸೆ ಉಳಿಸೋದಕ್ಕೆ ರೂಪಾಯಿನ ಕಳೆದ, ಚೂರು ಉಳಿಸೋಕ್ಕೋಗಿ ತುಂಬ ಕಳ್ಕೊಂಡ ಅಂತ. ದುಡ್ಡು ಕೊಟ್ಟು ಶತ್ರುತ್ವನ ಕೊಂಡ ಹಾಗೆ. ಕೆಲವು ರೊಟ್ಟಿನ ವಾದ ಸಂಬಂಧ ಹೇಗೆ ಅಂದರೆ, ಶತ್ರುತ್ವ ಯಾರೊಬ್ಬನಿಗೂ ಬೇಡ, ಆದರೆ ನಮ್ಮ ದಡ್ಡತನದಿಂದ ನಾವು ಇನ್ನೂ ದುಡ್ಡು ಕೊಟ್ಟು ಅದನ್ನು ತಗೊಂಡ್ವಿ ಅಂತ ಏನೋ ಒಂದು ದಡ್ಡತನ ಮಾಡಿದವ್ರಿಗೆ ಹೇಳುವಂಥ ವಿಷಯ ಇದು. ಗಿವ್ ಲೋನ್ ಎನಿಮಿ ಓನ್. ನೋಡಿ, ಈ ಪ್ರೊವರ್ಬ್ಸ್ನ ಹೀಗೆ ಹೇಳಬೇಕು, ದುಡ್ಡು ಕೊಟ್ಟು ಶತ್ರುತ್ವ ಕೊಂಡ ಹಾಗೆ ಅನ್ನೋದನ್ನು ಗಿವ್ ಲೋನ್ ಎನಿಮಿ ಓನ್ ಅಂತ. ಸಮ ಮನಸ್ಕರು ಜೊತೇಲಿ ನಡೀತಾರೆ, ನಮ್ದು ಒಂದೇ ಮೈಂಡ್ಸೆಟ್ಟಿನ ಜನಗಳು ನಮ್ಮ ಜೊತೆ ಜೊತೇಲಿ ನಡೀತಾರೆ. ಸರಿಯಾಗಿ ಇಲ್ದಿರೋರು ಒಬ್ರು ಹಿಂದೆ ಹೋದ್ರು, ಒಬ್ರು ಮುಂದೆ ಹೋದ್ರು, ಇದು ನಡ್ಕೊಂಡು ಹೋಗೋ ವಿಷಯದ ಬಗ್ಗೆ ಅಲ್ಲ, ಜೀವನದಲ್ಲಿನ ಪ್ರತಿಯೊಂದು ವಿಷಯಕ್ಕೆ ಅನ್ವಯ ಆಗುತ್ತೆ. ಈ ಪ್ರೊವರ್ಬ್ಸ್ನ ಹೇಗೆ ಹೇಳೋದು, ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್, FEATHER, ಫ್ಲಾಕ್ FLOCK, ಟುಗೆದರ್, ಸಮ ಮನಸ್ಕರು ಜೊತೆಯಲ್ಲಿ ನಡೀತಾರೆ. ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್. ಮನಸ್ಸಿದ್ದ ಕಡೆ ಮಾರ್ಗ ಇರುತ್ತೆ. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಮನಸ್ಸಿದ್ದ ಕಡೆ ಮಾರ್ಗ. ನಾವು ಏನಾದರೂ ಮಾಡೋದಕ್ಕೆ ಮನಸ್ಸು ಇಟ್ಕೊಳ್ಬೇಕು, ಆಗ ನಮಗೆ ದಾರಿ ಅದಾಗೆ ಕಾಣಿಸುತ್ತೆ ಅನ್ನೋದನ್ನು ಈ ರೀತಿ ಹೇಳ್ತೀವಿ. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಇದು ಇಂಗ್ಲಿಷ್ ಕಲಿಕೆ ಆಗಿರೋದಕ್ಕೆ ನಾನು ಈ ಗಾದೆಗಳ ಬಗ್ಗೆ ಹೆಚ್ಚಾಗಿ ವಿವರಣೆಯನ್ನು ಕೊಡಲಿಲ್ಲ. ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದಷ್ಟೇ ಹೇಳಿದೆ. ಆದರೆ ನಮಗೆ ಆಲ್ರೆಡಿ ಇವೆಲ್ಲ ಗಾದೆಗಳನ್ನು ನಾವು ಪ್ರತಿನಿತ್ಯ ಜೀವನದಲ್ಲಿ ಯಾವುದೋ ಒಂದು ಸಿಚುವೇಶನ್ಗಳಲ್ಲಿ ಬಳಸಿರ್ತೀವಿ, ನಮ್ಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
2: ಸ್ನೇಹಿತರೆ, ಈಗಾಗಲೇ ಗಾಂಧಿ ಚಿಂತನೆಗಳಲ್ಲಿ ಈಗ 5ನೇ ಸಂಚಿಕೆ ಕಾಲಿಡ್ತಾ ಇದ್ದೇವೆ ನಾವು. ಇಲ್ಲಿವರೆಗೆ ನಾವು ಶೈಕ್ಷಣಿಕ ಚಿಂತನೆಗಳನ್ನೆಲ್ಲ ಮಾಡಿದ್ವಿ. ಇದರ ಜೊತೆಗೆ ಈ ಮೂಲ ಗಾಂಧೀಜಿಯವರ ಮೂಲ ಉದ್ದೇಶ ಯಾರು, ಈ ಎಲ್ಲ ವಂಚಿತರು ಯಾರಿದ್ದಾರೆ, ಇವೆಲ್ಲರಿಂದ ವಂಚಿತರಾಗಿರೋ ಯಾರಿದ್ದಾರೆ, ಏನು ಅವ್ರ ಕಲ್ಪನೆ ಏನಿತ್ತು, ಯಾರು ವಂಚಿತರು ಅಂತಂದರೆ ಸ್ವತಃ ಏನು ಅಂಟು ದಿಸ್ ಲಾಸ್ಟ್ ಅಂತ ಏನು ಕರೀತಾರಲ್ಲ, ಯಾರವರು ಅಂತ ಅವರ ಕಲ್ಪನೆಯಲ್ಲಿ ಏನಿದೆ ಅಂತೇಳಿ ನಮ್ಮ ಶ್ರೀನಿವಾಸ್ ಅವ್ರನ್ನ ಕೇಳೋಣ. ಶ್ರೀನಿವಾಸ್ ನಮಸ್ಕಾರ.
3: ನಮಸ್ಕಾರ. ನೋಡಿ, ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇದು, ಯಾರಿಗೆ ಈ ಅವಕಾಶ ಅಂದರೆ ಶೈಕ್ಷಣಿಕ ದೂರದೃಷ್ಟಿ ಅವಕಾಶ ಇಲ್ಲ, ಔದ್ಯಮಿಕ ದೂರದೃಷ್ಟಿ ಅವಕಾಶ ಇಲ್ಲ, ಇವರ ಕಲ್ಪನೆಯಲ್ಲಿ ಇವರು ಈ ಅವಕಾಶ ವಂಚಿತರು ಅಂದರೆ ಏನು ಮತ್ತು ಯಾರು? ಗಾಂಧೀಜಿಯವರ ಪರಿಕಲ್ಪನೆಯ ಪ್ರಕಾರ ಯಾರು ಆಗಿನ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಯೋಚನೆ
2: ಮಾಡೋಕ್ಕೆ,
3: ಕೆಳಜಾತಿಯ ಜನರು ಬಡತನಕ್ಕೆ ಸಿಲುಕಿದವರು ಗಾಂಧೀಜಿಯವರು ಅವ್ರನ್ನ ಹರಿಜನರು ಅಥವಾ ದೇವರ ಮಕ್ಕಳು ಅಂತ ಉಲ್ಲೇಖಿತ ಕರೆದಿದ್ದರು. ಆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಎದುರಿಸ್ತಾ ಇರೋ ಜನ ಅಥವಾ ಮಾರ್ಜಿನಲೈಸ್ಡ್ ಅಥವಾ ಡಿಪ್

0: ಅಭಿಪ್ರಾಯ ಇದೆ. ವಂಚಿನಲ್ಲಿರುವ ಅಥವಾ ಅವಕಾಶ ಎಲ್ಲರೂ ಈ ರೀತಿಯ ಒಂದು ವಂಚಿತರ ಪಟ್ಟಿಗೆ ಸೇರ್ತಾರೆ.
1: ಓಕೆ, ಗುಡ್.
0: ಸೊ ನಾವೀಗ ಆಯಾಯ ಕಾಲಘಟ್ಟದಲ್ಲಿ ಸಾಮಾಜಿಕವಾಗಿ ಆರ್ಥಿಕ ಅಸಮಾನತೆಯನ್ನು ಎದುರಿಸ್ತಾ ಇರುವಂಥ ಮಾರ್ಜಿನಲೈಸ್ ಮತ್ತು ಡಿಪ್ರೈವ್ಡ್ ಎಲ್ಲರೂ ಕೂಡ ಈ ರೀತಿಯ ಶೈಕ್ಷಣಿಕ ಉದ್ಯಮಶೀಲ ಅವಕಾಶಗಳಿಗೆ
1: ವಂಚಿತರಾಗಿರುವಂಥ
0: ಅಂಶಗಳನ್ನ ಪಡಿಬೇಕು ಅಂತ ಯೋಚನೆ ಮಾಡೋದು ಒಳ್ಳೆಯದು.
1: ಸರಿ ಸರಿ.
0: ಸೊ ಈ ವ್ಯಾಖ್ಯಾನದ ಪ್ರಕಾರ ಇಂಥವರಿಗೆ ಶಿಕ್ಷಣ ಹೇಗೆ ನೀಡೋದು, ಇದರ ಬಗ್ಗೆ ಅವರೊಂದು ವಿವರಣೆ ಕೂಡ ಕೊಡ್ತಾರೆ. ಈ ರೀತಿಯ ಜನರಿಗೆ ಶಿಕ್ಷಣ ಸಾಮಾಜಿಕ ಪರಿವರ್ತನೆಗೆ ಸಾಧಕ ಆಗಿರಬೇಕು. ಹೌದಾ? ಈ ಥರ ಜನರ ಸಾಮಾಜಿಕ ಪರಿವರ್ತನೆ ಆಗಬೇಕು. ಸಕಾರಾತ್ಮಕ ನಡವಳಿಕೆ ನಿರ್ಮಾಣಕ್ಕೆ ಪೋಷಣೆ ನೀಡುವಂಥ ಶಿಕ್ಷಣ
1: ಆಗಬೇಕು.
0: ಮೂಲ ಶಿಕ್ಷಣ ಅಥವಾ ನೈ ತಾಲೀಮ್ನ ಅಂದರೆ ಹೊಸ ರೀತಿಯ ಒಂದು ತಾಲೀಮನ್ನು ಕೊಡಬೇಕು, ಶೈಕ್ಷಣಿಕ ವಿಧಾನ ಕೊಡಬೇಕು. ಹೌದಾ? ಅದು ವೃತ್ತಿಪರ ಕೌಶಲ್ಯಕ್ಕೆ ಯಾವಲೇ ಚರ್ಚೆ ಮಾಡ್ದಂಗೆ ವೃತ್ತಿಪರ ಕೌಶಲ್ಯಕ್ಕೆ ಇರಬೇಕು. ಅವರ ಕ್ರಾಫ್ಟಿಗೆ ಕೊಡಬೇಕು, ಕರಕುಶಲತೆಗೆ ಇರಬೇಕು, ಎಲ್ಲದಕ್ಕೂ ಕೊಡಬೇಕು. ಪ್ರಾಯೋಗಿಕ ಕೌಶಲ್ಯ ಮತ್ತು ಸ್ಥಳೀಯ ಕರಕುಶಲಗಳಿಗೆ ಅಂದ್ರೆ ಅವ್ರು ಏನು 11
1: ಅವ್ರಿಗೇನು ಗೊತ್ತಿದೆಯೋ ಅದು ಸುತ್ತಮುತ್ತ ಏನು ಕಾಣ್ತಿದೆಯೋ ಅದು
0: 11 ಪ್ರಿನ್ಸಿಪಲ್ಸ್ಗೆ ಪೂರಕವಾದಂಥ ಶಿಕ್ಷಣನ ಕೊಡಬೇಕು ಅಂತ ನಾವು ಹೇಳೋದು ಒಳ್ಳೆಯದು. 3H ಇರ್ಬೋದು,
1: ಹೌದಾ?
0: ಬದುಕಿಗಾಗಿ ಶಿಕ್ಷಣ ಕೊಡಬೇಕು, ಮತ್ತು ಅವರ ಬದುಕಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಅಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. ಮಾತೃಭಾಷೆಯೇ ಶಿಕ್ಷಣದ ಮಾಧ್ಯಮ ಅಂತನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು.
1: ಅಲ್ಲ, ಸ್ಪಷ್ಟವಾಗಿ ಒಳಗೆ ಹೋಗುತ್ತೆ ಅದು.
0: ಮಾತೃಭಾಷೆಯೇ ಶಿಕ್ಷಣದ ಮಾಧ್ಯಮ ಅಂದಾಗ ನಾನು ಇಲ್ಲಿ ಸ್ಪಷ್ಟಪಡಿಸೋದು, ಮಾತೃಭಾಷೆ ಅನ್ನೋದು ಶಿಕ್ಷಕರ ಮಾತೃಭಾಷೆ ಅಲ್ಲ,
1: ರಾಜ್ಯದ
0: ಮಾತೃಭಾಷೆ ಅಲ್ಲ. ಯಾರು ಕಲಿಯಲಿಕ್ಕೆ ಬಂದಿದ್ದಾರೆ, ಹೌದಾ, ಆ ಮಗುವಿನ ಮಾತೃಭಾಷೆ ಶಿಕ್ಷಣಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ನೀಡಕ್ಕೆ ಎಲ್ಲ ಭಾಷೆಯನ್ನು ಕಲಿಯೋದ್ರೆ ಕಲಿಬೇಕು.
1: ಅಲ್ಲ, ಅದು ನಾನು ಹೇಳಂತದ್ದು ಮನೆ ಭಾಷೆ ಅಂತ ಅಷ್ಟೇ. ಮನೇಲಿ ಏನು ಮಾತಾಡ್ತಾರೋ
0: ಶಿಕ್ಷಕರ ಮನೆ,
1: ಶಿಕ್ಷಕರಿಗೆ ಗೊತ್ತಿಲ್ಲ ಅದು. ಶಿಕ್ಷಕರು ಇದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಮಗುಗೆ ಅರ್ಥ ಆಗುತ್ತೆ.
0: ಆಗ ಶಿಕ್ಷಕರು ಎಲ್ಲ ಭಾಷೆಯನ್ನು
1: ಕಲಿಯಬೇಕಾಗತ್ತೆ, ಅಂಥವರೇ ಶಿಕ್ಷಕರಾಗಬೇಕಾಗತ್ತೆ.
0: ಹೌದಾ? ಸೊ ಮಹಾತ್ಮ ಗಾಂಧಿಯವರ ದೃಷ್ಟಿಯಲ್ಲಿ ಈ ರೀತಿಯ ಅವಕಾಶ ವಂಚಿತರ ಅಥವಾ ಅಂಚಿನಲ್ಲಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಸಮುದಾಯಗಳ ಶಿಕ್ಷಣದಲ್ಲಿ ಬೇಸಿಕ್ ಎಜುಕೇಷನ್ ಮೂಲ ಶಿಕ್ಷಣದ ಕಡೆಗೆ ಹೆಚ್ಚು ಗಮನನ ಕೇಂದ್ರೀಕರಿಸಬೇಕು. ಯಾವ ಮೂಲ ಶಿಕ್ಷಣದ ಕಲ್ಪನೆ ಚರ್ಚೆ ಆಗಿದೆ ಕಳೆದ ಸಂಚಿಕೆಯಲ್ಲಿ. ಮೂಲ ಶಿಕ್ಷಣ ಅಂದರೆ ಅಕ್ಷರ ಜ್ಞಾನ ಅಲ್ಲ, ಮೂಲ ಶಿಕ್ಷಣ ಅಂದರೆ ನೈತಿಕತೆ ಶಿಕ್ಷಣ, ಸಾಂಸ್ಕೃತಿಕ ಶಿಕ್ಷಣ ಎಲ್ಲ. ಈ ಮೂಲ ಶಿಕ್ಷಣದ ಪರಿಕಲ್ಪನೆಯೇ ನೈ ತಾಲೀಮ್ ಅಂತ ಕರೀತಾರೆ
1: ಗಾಂಧೀಜಿಯವರಿಗೆ ಕೊಟ್ಟ ಹೆಸರದು.
0: ಹೌದಾ? ಹೊಸ ಶಿಕ್ಷಣ, ಹೊಸ ರೀತಿಯ ತರಬೇತಿ.
1: ಅಷ್ಟೇ ಅಷ್ಟೇ.
0: ಹೌದಾ? ನೈ ತಾಲೀಮ್ ಅನ್ನೋ ಪದ ಏನು? ತಾಲೀಮ್ ಅದರ ಮೂಲ, ಹೌದಾ, ಅರೇಬಿಕ್ ಪದ.
1: ಓಕೆ.
0: ಇದರ ಅರ್ಥ ಸೂಚನೆ ಅಥವಾ ಇನ್ಸ್ಟ್ರಕ್ಷನ್ ಅಥವಾ ಬೋಧನೆ, ಟೀಚಿಂಗ್ ಅಥವಾ ಶಿಕ್ಷಣ, ಎಜುಕೇಷನ್ ಅಥವಾ ಆತ್ಮೋನೀತಿ, ಎಡಿಫಿಕೇಶನ್ ಎಂದು.
1: ಎಡಿಫಿಕೇಶನ್
0: ಅಂದರೆ ಇದಕ್ಕಿಷ್ಟು ಅರ್ಥ ಇದೆ. ಒಂದು ಇನ್ಸ್ಟ್ರಕ್ಟ್ ಮಾಡೋದು, ಬೋಧನೆ ಮಾಡೋದು, ಶಿಕ್ಷಣ ಕೊಡೋದು, ಆತ್ಮೋನೀತಿ ಕೊಡೋದು ಅನ್ನೋದು
1: ತಾಲೀಮ್ನ ಅರ್ಥ. ಓಕೆ.
0: ಈ ಅಂಶ ಯಾಕೆ ಬೇಕಾಗಂದ್ರೆ ರಂಗ ಶಿಕ್ಷಣದಲ್ಲಿ
1: ಅನುಸರಿಸಿದೆ ಒಳಗೊಂಡಿರೋದೆ.
0: ಈ ಅರೇಬಿಕ್ ನಾಮಪದ ಅದರ ಮೂಲ ಕ್ರಿಯಾಪದವಾದ ವರ್ಬ್, ಅದು ನಾಮಪದ ಅಲ್ಲ, ಕ್ರಿಯಾಪದ. ಅಲೀಮಾದಿಂದ ಉತ್ಪನ್ನ ಆಗಿದೆ. ಅಲೀಮಾ ಅಂದ್ರೆ ಟು ನೋ. ಟು ನೋ ಇನ್ಸ್ಟ್ರಕ್ಷನ್, ಟು ನೋ ಎಜುಕೇಶನ್, ಟು ನೋ ಟೀಚಿಂಗ್, ಟು ನೋ ಎಡ್ಯುಕೇಶನ್ ಅಂತಾಯ್ತು.
1: ಓಕೆ, ಬ್ಯೂಟಿಫುಲ್
0: ಅಲ್ವಾ? ಜ್ಞಾನದ ನೀಡುವಿಕೆಗೆ ಸಂಬಂಧಿತವಾದ ಇದೇ ಅರ್ಥವನ್ನೇ ಉರ್ದು ಭಾಷೆನ ಉಳಿಸ್ಕೊಂಡಿದೆ, ತಾಲೀಮ್ ಹಿಂದಿನ ಉಪಯೋಗಿಸಿದೆ, ಇತರ ಭಾಷೆಗಳು ಇದೆ. ಉರ್ದು ಮತ್ತು ಹಿಂದಿ ಭಾಷೆಯಲ್ಲಿ ಬಳಸೋ ತಾಲೀಮ್ ಎಂಬ ಪದ ನೇರವಾಗಿ ಅರೇಬಿಕ್ನ ತಾಲೀಮ್ ಪದದಿಂದ ಎರವಲು ಪಡೆದಿದೆ. ಹೌದಾ? ಜವಳಿ ಉದ್ಯಮಗಳ ಸಂದರ್ಭದಲ್ಲಿ ತಾಲೀಮು ಅನ್ನುವ ಪದದ ಉಲ್ಲೇಖವು ಶಾಲುಗಳು ಮತ್ತು ಕಾರ್ಪೆಟ್ ತರಹದ ಬಟ್ಟೆಗಳ ನೇಯ್ಗೆಗಳ ವಿನ್ಯಾಸಗಳ ಸಾಂಕೇತಿಕ ಸೂಚಕ ಮತ್ತು ವ್ಯವಸ್ಥೆಯ ರೂಪದಲ್ಲಿ ನೇಕಾರ ಕುಶಲಗಳನ್ನು ಉಪಯೋಗಿಸುತ್ತಾರೆ. ರಂಗಭೂಮಿಯ ಸಂದರ್ಭದಲ್ಲಿ ತಾಲೀಮು ಅನ್ನೋ ರಂಗಭೂಮಿಯ ಸಂದರ್ಭ ತಾಲೀಮ್ ಹೆಚ್ಚಿನ ನಯಿ ತಾಲೀಮ್ ಪದವು ಮಹಾತ್ಮ ಗಾಂಧೀಜಿಯವರು ಅಭಿಪ್ರಾಯಿಸಿದ ಒಂದು ನಿರ್ದಿಷ್ಟಿಕ ಶೈಕ್ಷಣಿಕ ತತ್ವದ ಮತ್ತು ಅನುಸಂಧಾನದ ವಿಧಾನಗಳಲ್ಲೇ ಉಲ್ಲೇಖಿತವಾಗಿದೆ.
1: ಬ್ಯೂಟಿಫುಲ್.
0: ಸೊ ಈ ತತ್ವವು ಅನುಭವಾಧಾರಿತ ಕಲಿಕೆಯ ಪ್ರಾಮುಖ್ಯತೆಯನ್ನು ಎತ್ತಿರಿಯೋರ ಜೊತೆಗೆ ಉತ್ಪಾದನಾ ಕಾರ್ಯಗಳು ಮತ್ತು ಸಾಮುದಾಯಿಕ ತೊಡಗಿಸಿಕೊಳ್ಳುವಿಕೆಗಳನ್ನು ಜ್ಞಾನದೊಂದಿಗೆ ಸಮನ್ವಯಗೊಳಿಸುವ ಪರಿಕಲ್ಪನೆ ಆಗಿದೆ.
1: ಓಕೆ,
0: ಇಲ್ಲಿ ನಿಲ್ಲಿಸೋಣ, ಇದರ ಬಗ್ಗೆ ಚರ್ಚೆ ಮಾಡಿ. ಈಗ
1: ಓಕೆ,
0: ಮುಂದಕ್ಕೆ ಹೋಗ
1: ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿವರೆಗೂ ಹೇಳಿದಂಥದ್ದು ವಿಷಯಗಳಿಗೆ ನಯಿ ತಾಲೀಮ್ ಏನು ಬಂತು, ತಾಲೀಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ.
0: ತಾಲೀಮ್ ಅನ್ನೋ ಪದ ಮೊದಲನೇದಾಗ ಅರೇಬಿಕ್.
1: ಹೌದು ಹೌದು
0: ಹೌದಾ? ಅಂದರೆ ನಾ ಯಾತಕ್ಕೆ ಯೋಚನೆ ಮಾಡಬೇಕಂದ್ರೆ ಜ್ಞಾನ ಜಾತಿ ಕುಲ ಪಂಥ ಇನ್ನೊಂದು ಎಲ್ಲವನ್ನು
1: ಮೀರಿದಂಥದ್ದು. ಓಕೆ,
0: ಅದನ್ನು ಯಾವುದೋ ಒಂದು ಸಾಗಲ್ಲ. ಸೊ ಈ ತಾಲೀಮ್ ಅನ್ನೋ ಪದ ಯಾವುದೋ ಬೇರೆ ಅರೇಬಿಕ್ ಅಂತೇಳಿ ನಾವು ಅವ್ರ ಬಗ್ಗೆ ಮಡಿಯುವಂತಿಕೆ ತೋರ್ಸೋಕ್ಕಿಂತ
1: ಅದರ
0: ಅರ್ಥವನ್ನು ಅರ್ಥ ಮಾಡ್ಕೊಂಡು ಅಂಟು ದಿಸ್ ಲಾಸ್ಟ್ ಅನ್ನತಕ್ಕಂಥದ್ದು ರಸ್ಕಿನ್ ಅವರೇ.
1: ಹೌದು,
0: ಅದರ ನಂತರದ ಕಲ್ಪನೆ ಗಾಂಧೀಜಿಯವರು. ಅಂದರೆ ಜಗತ್ತಿನ ಮಾನವ ಕುಲದ ಎಲ್ಲ ಶ್ರೇಷ್ಠತೆಗಳು ಒಟ್ಟಾಗಿ ಸೇರಿ ಕ್ರಿಯೇಟ್ ಆಗ್ತಕ್ಕಂಥದ್ದು.
1: ಬ್ಯೂಟಿಫುಲ್.
0: ಹೌದಾ? ಅದರಿಂದ ತಾಲೀಮ್ ಅನ್ನೋ ಪದದ ಅರ್ಥ ನಾವು ಅರ್ಥ ಮಾಡ್ಕೊಂಡಾಗ ಯಾವುದೇ ಎಜುಕೇಷನ್ ಪಾಲಿಸಿ ಯಾವುದೇ ಕಾಲಘಟ್ಟದಲ್ಲಿ ಮಾಡೋದಾದರೆ ಅದು ಇನ್ಸ್ಟ್ರಕ್ಷನ್ ಒಳಗೊಂಡಿರಬೇಕು, ಟೀಚಿಂಗ್ ಒಳಗೊಂಡಿರಬೇಕು, ಎಜುಕೇಷನ್ ಒಳಗೊಂಡಿರಬೇಕು, ಎಡ್ಯುಕೇಷನ್ ಅಂದರೆ ಆಧ್ಯಾತ್ಮವೂ ಇರಬೇಕು, ಆತ್ಮೋನ್ನತಿನೂ ಇರಬೇಕು.
1: ಓಕೆ,
0: ಸೊ ಇದು ಕ್ರಿಯಾಪದವಾಗಿರಬೇಕು. ಯಾಕೆ ಕ್ರಿಯಾಪದ ಅನ್ನೋದು ಗೊತ್ತು ಅಂದರೆ ನಾವು ಶಿಕ್ಷಣ ಅನ್ನೋದನ್ನ ನಾಯಮ್ಮ ಪದಕ್ಕಷ್ಟೇ ಉಪಯೋಗಿಸ್ತಾ ಇದೀವ.
1: ಹೌದು, ಸದ್ಯಕ್ಕೆ ಹಾಗೆ ಮಾಡ್ತಾ
0: ನಾಮಕ ವಾಸ್ತೆ ಶಿಕ್ಷಣ ಕೊಡ್ತಾ ಇದೀವ.
1: ಸತ್ಯ, ಅದು ಹೊರಬಾಗಿ ನಾವು ಯೋಚನೆ ಮಾಡ್ತಾನೆ ಇಲ್ಲ.
0: ಸೊ ಈ ವರ್ಬನ್ನ ತಿಳ್ಕೊಳ್ಳೋದು ಅಂದರೆ ಕ್ರಿಯೆಯನ್ನ ಕಲಿಯೋದಿದೆಯಲ್ಲ, ಅದೇ ಅಲ್ವಾ ಶಿಕ್ಷಣ
1: ಆಗಬೇಕಿತ್ತು.
0: ಹೌದಾ? ಈ ಜ್ಞಾನದ ನೀಡಿಕೆ ಇದನ್ನೇ ಉರ್ದುನಲ್ಲೂ ಇದೆ, ಹಿಂದಿನಲ್ಲೂ ಇದೆ, ಎಲ್ಲ ಭಾಷೆಗಳಲ್ಲೂ ಇದೆ. ಅಂದರೆ ಭಾಳ ಇಂಪಾರ್ಟೆಂಟು, ಚರಕದ ಕಲ್ಪನೆ ಮಾಡ್ಕೊಳ್ಳೋದ್ರ ಲಿಂಕ್ ಆಗೋದು ಜವಳಿ.
1: ಜವಳಿ
0: ಈಸ್ಟ್ ಇಂಡಿಯಾ ಕಂಪನಿಯವರು ಮುಖ್ಯವಾಗಿ ಬಂದಿದ್ದಂಥದ್ದು ಹತ್ತಿ ಸೆಣಬು ಪದಾರ್ಥಗಳಿಗೆ ಬಂದಿದ್ದು. ಹೌದಾ? ನೆಕ್ಸ್ಟ್ ಅದು ದೊಡ್ಡ ಇಂಡಸ್ಟ್ರಿಯಾಗಿ ವೆಸ್ಟರ್ನರ್ಸ್ ಬೆಳೆದಿದ್ದು ಕೂಡ ಇದರಿಂದಾನೇ ಸಮೃದ್ಧ
1: ಉದ್ಯಮ ಬೆಳೆದಿದ್ದೆ.
0: ಸೊ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಚರಕದ ನೂಲು ಅದರ ಎಲ್ಲ ವಿಸ್ತರಣೆಗಳು ಸಾಧ್ಯತೆಗಳು ಇಲ್ಲೇ ಇತ್ತಲ್ಲ. ನೂಲಿನೊಳಗೆ ಬ್ರಿಟನ್ನಿನ ಒಂದು ಉದ್ಯಮ ಇತ್ತಲ್ಲ,
1: ಮೂಲ ಎರಡು ಒಂದೇನೆ, ಅಲ್ಲಿದು ಇದೆ ಇಲ್ಲಿದು ಅದೇ.
0: ಹೌದಾ? ಅದರಿಂದನೇ ತಾಲೀಮ್ ಅನ್ನತಕ್ಕಂಥದ್ದು ಉದ್ಯಮಶೀಲತೆಗೂ ಲಿಂಕ್ ಆಗ್ತದೆ. ಮತ್ತೆ ನಾನು ರಂಗಭೂಮಿಯಿಂದ ಯಾಕೆ ತರ್ತಾ ಇದ್ದೀನಿ ಅಂದರೆ ರಂಗಭೂಮಿಯಲ್ಲಿ ತಾಲೀಮ್ ಅನ್ನೋದು ಪದ ಬಳಕೆ ಇದೆ,
1: ಬಳಸ್ತಾ ಇದ್ದೀವಿ ನಾವೀಗ.
0: ಅಲ್ಲ, ಒಂದು ನಾಟಕ ಮಾಡಬೇಕು ಅಂದರೆ ತಾಲೀಮ್ ಇಲ್ಲದೆ ನಾಟಕ ಮಾಡಂಗೇ ಇಲ್ಲ.
1: ಅದು
0: ಹೊಸ ನಾಟಕ ಅಂದರೆ ಹೊಸ ನಾಟಕದ ತಾಲೀಮ್
1: ತಾಲೀಮ್ ಆಗಬೇಕು.
0: ಯಾವುದು ಹಳೆಯ ನಾಟಕದ ತಾಲೀಮೇ ಹೊಸ ನಾಟಕಕ್ಕೆ ಆಗೋದಿಲ್ಲ.
1: ಹೌದು,
0: ಅದು ಕಾನ್ಸೆಪ್ಟ್ ಬೇರೆ ಆಗುತ್ತೆ, ಅದು ಕಲಿಬೇಕು, ಡೈಲಾಗ್ ಬೇರೆ ಆಗುತ್ತೆ, ಇನ್ನೊಂದು ಕಲಿ. ಸೊ ಬ್ಯಾಕ್ ಟು ಬೇಸಿಕ್.
1: ಪ್ರತಿ ಚಾಪ್ಟರ್ಗೂ,
0: ಪ್ರತಿ ಚಾಪ್ಟರ್ಗೂ ಬ್ಯಾಕ್ ಟು ಬೇಸಿಕ್. ಪ್ರತಿಯೊಂದು ಜವಳಿ ಉದ್ಯಮಗಳು ಪ್ರತಿ ಪ್ರಾಕ್ಟೀಸ್. ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಬಟ್ಟೆಗಳ ನೇಯ್ಗೆಯ ವಿನ್ಯಾಸ
1: ಡಿಸೈನ್,
0: ಅದರ ಸಾಂಕೇತಿಕ ಸೂಚಕ ತಾಲೀಮ್ ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ನ್ಯೂ ಥಿಂಗ್ಸ್. ಸೊ ಒಂದು ಸ್ಕೂಲು ವ್ಯಕ್ತಿಯನ್ನು ನ್ಯೂ ಥಿಂಗ್ಸ್ಗೆ ಪ್ರಿಪೇರ್ ಮಾಡಬೇಕಾ, ಓಲ್ಡ್ ಥಿಂಗ್ಸ್ಗೆ ಕೂತಿರಿಸಬೇಕು?
1: ಬಯಟ್ ಮಾಡಲಿಕ್ಕೆ ಹೇಳಲ್ಲ. ಬ್ಯೂಟಿಫುಲ್
0: ಅದ. ಈ ಹಿನ್ನೆಲೆಯಲ್ಲಿ ನಮಗೀಗ ನನಗೆ ಪ್ರಾಯಶಃ ನಾವು ಈ ಚರ್ಚೆ ಯಾತಕ್ಕೆ ರಂಗ ಶಿಕ್ಷಣ ಅನ್ನೋದು ಬೇಕು ಅನ್ನೋದು ಈಗಾಗಲೇ ನಿಮಗೆ ಹೊಳವು ಸಿಕ್ಕಿರ್ಬೋದು. ಯಾಕಂದರೆ ಆ ಒಂದು ದೃಷ್ಟಿಯಿಂದನೇ ಇದರ ಬಗ್ಗೆ ನಾವು, ನನಗೆ ತಾಲೀಮ್ ಅನ್ನೋ ಪದಾನೇ ನೈ ತಾಲೀಮ್ ಅನ್ನೋದಾದರೆ ಹೊಸ ನೈ ತಾಲೀಮ್ ನಾಟಕದವ್ರು ಪ್ರತಿ ನಾಟಕಕ್ಕೂ ನೈ ತಾಲೀಮ್, ಪ್ರತಿ ಪ್ರದರ್ಶನಕ್ಕೂ ನೈ ತಾಲೀಮ್
1: ಇದೆಯಲ್ಲ.
0: ಹಾಗಾದರೆ ರಂಗಭೂಮಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ರಂಗಭೂಮಿ ಇಡೀ ಪ್ರಪಂಚ ಜಗತ್ತಿನಾದ್ಯಂತ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಉದ್ದೇಶಕ್ಕಾಗಿ ಅದರ ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್ನ ನಿರಂತರ ಅನ್ವೇಷಣೆ ಇರತಕ್ಕಂಥದ್ದು. ಸೊ ಈ ಅಂಟು ದಿಸ್ ಲಾಸ್ಟ್ನ ಉದ್ದೇಶ ನಿಜವಾದ ಶಿಕ್ಷಣ ಕೊಡೋಕ್ಕೆ ರಂಗ ಶಿಕ್ಷಣ ಒಂದು ಬಲವಾದ ಪಾರ್ಟ್ನರ್ ಆಗಿ ನಿಲ್ತದೆ.
1: ಅಲ್ಲ, ಇದು ಗಾಂಧೀಜಿಯವರು ಈಗ ಯೋಚನೆ ಮಾಡಿದ್ದಾರೆ ಅಂತ ನನಗೂ ಅನ್ನಿಸ್ತದೆ. ಈಗ
0: ನೋಡೋಣ,
1: ನನಗೆ ಅನ್ನಿಸ್ತಾ ಇರೋಂಥದ್ದು ಗಾಂಧೀಜಿಯವ್ರ ಕಲ್ಪನೆಯೂ ಸಹಿತ ಈಗಾಗಲೇ ಎಕ್ಸಿಸ್ಟಿಂಗ್ ಇರುವಂಥ ಒಂದು ಪೆಡಾಗಾಜಿ ಏನಿದೆ ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೆ, ಹೇಗೆ ನಮ್ಮ ರಂಗ ಕಾರಣ ಆಗ್ತಾ ಇತ್ತು ಅದನ್ನು ಇಳಿಸ್ಕೊಂಡು ಈಗ ತಾಲೀಮನ್ನ ಅವರು ಸೇರಿಸಿದ್ರೇನೋ, ನಾಯಿ ತಾಲೀಮು ಮಾಡಿದ್ರೇನೋ ಗೊತ್ತಿಲ್ಲ ನಮಗೆ.
0: ಈ ತಾಲೀಮ್ ಅನ್ನೋದ್ರಲ್ಲಿ ನಂಗೆ ಇಟ್ಟಿರೋದು ತಾಲೀಮ್ ನೈ ಅಂತ ಹೇಳ್ತೀನಿ. ರಂಗಭೂಮಿಯ ಯಾವಾಗಲೂ ಉಲ್ಟಾ ಪಾರ್ಟಿಗಳು, ಪ್ರತಿ ತಾಲೀಮು ಹೊಸದೇ
1: ಆಗುತ್ತೆ.
0: ಪ್ರತಿ ತಾಲೀಮು ಹೊಸದೇ ಅಂದ್ರೆ ಪ್ರತಿ ಶಿಕ್ಷಣವೂ ಹೊಸದೇ, ಪ್ರತಿ ಇನ್ಸ್ಟ್ರಕ್ಷನ್ ಹೊಸದೇ, ಪ್ರತಿ ಟೀಚಿಂಗ್ ಹೊಸದೇ, ಪ್ರತಿ ಎಜುಕೇಶನ್ ಹೊಸದೇ, ಪ್ರತಿ ಎಡ್ಯುಕೇಶನ್ ಹೊಸದೇ ಅಲ್ಲ.
1: ಅಂದ್ರೆ ಯಾವಾಗಲೂ
0: ಹೊಸದನ್ನ ಹೊಸಿಬೇಕಾದ್ರೆ ನಿಮ್ಮ ನೂಲೇ ಆಗ್ಬೇಕಲ್ಲ ಪ್ರತಿ ಸಲಿನೂ.
1: ಹಾಗಾದ್ರೆ ಬೇಸಿಕ್
0: ಹೌದಾ,
1: ಇದಕ್ಕೆ ಪೂರಕವಾಗಿರುವಂತ ಶಿಕ್ಷಣ.
0: ನೂಲು ಇಲ್ಲದೆ ಬಟ್ಟೆ
1: ಸಾಧ್ಯನೇ ಇಲ್ಲ.
0: ಸೊ ಬಟ್ಟೆಯ ಬೇಸಿಕ್ ಯಾವುದು? ನೂಲೆ.
1: ನೂಲು ಹೊಸದಾಗಬೇಕಿದೆ ಪ್ರತಿ
0: ನೂಲಿನ ಬೇಸಿಕ್ ಹತ್ತಿ, ಮತ್ತೆ ಗ್ರಾಮ, ಮತ್ತೆ ಕೃಷಿ.
1: ಹೀಗಾಗಿ ನೀವು ಹೇಳ್ತಾ ಇರೋಂಥದ್ದು ಬೇಸಿಕ್ ಹೇಳಿದ್ರೆ ಮೂಲವಾಗಿರುವಂಥದ್ದು ಯಾವುದೇ ಒಂದು ಉದ್ಯಮ
0: ಅಂತ ಹೇಳಿದ್ರು ಗಾಂಧೀಜಿಯವರು ಅಂತ ಅನ್ಕೊಂಡ್ಬಿಟ್ಟು ನಾಮಪದವಾಗಿ ಇಟ್ಬಿಟ್ರೆ
1: ಅದು ವ್ಯತ್ಯಾಸ ಆಗ.
0: ಗಾಂಧೀಜಿಯವರು ಅಲ್ಲೇ ಇರ್ತಾರೆ, ಅಂಟು ವಿಶ್ವಾಸ ಅಲ್ಲೇ ಇರುತ್ತೆ.
1: ಓಕೆ ಓಕೆ.
0: ನಿಜವಾಗೂ ತಾಲೀಮ್ ನಡೀತಾ ಇರತಕ್ಕಂಥದ್ದು ದೂರ ಇರುತ್ತೆ.
1: ಹೌದು,
0: ಈ ಅಂತರಗಳನ್ನೆಲ್ಲ ಒಂದು ತರವಾಗಿ ತರಬೇಕು.
1: ಈ ನೈ ತಾಲೀಮ್ ಕೆಲಸ ಮಾಡ್ತಾ ಇದೆ.
0: ಆಗ ಗಾಂಧೀಜಿಯವರ ಆಲೋಚನೆ, ರಂಗ ಶಿಕ್ಷಣದ ಆಲೋಚನೆ, ಅಂಟು ಇವೆಲ್ಲವೂ ಒಂದೇ ಅನ್ನತಕ್ಕಂಥದ್ದು ನಾವು ಆಳವಾಗಿ ನೋಡಿದಾಗ ಮೂಲ ಅದೇ ಮಾಲಿಕ್ಯೂಲು.
1: ಸರಿ ಸರಿ ಸರಿ, ಇಲ್ಲ ಮಾಲಿಕ್ಯೂಲ್ಗೆ ಆಮೇಲೆ ಹೋಗೋಣ. ಈಗ ಮಾಲಿಕ್ಯೂಲ್ ನೀವು ಶುರು ಮಾಡಿದ್ರೆ ಮತ್ತಿನ ಅರ್ಧ ಗಂಟೆ ಬೇಕು ನಮಗೆ. ಸೊ ಇವತ್ತಿಗೆ ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ.
2: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ. ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ? ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ, ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, 1 ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ October 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
8: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೂರಲ್ಲಿರುವಂತಹ ಜಾನಪದ ಕಲೆಯನ್ನು ಪರಿಚಯಿಸಿಕೊಡ್ಬೋದು. ಈ ಜಾನಪದ ಕಲೆ ಅಂತ ಹೇಳಿದ್ರೆ ಅದು ನಮ್ಮ ಹಿರಿಯರ ಅಮೂಲ್ಯ ಆಸ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಹಿರಿಯರು ತಮ್ಮ ಕಲೆಯನ್ನು ದೇವರಂತೆ ಆರಾಧಿಸ್ಕೊಂಡು ಬಂದವರು. ಹಾಗೆ ಪೀಳಿಗೆಯಿಂದ ಪೀಳಿಗೆಗೆ, ಬಾಯಿಂದ ಬಾಯಿಗೆ ಹರಿದು ಬಂದಂಥ ಒಂದು ಸಿರಿ ನುಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂತಹ ಜನಪದ ಸಾಹಿತ್ಯವನ್ನು ಹಾಗೆ ಜನಪದ ಕಲೆಯನ್ನು ಬಗ್ಗೆ ನಿಮ್ಮೂರಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಆ ಊರಿನ ಒಂದು ಜನಪದ ಕಲೆ ಅಂತ ಇದ್ದೇ ಇರುತ್ತೆ. ಅಥವಾ ಒಂದು ದೇವರ ಆರಾಧನೆಗೆ ಜನಪದ ಕಲೆಯನ್ನು ಬಳಸ್ಕೊಳ್ತಿರ್ತಾರೆ. ಈ ರೀತಿಯ ಕಲೆಗಳು ನಿಮ್ಮೂರಲ್ಲಿ ಇದೆಯಾ? ಅಥವಾ ನೀವೇನಾದರೂ ಜನಪದ ಕಲಾವಿದ್ರ, ಈ ಕಲೆಯ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನಿಮ್ಮೂರಿನ ಜಾನಪದ ಕಲೆ ಬಗ್ಗೆ, ಕಲಾವಿದರ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಕರ್ನಾಟಕದ ಜನಪದ ಕಲೆಗಳು ಅಂದರೆ ಕೇವಲ ಮನರಂಜನೆಗಷ್ಟೇ ಅಲ್ಲ, ಅದು ಪ್ರತಿಯೊಬ್ಬ ಒಂದು ಪ್ರತಿಯೊಂದು ಕಲಾ ಪ್ರಕಾರವು ಕೂಡ ಅಲ್ಲಿಯ ಧಾರ್ಮಿಕ ಹಿನ್ನೆಲೆಯನ್ನು ಇರುತ್ತೆ ಅಥವಾ ಅಲ್ಲಿಯ ವಿಶೇಷತೆಯನ್ನು ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಡೊಳ್ಳು ಕುಣಿತ ಇರ್ಬೋದು ಅಥವಾ ಕಂಸಾಳೆ ವೀರಗ ಹಾಗೆ ಒಂದು ಕರೆ ಇದೆ ನೋಡೋಣ. ಹಲೋ,
9: ಹಲೋ, ನಮಸ್ತೆ ಮೇಡಮ್.
8: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
8: ನಾವು ಚೆನ್ಲಾಗಿದ್ದೀನಿ ಸರ್. ಊಟ ಆಯ್ತಾ? ಕಾಫಿ ಆಯ್ತಾ?
9: ಊಟ ಆಗಿ ಕಾಫಿ ಆಗಿಲ್ಲ, ಈಗ ಮಳೆ ಸ್ವಲ್ಪ ಉದುರುತ್ತ ಅಷ್ಟೇ.
8: ಹೌದಾ, ಮಳೆ ಬರ್ತಾ ಇದೆ?
9: ಜೋರ ಬರ್ಲಿಲ್ಲ, ಒಂದ್ ಸ್ವಲ್ಪ ಹೊತ್ತು ಉದುರುತ್ತಂಗೆ. ಈಗ ಮೋಡ ಕವಿದ ವಾತಾವರಣ,
8: ಕೆಲವೊಂದು ಏರಿಯಾದಲ್ಲಿ ಮಳೆ ಆಗ್ತಾ ಇದೆ.
9: ಮಳೆ ಆಗ್ತಾ ಇದೆ, ಕೆಲವು ಕಡೆ ಮಳೆ ಆಗಿದೆ. ಈಗ ನಮ್ಮಿಂದ ನಮ್ಮನೆಯಿಂದ ಒಂದ್ 2 ಕಿಲೋಮೀಟರ್ ದೂರದಲ್ಲಿ 1 ಇಂಚ್ ಮಳೆ, ಗುಡುಗು ಮಿಂಚು ಎಲ್ಲ ಬಂದಿದೆ.
8: ಈ ಗುಡುಗು ಮಿಂಚು ಬರ್ತಾ ಇದೆ? ಹೌದು ಸರ್,
9: ಈಗ ಗುಡುಗು ಮಿಂಚು ಬರ್ತಾ ಇದೆ, ಮತ್ತೆ ಮೋಡ ಕವಿದ ವಾತಾವರಣ. ಬಂದಿದ್ರೆ ಆಗದೆ, ಯಾಕೆಂತ
8: ಮಳೆ ಎಲ್ಲರಿಗೂ, ರೈತರಿಗೆ ಎಲ್ಲರಿಗೂ ಬೇಕು. ಹೌದು,
9: ಎಲ್ಲ ಬಿಸಿಲಿನ ಬೇಗೆಯಲ್ಲಿ ತತ್ತರಿಸಿ ಹೋಗಿದ್ದಾರೆ.
8: ಹೌದು,
9: ಅದರಿಂದ ದಯವಿಟ್ಟು ವರುಣರಾಯ ಕೃಪೆ ತೋರ್ಬೇಕು ಅಂತ ನಮ್ಮ ಕೇಳ್ತೀನಿ.
8: ಹೌದು ಸರ್,
9: ಇವತ್ತಿನ ಜನಪದ ಕಲೆಗಳು ವಿಚಾರಕ್ಕೆ ಬಂದಾಗ
8: ಸರ್,
9: ನಮ್ಮೂರಿನಲ್ಲಿ ಒಂದು ವಾದ್ಯ ಇದೆ, ಡೊಳ್ಳು ವಾದ್ಯ.
8: ಡೊಳ್ಳು?
9: ಡೊಳ್ಳು ವಾದ್ಯ, ಅದನ್ನ ಬಡದು ಇದ್ ಮಾಡ್ತಾರೆ, ಜಡ್ ಜಡ್ ಜಡ್ ಜಡ್ ಜಡ್ ಜಡ್ ಜಡ್ ಅಂತ. ಅದು ನಮ್ಮ ದೇವಸ್ಥಾನದ ನಾವು ಇಟ್ಟಿದೀವಿ, ನಮಗೆ ಗಣಪತಿ ಫಂಕ್ಷನ್ ಗೆ ಮತ್ತೆ ಎಲ್ಲಾ ಫಂಕ್ಷನ್ ಗೂ ಮತ್ತೆ ಮದುವೆ ಫಂಕ್ಷನ್ ಗೆ ಎಲ್ಲ ಉಪಯೋಗಿಸ್ತೀವಿ. ಅದರಲ್ಲಿ ನಾಗಸ್ವರನು 2 ಪಿಪಿ ಸಮೇತ ನಾಗಸ್ವರ ಓದ್ತಾರೆ, ಜೊತೆಗೆ ಕಂಸಾಲೆ ಟೈಪ್, ಕಂಸಾಲೆ ಟೈಪ್ ಆತರ ಬಡದ್ಕೊಂಡು ವಾದ್ಯ ಮಾಡ್ಕೊಂಡು ನಾವೆಲ್ಲ ಮೆರವಣಿಗೆ, ಗಣಪತಿ ಮೆರವಣಿಗೆ ಹೋಗ್ತೀವಿ, ಮತ್ತೆ ಮದುವೆದರಲ್ಲೆಲ್ಲ ಭಾಗವಹಿಸ್ತೀವಿ. ಆ ವಾದ್ಯ ಸುಮಾರು ನಮ್ಮ ಎಲ್ಲಾ ಈ ಕಡೆ ಎಲ್ಲ ದೇವಸ್ಥಾನಕ್ಕೆಲ್ಲ, ಈಗ ನಮ್ ದೇವಸ್ಥಾನಕ್ಕೆ ಜಾತ್ರೆ ಆದಾಗ 7 ದಿವಸದ ಇದಿರುತ್ತೆ, ಪೂಜೆ ಇರುತ್ತೆ, ಆ ವಾದ್ಯನೇ ಬಳಸ್ಕೊಳ್ತೀವಿ. ಆ ವಾದ್ಯ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಕಡೆ ಮಂಗಳೂರು ಕಡೆ ಬೇರೆ ತರ,
8: ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇರುತ್ತೆ.
9: ಏರಿಯಾದಲ್ಲಿ ಬೇರೆ, ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಬೇರೆ, ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂಥರ
8: ಬೇರೆ,
9: ಈ ತರ ಕರಪಾಲ ಮೇಳ ಅವು ಇವು ಪೂರ್ತಿ ಏನೇನೋ ಇರ್ತವೆ. ಆದ್ರೆ ನಮ್ಮ ಇದ್ರಲ್ಲಿ ನಮ್ದೊಂಥರ ಇರುತ್ತೆ, ಮಲೆನಾಡಿನ ಈ ತರ ಚೆನ್ನಾಗಿರುತ್ತೆ. ಅದು ಯಾಕೆಂತ ಹೇಳಿದ್ರೆ ಒಂದು ವಾದ್ಯದಲ್ಲೇ ಮೆರಗು ಸಿಗೋದು, ದೇವ್ರದಾಗ್ಲಿ ಒಂದು ಕಾರ್ಯ
8: ಮಾಡೋದಾಗ್ಲಿ
9: ವಾದ್ಯಲೇ ಮಾಡ್ತಾರೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಇದು ಏನಾದ್ರು ಮನೆಯಲ್ಲಿ ನಿಧನರಾದಾಗ ಅದಕ್ಕೂ ಒಂದು ವಾದ್ಯ ಮಾಡ್ತಾರೆ, ಅದು ಬೇರೆ ರೀತಿಲಿ ಇರುತ್ತೆ, ಒಂಥರ ದುಃಖ ತಪ್ತವಾದ ಶೋಕ
8: ತಪ್ತವಾದ
9: ವಾದ್ಯ ಮಾಡ್ತಾರೆ. ಅದೇ ದೇವರಿಗೆ ಪೂಜೆ ಮಾಡುವಾಗ ಒಳ್ಳೆ ಒಂಥರ ಇದ್ರಲ್ಲಿ ಇದ್ ಮಾಡ್ತಾರೆ, ಅದಕ್ಕೆ ಭಕ್ತಿ ಭಾವ ಭಾವನೆಗಳನ್ನ ತುಂಬಿ ವಾದ್ಯ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಜಾತ್ರೆಗಳು ಇವೆಲ್ಲ ಬಂದಾಗ ನಾವು ವಾದ್ಯದಲ್ಲಿ ಪ್ರತಿ ಒಂದು ಊರಿನವರೆಲ್ಲ ಸೇರ್ಕೊಂಡು ಅದರಲ್ಲಿ ನಾಗಸ್ವರದಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ರೋಡ್ ನಲ್ಲಿ ಟವಲ್ ನಲ್ಲಿ ಒಂದ್ 2 ಬಾಳೆಹಣ್ಣು ಇಟ್ಬಿಟ್ಟು ವಾದ್ಯ ಬಡಿತಾರೆ. ಆ ಕಡೆಯಿಂದ ಈ ಕಡೆಯಿಂದ ಸುತ್ತ ಬಂದು ಆ ಬಾಳೆಹಣ್ಣು ಯಾರು ಕಚ್ಕೊಂಡು ತಿಂತಾರೆ ಅವರಿಗೆ ಮೊದಲನೇ ಬಹುಮಾನ ಕೊಡ್ತಾರೆ.
8: ಕಾಂಪಿಟೇಷನ್ ತರ?
9: ಕಾಂಪಿಟೇಷನ್ ಅಂದ್ರೆ ವಾದ್ಯ ಬಡಿತಾ ಇರ್ತಾರೆ, ತಗ್ಗಿನ ಗದ್ದೆ ಬಗ್ಗಿನ ಗದ್ದೆ ಬುಗು ಬುಗು ಬುಗು ಬುಗು,
8: ಆ ಸೌಂಡ್ ಕೇಳದೆ ಚೆನ್ನಾಗಿರುತ್ತೆ.
9: ಆತರ ಚೆನ್ನಾಗಿರುತ್ತೆ, ಕೇಳಕ್ಕೆ ಒಂಥರ
8: ಖುಷಿಯಾಗುತ್ತೆ.
9: ಆಮೇಲೆ ಕೊನೆಗೆ ಯಾರಾದ್ರೂ ಒಬ್ರು ಆ ಬಾಳೆಹಣ್ಣು ಅಂದ್ರೆ ನೀ ನೇರವಾಗಿ ಬಾಯಿ ಹಾಕಂಗಿಲ್ಲ, ಅಂತರವಾಗಿ ಹೋಗಿ ಬಾಯಲ್ಲಿ ಬಾಯಿಗೆ ಹಾಕೊಂಡು ತಿನ್ಬೇಕು ಅಥವಾ ಆತರ ಎಲ್ಲ ಇರುತ್ತೆ. ಅದೊಂದು ತುಂಬಾ ಚೆನ್ನಾಗಿರುತ್ತೆ ಆತರ ಆಟ ಎಲ್ಲ. ಈ ತರ ಕಾರ್ಯಗಳು ಬಂದಾಗ, ಗಣಪತಿ ಬಂದಾಗ ಅಥವಾ ಯಾವ್ದಾದ್ರು ನಮ್ಮ ಜಾತ್ರೆ ಆದಾಗ,
8: ಕಾರ್ಯಕ್ರಮ ಇದ್ದಾಗ,
9: ಕಾರ್ಯಕ್ರಮ ಇದ್ದಾಗ ಈ ತರ ಮಾಡ್ತೀವಿ. ಅದ್ರಲ್ಲಿ ತುಂಬಾ ಖುಷಿಯಾಗಿರುತ್ತೆ, ಆತರ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಮಂಗಳೂರಿಗೆ ಹೋದಾಗ ಮಂಗಳೂರಿನಲ್ಲದೆ ಒಂದು ರೀತಿ, ಅಲ್ಲಿಯೇ ಒಂಥರ
8: ಚಂಡೆ ಕುಣಿತ ಬೇರೆ ತರ
9: ಇದೆ, ಡೊಳ್ಳು ಚಂಡೆ ಭಾಗವತಿಗೆ ಅನ್ನೋದು, ಭಾಗವತಿಗೆ ಮೇಳ,
8: ಯಕ್ಷಗಾನ
9: ಯಕ್ಷಗಾನ ಟೈಪ್. ಕುಲನೀತ ಕೇಳೆ ನೀವೆಲ್ಲನೇ ಬರುತ್ತೀರೇ, ಮದ ಹೋಗಿ ಬರುತ್ತೀರೇ ಮಾರ ನಮದಿನ ತಿನ್ನ ತೈ ಅಂತ ಮಂಗಳೂರಲ್ಲಿ
8: ಭಾಗವತರ ಧ್ವನಿ ಇದೆ, ಚೆನ್ನಾಗಿರುತ್ತೆ
9: ಆತರ ಭಾಗವತ ಅಲ್ಲಿ ಹಾಡಿ ಹೇಳ್ತೇನೆ. ನಾನಂದ್ರೆ ಯಕ್ಷಗಾನದ ಪ್ರವೀಣ, ನಾನು ಯಕ್ಷಗಾನದಲ್ಲಿ ಪಾರ್ಟ್ ಮಾಡಿದ್ದೆ.
8: ಹೌದಾ?
9: ನಾನು ಯಕ್ಷಗಾನದಲ್ಲಿ ಕಚದೇವಯಾನಿ ಅಂತದ್ರಲ್ಲಿ ದೇವಯಾನಿ ಪಾತ್ರ ಮಾಡಿದ್ದೆ. ಮತ್ತೆ ನಮ್ಮೂರಲ್ಲಿ ನಮ್ ತುಳುನಲ್ಲಿ ಒಂದು ಕೋಟಿ ಚೆನ್ನೈ ಅಂತ ಬಂತು, ಅದ್ರಲ್ಲಿ ಕೋಟಿ ಚೆನ್ನೈರ ತಾಯಿಗೆ ಕಿನ್ನಿದಾರು ಅಂತ ಅದ್ರಲ್ಲಿ ಮಾಡಿದ್ದೆ. ಕನ್ನಡದಲ್ಲಿ ಒಂದು ಪಿಕ್ಚರ್ ಬಂದಿದೆ ಅದು.
8: ಹೌದಾ?
9: ಹೌದು. ಆಮೇಲೆ ಕಾಂತಾಬಾರೆ
8: ಸಂಕಪ್ಪ ಸರ್ ಕೂಡ ಸಕಲ ಕಲಾವಲ್ಲಭರೇ. ಹಾಗಾದ್ರೆ
9: ಸಕಲ ಕಲಾವಲ್ಲಭ ಮಾಸ್ಟರ್ ಹೇಳ್ತಾರೆ, ನಾನು ಕಲ್ತಿರುವ ಮಾಸ್ಟರ್ ಈಗ್ಲೂ ಹೇಳ್ತಾರೆ ಸಂಕಪ್ಪ ಅವರು ಪ್ರತಿ ಒಂದು ವಿಷಯದಲ್ಲೂ ಸಕಲ ಕಲಾವಲ್ಲಭ. ನಾನು ಯಾಕಂದ್ರೆ ಅವ್ರು ಕನ್ನಡ ಪಾಠ ಮಾಡ್ತಾ ಇದ್ರು, ಆಗ ಒಂದು ಹಾಡು ಹೇಳಿದೆ, ಈಗಿನ ಮಾಸ್ಟರ್ ಹೇಳ್ತಾ ಇದ್ರು, ಆರ್ ಅಂಕುಶ ವಿಟ್ಟಡಂ ನೆನಪು ಅಂತ ಒಂದು ಹಾಡಿದೆ. ಅದ್ರ ಅರ್ಥ ಏನು ಅಂದ್ರೆ, ಯಾರೇ ನನ್ನ ಚೂರಿಯಿಂದ ತೀವ್ರ ನಾನು ಬನವಾಸಿ ದೇಶ ಮರ್ಯಾದಲ್ಲಿ ನನ್ನ ಆತ್ಮದಲ್ಲಿ ಇಟ್ಕೊಂಡಿರ್ತೀನಿ ಅಂದ್ರೆ ಅದು ಕನ್ನಡದ ಅಭಿಮಾನ ಆದಿಕಾವ್ಯ ಪಂಪ
8: ಪಂಪನ
9: ಪಂಪನ ಇದು ಅದೆಲ್ಲ ಈ ಸ್ಕೂಲ್ ಅಲ್ಲಿ ಹೇಳಿದಾಗ ಅದಕ್ಕೆ ಅವ್ರು ಹೇಳಿದ್ರು ನನಗೆ ನೀವು ಸಕಲ ಕಲಾ ವಲ್ಲಭ ಸಂಕಪ ಪ್ರತಿಯೊಂದು ಆಲ್ರೌಂಡರ್ ಬ್ಯಾಟಿಂಗ್ ಬೌಲಿಂಗ್ ಕೋಚಿಂಗ್ ಅಂಪೈರಿಂಗ್ ಪ್ರತಿಯೊಂದ್ರಲ್ಲೂ ನಾನು ಸಹಿ ಅಂತ ಅನ್ಸ್ಕೊಂಡಿದ್ರಿ ಮೇಡಮ್.
8: ಸೂಪರ್ ಸೂಪರ್ ಆಸಕ್ತಿ ಕೇಳಿ ಖುಷಿ ಆಯ್ತು.
9: ಮತ್ತೆ ಮಾತನಾಡಲು ಅನುವು ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.
8: ಧನ್ಯವಾದ ಧನ್ಯವಾದ.
9: ಓಕೆ ಮೇಡಮ್, ಥ್ಯಾಂಕ್ ಯು.
8: ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದ್ರು. ಅವರ ಊರಲ್ಲಿರುವಂತಹ ಡೊಳ್ಳು ಕುಣಿತದ ಬಗ್ಗೆ ಹೇಳಿದ್ರು, ಹಾಗೆ ಯಕ್ಷಗಾನದಲ್ಲಿ ಕೂಡ ಭಾಗವಹಿಸಿದ್ದೆ, ಅದರ ಬಗ್ಗೆ ಆಸಕ್ತಿ ಇದೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
10: ನಮಸ್ತೆ ಮೇಡಮ್.
8: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
10: ಆರಾಮಿದ್ದೀನಿ ನೋಡಿ ಮೇಡಮ್. ತಾವಾಗಿದ್ದೀರಿ?
8: ನಾವು ಆರಾಮಾಗಿದ್ದೀವ್ರಿ. ಊಟ ಆಯ್ತಾ?
10: ಊಟ ಆಯ್ತು ಮೇಡಮ್.
8: ಸರ್, ಇವತ್ತು ಜಾನಪದ ಕಲೆ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಬಿಜಾಪುರ ಕಡೆ ಯಾವ ಜಾನಪದ ಕಲೆ ಇದೆ?
10: ನಮ್ಮಲ್ಲಿ ಮೇಡಮ್ ಡೊಳ್ಳಿನ ಕೈಪಟ್ಟು ಅಂತ ಆಡ್ತಾರೆ ಮೇಡಮ್. ಇಲ್ಲಿ
8: ಡೊಳ್ಳಿನ ಕೈಪಟ್ಟನಾ?
10: ಹಾ, ಡೊಳ್ಳಿನ ಕೈಪಟ್ಟು ಅಂತ ಮೇಡಮ್. ಅದ್ರಾಗ ಒಂದೆರಡು ಹುಡುಗರು ಒಂದ್ ಹೆಂಗಸ ಮಕ್ಕಳ ಡ್ರೆಸ್ ಉಟ್ಕೊಂಡು ಒಂದು ಒಂದು ಕುಣಿತಾ ಕುಣಿತಾರೆ ಮೇಡಮ್. ಅದ್ರ ಅದಕ್ಕೆ ದಟ್ಟಿ ಕುಣಿದು ಅಂತ ಹೇಳ್ತಾರೆ ಮೇಡಮ್ ನಮ್ ಕಡೆ.
8: ದಟ್ಟಿ ಕುಣಿತನಾ?
10: ಹಾ, ದಟ್ಟಿ ಕುಣಿತ.
8: ದಟ್ಟಿ ಕುಣಿತ, ದಟ್ಟಿ ಕುಣಿತ.
10: ಡೊಳ್ಳಿನ ಕೈಪಟ್ಟಾಗ ಅವ್ರು ಕುಣಿತಾ ಇರ್ತಾರೆ ಮೇಡಮ್. ನೋಡ್ಬೇಕ ಅದನ್ನ, ಅವ್ರು ಜಿಗುದೇನು, ಅವ್ರ ಲಾಗ ಹೊಡಿದೇನು. ಅದ್ ಟೈಮ್ದಾಗ ಮೇಡಮ್ ಅವ್ರ ಕಣ್ಣೇ ದುಡ್ಡು ತಗೋತಾ ಇರ್ತಾರೆ ಮೇಡಮ್. ಒಂದ್ ನೋಟ ಕಟ್ಟಿರ್ತಾರೆ ಮೇಡಮ್ ಕೆಳಗಡೆ. ಅದ್ ಕುಣ್ಕೋತ ಅವ್ರ ಬೆಂಕಿ ಹಿಂಗ್ ಹೊಳ್ಳಿ ಎರಡು ಕಡೆ ಮಣದ ಮೇಡಮ್ ಅದ್ ಕಣ್ಣ ನೋಡ್ ತಗೋತಾ ಇರ್ತಾರೆ ಮೇಡಮ್. ಅವ್ರು
8: ಅಷ್ಟು ಶಾರ್ಪ್ ಆಗಿರ್ತಾರೆ.
10: ಹಾ, ಅಷ್ಟು ಶಾರ್ಟ್ ಆಗಿರ್ತಾರೆ ಮೇಡಮ್. ನೋಡ್ತಾ ಇರ್ಬೇಕು ಮೇಡಮ್, ನೋಡ್ತಾ ಇದ್ರೆ ಕೊಟ್ಟು ನೋಡ್ತಾ ಇರ್ಬೇಕು ಅನ್ನೋಂಗೆ ಆಗ್ಬಿಡ್ತಾರೆ ಮೇಡಮ್.
8: ಹೌದ್ ಹೌದು, ಅದಕ್ಕೆಲ್ಲ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ.
10: ಬಹಳ ಪ್ರಾಕ್ಟೀಸ್ ಬೇಕು ಮೇಡಮ್. ಅಂತೂ ಜಿಗದ ಹಿಂಗ್ ಮೂರ್ ನಾಲ್ಕು ಫುಟ್ ಜಿಗದ ತಳಗ ನಿಂದಿರ್ತಾರೆ ಮೇಡಮ್ ಅವರು. ಆ ಡೊಳ್ಳು ಕಟ್ಕೊಂಡು ಕುಣಿಬೇಕಲ್ರಿ, ಅದು ವಿಚಿತ್ರ ಬಹಳ ಇದೆ ಮೇಡಮ್ ಅದು.
8: ಹೌದ್ ಹೌದು, ಆ ಡೊಳ್ಳಿನ ಸೈಜ್ಗಳು ಕೂಡ ವ್ಯತ್ಯಾಸ ಇರುತ್ತೆ ನಮ್ ಕಡೆಗೂ ಬೇರೆ ಕಡೆ.
10: ವ್ಯತ್ಯಾಸ ಇರುತ್ತೆ ಮೇಡಮ್, ಬಹಳ ವ್ಯತ್ಯಾಸ ಇರುತ್ತೆ ಮೇಡಮ್. ಅದರಿಂದ ಅದನ್ನ ನೋಡ್ಬಿಟ್ರೆ ಮೇಡಮ್ ಹತ್ತಾರ ಹಳ್ಳಿಯಿಂದ ಜನ ಬರ್ತಾರೆ ಮೇಡಮ್ ನೋಡಕ್ಕೆ,
8: ನೋಡ್ಲಿಕ್ಕೆ ಅಂತಾನೆ.
10: ಅದು ಒಂದೊಂದ ಯಾವ್ದೋ ಒಂದು ವೀರ ಕುಣಿತ ಅಂತ ಹೇಳಿ ಆ ಕಡೆ ನಿಮ್ ಕಡೆ ಇರುತ್ತೆ ನೋಡಿ ಮೇಡಮ್. ಆ ತರ ನಮ್ ಕಡೆ ಅದೊಂದು ಡೊಳ್ಳಿನ ಕೈಪಟ್ಟು ಮೇಡಮ್. ಅದು
8: ಡೊಳ್ಳಿನ
10: ವೀರಗಾತಿಯರು ಅಂತ ಒಂದು ಕುಣಿತ ಇಲ್ಲ ಇರ್ತದಲ್ಲ ಮೇಡಮ್,
8: ವೀರಗಾಸೆ ಈ ಕಡೆ ಇರುತ್ತಲ್ಲ ಅಲ್ಲಿ ವೀರಗಾರನ ಕುಣಿತ ಅಂತ ಇರುತ್ತ ಅಂತ.
10: ಆ ತರ ಮೇಡಮ್ ಇಲ್ಲಿ ಇವರು ನಾವು ಇದು ಮಾಡ್ತಿರ್ತೀವಿ ಮೇಡಮ್. ಪ್ರತಿ ಉಗಾದಿ ದಿನ ಮತ್ತು ಇದು ಯಾವಾಗ ಶ್ರಾವಣ ಕಡಿ ಸೋಮವಾರ ಮಾಡ್ತಾ ಇರ್ತಾರೆ ಮೇಡಮ್ ನಮ್ಮಲ್ಲಿ.
8: ನಿಮ್ಮಲ್ಲಿ
10: ಅದನ್ನ ನೋಡ್ತಾ ಇದ್ರೆ ಮೇಡಮ್ ಕಣ್ಣು ಎರಡು ಕಣ್ಣು ಇನ್ನೂ ಎರಡು ಕಣ್ಣು ಯಾಕೆ ಕೊಟ್ಲಪ್ಪ ದೇವ್ರು ಅನ್ಸುತ್ತೆ ಮೇಡಮ್. ಅದ್ಭುತವಾದ ಒಂದು ಕಲೆ ಮೇಡಮ್ ಅದು,
8: ಜಾನಪದ ಕಲೆ.
10: ಜಾನಪದ ಕಲೆ ಮೇಡಮ್.
8: ಈಗಿನ ಯುವಕರು ಮಾಡ್ತಾರ ಸರ್ ಅದು, ಅಥವಾ ಹಿಂದಿನವ್ರು ಮಾತ್ರ ಮಾಡ್ತಿದ್ರ?
10: ಇಲ್ಲ ಮೇಡಮ್, ಈಗೂ ಇದೆ ಮೇಡಮ್, ಈಗೂ ರೂಢಿಯಲ್ಲಿ ಇದೆ ಮೇಡಮ್. ಈಗ ರೂಢಿಯಲ್ಲಿದೆ ರೂಢಿಯಲ್ಲಿ ಇದೆ ಮೇಡಮ್. ಯಾಕಂದ್ರೆ ವರ್ಷ ಒಂದು ನಾಲ್ಕು ಹುಡುಗಿ ಕಲ್ಸತ್ತಾ ಇರ್ತಾರೆ ಮೇಡಮ್ ಅವರು.
8: ಪ್ರತಿ ವರ್ಷನೂ ಕಲಿಸ್ತಾ ಇರ್ತಾರೆ ಹೊಸೊಬ್ಬರಿಗೆ
10: ಮೇಡಮ್? ನಾವು ಸಣ್ಣವರಿದ್ದಾಗ ಮಾಡಿಲ್ಲ, ಯಾವಾಗೂ ಮಾಡಿಲ್ಲ ಮೇಡಮ್. ಅದನ್ನ
8: ಮಾಡಿಲ್ಲ,
10: ನೋಡೋದು ಅಷ್ಟೇ ಮೇಡಮ್. ಅದನ್ನ
8: ನೋಡಿದ್ದೀರಾ?
10: ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಅಷ್ಟೇ ಮೇಡಮ್.
8: ನೋಡಿ ಪ್ರೋತ್ಸಾಹ ಕೊಡೋದು ಒಂದು ಒಳ್ಳೆ ವಿಚಾರನೆ.
10: ಯಾಕಂದ್ರೆ ಯಾವಾಗ ಒಂದ್ ದುಡ್ಡು ಕಡಿಮೆ ಇದ್ರೆ ಒಂದ್ ನೂರಾರು ರೂಪಾಯಿ ಕೊಟ್ಟಿದ್ದ ಇತಿಹಾಸ ಇದೆ ಹೊರತಾಗಿ ಅದನ್ನ ಮಾಡಿಲ್ಲ ಮೇಡಮ್.
8: ಹೌದು, ಕಲೆಯನ್ನ ಪ್ರೋತ್ಸಾಹಿಸೋದು ಬಹಳ ಮುಖ್ಯ ಆಗುತ್ತೆ ಸರ್.
10: ಬಹಳ ಮುಖ್ಯ ಮೇಡಮ್.
8: ಹೌದು,
10: ಈಗ ಯಾಕಂದ್ರೆ ಕಲೆಯಾಗಿ ನಾವು ಬೆಲೆ ಕೊಟ್ಟಿವಪ್ಪ ಅಂದ್ರೆ ಕಲೆ ಮುಂದೆ ಹೋಗುತ್ತೆ ಮೇಡಮ್.
8: ಮುಂದೆ ಹೋಗುತ್ತೆ. ಹೌದು,
10: ಮತ್ತ್ ನಾವು ಕಲೆಯಾಗಿ ನಾವು ಕೊಲೆ ಮಾಡಿದ್ವಿ ಅಂದ್ರೆ ಅದು ಅರ್ಥನೇ ಇಲ್ಲ ಮೇಡಮ್ ಅದರಲ್ಲಿ.
8: ಹೌದು ಸರ್,
10: ಕಲೆಗೆ ಕೊಲೆ ಮಾಡಬಾರ್ದು ಮೇಡಮ್, ಅದಕ್ಕೆ ಕಲೆಗೆ ನಾವು ಬೆಲೆ ಕೊಡ್ಬೇಕು ಅಷ್ಟೇ ಮೇಡಮ್.
8: ಕಲಾವಿದರಿಗೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಪ್ರೋತ್ಸಾಹ ಕೊಟ್ರೆ ಇನ್ನಷ್ಟು ಮಾಡ್ಲಿಕ್ಕೆ ಆಗತ್ತ ಅವ್ರಿಗೆ.
10: ಅಂದ್ರೆ ಮೇಡಮ್ ನಮ್ಮ ಊರಿಗೆ ಹೆಸರು ಬರುತ್ತೆ ಅದು.
8: ಹೆಸರು ಬರುತ್ತ?
10: ಯಾಕಂತ ಕೇಳಿದ್ರ ಏನಪ್ಪ ತಾಜ್ಪುರದಲ್ಲಿ ಇಂತಿಂತ ಡೊಳ್ಳಿನ ಕುಣಿತ ಕುಣಿತಾರಂತ ಹತ್ತಾರು ಹಳ್ಳಿ ಮಂದಿ ಬರ್ತಾರ ನೋಡಕ್
8: ನೋಡ್ಲಿಕ್ಕೆ.
10: ಅಲ್ಲಿ ನೋಡ್ಲಕ್ ಜಾಗ ಸಿಗ್ತಾ ಇಲ್ಲ ಮೇಡಮ್, ಆ ತರ ಕುಣಿತಾ ಇರ್ತಾರೆ ಮೇಡಮ್ ಅವರು.
8: ಕುಣಿತಾ ಇರುತ್ತಲ್ಲ. ಓಕೆ ಸರ್,
10: ಯಾವಾಗ್ಲಿ ಯಾವಾಗಿರ್ಲಿ ಕಲೆಗೆ ಒಬ್ಬರು ಎಲ್ಲರಿಗೆ ನಾವು ಬೆಲೆ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ.
8: ಓಕೆ ಸರ್, ಒಳ್ಳೆ ವಿಚಾರ ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
10: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
8: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿ ಅವ್ರ ಊರಲ್ಲಿರುವಂತಹ ಜನಪದ ಕಲೆಯನ್ನ ಪರಿಚಯಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಮೇಡಮ್.
8: ಹಲೋ, ನಮಸ್ತೆ.
11: ನಮಸ್ತೆ, ನಾನು ಮೇಡಮ್ ನೇರ್ಲಗೊಂಡಿದ್ದ ಚಂದ್ರಿಕಾ ಜಗನ್ನಾಥ್.
8: ಚಂದ್ರಿಕಾ ಜಗನ್ನಾಥ್ ಅವ್ರು ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ ಮೇಡಮ್?
8: ನಾನು ಚೆನ್ನಾಗಿದ್ದೀನಿ ಮೇಡಮ್.
11: ಕಾಫಿ ಆಯ್ತಾ?
8: ಕಾಫಿ ಆಯ್ತು, ನಿಮ್ದಾಯ್ತಾ? ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ
11: ಇದೆ. ಕಾರ್ಯಕ್ರಮ ಕೇಳೋದು ಮಾಡೋದು ಹಂಗಾಗಿ ಕಾಲ್ ಮಾಡ್ಬೇಕು, ಕನೆಕ್ಟ್ ಆಯ್ತು.
8: ಇವತ್ ಜಾನಪದ ಕಲೆ ಬಗ್ಗೆ ಮಾತಾಡ್ತಾ
11: ಇದ್ದೀವಿ. ಕೇಳಿಸ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ. ನಮ್ಮೂರಲ್ಲಿ ಡೊಳ್ಳು ಬಾರಿಸಲ್ಲ ಮೇಡಮ್, ಅದು ಎರಡು ಟೂನ್ ಇದೆ.
8: ಯಾವ್ದು?
11: ಒಂದು ಡೊಳ್ಳು ಮೇಡಮ್,
8: ಡೊಳ್ಳು ಡೊಳ್ಳು ಕುಣಿತ.
11: ಡೊಳ್ಳು ಡೊಳ್ಳು ಕುಣಿತದ್ದು ದೊಡ್ಡವರದೊಂದು ಚಿಕ್ಕವರದೊಂದು ಎರಡು ಜಾಗ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ ಮೇಡಮ್. ಯಾವ್ದು ಒಂದ್ ಚಿಕ್ಕ ಕಾರ್ಯಕ್ರಮಗಳಿರ್ಲಿ ಊರಲ್ಲಿ ಆ ಡೊಳ್ಳು ಬಾರಿಸ್ತಾ ಇರ್ತಾರೆ ಯಾವಾಗ್ಲೂ. ಹಾ ಮೇಡಮ್, ಎಲ್ಲಾ ಕಡೆ ಕಾಂಪಿಟೇಷನ್ ಇದ್ದಾಗೆಲ್ಲ ಹೋಗ್ತಾರೆ. ಮತ್ತೆ ವಿಶೇಷವಾಗಿ ನಾನು ವೀರಗಾಸೆ ಕಲ್ತಿದ್ದೀನಿ ಮೇಡಮ್, ಜಾನಪದ ಕಲೆ.
8: ವೀರಗಾಸೆ ಕಲಾವಿದ್ರ ಹಾಗಾದ್ರೆ
11: ಮೇಡಮ್, ಎಲ್ರು ಅದು ಗಂಡು ಮೆಟ್ಟಿದ ಕಲೆ, ನೀವೇನ್ ಮಹಾ ಮಾಡ್ತೀರಾ, ಹೆಣ್ಮಕ್ಳು ಹಂಗೆ ಹಂಗೆ ಅಂತಿದ್ರು. ಅದನ್ನ ಚಾಲೆಂಜ್ ಆಗಿ ತಗೊಂಡು ನಾವೇ ಒಂದ್ ಟೀಮ್ ಕಟ್ಕೊಂಡಿವಿ ಮೇಡಮ್.
8: ಮೇಡಮ್,
11: ಫಸ್ಟ್ ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ವಿ, ತಾಲೂಕು ಹಂಗೆ ಜಿಲ್ಲಾ ಸಮ್ಮೇಳನಗಳಲ್ಲೆಲ್ಲ ಮಾಡಿದ್ವಿ, ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ್ವಿ, ಹಂಪಿ ಉತ್ಸವದಲ್ಲಿ ಎರಡ್ ಸಲ ಬಂದ್ವಿ ಮೇಡಮ್. ಅಂದ್ರೆ ಯಾರೋ ರಾಜ್ಯಗಳಿಗೆಲ್ಲ ಕಾರ್ಯಕ್ರಮ ಕೊಟ್ಟಿದ್ವಿ ಮೇಡಮ್. ಅಂಡಮ್ಮನ್ ಬಂದ್ವಿ, ಅದು ಎಲ್ಲ ಕಾರ್ಯಕ್ರಮ ಇದೆ ಮೇಡಮ್. ನಮ್ಮ ಮಠಗಳಲ್ಲೆಲ್ಲ, ನಮ್ಗೆ ಸಿರಿಗೆರೆ ಮಠಗಳಲ್ಲೆಲ್ಲ ಪ್ರಥಮ ಸ್ಥಾನ ಬಂದಿದೆ. ಕಾಂಪಿಟೇಷನ್ ಗಳಲ್ಲೆಲ್ಲ ಹೋಗಿದ್ದೀವಿ ಮೇಡಮ್, ತುಂಬಾ ಕಡೆ.
8: ತುಂಬಾ
11: ಹೆಸರಾಗಿದೆ ಮೇಡಮ್, ಶಿವಾನಿ ಮಹಿಳಾ ಸಂಘ ಕಲಾ ಸಂಘ ಅಂತ.
8: ಹೆಸರೇನು?
11: ಶಿವಾನಿ ಮಹಿಳಾ ಸಂಘ ಮೇಡಮ್. ಅದು
8: ಶಿವಾನಿ ಅಂತ.
11: ಹಾ, ಶಿವಾನಿ ವೀರರಸ ಮಹಿಳಾ ಸಂಘ ಅಂತ. ಟಿವಿ ಚಾನೆಲ್ಗಳಲ್ಲೆಲ್ಲ ಕೊಟ್ಟಿದೀವಿ ಮೇಡಮ್ ಕಾರ್ಯಕ್ರಮ.
8: ಗಂಡು ಕಲೆ ಆದ್ರೂ ಕೂಡ ನಾವು ಕೂಡ ಮಾಡಬಹುದು ಅಂತ ಹೇಳಿ ಮಾಡಿ ತೋರಿಸಿದ್ರೆ ಅಷ್ಟೊಂದು ಪ್ರದರ್ಶನ, ತುಂಬಾ ಖುಷಿ ಆಯ್ತು.
11: ಹೌದು ಮೇಡಮ್, ನಿಜವಾಗ್ಲು ಮೇಡಮ್, ಕಾರ್ಯಕ್ರಮ ಅದು ನೋಡೋದಕ್ಕಿಂತ ಎಲ್ಲರೂ ಮಾಡಿ ಮೇಡಮ್. ನಾನೇನ್ ಗೊತ್ತಾ ಮೇಡಮ್, ಎಲ್ಲಾದ್ರೂ ಮಾಡ್ತಿರ್ತಾರಲ್ಲ ಎಲ್ಲ ನಾಚಿಕೊಳ್ಳೋದು ಮೇಡಮ್, ನನಗೆ ಅದು ಭಾರತದ್ದು ಅದನ್ನ ಡ್ಯಾನ್ಸ್ ಮಾಡ್ಬೇಕು ಅಂತ
8: ಬಿಡುತ್ತೆ.
11: ಈಗಲೂ ಕೂಡ ಎಲ್ಲರಿಗೂ ಎಲ್ಲಾದ್ರೂ ಒಂದು ತಾಳ ಹಾಕಿದ್ರೆ ಸಾಕು ಮೇಡಮ್, ನಾನು ಹೆಜ್ಜೆ ಹಾಕ್ಬಿಡ್ತೀನಿ.
8: ಕಲೆಯನ್ನ ಮೈಗೂಡಿಸ್ಕೊಂಡಿದ್ದೀರಾ?
11: ಹೌದೌದು ಮೇಡಮ್, ಕಲೆಗೆ ಅದ್ರದ್ದು ಯಾವ್ದೋ ಒಂದು ತಾಕತ್ತು ಮೇಡಮ್.
8: ತಾಕತ್ತು ಇದೆ, ಹೌದು ಹೌದು
11: ಅಲ್ವಾ. ಹಂಗಾಗಿ ವೀರಗಾಸೆ ಮತ್ತೆ ಯಕ್ಷಗಾನ ಮೇಡಮ್, ಮನ್ಸದ ಯಕ್ಷಗಾನ ಕಟ್ಕೊಂಡಿದ್ದೀನಿ. ಅಭಿವೃದ್ಧಿ ವೇಷನ ಹಂಗಾಗಿ ಜನಪದ ಒಂಥರಾಗಿ ತುಂಬಾ ಇಷ್ಟ ಮೇಡಮ್. ಕೋಲಾಟ ಮತ್ತೆ ಜೀಜಿ ಪದಗಳು ಹಾಡೋದು, ಸೋತಾನೆ ಹಾಡೋದು, ಅದೆಲ್ಲ ನಾವು ತೊಡಸ್ಕೊಂಡಿದ್ದೀವಿ ಮೇಡಮ್.
8: ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ಕೇಳಿ. ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಇರಿ, ಕಲೆಯನ್ನ ಹೇಗೆ ಉಳಿಸಿ ಬೆಳೆಸಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಚಂದ್ರಿಕಾ ಜಗದೀಶ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ, ಅವರು ವೀರಗಾಸೆ ಕಲೆಯನ್ನ ಕಲಿತು ಎಲ್ಲರಿಗೂ ಕಲಿಸಿದೀವಿ, ಹಾಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನ ನೀಡಿದೀವಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
8: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
12: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತರಾ?
8: ಊಟ ಆಯ್ತು ಸರ್. ನಿಮ್ದಾಯ್ತಾ?
12: ಹಾ ಮೇಡಮ್ ಅವರೇ, ಊಟ ಆಯ್ತ್ರಿ.
8: ಜನಪದ ಕಲೆ ಬಗ್ಗೆ ಮಾತಾಡ್ತಾ ಇದ್ವಿ ಸರ್.
12: ಹೌದು ಮೇಡಮ್ ಅವರೇ, ಈ ಜನಪದ ಕಲೆ ಅನ್ನೋದೇ ಹಾಗೆ ಮೇಡಮ್ ಅವರೇ, ಅದನ್ನ ನಾವು ಯಾವತ್ತು ಮರೆಯಕ್ ಸಾಧ್ಯನೇ ಇಲ್ಲ ಮೇಡಮ್ ಅವರೇ.
8: ಮರೆಯಕ್ಕೆ ಆಗಲ್ವಾ?
12: ಹಾ ಹೌದು, ಯಾಕೆಂತಂದ್ರೆ ಹಿಂದೆಲ್ಲ ಈ ಆರ್ಕೆಸ್ಟ್ರಾಗಳಾಗಿರ್ಬೋದು, ಈ ಡಿಜೆಗಳಾಗಿರ್ಬೋದು, ಅವೆಲ್ಲ ಯಾವ್ದು ಇರ್ತಿರ್ಲಿಲ್ಲ ಮೇಡಮ್ ಅವರೇ. ಏನು ಇತ್ತೀಚೆಗೆ ಈ ತರ ಬಂದಿರೋದ್ ಬಿಟ್ರೆ, ಅದು ಪೂರ್ವಿ ಕಾಲದಿಂದಾನು ಅವೆಲ್ಲ ಹಿಂದಿನ ಜನಪದ ಕಲೆಗಳು ಅಮರಾತ್ಮರ
8: ತಲತಲಾಂತರದಿಂದ ಬಂದಿದ್ದು,
12: ತಲತಲಾಂತರದಿಂದ ಬಂದಿರೋವು ಅಷ್ಟೇ ಚೆನ್ನಾಗಿರೋದು ಮೇಡಮ್ ಅವರೇ. ಈಗ ಡೊಳ್ಳು ಕುಣಿತ ಆಗಿರ್ಬೋದು, ಭಜನೆ ಹಾಡಾಗಿರ್ಬೋದು, ಆಮೇಲೆ ಮತ್ತೆ ಕೋಲಾಟದ ಪದಗಳಾಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಅವೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅವನ್ ಬಿಟ್ಟು ಬರಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ ಮೇಡಮ್ ಅವರೇ. ಅಷ್ಟು ಮಟ್ಟಿಗೆ ಅದು ಅವರು ಸ್ಟೆಪ್ ಅಂಡ್ ಸ್ಟೆಪ್ ಮತ್ತೆ ಡೊಳ್ಳು ಬಡಿಯೋರು ಅದನ್ನ ಚೇಂಜ್ ಮಾಡೋದಾಗ್ಲಿ, ವೀರಗಾಸೆ ಒಂದು ಕುಣಿತ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ.
8: ಓಡಪ್ಪನ್ನ ಹೇಳೋದಿರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ.
12: ಅದು ಹೇಳ್ತಾರಲ್ಲ, ಹಾ ರುದ್ರ ದೇವ ಅಂತಂದ ಹೇಳಿ, ಅದು ಕೂಡ ಅವ್ರು ಹೇಳಿದಂಗೆ ಇನ್ನೊಬ್ರು ಇದನ್ ಬಡಿತಾರೆ ನೋಡ್ರಿ, ಅದು ಹೇಳಕ್ ಬರ್ತಾ ಇಲ್ಲ. ಅದು
8: ಇವ್ರು ಓಡಪ್ಪನ್ ಹೇಳ್ತಿರ್ತಾರೆ, ಅವರು
12: ಇನ್ನೊಬ್ರು ಕಟ ಕಟ ಕಟ ಕಟ ಕಟ ಅಂತ ಬಡಿತಾರೆ ನೋಡ್ರಿ, ಅವ್ರು ಅವ್ರು ಹೇಳಿದ
8: ಸರಿಯಾಗಿ
12: ವಾದ್ಯ ಇದೆಯಲ್ಲ, ಆ ವಾದ್ಯ ಅವ್ರು ಹೇಳೋದಕ್ ಸರಿಯಾಗಿನೇ ಅವ್ರು ವಾದ್ಯದ ಇದನ್ ಬಡಿತಾ ಇರ್ತಾರ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟೋ ಸಲ ಆ ವೀರಗಾಸೆ ಇದ್ದಾಗ ನಾವು ಅಲ್ಲಿ ಎಷ್ಟು ದೂರ ಹೋದ್ರು ಸುಮ್ಮನೆ ಅದನ್ನ ನೋಡ್ತಾ ನೋಡ್ತಾನೆ ಹೋಗ್ತಾನೆ ಹೋಗ್ತಾ ಇರ್ತಿದ್ವಿ ಮೇಡಮ್ ಅವ್ರೆ, ಅಷ್ಟು ಖುಷಿ ಆಗೋದು. ಆಮೇಲೆ ನೋಡ್ರಿ, ಈಗ ಹಿಂದೆಲ್ಲ ಯಾವುದೇ ಒಂದು ನಾಮಕರಣ ಆಗಿರ್ಬೋದು, ಒಂದು ಆರತಿ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಈ ಎಲ್ಲಾ ಮಹಿಳೆಯರು ಕುಡ್ಕೊಂಡು ಅವ್ರು ಒಬ್ರಿಗೊಬ್ರು ಧ್ವನಿಗೂಡಿಸಿ ಆ ಒಂದು ಸೋಬಾನೆ ಪದ ಹಾಡೋರು ಮೇಡಮ್. ಸೋಬಾನೆ ಪದನ ಎಷ್ಟು ಚಂದವಾಗಿ ಅವ್ರು ರಾಗ ಒಬ್ರಿಗೊಬ್ರು ಒಬ್ರಿಗೊಬ್ರು ರಾಗ ಕೂಡಿಸಿ ಎಷ್ಟು ಚಂದಾಗಿ ಹಾಡೋರು ಅಂದ್ರೆ, ಒಂದು ನಾಮಕರಣಕ್ಕೆ ಯಾವ ಹಾಡ್ಬೇಕೋ ಆ ಹಾಡನ್ನೇ ಹಾಡೋರು, ಮತ್ತೆ ಆರತಿಗೆ ಯಾವ ಹಾಡು ಹೇಳ್ಬೇಕು ಅಂತ ಹಾಡೇ ಹೇಳೋರು, ಮದುವೆಗೆ ಹಾಡು ಯಾವ್ದು ಹೇಳ್ಬೇಕು, ಮತ್ತೆ ಚಪ್ರಶಾಸ್ತ್ರ ಮಾಡುವಾಗ ಯಾವ ಹಾಡು ಹೇಳಕ್ಕೋ, ಅವೆಲ್ಲ ಎಷ್ಟು ಚಂದಾಗಿ ಅವರು ಒಂದು ಹಾಡೋರು.
13: ಎಲ್ಲೂ ಬರ್ದಿಟ್ಕೊಂತಿರ್ಲಿಲ್ಲ, ಆದ್ರೂ ಬಾಯಲ್ಲೇ ಒಬ್ರಿಗೊಬ್ರು ಹೇಗೆ ಧ್ವನಿ ಗುಡಿಸ್ತಿದ್ರು ಅಂತ.
12: ಯಾವತ್ತೂ ಅವ್ರು ಬರ್ದಿಟ್ಕಂತಾನೆ ಇರ್ಲಿಲ್ಲ ಬಿಡ್ರಿ, ಯಾರಾದ್ರೂ ಒಬ್ರಿಗ್ ಬಂದ್ರೆ ಸಾಕು ಅವ್ರಿಗೆ ಧ್ವನಿ ಗುಡಿಸಿ ಅವ್ರನ್ನ ಅದು ಹಾಡನ್ನ ಪೂರೈಸಿದಾರ ಅವರು
13: ಮಾಡ್ತಿದ್ರು. ಹೌದು,
12: ಮತ್ತೆ ಈಗ ಈ ದೊಳ್ಳು ಕುಣಿತ ಆಗಿರ್ಬೋದು, ಮತ್ತೆ ಹಲಿಗೆ ಹೊಡ್ತಾ ಇರೋದು ಆ ಊರಲ್ಲೆಲ್ಲ ಹಲಿಗೆ ಹೊಡ್ತಾ ಹಲಿಗೆ ಬಡ್ಕಂತಾನೆ ಕೂಡ ಹಾಡ್ ಹೇಳೋರು. ಆಮೇಲೆ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಅವರು ಎಲ್ಲ ಪ್ರಾಕ್ಟೀಸ್ ಗಳೆಲ್ಲ ಮಾಡ್ತಾ ಇರೋರು, ಒಂದು ಗಂಟೆ ಅವ್ರೆಲ್ಲರು ಸೇರ್ಕೊಂಡು ಒಂದ್ ಗಂಟೆ ಇವತ್ತು ಯಾವ ಹಾಡು ಹೇಳ್ಬೇಕು, ಮುಂದೆ ಯಾವ ಹಾಡು ಚೇಂಜ್ ಮಾಡ್ಬೇಕು, ಯಾವ ತರ ಒಂದು ಡೊಳ್ಳು ಕುಣಿತಾ ಇರ್ಬೇಕು, ಇವನ್ನೆಲ್ಲ ಅವರು ಚೆನ್ನಾಗಿ ಕಲಿಯರು, ಮತ್ತೆ ಅದನ್ನ ಎಲ್ರಿಗೂ ಅದನ್ನ ಪ್ರದರ್ಶನ ಮಾಡೋರು. ಹಾಗಾಗಿ ಆ ಜಾನಪದ ಒಂದು ಕಲೆನ, ಅದು ಒಂದು ಕಲೆನೇ ಮೇಡಮ್ ಅರೇ, ಅದು ಅದೇನು ಎಕ್ಸಾಮ್ ಬರೆದು ಪಾಸ್ ಆಗೋಂತದಲ್ಲ, ಅದು ಒಂದು ಕಲೆನೇ. ಅದು
13: ನೆನ್ಪಿಟ್ಕೊಳ್ತಿದ್ರಲ್ಲ ಸರ್, ಎಷ್ಟು ಅಷ್ಟು ಉದ್ದ ಹಾಡುಗಳನ್ನೆಲ್ಲ ಎಷ್ಟು ಚಂದ ನೆನ್ಪಿಟ್ಕೊಳ್ತಿದ್ರು.
12: ಹೌದು ಮೇಡಮ್ ಅರೇ, ಈಗಿನ ಕಾಲದಾಗ ಓದಿದಾರು ಕೂಡ ಇವತ್ತು ಇವತ್ತಿಂದ ನಾಳೆ ಕೇಳಿದ್ರೆ ಅದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇರ್ತಾರೆ.
13: ಹೌದು,
12: ಅಂತದ ಅವ್ರ ತಲೆ ಒಳಗೆ ಇಟ್ಕೊಂಡು ಅದು ಎಷ್ಟು ಸೊಗಸಾಗಿ ಹಾಡೋದಾಗ್ಲಿ ಕುಣಿಯೋದಾಗ್ಲಿ ಡ್ಯಾನ್ಸ್ ಬಹಳ ಚಂದ ಇರೋದು. ಆದ್ರೆ ಈಗ ಸ್ವಲ್ಪ ಎಲ್ಲ ಕಣ್ಮರೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ.
13: ಜನಪದ ಕಲೆ, ಹೌದು ಸ್ವಲ್ಪ
12: ಜನಪದ ಕಲೆ ಎಲ್ಲ ಒಂದ್ ಸ್ವಲ್ಪ ಕಣ್ಮರೆ ಆಗ್ತಾ ಇರ್ಬೋದನ. ನಾವು ಯಾವತ್ತು ಜನಪದ ಕಲೆಯರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡೋಣ, ಅದು ಕಣ್ಮರೆ ಆಗದ್ ಬೇಡ ಅಂತ ನನ್ನ ಈ ಒಂದು ಮಾತು ಮೇಡಮ್ ಅರೆ.
13: ಖಂಡಿತ ಸರ್, ಈ ರೀತಿಯ ಕಲೆಗಳು ಅವ್ರು ಎಷ್ಟೊಂದು ವರ್ಷದಿಂದ ಉಳಿಸ್ಕೊಂಡ್ ಬಂದಿದ್ದಾರೆ, ಅದನ್ನ ಆರಾಧಿಸ್ಕೊಂಡ್ ಬಂದಿದ್ದಾರೆ, ಅಂತ ಕಲೆಗಳು ಉಳಿಬೇಕು ಮತ್ತೆ ಮುಂದಿನ ಪೀಳಿಗೆ ತಿಳಿಬೇಕು.
12: ಹೌದು, ಪೂರ್ವಜರ ಕಾಲದಿಂದನು ಅವು ಕಲೆ ಉಳಿದ್ರ ಅದನ್ನ ನಾವು ಮುಂದೆ ಕೂಡ ನಾವು ಉಳಿಸೋಣ, ನಮ್ ಮಕ್ಕಳಿಗೆ ಉಳಿಸಕ್ ಹೇಳ್ಕೊಡೋಣ ಅನ್ನೋದೇ ನನ್ನ ಇವತ್ತಿನ ಒಂದು ಮಾತಿನ ಒಂದು ಮಾತು.
13: ಓಕೆ ಸರ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ, ಧನ್ಯವಾದ ಸರ್.
12: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
13: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಜನಪದ ಕಲೆಗಳು ಉಳಿಬೇಕು, ಯಾಕಂದ್ರೆ ಎಷ್ಟೋ ವರ್ಷದ ಹಿಂದಿಂದ ತಲೆಮಾರಿನಿಂದ ಉಳಿಸ್ಕೊಂಡು ಬಂದಂತಹ ಈ ರೀತಿಯ ಕಲೆಗಳನ್ನ ನಾವು ಕೂಡ ಪ್ರೋತ್ಸಾಹಿಸಬೇಕು, ಹಾಗೆ ಮುಂದಿನ ಪೀಳಿಗೆ ಕೂಡ ತಿಳಿಸ್ಕೊಡ್ಬೇಕು ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
15: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
14: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
17: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
19: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
18: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್,
3: ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
19: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
13: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನಪದ ಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಜಾನಪದ ಕಲೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಈ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿರುವಂಥ ಕಲೆಯ ಬಗ್ಗೆ, ಹಾಗೆ ನಿಮ್ಮೂರಲ್ಲಿರುವಂಥ ಜಾನಪದ ಕಲೆಯ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಬೋದು ಅಂಥೇಳಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಕರ್ನಾಟಕದ ಕಲೆಗಳು ಅಂದರೆ ಕೇವಲ ಮನರಂಜನೆಗಷ್ಟೇ ಅಲ್ಲದೆ ಪ್ರತಿಯೊಂದು ಪ್ರಕಾರವೂ ಕೂಡ ತನ್ನದೇ ಆದಂಥ ಒಂದು ಧಾರ್ಮಿಕ ಹಿನ್ನೆಲೆ ಅಥವಾ ವಿಶೇಷತೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಒಂದೊಂದು ಭಾಗದಲ್ಲಿ ಕೂಡ ಒಂದೊಂದು ರೀತಿಯ ಕಲೆಯನ್ನು ನೋಡ್ತೀವಿ. ಈಗ ಕರಾವಳಿ ಭಾಗದಲ್ಲಿ ಹೋದರೆ ಭೂತಕೋಲ ಇರ್ಬೋದು, ಹಾಗೆ ಕಂಬಳದ ಹಾಡುಗಳಿರ್ಬೋದು, ಯಕ್ಷಗಾನ ಇವೆಲ್ಲವನ್ನ ನೋಡ್ತೀವಿ. ಹಾಗೆ ಉತ್ತರ ಕರ್ನಾಟಕ ಭಾಗಗಳಿಗೆ ಹೋದರೆ ಲಾವಣಿ, ಗೀಗಿಪದ ಇವೆಲ್ಲವೂ ಕೂಡ ಬಾಯಿಂದ ಬಾಯಿಗೆ ಬಂದಿರೋದು. ಈ ಲಾವಣಿ ಅಂತೂ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಕೂಡ ಈ ಲಾವಣಿ ಪದಗಳನ್ನು ಕಟ್ಟಿ ಹಾಡ್ತಿದ್ರಂತೆ. ಜೊತೆಗೆ ಜನರನ್ನು ಒಗ್ಗೂಡಿಸಿ ಅವರಲ್ಲಿ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ರಲ್ಲಿ ಈ ಲಾವಣಿ ಪದಗಳು ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿತ್ತು. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳಿಂದ ಈ ಲಾವಣಿಯನ್ನು ಕಟ್ಟಿದ್ರಂತೆ. ಉದಾಹರಣೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಸಾಹಸ ಗಾದೆ ಕಥೆಗಳನ್ನು ಹಾಡುಗಳ ಮೂಲಕ ಹೇಳಿ ಜನರನ್ನು ತಲುಪಿಸುವಂತಹ ಕೆಲಸವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿದರೆ, ಇನ್ನು ಮೈಸೂರು ಭಾಗಗಳಲ್ಲಿ ಪಟ ಕುಣಿತ ಇರ್ಬೋದು, ಗೊರವರ ಕುಣಿತ, ಪೂಜಾ ಕುಣಿತ ಈ ರೀತಿಯ ಕಲೆಗಳು ಪ್ರತಿಯೊಂದು ಊರಲ್ಲೂ ಕೂಡ ತನ್ನದೇ ಆದಂಥ ಒಂದೊಂದು ರೀತಿಯ ಕಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
20: ಮಹಾಲಕ್ಷ್ಮಿ ಪವಿತ್ರ ಮೇಡಮ್, ನಮಸ್ತೆ ಮೇಡಮ್.
13: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ?
20: ಆರಾಮಿದ್ದೀರಾ ಮೇಡಮ್? ನೀವು ಆರಾಮಿದ್ದೀರಾ ಮೇಡಮ್?
13: ನಾನು ಆರಾಮಿದ್ದೀನಿ ಸರ್.
20: ಮೇಡಮ್, ಇವತ್ತು ಟಾಪಿಕ್ ಚೆನ್ನಾಗಿದೆ ಮೇಡಮ್, ಅದಕ್ಕೆ ಕಾಲ್ ಮಾಡಿದೆ.
13: ಹಾಂ ಸರ್.
20: ಮೇಡಮ್, ಜನಪದ ಕಲೆ ಮೇಡಮ್ ನಮ್ಮೂರಲ್ಲಿ ತುಂಬಾ ಇತ್ತು ಮೇಡಮ್. ಮುಂಚೆ ಎಲ್ಲ ಹೋಗ್ಬಿಟ್ಟಿದ್ ಮೇಡಮ್, ಮೊಬೈಲ್ ಬಂದು ಯಾರು ಏನು ಕಲಿತಿಲ್ಲ ಮೇಡಮ್. ಮುಂಚೆ ಮೇಡಮ್ ಕೋಲಾಟ ಇತ್ತು, ಆಮೇಲೆ ಭಜನೆ ಇತ್ತು.
13: ಭಜನೆ?
20: ಕೋಲಾಟ, ಭಜನೆ, ಮತ್ತೆ ಅದ್ ಬಿಟ್ರೆ ಮೇಡಮ್ ಇದು ವೀರಗಾಸೆ
13: ಕುಡಿತಾರ,
20: ವೀರಗಾಸೆ
13: ವೀರಗಾಸೆ
20: ಅದಿತ್ತು ಮೇಡಮ್. ಮತ್ತೆ ಇದು ಮೇಡಮ್, ದೇವರನ್ನ ಹಬ್ಬಗಳು ಮಾಡಿದಾಗ ದೇವರನ್ನ ಕುಣಿಸಾರು, ಮದಾಸಿ ಅಂತ ಮಾಡ್ರ, ಮದಾಸಿ ಅಂದ್ರೆ ಕುಣಿಸ ದೇವ್ರ ಕುಣಿಸ. ಅವಾಗೆಲ್ಲ ಮೇಡಮ್ ಯಾಸ ತರ, ಯಾಸ ಅಂದ್ರೆ ಯಾರೊಬ್ರು ಮಾತಾಡೋದು, ಯಾರೊಬ್ರು ಕಾಮಿಡಿ ಮಾಡ್ದವ ಅವ್ರ ಬಗ್ಗೆ, ಕಾಮಿಡಿ ತ ತೋರಿಸೋದು. ಅದೆಲ್ಲ ಮುಂಚೆ ಚೆನ್ನಾಗಿತ್ತು ಮೇಡಮ್. ಅದೆಲ್ಲ ಆಮೇಲೆ ಮದುವೆ ಮನೇಲಿ ಮೇಡಮ್ ಪದಗಳು ಹೇಳ್ತಿದ್ರು, ಹೆಣ್ಮಕ್ಳು ಪದ
13: ಸೋಬಾನೆ ಪದ ಹೇಳ್ತಿದ್ರು.
20: ಸೋಬಾನೆ ಪದ ಮೇಡಮ್ ಮದುವೆಗಳಲ್ಲಿ ಮೇಡಮ್. ಅದು ಇದು ಮೇಡಮ್ ದಾರ ಸೀರೆ ಉಡಿಸ್ಬೇಕಾರ ಒಂಥರ ಪದ, ಮೂರ್ತ ಬೇಕಾರ ಒಂಥರ ಪದ, ಆತರ ಪದಗಳು ಇದ್ವು ಮೇಡಮ್. ಅವೆಲ್ಲ
13: ಎಲ್ಲದಕ್ಕೂ ನೋಡಿ ಸಪರೇಟ್ ಸಪರೇಟ್ ಹಾಡುಗಳನ್ನ ಎಷ್ಟು ಚಂದ ಕಟ್ತಾ ಇದ್ರು ಅಂತ ಹೇಳಿ.
20: ಕಟ್ತಾ ಇದ್ರು ಮೇಡಮ್. ಮೇಡಮ್ ಅದ್ ಬಾಯಿಂದ ಬಾಯಿ ಬಂದ್ರೆ ಯಾರು ಬರ್ಕಂತ ಯಾರು ಓದಿಲ್ಲ, ಬರದಿಲ್ಲ ಮೇಡಮ್. ಅವ್ರ ಹಂಗೆ ಬಾಯಿಂದ ಬಾಯಿ ಕಲ್ತಿರೋದು ಮೇಡಮ್, ಯಾರು ಓದಿಲ್ಲ
13: ಮೇಡಮ್.
20: ಅಷ್ಟು ಸ್ಪಷ್ಟ ಚೆನ್ನಾಗಿದ್ದಾರೆ ಮೇಡಮ್. ಇವೆಲ್ಲ ಇವೆಲ್ಲ ಹೋಗಿ ಮೇಡಮ್, ಈಗೆಲ್ಲ ಹೋಗ್ಬಿಡಿ ಹೋಗಿದಾವೆ. ಭಜನೆ ಸ್ವಲ್ಪ ಉಳ್ಕೊಂಡಿದ್ದೆ, ಬಟ್ ನಾನು ಹೋಗ್ತೀನಿ ಮೇಡಮ್. ನಾಲ್ಕೈದು ಜನ ಹುಡುಗರು ಬರ್ತಾರೆ ಅಷ್ಟೇ, ಅದಕ್ಕೂ ಯಾರು ಬರಲ್ಲ. ಈಗೆಲ್ಲ ಮೊಬೈಲ್ ಹುಡ್ಕೊಂಡು ಮೊಬೈಲ್ ಆಡಕ ಮಕ್ಕಂತ ಮೇಡಮ್ ಹುಡುಗರು.
13: ಭಜನೆಗೆ ಹೋಗ್ತೀರಾ ನೀವು?
20: ಭಜನೆಗೆ ಹೋಗ್ತೀನಿ ಮೇಡಮ್, ವಾರ ವಾರ ಪ್ರತಿ ಶನಿವಾರ ಹೋಗ್ತೀನಿ. ನಾನು ಹಾರ್ಮೋನಿಯಂ ಕಲಾವಿದಲ್ಲ, ಹಾರ್ಮೋನಿಯಂ ನೋಡ್ಸಕ್ಕೋಸ್ಕರ ಹೋಗ್ತೀನಿ, ನೋಡ್ಸಕ್ಕೆ ಆಡಕ್ ಹೋಗ್ತೀನಿ ಮೇಡಮ್. ನಾನು ಇವಾಗ ನಾಲ್ಕೈದು ಜನ ಮಕ್ಳು ಬರ್ತಾರೆ ಅಷ್ಟೇ ಮೇಡಮ್, ತುಂಬಾ ಜನ ಬರಲ್ಲ. ಹ್ಞೂ ಮೇಡಮ್. ಮೇಡಮ್ ನಾನು ಸಂಗೀತ ಆಗಿದ್ದಲ್ಲ, ಜೂನಿಯರ್ ಸೀನಿಯರು,
13: ಹಾಗಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಭಜನೆಗೆ ಹೋಗ್ತೀರಾ?
20: ಹ್ಞೂ ಮೇಡಮ್, ಅದು ಮುಂಚಿನ ಮಾಡ್ಕೊಂಬಂದ್ರೆ ನಾನು ಹೋಗಿ ಸ್ವಲ್ಪ ಸಾಥ್ ಕೊಡ್ತೀನಿ ಮೇಡಮ್ ಮಕ್ಕಳಿಗೋಸ್ಕರ.
13: ಈ ಭಜನೆ ಕಲೆ ಸುಮಾರು ಕಡೆ ಎಲ್ಲ ಈಗ ದೇವಸ್ಥಾನಗಳಲ್ಲೆಲ್ಲ ವಾರದಲ್ಲಿ ಒಂದ್ಸರಿ ಹಾಡೋದು ಅಥವಾ ಪ್ರತಿದಿನ ಹಾಡೋದು, ಹೀಗಾಗಿ ಉಳ್ಕೊಂಡಿದೆ ಸ್ವಲ್ಪ ಅಂತ
20: ಹೇಳಿದೆ ಮೇಡಮ್. ನಾನು ಶಿವಮೊಗ್ಗದಲ್ಲಿ ಅದೇ ಸಿಂಚಿಂಗ್ರೆ ಸಂಗೀತ ಟೀಚರ್ ಕೆಲಸ ಮಾಡ್ಬೇಕಾದ್ರೆ ಪ್ರತಿ ದಿನ ಬೆಳಗ್ಗೆ ಸಂಜೆ ಭಜನೆ ಮಾಡಿಸ್ತಿದ್ನ ಅಲ್ಲಿ.
13: ಅಲ್ವಾ ಮಾಡಿಸಿದ್ರಾ?
20: ಹ್ಞೂ ಮೇಡಮ್, ಅಲ್ಲಿ ಮಾಡಿಸ್ತಿದ್ದೆ. ಮತ್ತೆ ಮೇಡಮ್ ಕಾರ್ಕಳದಲ್ಲಿ ಆರು ವರ್ಷದ್ನಲ್ಲ, ಅಲ್ಲಿ ಮೇಡಮ್ ಪ್ರತಿದಿನ ಭಜನೆ ಹೋಗ್ತಾ ಇದ್ದೆ ಮೇಡಮ್. ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ರಾಘವೇಂದ್ರ ಮಠಕ್ಕೆ ಹೋಗ್ತಿದ್ದೆ, ಮರಿಗುಡಿ ದೇವಸ್ಥಾನ, ಪ್ರತಿದಿನ ಕರ್ಕೊಂಡು ಹೋಗ್ರು ಭಜನೆ ಹೋಗಿ ಭಜನೆ ಮಾಡಿ ಬರ್ತಿದ್ದೆ ಮೇಡಮ್. ನಾನು ಅಲ್ಲಿ
13: ಭಜನೆ ಮಾಡ್ತಿದ್ರಿ? ಹಾಗಾಗಿ ಅದೊಂದು ಕಲೆ ಉಳಿಸ್ಕೊಂಡಿದ್ದೀರಾ?
20: ಅದೊಂದು ಕಲೆ ಸ್ವಲ್ಪ ಉಳ್ಕೊಂಡಿದೆ ಮೇಡಮ್ ಸ್ವಲ್ಪ. ಅದು ತುಂಬಾ ಜನ ಮಕ್ಳು ಬರಲ್ಲ ಮೇಡಮ್ ಈಗ. ಮತ್ ಮೇಡಮ್ ಮೊನ್ನೆ ಮೊದ್ಲೆಲ್ಲ ಮರಗಳಿಗೆ ತೆಂಗಿನಕಾಯಿ ಕಟ್ಟಿ ಹೊಡಿಯೋದು, ಅದೊಂಥರ ಚೆನ್ನಾಗಿತ್ತು ಮೇಡಮ್. ಎಲ್ಲ
13: ಜನಪದ ಆಟಗಳು
20: ಆಟಗಳು ಮೇಡಮ್. ಅವೆಲ್ಲ ಹೋಗ್ಬಿಡಮ್ಮ, ಅದೆಲ್ಲ ನೆನೆಸ್ಕೊಂಡು ಬೇಜಾರಾಗ್ತೈತೆ ಮೇಡಮ್, ಎಲ್ಲ ಎಲ್ಲೇ ಎಲ್ಲಿ ಉಳಿದೋಗ್ಬಿಡ್ತು ಮೊಬೈಲ್ ಕೂಡ ಬಂದು ಅಂತ.
13: ಹೌದು, ಈಗ ಈ ಕಲೆ ಜೊತೆಗೆ ಜನಪದ ಆಟಗಳು ತುಂಬಾ ಆಟಗಳಿತ್ತು, ಗೋಲಿ ಇರ್ಬೋದು, ಲಗೋರಿ ಇರ್ಬೋದು,
20: ಕಲ್ಕಟ್ಟೆ ದೂರದಿಂದ ಮರಗಳು ಕೊಡಿಯೋದು, ತುಂಬಾ ತರ ಇತ್ತು ಮೇಡಮ್. ಕುಂಟೆ ಬಿಲ್ಲೆ ಆಡೋದು ಜನಪದಕ್ಕೆ, ಅದೊಂದು ಜನಪದ ಆಟ.
13: ಹೌದು, ಇವೆಲ್ಲ ಕೂಡ ಈಗ ಇದೆ. ನೀವು ಹೇಳ್ದಂಗ ಮೊಬೈಲ್ ಹಾವಳಿಯಿಂದ ಅದೆಲ್ಲ ಕಣ್ಮರೆ
20: ಮೇಡಮ್. ಈಗ ಮಕ್ಳು ಕುಂಟೆ ಪಿಲ್ಲೆ ಗೊತ್ತಿಲ್ಲ, ಬುಗುರಿ ಅಂದ್ರೆ ಗೊತ್ತಿಲ್ಲ, ಚಿನ್ನ ದಾಂಡ ಅಂದ್ರೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಮೇಡಮ್. ಈಗ
13: ಮಕ್ಳಿಗೆ
20: ಗೊತ್ತೇ ಇಲ್ಲ ಮೇಡಮ್ ಏನಂತ.
13: ಹೌದೌದು,
20: ಹಂಗಾಗಿ ಮೇಡಮ್ ನೆಸೆಸ್ ಹೋಗ್ತೈತಿ ಇದೆಲ್ಲ ವಿಚಾರ ತಂದಿರ. ನಿಮ್ ವಿಚಾರ ಮುಖಾಂತರ ಕೇಳಿದ್ರೆ ಈಗಿನ ಮಕ್ಳಿಗೆ ಒಂಚೂರು ಕಲಸಿ ಒಂಚೂರು ಜನಪದ ಉಳಿಸ್ಲಿ ಅಂತ ಹೇಳಿ ನನ್ನ ಒಂದು ಆಶಾ ಭಾವನೆ ಮೇಡಮ್. ವಾಹಿನಿ ಮುಖಾಂತರ ಮೇಡಮ್.
13: ಓಕೆ ಸರ್, ನಿಮ್ಮ ಈ ಕಳಕಳಿ ಕೇಳಿ ಇದಾಯ್ತು ಸರ್. ಅಂದ್ರೆ ತಿಳಿಸ್ಕೊಡ್ಬೇಕು ಅಂತ. ಈಗ ಹಿಂದೆಲ್ಲ ಏನ್ ಮಾಡ್ತಿದ್ರು, ಹಬ್ಬಗಳಲ್ಲಾದ್ರೂ ಕೂಡ ಹಬ್ಬ ಆದ್ಮೇಲೆ ಮರುದಿನ ಎಲ್ಲ ಈ ರೀತಿ ಆಟಗಳನ್ನೆಲ್ಲ ಇಟ್ಕೊಳ್ತಾ ಇದ್ರು, ಈಗ ಆ ತರನು ಇಲ್ಲ. ಹೌದು,
20: ಯಾವ ತರ ಮೇಡಮ್, ಹಬ್ಬ ಮೇಡಮ್, ಸಂಭ್ರಮ ಮೇಡಮ್, ನಮ್ಗೆ ಜನಪದ ಕಲೆ ತರ ಕೇಳಕ್ ಒಂದು ಸಂಭ್ರಮ ಮೇಡಮ್. ನೋಡಕ್
13: ನೋಡ್ಲಿಕ್ಕೆ ಅಂತ ಹೇಳಿ ಅಂತ ಎಲ್ಲ ಕಲೆಗಳು ಇರ್ತಿತ್ತು.
20: ಹೌದೌದು ಮೇಡಮ್, ಮೇಡಮ್ ನೈಟ್ ಎಲ್ಲ ಮದಾಸೆ ಅಂತ ಮಾಡೋರು, ದೇವ್ರ ಕುಣಿಸೋರು ದೇವರಲ್ಲ, ಅವಾಗೆಲ್ಲ ಕಲೆಗಳೆಲ್ಲ ತರ ಮೇಡಮ್, ತಮ್ಮ ಇರ್ತಕ್ಕಂಥ ಸಾಮರ್ಥ್ಯ ಕಲೆಗಳನ್ನ ತರ ಮೇಡಮ್. ಈ ಗಂಡ್ಮಕ್ಳು ತರ ಸೀರೆ ಹುಡ್ಕೊಂಡು ಮದಿಸಿದ್ದಾರೆ, ಅದು ಗಂಡ್ ಮಕ್ಳು ತರ ಬಟ್ಟಕ್ಕಂತ, ಅದೊಂದು ಚೆನ್ನಾಗಿತ್ತು ಮೇಡಮ್. ಅವಂತ
13: ಹಾಡ್ ಹೇಳ್ಕೊಂತ ಡ್ಯಾನ್ಸ್ ಮಾಡ್ತಿದ್ರ ಅಂತ
20: ಡ್ಯಾನ್ಸ್ ಮಾಡಾರ ಮೇಡಮ್. ಈಗೆಲ್ಲ ಮೇಡಮ್ ಇದ್ಯಾವ್ದೋ ಆರ್ಗೆಸ್ಟ್ರ ಅವಿ ಬಂದು ಟಕ ಟಕ ಅಂತ ಕುಣಿತಾರೆ ಮೇಡಮ್. ಈಗೆಲ್ಲ
13: ಕಮ್ಮಿ ಆಗ್ಬಿಟ್ಟಿದೆ ಅಂತ.
20: ಈಗೆಲ್ಲ ಬರೀ ಕುಣಿಸೋದೆ, ಅದನ್ನ ಆರ್ಕೆಸ್ಟ್ರ ನೋಡೋದ ಕುಣಿಯೋದ, ಒಂದು ಆಧಾರ ನೋಡಕ್ ಬತ್ತರ ಮೇಡಮ್ ಚಾನಲ್.
13: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
20: ಮೇಡಮ್ ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ.
13: ಓಕೆ ಸರ್, ಕೃಷ್ಣ ಪ್ರಸಾದ್ ಅವರು ಕರೆ ಮಾಡಿ ಇಂದಿನ ಮಕ್ಕಳಿಗೆ ಕೂಡ ಜನಪದ ಕಲೆ ಉಳಿಸಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
13: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀರಿ ಮೇಡಮ್? ನೀವು ಆರಾಮಿದ್ದೀರಿ?
13: ನಾವು ಆರಾಮಾಗಿದ್ದೀವಿ. ಹೊಲ ಕೆಲಸ ಎಲ್ಲ ಮುಗೀತಾ?
1: ಹೊಲದಾಗ ಇದ್ದೀನಿ ಮೇಡಮ್. ದನ ಮೇಯಿಸೋದಂತೂ ಅದು ಯಾವಾಗ್ಲೂ ಇದ್ದೇ ಇರ್ತೈತ್ರಿ ಮೇಡಮ್.
13: ಯಾವಾಗ್ಲೂ ಇರೋ ಕೆಲಸ ಅದು. ಹಾಗಾದ್ರೆ
1: ಮತ್ತ ಈಗ ವರ್ಷ ಸುಗ್ಗಿನೇ ಇಲ್ಲಲ್ರಿ ಮೇಡಮ್, ಎಲ್ಲ ನಮ್ಮಲ್ಲಿ ದುಸ್ಗಾಲ ಐತಿ, ಏನು ಬೆಳೆನೆ ಬಂದಿಲ್ರಿ ಮೇಡಮ್, ಎಲ್ಲ ದನ ಕುರಿನೇ ಮೇಯಿಸ್ಬಿಟ್ಟಿವ್ರಿ.
13: ಮಳೆನೇ ಇಲ್ಲಲ್ಲ ಹಾಗಾಗಿ ಅಲ್ಲ.
1: ಮಳೆನೇ ಇಲ್ಲಲ್ರಿ ಮೇಡಮ್. ಹಂಗಾಗಿ ಕೆಲಸ ಏನ್ ಕಡಿಮೆನೇ ಅದಾವ, ಆ ಕೆಲಸ ಇಲ್ಲ ಅಂದ್ರೆ ನಾವು ಇರೋದು ಹೊಲ್ದಾಗೆ ರೀ ಮೇಡಮ್.
13: ಹೊಲ್ದಲ್ಲೇ ಇರತ್ತೆ.
1: ಹಾ ರೀ, ಕಾಯಂ ಏನ್ ಅಲ್ರಿ, ರಾತ್ರಿ ಊರಿಗೆ ಹೋಗ್ತೇವಿ, ಚಂತನ ಏನ್ರ ಕೆಲಸ ಮಾಡ್ಕೊಂಡ್ ದನ ಮೇಯಿಸ್ಕೊಂಡ್ ಹೊಲ್ದಾಗೆ ಇರ್ತೇವ್ರಿ ಮೇಡಮ್. ವಿಷಯ ಚಂದ ತಂದಿರಿ, ನಮ್ಮ ಉತ್ತರ ಭಾಗದ್ದು ಹೇಳಿದ್ರಿ ನೀವು, ಡೊಳ್ ಕುಣಿತ ಲಾವಣಿ
13: ಲಾವಣಿ
1: ಹೀಗಿತ್ತದ ಅಂತ ಹೇಳ್ರಿ.
13: ಹೌದು ಸರ್.
1: ಆರ್ ಇಲ್ಲಿ ಅಟ್ಟ ನಶಿಸಿಲ್ರಿ ಮೇಡಮ್. ಈಗ ಜಾತ್ರೆಗಳಲ್ಲಿ ಈಗ ಇಷ್ಟು ದಿನ ಶ್ರಾವಣ ಮಾಸ ಒಂದು ತಿಂಗಳು ನಿರಂತರ ಭಜನಾ ಮಾಡೋರು ಭಜನಾ ಹಾಡ ಹಾಡ್ತಾರಿ ಮೇಡಮ್ ಗುಡಿ ಗುಂಡಾರದೊಳಗ. ಮತ್ತ ಡೊಳ್ಳು ಹಾಡೋರು ಡೊಳ್ಳಿನ ಹಾಡ ಹಾಡ್ತಾರಿ. ಅದಂದ್ರ ಲಾಸ್ಟ್ ಟೈಮ್ ಒಂದ್ ತಿಂಗಳ ನಿರಂತರ.
13: ಹಲೋ ಹಲೋ ಸರ್, ನಿಮ್ ವಾಯ್ಸ್ ಕೇಳ್ತಿಲ್ಲ. ಕೇಳ್ತಿಲ್ಲ ಸ್ವಲ್ಪ.
1: ಇಬ್ಬಿಬ್ರು ಕಲಾವಿದ್ರನ್ನ ಕರೆಸ್ತಾರಿ ಮೇಡಮ್. ಅವರು ವಾದಿ ವಾದಿ ಪ್ರಶ್ನೆ ಮತ್ತ ಎಲ್ಲ ಹಿಂದ ಆದಿದ್ ಚರಿತ್ರೆ, ಬೀರ್ ದೇವ್ರ ಎಲ್ಲಿ ಹುಟ್ಟದ, ಮಾಳಿಂಗ್ರಾಯ ಹೆಂಗ್ ಹುಟ್ಟದ, ಸೂರಮ್ಮದೇವಿ ಯಾರ ತಾಯಿ, ಹಿಂಗೆಲ್ಲ ಪ್ರಶ್ನೆ ಹಾಕಿ ಹೊತ್ತೊಂಡವರಿಗೂ ಹಾಡಿ ಹಾಡ್ಕಿ ಮಾಡ್ತಾರೆ ಮೇಡಮ್.
13: ಹಾಡಿದ ಮೂಲಕನೇ ಹೇಳ್ತಾರೆ, ಒಡಪಿನ ತರ ಹೇಳ್ತಾರ ಅಂತ.
1: ಹಾ ರೀ ಮೇಡಮ್, ಹಾಡನು ಹಾಡ್ತಾರೆ, ಅದನ್ನ ಪ್ರಶ್ನೆ ಹಾಕಿ ಹಂಗೆ ಸಂಭಾಷಣೆನು ಮಾಡ್ತಾರೆ ಮೇಡಮ್. ಅದನ್ನ
13: ಸಂಭಾಷಣೆ.
1: ಹಾ, ಈಗ ಮನಿ ವಾಸ್ತು ಇದ್ರು ಡೊಳ್ಳು ಹಾಡವ್ರನ್ನ ಅವ್ರ ಪ್ರೀತಿದ್ರ ಡೊಳ್ಳಿನ ಹಾಡಕ್ಕಿ ತರಸ್ತಾರ, ಇರ್ಲಿಲ್ಲ ಅಂದ್ ಭಜನೆ ಅವ್ರನ್ನ ತರಸ್ತಾರೆ. ಇನ್ನು ಐತ್ರಿ ಮೇಡಮ್ ನಮ್ಮಲ್ಲಿ,
13: ಇನ್ನು ಕಲೆ ಉಳಿಸಿದೆ ಇದೆ.
1: ಹಾ, ಉಳಿಬೇಕ್ರಿ, ಇನ್ನು ಉಳಿಬೇಕ. ಅವ್ರ ಕಲಿಗಾರ ಅದಾರ, ಅದನ್ನ ನೋಡುವಂತ ಜನ ಇಲ್ರಿ ಮೇಡಮ್. ಯಾರು ನೋಡ್ಬೇಕ ಅದನ್ನ, ಎಲ್ಲ ಮೊಬೈಲ್ ಒಳಗ ಸಿಗ್ತಾವ್ ಅಂದ್ಬಿಡ್ತಾರಿ. ಹಿಂದ್ ಹೇಳಿ
13: ಕಲೆ ಪ್ರೋತ್ಸಾಹಿಸ್ಬೇಕು ಅಂತ.
1: ಆ ಕಲೆಗಾರಿಗೆ ಒಂದ್ ಬೆಲೆ ಕೊಟ್ಟು ಆ ಕಲೆ ನೋಡಿ ನಾವು ಕಲಿಬೇಕು, ನಮ್ಮ ಮಕ್ಕಳು ಕಲಿಯಲ್ಲ ಅನ್ನೋ ವಿಚಾರ ಯಾರಿಗೂ ಇಲ್ಲ. ಯಾಕೆ ಹೋಗಿ ಅಲ್ಲಿ ನಿದ್ದೆಗೆಟ್ಟು ಹೋಗಿ ಕುಂದ್ರದು ಅಲ್ಲಿ ಹಿಂಗ್ ವಿಚಾರ ಮಾಡ್ತಾರೆ ಮೇಡಮ್.
13: ಹೌದು, ಆದ್ರೆ ಹಿಂದಿನ ಕಾಲದಲ್ಲೆಲ್ಲ ಬೆಳಗ್ಗೆ ತನಕನು ಈ ರೀತಿಯ ಕಲೆಗಳನ್ನ ನೋಡ್ತಿದ್ರು, ಪ್ರೋತ್ಸಾಹ ಕೊಡ್ತಾ ಇದ್ರು.
1: ಇವ್ ನಾಟಕ ಕಾರ್ಯಕ್ರಮಗಳಂತೂ ವರ್ಷದಾಗ ಎರಡ್ ಸಾರಿ ನಮ್ಮ ಊರಲ್ಲಿ ಇದ್ದೇ ಇರ್ತಾವ್ರಿ ಮೇಡಮ್. ಉಗಾದಿ ದೀಪಾವಳಿಗೆ ಕಲಿತು ನಾಟಕ ಮಾಡ್ತಾರೆ ಮೇಡಮ್.
13: ನಾಟಕ ಮಾಡ್ತಾರೆ, ಈಗನು ಮಾಡ್ತಾರ?
1: ಹಾ, ಈಗ್ಲೂ ರೀ ಮೇಡಮ್. ದೀಪಾವಳಿಗೆ ಉಗಾದಿಗೆ ಇದ್ದೇ ಇರ್ತೈತ್ರಿ ಎರಡ್ ದಿನ. ಒಂದ್ ದಿನ ಗ್ಯಾಪ್ ಕೊಡ್ತಾರಿ ನಿದ್ದೆ ಮಾಡೋ ಸಂಬಂಧ ಅವ್ರಿಗೆ, ಮತ್ತ ಎರಡನೇ ದಿನಕ್ಕೆ ಇರ್ತೈತ್ರಿ. ಏನ್ ಹಿಂಗ ಇರ್ಬಿದ ತರ ಜನ ಕೂತ್ ನೋಡ್ತಾರಿ ಮೇಡಮ್. ನಾಟಕ ಹೆಚ್ಚು ಜನ ನೋಡ್ತಾರ, ಈ ಭಜನೆ ಮತ್ತ ಡೊಳ್ಳು ಪದ ನೋಡಕ್ ಸ್ವಲ್ಪ ಕಡಿಮೆ ರೀ ಮೇಡಮ್.
13: ಸ್ವಲ್ಪ ಕಮ್ಮಿ ನಾಟಕಕ್ಕೆ,
1: ಅಲ್ಲಿ ಒಂದ್ ಸ್ವಲ್ಪ ಮನೋರಂಜನೆ ಹೆಚ್ಚಾಗ್ತೈತಲ್ರಿ, ಬೇರೆ ಊರಿಂದ ಕಲಾವಿದ್ರನ್ನ ಕರೆಸಿರ್ತಾರಲ್ರಿ, ಸ್ವಲ್ಪ ಏನೋ ಕುಣಿ ಕುಪ್ಪಳಿಸೋದಕ್ಕ ಹೆಚ್ಚು ಮೊರೆ ಹೋಗ್ತಾರೇನೋ ಅನಿಸ್ತೈತ್ರಿ ಮೇಡಮ್. ಹಿಂಗ ಪೌರಾಣಿಕ ನೋಡಂಗಲ್ರಿ ಮೇಡಮ್, ಈಗ ಜನಮೆಚ್ಚಿಗೆ
13: ಸಾಮಾಜಿಕ ನಾಟಕಗಳನ್ನ ನೋಡ್ತಾರೆ.
1: ಹಾ ಹೆಚ್ಚು ನೋಡ್ತಾರೆ ಮೇಡಮ್.
13: ಒಟ್ಟಾರೆ ನಾಟಕಗಳು
1: ಇನ್ನು ಹಿಂಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕ್ರಿ ಮೇಡಮ್. ಹಿಂದಿನ ಪೀಳಿಗೆ ಗೊತ್ತಾಗ್ಬೇಕಲ್ರಿ ಮೇಡಮ್.
13: ಹೌದು ಹೌದು ಸರ್,
1: ಎಲ್ಲಾನು ಮೊಬೈಲ್ನಾಗ ಸಿಗ್ತೈತೆ ಅಂದ್ರೆ ಮೊಬೈಲ್ ನೋಡೋದ್ರಿಂದ ದೃಷ್ಟಿ ಹಾಳಾಗ್ತೈತ್ರಿ ಮೇಡಮ್. ಏನೇನೋ ಮೆದುಳ ಮ್ಯಾಗ ಪರಿಣಾಮ ಬೀರ್ತೈತೆ ಅಂತ ಹೇಳ್ತಾರೆ. ಇದರಿಂದ ಏನು ಇಲ್ರಿ, ಎಲ್ಲರೂ ಕೂಡಿ ಒಟ್ಟಿಗೆ ಹೋಗಿ ನೋಡಿ ಅದ್ರ ಮಜಾನೇ ಬೇರೆ ಇರ್ತೈತಿಲ್ರಿ ಮೇಡಮ್.
13: ಹೌದು ಹೌದು ಸರ್, ಅಲ್ಲಿ ಹೋಗಿ ನೋಡೋದಕ್ಕೂ ಮೊಬೈಲ್
1: ವಹಿಸ್ಬೇಕ್ರಿ ಮೇಡಮ್ ಅದ್ರೊಳಗ. ಮತ್ತ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಕತ್ತೈತಿ, ಅದನ್ನ ಉಳಿಸ್ಬೇಕಂತೇಳಿ ನಮ್ಮ ಬಸವನ ಬಾಗೇವಾಡಿ ಮಣ್ಣಿ ಜಾತ್ರೆ ಒಳಗ್ರಿ ಮೇಡಮ್ ಇವ್ರು ದೊಡ್ಡ ಮುಖಂಡ್ರೆ ಗೌಡ್ರು ಹಿಂಗ ಅಧಿಕಾರಿಗಳು ಭಾಗವಹಿಸಿ ಒಂದ್ ದಿನ ಪ್ರದರ್ಶನ ಮಾಡಿದ್ರಿ ಮೇಡಮ್ ನಾಟಕ.
13: ನಾಟಕನ
1: ಹಾ ನಾಟಕನ ಉಳಿಸೋನ್ ಇದನ್ನ ಕಲೆ ಹಳೆ ಕಲೆ ಹಿಂಗಾದ್ರ ನಶೀಸ್ ಹೋಗದ ಅಂತೇಳಿ ದೊಡ್ಡ ಮಂಟಂದವ್ರು ಕಲಾವಿದ್ರ ಪಾರ್ಟ್ ಮಾಡ್ಕೇಶಿ ಎಲ್ಲರಿಗೆ ಪ್ರದರ್ಶನ ಮಾಡಿದ್ರಿ ಮೇಡಮ್ ಗುಡಿ ಒಳಗ್ ಬಸವೇಶ್ವರ.
13: ನಾಟಕದ ಮೂಲಕನೇ ಈ ರೀತಿಯ ಕಲೆನ ಉಳಿಸೋಣ ಅಂತೇಳಿ ಹೇಳಿದ್ರು.
1: ಉಳಿಸೋಣ ಅಂತ ಹೇಳ್ಕೇಶಿ ಮಾಡಿ ತೋರಿಸಿದ್ರು ಮೇಡಮ್. ಹಾ ಮೇಡಮ್.
13: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ನಮ್ಮ ಕಲೆಗಳ ಬಗ್ಗೆ ತಿಳಿಸಿದ್ರಿ.
1: ಹಾ ನಮಸ್ಕಾರ ಮೇಡಮ್, ವಿಷಯ ಚಂದ ಐತ್ರಿ, ಇನ್ನು ಯಾರ್ಯಾರು ಏನೇನ್ ಹೇಳ್ತಾರೆ ಕೇಳೋಂದ್ರಿ.
13: ಓಕೆ ಓಕೆ ಸರ್,
1: ನಮಸ್ಕಾರ.
13: ನಮಸ್ತೆ ನಮಸ್ತೆ. ರಮೇಶ್ ಅವ್ರು ಕರೆ ಮಾಡಿ ಅವ್ರ ಊರಿನ ಕಲೆಯ ಬಗ್ಗೆ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ನಮಸ್ತೆ ಮೇಡಮ್.
13: ನಮಸ್ತೆ ಸೌಮ್ಯವ್ರೆ, ಹೇಗಿದ್ದೀರಾ? ಕರೆನೇ ಸಿಗ್ತಾ ಇಲ್ವಾ? ಈಗ ಸಿಕ್ಕಿದೆ ನೋಡಿ, ಸತತ ಪ್ರಯತ್ನ ಮಾಡಿ. ಈಗ ಏನಾಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ರ?
2: ಹೌದೌದು ಮೇಡಮ್, ನೋಡೋಣ ಸಿಕ್ಕರ ಚಾನ್ಸ್ ಅಂತ ಅನ್ಕೊಂಡೆ.
13: ಸಿಕ್ತು
2: ಆದ್ರೂ ಸಿಕ್ತರಿ.
13: ನಾವಿವತ್ತು ಜನಪದ ಕಲೆ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಾ ಮೇಡಮ್, ನಮ್ ಕಡೆ ಅಂದ್ರ ಹಿರಿಯರು ಬಹಳ ಹಾಡ ಹೇಳ್ತಾರು. ಆಮ್ಯಾಗ ಇವೇನ್ರಿ ಗೊಂದಲ್ಗೆ ಪದ ಅಂತೇಳಿ ಬಹಳ ಚಂದ ಹೇಳ್ತಾರೆ ಕಡೆ.
13: ಗೊಂದಲ್ಗೆ ಪದ,
2: ಗೊಂದಲ್ಗೆ ಪದ ಅಂತೇಳಿ ಒಂದ್ಸಲ ನಾವು ಕುಂತು ನೋಡಿದ್ರು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಬಾರ್ದು ಆತರ. ಅದು ಏನು ನಾವು ಬೀದಿ ನಾಟಕ ಅವಾಗ ನೋಡ್ತಿದ್ದೇವ್ರಿ ಆತರ. ಈಗೂ ಕೂಡ ಒಂದ್ ನಾಲ್ಕು ಜನ ಕೂಡಿ ಒಂದಿಬ್ರು ಕುಣಿತಿರ್ತಾರು, ಗೆಜ್ಜೆ ಕಟ್ಕೊಂಡಿರ್ತಾರು, ಚಂದ ಗೊಂದಲ್ಗೆ ಪದ ಮಾಡ್ತಾರು. ಅದನ್ನ ನೋಡಿನ್ ನಾನು. ಆಮ್ಯಾಗ ನಾ ಚಿಕ್ಕವಳಿದ್ದಾಗ ಹಂತಿ ಇದ್ರಿ, ಹಂತಿ ಅಂತ ಎತ್ತರ ತಿರುಗಿಸ್ತಿದ್ರಿ ಈ ಜೋಳ ತೆನಿಗೆ ಚಜ್ಜಿ ತೆನಿಗೆ ಹಂತಿ ಕಟ್ಟಿ ಹಂತಿ ಪದ, ಅವು ಬಹಳ ಚಂದ ಹಾಡ್ತಾರೆ. ಈಗಾದ್ರೂ ನಮ್ಮ ಸೌದಿ ಅಣ್ಣ ಹಾಡ್ತಿರ್ತಾರೆ ಯಾವಾಗರೆ ಯಾವಾಗರೆ.
13: ಈಗ ಈಗ ಇದೆಯಾ ಕಲೆ?
2: ಅದರಿ ಅದ ಮಾತ ಹಾಡ್ತಿರ್ತಾರ, ನಾ ಕೇಳ್ತಿರ್ತೇನೆ ಯಾವಾಗರೆ. ಆದ್ರೆ ಈಗ ಹಂತಿ ಇಲ್ಲ ಮೇಡಮ್, ಅದು ಎಲ್ಲ ಮಿಷನ್ಗಳು ಬಂದವಲ್ಲ ಈಗ,
13: ಹಾಗಾಗಿ
2: ಅವಾಗ ಸ್ವಂತ ಎತ್ತುಗಳು ಕಟ್ಟಿ ತಿರುಗಿಸಿ ಜೋಳ ರಾಶಿ ತಯಾರ ಮಾಡ್ತಿದ್ರಿ
13: ಮೊದ್ಲು.
2: ರಾಶಿಗಳು ಈಗೆಲ್ಲ ಮಿಷನ್ ತಯಾರಾಗ್ತಾವ.
13: ಮೊದ್ಲೆಲ್ಲ ಕೆಲಸ ಮಾಡ್ತಾ ಹಾಡ ಹೇಳ್ತಾ ಮಾಡೋದ್ರಿಂದ ಶ್ರಮನೆ ಗೊತ್ತಾಗ್ತಿರ್ಲಿಲ್ಲ, ಟೈಮ್ ಪಾಸ್ ಆಗ್ತಿತ್ತು.
2: ಈಗೇನ್ರಿ ಒಂದ್ ಕಡೆ ಈಗೆಲ್ಲ ನೋಡ್ರಿ, ಅವಾಗ ಸುರೇಪನ್ ಅಂತ ಕೊಯ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು, ಈಗೆಲ್ಲ ಮಿಷನ್ ಕಟ್ ಮಾಡ್ಕೋತಾವ ತಾನಿನ ತಾವೇ. ಅವಾಗೆ ಈಗ ಮುಂಜಾನೆ ಹೋದ್ರ ಆಯ್ತು, ಸಂಜೆಗೆ ರಾಶಿ ಬಂದು ಮನೆಗೆ ಕೊಂಡೋಗ್
13: ಮನೆಗೆ ಬಂದ್ಬಿಡುತ್ತ, ಫಾಸ್ಟ್ ಆಗಿ ಆಗ್ಬಿಡುತ್ತೆ ಕೆಲ್ಸ.
2: ಇದೊಂದ್ ಆಯ್ತುರಿ. ಮತ್ತ ನಮ್ ಸುಮಿತ್ರ ಪಾಂಡೆಗಾವಿ ಯಾವ ಹಾಡ ಕೇಳಿದ್ರು ಒಂದ್ಸಲ ಕೇಳಿದ್ರ ಆಯ್ತುರಿ, ಯಾವ್ದು ಬಿಡಂಗೆ ಇಲ್ಲ. ಅಕ್ಕಿ ಇನ್ನೊಂದು ಬಹಳ ಕಲೆ ರೀ ಅದು,
13: ಕೇಳ್ಬಿಡ್ತಾರೆ.
2: ಒಂದ್ಸಲ ಎಲ್ಲ ಹೋಗಿ ಕೇಳಿ ಬಂದಿರ್ಲ ಅಂದ್ರೆ ಅದ್ ಮನ್ಯಾಗ ಭಯಪಡ ಮಾಡಿ ಮತ್ತೊಂದ್ಸಲ ಹೇಳಿ ಬಿಡ್ತಾಳು. ನಾ ಅಂತೀನಿ ನಿನ್ ಕೆಲಿಯರ್ ಎಷ್ಟು ಚುರುಕೈತಿ, ನಾವ್ ಈಗ ಕೇಳಿದ್ರೆ ಇಲ್ಲೇ ಮರ್ತು ಬಿಡ್ತೇವ ಅಂತ ನಾ ಹೇಳ್ತಿರ್ತೀನಿ.
13: ಎಷ್ಟು ವರ್ಷ ಅವ್ರಿಗೆ?
2: ಅವ್ರಿಗೆ ಸುಮಾರು 42 ವಯಸ್ಸು ಮೇಡಮ್. ನನ್ಕಿಂತ 4 ವರ್ಷ ಚಿಕ್ಕವಳು. ನನ್ನ ವಯಸ್ಸು ಇದ್ರ ಮೇಲೆ ನಿಮ್ಗೆ ಗೊತ್ತಾಗ್ತಿರ್ಬೇಕು, 42 ವರ್ಷ ಆಕಿಗೆ ವಯಸ್ಸು, ನನ್ಕಿಂತ ಚಿಕ್ಕವಳು. ತುಂಬಾ ಅಂದ್ರ ಬಹಳ ಚುರುಕಿದ್ದಾಳ್ರಿ. ಯಾವ್ದೋ ಒಂದ್ ನಾವ್ ಎಲ್ಲೇ ಹೋದ್ರು ಅದ್ ಹಾಡ ಕೇಳಿದ್ಲ ಅಂದ್ರೆ ಮತ್ತೊಂದ್ಸಲ ಅದ್ ಹೇಳೇ ಇರ್ತಾಳು.
13: ಅಷ್ಟ್ ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ಅಂತ.
2: ಅವ ನೆನಪು ಆಯ್ತು, ನೋಡ್ಬೇಕ್ರಿ ಹಿಂದಿ ಹಾಡ್ಗಳು ಎಷ್ಟ್ ಚಂದ ಹೇಳ್ತಿರ್ತಾಳ. ನಾವ್ ಮಾತಾಡ ಕೇಳಕ್ ಬರಂಗಿಲ್ಲ, ಮೊದ್ಲಾಕಿ ಹೇಳ್ತಿರ್ತಾಳ ಅದ್ ಚಂದ.
13: ಅದು ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು.
2: ಹೌದೌದು,
13: ನೋಡಿದ ತಕ್ಷಣ ಎಲ್ರಿಗೂ ಹೇಳಿಕ್ ಆಗಲ್ಲ,
2: ಯಾರಿಗೂ ಬರಂಗಿಲ್ಲ ನೋಡಿದ ತಕ್ಷಣ. ಅವ್ರವ್ರು ಒಂದ್ ಕಲೆ
13: ಆಸಕ್ತಿ.
2: ಹಾ ಹಿರಿಯರು ಹೇಳ್ತಿರ್ತಾರ ನಮ್ ಕಡೆ, ಯಾರ ಹುಚ್ಚಿರ್ಲಿ ಶಾಣೆ ಇರ್ಲಿ ಅವ್ರಿಗೊಂದ್ ದೇವ್ರ ಕಲೆ ಕೊಟ್ಟು ಕಳ್ಸಿರ್ತಾನಂತ್ರಿ. ಇದು ಬಹಳ ಹುಚ್ಚೈತೆ ಅಂದ್ರೆ ಆಕಿ ಬಂದ್ ಏನಾರು ಇರತೈತಿರ್ತಾರೆ ಅಲ್ಲಿ
13: ಕಲೆ ಇರತ್ತೆ ಅಂತ ಹೇಳಿ
2: ಕಲೆ ಇರತೈತೆ ಅಂತ ಹೇಳ್ತಿರ್ತಾರೆ ಹಿರಿಯರು ಹೇಳ್ತಿರ್ತಾರೆ ಅದನ್ನ ಇವ್ರು ಹುಚ್ಚದಾರು ಇವ್ರು ಮಳ್ಳದಾರು ಅಂತ ನಾವ್ ಯಾವಾಗೂ
13: ಅನ್ಕೋಬಾರ್ದು ಅಂತ.
2: ಓಕೆ ಮೇಡಮ್
13: ನಮಸ್ತೆ ನಮಸ್ತೆ.
2: ಓಕೆ
13: ಸೌಮ್ಯರು ಬಿಜಾಪುರದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕಲೆ ಇದೆ ನೋಡೋಣ. ಹಲೋ
4: ನಮಸ್ತೆ
13: ಸರ್. ನಮಸ್ತೆ ಸೋಮಶೇಖರ್ ಸರ್. ಸರ್ ಇವತ್ತು ಜಾನಪದ ಕಲೆ ಬಗ್ಗೆ ಮಾತಾಡ್ತಾ ಇದ್ವಿ.
4: ನಿಜ ನಿಜ ಮೇಡಮ್. ಇವತ್ತು ಅದೇ ಒಂದ್ ಸ್ವಲ್ಪ ಇವತ್ತಿನ ಸಂದರ್ಭಗಳಲ್ಲಿ ಅದೆಲ್ಲ ಮರೀಚಿಕೆ ಆಗ್ಬಿಟ್ಟಿದೆ ಮೇಡಮ್. ನಮ್ಮಲ್ಲೂ ಕೂಡ ಅಷ್ಟೇ ಕಡಿಮೆ ಆಗೋಯ್ತು.
13: ಹೌದು ಹೌದು ಸರ್.
4: ಬಟ್ ಈಗ ಏನೋ ಹಬ್ಬ ಹರಿದಿನಗಳು ಏನು ಜಾತ್ರೆಗಳು ಪರಿಷೆಗಳು ನಡೆದಾಗ ಮೇಡಮ್ ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಚಿಟ್ಟಿ ಮೇಳ ಅಂತ ಮೇಡಮ್.
13: ಚಿಟ್ಟಿ ಮೇಳ,
4: ಚಿಟ್ಟಿ ಮೇಳ, ಚಿಟ್ಟಿ ಮೇಳ ಅಂತಾನೆ ಅದನ್ನ ಕರೆಯೋದು. ಅದನ್ನ ನಾವು ಸಾಮಾನ್ಯವಾಗಿ ಎಲ್ಲ ಕರಡೈ ವಾದ್ಯ ಅನ್ಬಿಡ್ತಾರೆ ಮೇಡಮ್. ಕರಡಿ ಮಜಲು,
13: ಕರಡಿ ಮಜಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಚಿಟ್ಟೆ ವಾದ್ಯ ಅನ್ನೋದ ಸರ್ ಅದು?
4: ಹಾ ಮೇಡಮ್, ಹೌದೌದು. ಅದು ಅಂತೂ ತುಂಬಾ ವರ್ಷದಿಂದ ಅದು ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ. ಆಮೇಲೆ ಹಿಂದ ನಮ್ಮಲ್ಲಿ ಹಿರಿಯರು ಮೇಡಮ್, ನಾವು ಚಿಕ್ಕ ಹುಡುಗರಿದ್ದಾಗ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದು ಮೇಡಮ್. ಸಂಜೆ ಸಮಯದಲ್ಲಿ ಅವ್ರೇನು ಹೊಲದ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದು ಗುಂಪು ಕೋಲಾಟ ಆಡೋರು ಮೇಡಮ್.
13: ಕೋಲಾಟ,
4: ಅದನ್ನ ನೋಡ್ಲಿಕ್ಕೆ ಸೊಗಸು ಮೇಡಮ್. ಅದು ಎಷ್ಟು ಚೆನ್ನಾಗಿ ಅವರು ಬಡಿತಾ ಮಧ್ಯೆ ಬಿತ್ತೈ ಬಿತ್ತೈ ಅಂತ ಅನ್ಕೊಂಡು ಬಡ್ಕೊಂಡು ಆಡ್ತಿದ್ರು ಅಂದ್ರೆ ಅವನ್ನೆಲ್ಲ ನಾವು ಹಾಡುಗಳನ್ನ ಬರ್ದು ಇಟ್ಕೋಬೇಕಾಯ್ತು ಮೇಡಮ್. ಅದನ್ನ ನಾವು ಅವಾಗ ನಮ್ಗೆ ಅವೆಲ್ಲ ಗೊತ್ತಿರ್ಲಿಲ್ಲ ನೋಡಿ. ಇವತ್ತು ಅವರು ನಂತರದ ಪೀಳಿಗೆಯವರು ಅದನ್ನ ಕಲೀಲಿಲ್ಲ.
13: ಕಲೆ ಅವಾಗ ಕಲೆ ಅವ್ರ ಜೊತೆಗೆ ಹೋಗ್ಬಿಡ್ತು, ನಶಿಸ್ತು
4: ಅವ್ರ ಜೊತೆಗೆ ಹೋಗ್ಬಿಡ್ತು ಮೇಡಮ್. ತುಂಬಾ ಸೊಗಸಾ ಇತ್ತು. ನಾವು ಪ್ರತಿ ದಿನ ಸಂಜೆ ನಾವು ನೆನಪು ಮಾಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೋ. ಅದು ಅವ್ರ ಕೋಲಾಟ ಒಂದ ಎಂಟತ್ತು ಜನ ಕೋಲು ಬಡ್ಕೊಂಡು ಆಡೋದು ತುಂಬಾ ಸೊಗಸಾಗಿತ್ತು ಮೇಡಮ್ ಅದು. ಆಮೇಲೆ ನಮ್ಮಲ್ಲಿ ಹಿರಿಯರು ಮನೆಯಲ್ಲಿ ಏನು ಅಜ್ಜಿ ಅಂದ್ರು ಇದ್ರು ಅವರೆಲ್ಲ ಈಗ ಏನಾದ್ರು ರಾಗಿ ಬೀಸುವಾಗ ಎಲ್ಲ ಒಂದ್ ಕೈಲಿ ಕುಟ್ಟುವಾಗ ಎಲ್ಲ ಜನಪದ ತ್ರಿಪದಿಗಳನ್ನ ಹಾಡ್ತಾ
13: ಇದ್ರು.
4: ಅದೆಲ್ಲ ಹಾಡ್ತಾ ಇದ್ರು. ಅವೆಲ್ಲ ಇವತ್ತು ಇಲ್ಲ ಮೇಡಮ್, ಈಗೆಲ್ಲ ತುಂಬಾ ಮರೀಚಿಕೆ ಆಗೋಯ್ತು. ಆಮೇಲೆ ಇನ್ನೊಂದು ಮೇಡಮ್ ಜಾತ್ರೆಗಳಲ್ಲಿ ಸೋಮನ ಕುಣಿತ ಅಂತ.
13: ಸೋಮನ ಕುಣಿತ,
4: ಅದು ಹಳ್ಳಿ ಭಾಷೆಯಲ್ಲಿ ಚೋಮನ್ ಕುಣಿತ, ಚೋಮ ಚೋಮ ಕುಣಿತ ಐತೆ ಅಂತ ಬಿಡ್ತಾರೆ ಮೇಡಮ್. ಇಲ್ಲಿ ಅದು ನಾವು ನಮ್ಮ ಜನಪದ ಸಾಹಿತ್ಯದಲ್ಲಿ ನಾವು ಓದಿದಾಗ ಅದು ಸೋಮನ
13: ಕುಣಿತ,
4: ಅದು ಪ್ರಸಿದ್ಧಿ ಆಗಿರೋದು. ಇಷ್ಟು ನಮ್ಮಲ್ಲಿ ಈಗ ನಡೀತಾ ಇದೆ ಮೇಡಮ್. ಚಿಟ್ಟಿ ಮೇಳ ಒಂದು ಪ್ರಗತಿಯಲ್ಲಿದೆ,
13: ಚಿಟ್ಟಿ ಮೇಳ,
4: ಸೋಮನ ಕುಣಿತ, ಇವೆರಡೇ ಮೇಡಮ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇರೋದು ಇವತ್ತು.
13: ಹೌದು, ಎಷ್ಟೊಂದು ಕಲೆಗಳಾಗ್ಲೇ ನಶಿಸ್ಬಿಟ್ಟಿದೆ.
4: ನಶಿಸೋಗಿದೆ ಮೇಡಮ್, ಕೋಲಾಟ ಅಂತೂ ಇಲ್ವೇ ಇಲ್ಲ, ಯಾರು ಅದನ್ನ ಮುಂದುವರಿಸ್ಲಿಲ್ಲ. ಈಗ ಇವತ್ತು ನೋಡಿ ಮೇಡಮ್, ಈಗ ಏನಾಗಿದೆ ಅಂದ್ರೆ ಈ ಬರೀ ಡಿಜೆ
13: ಡಿಜೆ. ಹೌದು,
4: ಏನಾದ್ರು ಕಾರ್ಯಕ್ರಮ ಅಂದ್ರೆ ಡಿಜೆ ಹಾಕೊಂಡು ಸುಮ್ನೆ ಕುಣಿಯೋದು.
13: ಡಿಜೆ ಒಂದ್ ತರ್ಸೋದ್ರಲ್ಲಿ ಎಷ್ಟೊಂದ್ ಜನ ಕಲಾವಿದರ ತಂಡವನ್ನ ಕರ್ಸಬಹುದು.
4: ಖಂಡಿತ ಮೇಡಮ್,
13: ಹೌದು, ಅವರಿಗೆ ಒಂದು ಪ್ರೋತ್ಸಾಹದಾಯಕ ಆಗುತ್ತೆ, ಜೀವನಕ್ಕೂ ಒಂದು ಇದಾಗುತ್ತೆ.
4: ಆಗ್ತಿತ್ತು, ಹಾಗಾಗಿ ಮುಂದುವರೆದ ಈ ಒಂದು ಪರಿಸ್ಥಿತಿಯಲ್ಲಿ ಸ್ಥಳೀಯ ಮಟ್ಟದ ಕಲಾವಿದರೆಲ್ಲ ಸ್ವಲ್ಪ ಮೂಲೆ ಗುಂಪ ಆದ್ರು ಅಂತಲೇ ಅನ್ಬೇಕು ಮೇಡಮ್. ಹಿಂದೆ ನಾವು ನೋಡಿ ನಾವು ಕಲೀಲಿಲ್ಲ. ನಮ್ ತಾತ ತಂಬೂರಿ ಬಾರ್ಸರು ಮೇಡಮ್ ಮನೆಯಲ್ಲಿ
13: ತಂಬೂರಿ.
4: ಅವ್ರಿಗೆ ನಾವು ನಾವು ಕೇಳಿಲ್ವೋ ಅಥವಾ ಅವರು ಕಲಿಸ್ಲಿಲ್ವೋ ಅವರೊಂದಿಗೆ ಹೋಗ್ಬಿಡ್ತು. ತಂಬೂರಿ ಇತ್ತು ಮೇಡಮ್, ನಮ್ ತಾತ ಹೋದ್ರು ಕೂಡ ತಂಬೂರಿ ಇತ್ತು ತೊನೆಯಲ್ಲಿ ಅಲ್ಲಿ ಸಿಕ್ಸಿರೋರು. ಬಟ್ ನಾವು ಕಲೀಲಿಲ್ಲ ಮೇಡಮ್ ಅದು ಹೇಗೆ ನುಡ್ಸೋದು. ಮತ್ತೆ ಅದು ಏಕತಾರಿ ಅಂತ ಕರೀತಾರೆ, ಅದು ಅದನ್ನ ಯಾರು ಇದು ಹೇಳ್ಕೊಂಡು ಅವೆಲ್ಲ ನಾವು ಕಲೀಲಿಲ್ಲ. ಈಗ ನಮ್ಗೆ ಅನ್ಸುತ್ತೆ ಅವೆಲ್ಲ ಕಲ್ತಿದ್ರೆ ನಾವು ಬೇರೆ ಯಾರಿಗಾರು ನಾವು
13: ಕಲಿಸಬಹುದು
4: ಅಂತ ಅನ್ಸುತ್ತೆ ಮೇಡಮ್.
13: ಮತ್ತೆ ಆ ಕಲೆ ಉಳಿತಿತ್ತಲ್ಲ ಸರ್.
4: ಖಂಡಿತ ಮೇಡಮ್, ಕಲೆ ಅದು ಬಹಳ ಮೇಡಮ್. ನಾವು ಕೇಳಿದ್ದು ನೆನ್ಪಿದೆಯಲ್ಲ ಎಷ್ಟು ಕರುಣಾನಂದಕರ ಅಂದ್ರೆ ಅದ್ ಕೇಳಿಕ್ಕೆ. ಎಲ್ಲಾರು ಮನೇಲಿ ತಂಬೂರಿ ನುಡಿಸ್ತಾ ಇದಾರೆ ಭಜನೆ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಹುಡ್ಕಿಡೋಕು ಅನ್ಸಿದ್ದು ಮೇಡಮ್.
13: ಹುಡ್ಕೊಂಡು ಹೋಗಿ ಕೇಳ್ತಿದ್ರು.
4: ಅದನ್ನ ನಾವು ಮುಂದುವರ್ಸಕ್ಕೆ ನಾವು ಎಡವಿದು ಅಂತಲ್ಲ ಅನ್ಬೇಕಾಗುತ್ತೆ. ಆದ್ರೂ ಈ ಬೇರೆ ಬೇರೆ ಕಡೆ ಕೆಲವು ಜನಪದ ಕಲೆಗಳು ಇನ್ನು ಕೂಡ ಇದೆ ಮೇಡಮ್.
13: ಇದೆ, ಹೌದು, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಥವಾ ಈಗ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ಹಾಕ್ತಾರಲ್ಲ ಅಂತ ಕಾರ್ಯಕ್ರಮದಲ್ಲೆಲ್ಲ ಈಗ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
4: ಖಂಡಿತ ಖಂಡಿತ, ಹೌದು ಮೇಡಮ್. ಹಾಗೆ ಮತ್ತೆ ಹಿಂಗೆ ವಾಹಿನಿಗಳಲ್ಲಿ ಆಗಾಗ್ಗೆ ಒಂದ್ ಸ್ವಲ್ಪ ಚರ್ಚೆ ಆಗ್ತಾರದ್ರಿಂದ ಜೀವಂತವಾಗಿದೆ ಅಂತೆಲ್ಲ ಹೇಳಿಸ್ಕೊ ಮೇಡಮ್.
13: ಹೇಳ್ಬಹುದು, ಹೌದು ಸರ್. ಧನ್ಯವಾದ ಸರ್.
4: ಧನ್ಯವಾದಗಳು ಮೇಡಮ್.
13: ಧನ್ಯವಾದ ಸರ್. ಹಾಸನದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಅವರಲ್ಲಿರುವಂತಹ ಜನಪದ ಕಲೆಯ ಬಗ್ಗೆ ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
23: ಹೂನೆ ರೆಡಿ ಆಗ್ತಾ ಇದೆ.
22: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
23: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
24: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ವಂದೇ ಗೋ ಮಾತರಂ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ನಮ್ಮ ಬದುಕನ್ನ ಪೊರಿಯುವ ಸಾಕ್ಷಾತ್ ಕಾಮಧೇನು. ಗೋವಿನ ರಕ್ಷಣೆ ನಮ್ಮೆಲ್ಲರ ಪರಮ ಕರ್ತವ್ಯ. ಇದೇ ಶ್ರದ್ಧೆಯೊಂದಿಗೆ ಶಿವಮೊಗ್ಗದ ಗೋವರ್ಧನ ಟ್ರಸ್ಟ್ ಅರ್ಪಿಸುತ್ತಿದೆ ಗೋ ಸೇವಾ ಸಂಭ್ರಮ 2026. ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಅವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವ ಜರುಗಲಿದೆ. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಪೂಜ್ಯ ಕನ್ನೇರಿ ಶ್ರೀಗಳೊಂದಿಗೆ ರೈತರ ಮಹತ್ವದ ಸಂವಾದ ನಡೆಯಲಿದ್ದು, ಒಂದು ವರ್ಷದ ಸಾರ್ಥಕ ಗೋ ಸೇವಾ ಪಯಣದ ಅಂಗವಾಗಿ ದೇಶೀಯ ಗೋ ತಳಿಗಳ ಪ್ರದರ್ಶನ, ನೈಸರ್ಗಿಕ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಹಾಗೂ ಅಶ್ವಶಕ್ತಿ ಸಾವಯವ ಗೊಬ್ಬರದ ಲೋಕಾರ್ಪಣೆ ನೆರವೇರಲಿದೆ. ಇದೇ ಅಕ್ಟೋಬರ್ 8 ಬೆಳಗ್ಗೆ 10:30 ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಈ ಪುಣ್ಯ ಕಾರ್ಯಕ್ರಮ ಜರುಗಲಿದೆ. ಬನ್ನಿ, ಗೋ ಸೇವೆಯ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ವಂದೇ ಗೋ ಮಾತರಂ.
13: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನಪದ ಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ಅವರ ಊರಲ್ಲಿರುವಂತಹ ಜಾನಪದ ಕಲೆಯನ್ನು ಪರಿಚಯಿಸ್ತಾ ಇದ್ರು. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕಲೆಗಳನ್ನು ನಾವು ನೋಡ್ತೀವಿ, ಆ ಕಲೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ.
25: ಹಲೋ, ನಮಸ್ತೆ ರೀ ಮೇಡಮ್.
13: ನಮಸ್ತೆ, ನಮಸ್ ಸರ್, ಹೇಗಿದ್ದೀರಾ?
25: ಆರಾಮದೇವ್ರಿ ಮೇಡಮ್, ನೀವು ಆರಾಮದಿರಿ ಮೇಡಮ್?
13: ನಾವು ಆರಾಮಾಗಿದ್ದೀವ್ರಿ. ಏನ್ ಕೆಲಸ ನಡೀತಿದೆ?
25: ಕೆಲಸ ಏನಿಲ್ರಿ ಮೇಡಮ್, ನೀರ್ ಕಟ್ಟೋದು ನಡೆದ್ರಿ, ಕಬ್ಬಿಗಿರಿ ಹಂಗೆ ಕಾರ್ಯಕ್ರಮ ಕೇಳಕತ್ತೀನ್ರಿ ಮೇಡಮ್. ಎಲ್ಲ ಯಾಕಪ್ಪ ಅಂದ್ರೆ ಸೂಪರ್ ವಾಗಿ ಮೂಡ್ ಬರಕತ್ತದ್ರಿ ಕಾರ್ಯಕ್ರಮ ಕೇಳಕತ್ತೀನ್ರಿ ಮೇಡಮ್.
13: ಸರ್,
25: ಯಾಕಪ್ಪ ಅಂತಂದ್ರ ಜನಪದ ಕಲೆ ಬಗ್ಗೆ ತಂದಿರಿ. ಯಾಕಪ್ಪ ಅಂತಂದ್ರೆ ಜನಪದ ಕಲೆ ಈಗ ಉಳಿಸೋದು ಬಹಳ ಕಠಿಣ ಅದ್ರಿ ಮೇಡಮ್. ಕೆಲವು ಅರ್ವರು ಎಲ್ಲಾರು ಮರ್ಯಾಕತ್ತಾರ್ರಿ ಅದು. ಯಾಕಪ್ಪ ಅಂತಂದ್ರ ಮೊದಲು ಏನಿತ್ತು ಮೇಡಮ್, ಬಿಸುಕಲ್ಪದ ಹಾಡ್ತಿದ್ರಿ, ಅವು
13: ಜನಪದ. ಹೌದು,
25: ಹೌನ್ರಿ. ಮತ್ ಮಟ್ಟಿ ಹೊಡಿತಿದ್ರಿ ಹಿಂದಕ್ರಿ, ಅವಾಗ ಪಂಪ್ ಸೆಟ್ ಇದ್ದಿತ್ತಿಲ್ರಿ ಮೇಡಮ್, ಅವಾಗ ಏನು ನೀರ್ ಕಟ್ಟಾಕ ಮಟ್ಟಿ ಅಂತ ಹೇಳಿ ಇತ್ತಿರಿ, ಅದಕ್ಕ ಪದ ಇದ್ವ್ರಿ. ಮತ್ತ ಹಂತಿ ಅಂತ ಹೇಳಿ ಕಿಶನ್ ಜೋಳದ ರಾಶಿ ಮಾಡ್ತಿದ್ರಿ ಮೇಡಮ್, ಎತ್ತ ಕಟ್ಟಿ ತಿರುತ್ತಿದ್ರಿ ನಮ್
13: ಕಡ್ರಿ,
25: ಅದಕ್ಕೆ ಹಂತಿ ಪದ ಅಂತ ಹೇಳಿದ್ದೀರಿ ಮೇಡಮ್. ಅಂತ ಜನಪದ ಪ್ರತಿಯೊಂದು ಎಲ್ಲ ಕಣ್ಮರೆ ಆಗತ್ತ ಮೇಡಮ್. ಆದ್ರ ಸಹಿತ ಅನ್ನೋದು ಈಗ ಮುಂದಿನ ಪೀಳಿಗೆಗೆ ನಾವು ಕಲ್ಸ್ಬೇಕಪ್ಪ ಅಂತಂದ್ರೆ ಅದು ಮರ್ತು ಬಿಡುದು ಆಗ್ತದ್ರಿ ಮೇಡಮ್. ಇನ್ನೇನ್ ರೇಡಿಯೋದಾಗ ಕೇಳುದು ನೋಡಿದ್ರೆ, ರೇಡಿಯೋದಾಗ ಬರ್ತಾವ್ರಿ ಏನೋ ಆದ್ರೆ ನಮ್ಮಲ್ಲಿ.
13: ಹೌದು ಸರ್.
25: ಯಾಕಪ್ಪ ನಮ್ಮ ಧಾರವಾಡ ಬಿಜಾಪುರ ಇವ ಕೆಲವು ಆಕಾಶವಾಣಿ ಅದಾವಲ್ರಿ ಸರ್ ಮೇಡಮ್, ಅವು ಪ್ರಸಾರ ಮಾಡ್ತಾರಿ ಹಂತಿ ಪದ ಅಂತ ಹೇಳಿ ಕೆಸಿಂದ ಭಜನದ ಪದ ಅವು ಇವು. ಹಿಂಗಾಗಿ ಕಲೆ ಆದ್ರೆ ಏನ್ ಉಳಿದಾವಪ್ಪ ಅಂದ್ರೆ ಒಂದ್ ನಾಟಕ ನೋಡ್ರಿ, ಸಾಮಾಜಿಕ ಒಂದೇ ರೀ.
13: ನಮಸ್ ಸರ್.

0: ನಮ್ಮ ಎಫ್ ಎಂ ಅಲ್ಲೂ ಕೂಡ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ಜನಪದ ಕಾರ್ಯಕ್ರಮ ಬರುತ್ತೆ, ಅದ್ರ ಮೂಲಕ ಜನಪದ ಕಲಾವಿದರನ್ನು ಪರಿಚಯಿಸ್ತೀವಿ ಸರ್.
1: ಸಂಜೆ
0: 7 ಗಂಟೆಗೆ ಬರುತ್ತೆ ಸರ್, ಅದರಲ್ಲಿ ಜನಪದ ಕಲೆ ಕಲಾವಿದರನ್ನ ಪರಿಚಯಿಸ್ತಿದೀವಿ. ಭಾನುವಾರ ಬರುತ್ತೆ ಸಂಜೆ 7 ಗಂಟೆಗೆ ಕೇಳಿ ಸರ್.
1: ಆಯ್ತಾಯ್ತು ಮೇಡಮ್, ಕೇಳೂನ್ರಿ. ಅದಕ್ಕೆ ಏನಾದ್ರಿ ಮೇಡಮ್, ಅದು ಕೇಳಿದ್ರೆ ಏನಾಗ್ತದೆ ಮನುಷ್ಯಾಗ, ಅದು ಎಲ್ಲ ನೆನಪು ಉಳಿತಾವ್ರಿ ಮೇಡಮ್.
0: ನೆನಪು ಉಳಿಯುತ್ತೆ, ಹೌದು.
1: ಹಾ, ನೆನಪು ಉಳಿಬೇಕ್ರಿ. ಯಾಕಪ್ಪ ಅಥವಾ ನೆನಪು ಉಳಿದಪ್ಪ ಅಂದ್ರೆ, ಹಿಂದಕ್ಕಿತ್ತಪ್ಪ ಹಿಂಗ ಕೇಳಿಕೆಸಿಂದ ಈಗ ನಾವಾದ್ರೂ ಅಂತಿಪದ ರೇಡಿಯೋದಾಗ ಕೇಳಿಕೆಸಿಂದ ಅವ್ ಹಾಡ್ತೇವ್ರಿ ಮೇಡಮ್. ನಾವಾದ್ರೂ ಯಾವ್ದ್ರಿ ಆಕಾಶವಾಣಿಗೊಳದಾಗ್ರಿ, ಏನಾದ್ರೂ
0: ನೀವು ಹಾಡಕ್ ಬರುತ್ತ ಅಂತಿಪದ?
1: ಹಂತಿಪದ ಹೇಳಕ್ ಬರ್ತದ್ರಿ ಮೇಡಮ್, ನಾ ಕೆಲವೊಂದು ಬರ್ದು ಇಟ್ಕೊಂಡಿನ್ರಿ, ನಮ್ಮಲ್ಲಿ ಆಕಾಶವಾಣಿ ಪ್ರಸಾರ ಆಗ್ತಿದ್ದು ರೀ
0: ಸರ್.
1: ಅಂತ ಹೇಳ್ತೀನಿ ಮೇಡಮ್, ಕೆಲವೊಂದು ಅದಾವ್ರಿ ನನ್ನ ಬಲ್ರಿ.
0: ಒಂದ್ ಲೈನ್ ಹೇಳ್ಬೋದ?
1: ಅದ್ರಿ ಮೇಡಮ್, ಒಂದ್ ಲೈನ್ ಹೇಳ್ತೀನಿ ನೋಡ್ರಿ ಮೇಡಮ್.
0: ಸರ್,
1: ಇದು ಅದ್ರ ಮೇಡಮ್ ನೆನಪು ಬರಲ್ದಲ್ಲ.

0: मुड़ावा पर पारी सकले दि साहिबा हायदा हो गया रो झलक को हिंग बरतार मैडम और
1: इतर हार्ड हेल्कोंत केस श्रमने आगलवा अंत
0: श्रम आगल रि मैडम मनुष्य बहुत आयास आगल श्रम आगल मेल केस आगतरी मैडम
1: केस आगते बेजार
0: मैडम ना यूरी गुनगुड़तेव रि हंगे हंतिपदली निम आकाशवाणी आगे केल्तेव्री यार हाड़गोल रही ಚಿತ್ರಗೀತೆ ಆಗ್ಲಿ ಗುಣಗುಣಿಸ್ಕೋತ ಮತ್ತ ರೇಡಿಯೋ ಕೇಳ್ಕೋತ ಹೋದ್ರೆ ಅದಕ್ಕೆ ಟೈಮೇ ಸಾಲಲ್ರಿ ಮೇಡಮ್
1: ಟೈಮ್ ಸಾಕಾಗಲ್ಲ
0: ಹಾ ಹಿಂಗ ಆಗ್ತದ್ರಿ ಮೇಡಮ್ ಅದಕ್ಕೆ ಜನಪದ ಕಲೆ ಬಹಳ ಕಿಮ್ಮತ್ತದ್ರಿ ಮೇಡಮ್ ಆದ್ರೆ ಉಳಿಸ್ಕೊಂಡು ಹೋಗುದು ಬಹಳ ಕಠಿಣ ಅಂದ್ರೆ ಯಾರು ಉಳಿಸೋವಲ್ರಿ ಬಟ್ ಅದ್ರ ಬಗ್ಗೆ ಈಗ ರೀ
1: ಉಳಿಸ್ಕೊಂಡು ಹೋಗ್ಬೇಕು ಕಲೆಯನ್ನ
0: ಉಳಿಸ್ಕೊಂಡು ಹೋಗ್ಬೇಕ್ರಿ ಮೇಡಮ್ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಅನುಭವದ ಪದಗಳು ಅದಾವ್ರಿ ಮೇಡಮ್ ಪ್ರತಿಯೊಂದು
1: ಹೌದು ಅವ್ರ ಅನುಭವದಿಂದ ಹಾಡನ್ನ ಕಟ್ಟಿರೋದು
0: ಹೌದ್ರಿ ಮೇಡಮ್ ನಾ ಯಾವಾಗ ನಿಮ್ಮಲ್ಲಿ ಟಾಪಿಕ್ ನಾ ಒಮ್ಮೆ ತರ್ತಾರ ಇಲ್ಲಿ ಜನಪದ ಬಗ್ಗೆ ರೀ ಅದ್ರ ಬಗ್ಗೆ ನಾವು ಡೊಳ್ಳಿನ ಪದ ಇದ್ರ ಪದ ಹಾಡ್ತೀನಿ ನಾ ಅಂತ್ಯಪದ ಅದು ನಿಮ್ಮ ಆಕಾಶವಾಣಿ ಆಗ್ರಿ
1: ಹಾಡ್ತೀರಾ
0: ಹ್ಞೂನ್ರಿ ಮೇಡಮ್
1: ಈಗ ಕಲೆಯನ್ನ ಉಳಿಸ್ಕೊಂಡು ಹೋಗಿ ಸರ್ ನಿಮ್ಮ
0: ಆದ್ರೆ ಮೇಡಮ್ ಉಳಿಸ್ಬೇಕು ನಾ ಇಡ್ತಾನ ಉಳಿಸ್ತೇವ್ರಿ ಮೇಡಮ್ ಯಾಕಪ್ಪ ನಮಗೂ ಬಹಳ ಖುಷಿ ಆಗ್ತದ ಅಂದ್ರ ಕೇಳ್ಬೇಕು ಬಹಳ ಚಂದ ಅದಾವ್ರಿ ಮೇಡಮ್ ಅವಳ ಕೆಲವೊಂದು
1: ಹೌದ್ ಹೌದು ಸರ್ ಕೇಳ್ತಾ ಇರೋಣ ಅನ್ಸುತ್ತೆ
0: ಜನಪದ ಕಲೆ ಬಗ್ಗೆ ತಂದದ್ ಬಹಳ ಚಲೋ ಮಾಡ್ರಿ ಮೇಡಮ್ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನೋಡ್ರಿ ಎಲ್ಲ ಪೀಳಿಗೆಗಳ್ರಿ ಈಗಿನವ್ರೇನು ಉಳಿಸಲ್ರಿ ಮೇಡಮ್ ನಾನ್ ತಿಳಿದ ಮಟ್ಟಿಗೆ
1: ನಿಮ್ಮಂತಾರೆಲ್ಲ ಹೇಳ್ಬೇಕು
0: ಏನ್ ಮಾಡ್ತಾರೆ ಮೇಡಮ್ ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳಲ್ರಿ ಅದು ಇಂಟ್ರೆಸ್ಟ್ ಬೇಕ್ರಿ ಮೇಡಮ್ ಬರೀ ಮೊಬೈಲ್ ನೋಡೋದು ಬೇರೆ ಏನಾರ ಕೇಳ್ಕೊತ ಕುಂಡಿರ್ತಾರ್ರಿ
1: ಪರಿಚಯಿಸ್ತಾರೆ ಈಗಿನ ಮಕ್ಳಿಗೆ
0: ಹಾ ಜರ ಪರಿಚಯ ಮಾಡ್ಬೇಕ್ರಿ ಮೇಡಮ್ ಹಂಗೆ ಇದಾರ ಅದ್ಭುತ ಪದಗಳಾದವ್ರಿ ಕೇಳ್ಕೇಶನ್ ಮನಸ್ಸನ್ನ ತಗೊಂಡ್ರೆ ಆಗ್ತಾರೆ ಮುಂದೆ ಬೆಳ್ಕೊತ ಹೋಗ್ತಾರ್ರಿ ಮೇಡಮ್
1: ಬೆಳ್ಕೊಂತ ಹೋಗುತ್ತೆ
0: ಹ್ಞೂನ್ರಿ ಮೇಡಮ್
1: ಓಕೆ ಸರ್ ಧನ್ಯವಾದ ಸರ್ ಹಾಡು ಕೂಡ ಚೆನ್ನಾಗಿ ಹೇಳಿದ್ರಿ
0: ಹಾ ಧನ್ಯವಾದ ನಮಸ್ತೆ
1: ನಮಸ್ತೆ ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿ ಇಂದಿನ ಪೀಳಿಗೆ ಕೂಡ ಈ ರೀತಿಯ ಕಲೆಗಳನ್ನ ಉಳಿಸಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಹುಚ್ಚೇಗೌಡ ಸರ್,
2: ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಇವತ್ತು ಜನಪದ ಸರ್ ಜನಪದ ಕಲೆ ಬಗ್ಗೆ ಮಾತಾಡ್ತಾ ಇದ್ವಿ.
2: ಸರಿ ಸರಿ, ಜನಪದ ಕಲೆ.
1: ನಿಮ್ಮೂರಲ್ಲಿ ಯಾವ ಕಲೆ ಇದೆ ಸರ್, ಜನಪದ ಕಲೆಯಲ್ಲಿ ಯಾವ ಪ್ರಕಾರ?
2: ನಮ್ ಕಲೆ ಅಂದ್ರೆ ಮೇಡಮ್, ನಮ್ ಹತ್ರ ಬೀರ್ ದೇವ್ರಗಳು ಅಂತ ಇದಾವೆ ಮೇಡಮ್. ಬೀರ ದೇವರು, ಕಾಳ ದೇವರು, ಬೊಮ್ಮ ದೇವರು, ಮತ್ತೆ ಚೆನ್ನೈ ಒಡೆಯರೇಶ್ವರ, ಮತ್ತೆ ಕೋಟೆ ಮಾರಮ್ಮ, ದೇವನೂರ್ ಮಾರಮ್ಮ, ಕಬ್ಬಲ್ ಮಾರಮ್ಮ, ಮತ್ತೆ ಮೂಗ್ ಮಾರಮ್ಮ, ಏಳ್ಮಂದ್ರಾಯ ಅಂತ ಇದೆ, ಉಚ್ಚಯ್ಯ ಅಂತ, ಇವೆಲ್ಲ ಸೇರಿ ಊರಲ್ಲಿ ನಮ್ಗೆ ಊರಲ್ಲಿ ಯಾವಾಗ ಹಬ್ಬಗಳಲ್ಲಿ ಹಬ್ಬ ಈಗ ಯಾವಾಗ ಅಂದ್ರೆ ಈಗ ಯುಗಾದಿ ಆಗುತ್ತಲ್ಲ ಅವಾಗ ಇವೆಲ್ಲ ಸೇರಿ ದೊಡ್ಡದಾಗಿ ಹಬ್ಬ ಮಾಡ್ತೀವಿ. ಹಬ್ಬದಲ್ಲಿ ಕುಣಿತ ಇದೆ, ಮತ್ತೆ ಹಿಂದಿನ ಕಾಲದಲ್ಲಿ ಆಡ್ತಿದ್ರಲ್ಲ ಒಂದು ಜನಪದ ಗೀತೆಗಳು ಇದಾವೆ ಅಲ್ಲಿ ಆಡೋದು.
1: ಎಲ್ಲ ಕಲೆಗಳು ಉಳಿದಿದೆ ಹಾಗಾದ್ರೆ ನಿಮ್ಮೂರಲ್ಲಿ?
2: ಓ ಇದೆ ಇದೆ, ಇವಾಗ್ಲೂ ಇದೆ ಮೇಡಮ್, ಇವಾಗ್ಲೂ ಇದೆ ಫುಲ್ ನಮ್ದು. ಇನ್ನ ದೇವ್ರಗಳು ನಾವ್ ಇವಾಗ್ಲೂ ಹೋಯ್ತಿವಿ ನೋಡಿ. ಮೊನ್ನೆ ಹೋಗಿದ್ದು ಗೌರಿ ಹಬ್ಬದಲ್ಲಿ ನಾವು ಇಲ್ಲೆಲ್ಲ ಎಡೆ ಗಿಡ ಎಲ್ಲ ಇಕ್ಬಿಟ್ಟು ನಮ್ಮ ಊರಿಗೆ ಹೋಗಿ ನಾವು ನಾವ್ ಇಲ್ಲಿ ಬೆಂಗಳೂರಿನಲ್ಲೂ ಇರ್ತೀವಿ, ಅಲ್ಲಿ ಎಲ್ಲಿ ಮತ್ತೆ ಅಲಗಾಪುರದಲ್ಲೂ ಇರ್ತೀವಿ ನಾವ್ ಜಾಸ್ತಿ. ಇಲ್ಲಿಗೆ ಬಂದಿದ್ದಪ್ಪನ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಪೂಜೆಗಳು ಮಾಡಿಸ್ಕೊಂಡು ಎಲ್ಲ ಅದೆಲ್ಲ ನಮ್ಮ ಇಡೀ ಕುಟುಂಬಗಳೆಲ್ಲ ಸೇರ್ಬಿಡ್ತಾರೆ ಸುಮಾರು, ಇಡೀ ಕುಟುಂಬಗಳೇ ಸೇರಿ ಒಳ್ಳೆ ಪೂಜೆ ಮಾಡ್ತಾರೆ. ಮತ್ತೆ ಅಲ್ಲಿಂದ ಮುತ್ತತ್ತಿಗೆ ಬರ್ತೀವಿ, ಅಲ್ಲಿದೆ ಒಂದು ಬೊಮ್ಮದೇವ ಮುತ್ತತ್ತಿನಲ್ಲಿದೆ ಬೊಂಬಲಿಂಗೇಶ್ವರ ಅಂತ. ಆಮೇಲೆ ಅಲ್ಲಿ ರಾಜ್ಕುಮಾರ್ ಅವರು ಒಂದು ದೇವಸ್ಥಾನ ಮಾಡಿದಾರೆ ಮುತ್ತತ್ತರಾಯ ಅಂತ, ಅದು ಪಕ್ಕದಲ್ಲೇ ಇದೆ. ನಾವು ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀವಿ, ಚೆನ್ನಾಗಿ ಮಾಡ್ತೀವಿ ಮೇಡಮ್. ನಾವು ವರ್ಷ ಮಾಡ್ತೀವಿ. ಕುಣಿತ ಇದೆ, ಡೋಲ್ ಕುಣಿತ, ಮತ್ತೆ ಡೊಳ್ಳು ಕುಣಿತ ಅಂತ ಒಂದಿದೆ.

0: ಫಿಲಿಂ ಎಲ್ಲ ನೋಡಿದೀನಿ, ಯಕ್ಷಗಾನ ನೋಡಿದೀನಿ ನಾನು. ಆದ್ರೆ ಆತರ ಕುಣಿತ ನಮ್ ಕಡೆನೆ ಮಾತ್ರ ಮಾಡೋದು ಅದನ್ನ.
1: ವಿಶೇಷವಾಗಿದೆ ಹಾಗಾದ್ರೆ.
0: ಹೌದು ಮೇಡಮ್, ತುಂಬಾ ವಿಶೇಷವಾಗಿದೆ.
1: ಓಕೆ ಸರ್, ಧನ್ಯವಾದ ಸರ್, ನಿಮ್ಮೂರಿನ ಕಲೆಯನ್ನ ತಿಳಿಸ್ಕೊಟ್ಟಿದ್ದೀರಾ.
0: ಓಕೆ ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಸರಿ ಮೇಡಮ್.
1: ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿ, ಅವರೂರಲ್ಲಿರುವಂತಹ ಒಂದು ಜಾನಪದ ಕಲೆಗಳು ಇನ್ನೂ ಕೂಡ ಜೀವಂತವಾಗಿದೆ, ಜೊತೆಗೆ ಅದರ ವಿವರಣೆ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ಸರ್ ನಮಸ್ತೆ.
2: ಕೇಳ್ತಾ ಸ್ವಲ್ಪ ಸೌಂಡ್ ಬರಬೇಕು.
1: ಹೌದಾ, ಈಗ
2: ಇನ್ನೂ ಸ್ವಲ್ಪ ಸೌಂಡ್ ಬರಬೇಕು.
1: ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್ ನಮಸ್ತೆ, ಸೋಮಶೇಖರ್ ಸರ್. ಆರಾಮ ಸರ್, ನೀವು ಆರಾಮಿದ್ದೀರಾ? ಸರ್, ಇವತ್ತು ಜಾನಪದ ಕಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದು ಮೇಡಮ್, ಜಾನಪದ ಕಲೆಗಳು ಮೇಡಮ್ ನಮ್ ಕಡೆಗೆ ಮೊಹರಂ ಹಬ್ಬದಲ್ಲಿ ಅಂಟಿಪದ ಆಡ್ತಾರೆ ಮೇಡಮ್.
1: ಅಂಟಿಪದ ಅಂತನ?
3: ಮೊಹರಂ ಹಬ್ಬದೊಳಗಡೆ ಮೇಡಮ್. ಆಮೇಲೆ ಇಲ್ಲಿ ನಮ್ದು ಗೌರಿ ಹುಣ್ಣಿಮೆಯಲ್ಲಿ ಗಂಗಮ್ಮನ ಜಾತ್ರೆ ಅಂತ ಆಗುತ್ತೆ ಮೇಡಮ್. ಅವಾಗ ಡೊಳ್ಳಿನ ಕುಣಿತ, ಆಮೇಲೆ ವೇಷಧಾರಿಗಳು ಬಂದಿರ್ತಾರೆ ಮೇಡಮ್. ಅವತ್ತು ಒಂದ್ ದಿವಸ ಪೂರಾ ನೋಡಕ್ಕೆ ಬಹಳ
1: ಚೆನ್ನಾಗಿರುತ್ತೆ, ಎಲ್ಲ ಕಲೆಗಳನ್ನು ನೋಡಬಹುದು.
3: ಏಳು ಗಂಟೆಯಿಂದ ಹಿಡಿದ್ ಮೇಡಮ್ ಸಾಯಂಕಾಲ 5-6 ಗಂಟೆ ತನಕ ಡೊಳ್ಳಿನ ಕುಣಿತನು ಇರುತ್ತೆ ಮೇಡಮ್.
1: ಡೊಳ್ಳಿನ ಪದ ಇರುತ್ತೆ,
3: ಆಮೇಲೆ ಭಜನೆ, ಇದು ಡೊಳ್ಳಿನಲ್ಲಿ ಭಜನೆ ಮಾಡ್ತಾರಲ್ಲ
1: ಭಜನೆ.
3: ಆಮೇಲೆ ಇವರು ವೀರಭದ್ರೇಶ್ವರದ ಇದು ಆಡ್ತಾರೆ,
1: ವೀರಗಾಸೆ ಇರುತ್ತೆ.
3: ವೀರಗಾಸೆ ಅವರೆಲ್ಲ ಬಂದು ಕರೆಸಿರ್ತಾರೆ ಮೇಡಮ್, ಅವ್ರನ್ನು ಬಹಳ ಚಂದ ಮಾಡ್ತಾರೆ ಮೇಡಮ್. ನಮ್ ಕಡೆಗೆ ಒಂದ್ ದಿವಸ ಪೂರಾ ಬಹಳ ಮನೋರಂಜನೆ,
1: ಬೆಳಗಿಂದ ಸಂಜೆ ತನಕ ಫುಲ್ ಜನಪದ ಜಾತ್ರೆನೇ ಆಗುತ್ತೆ ಹಾಗಾದ್ರೆ.
3: ಹೌದೌದು ಮೇಡಮ್, ಬೆಳಿಗ್ಗೆ ತಪ್ಪ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿ ಒಂದೇ ಸರಿ ಸಾಯಂಕಾಲ 7 ಗಂಟೆಗೆ ತಪ್ಪ ದೀಪ ಬಿಡ್ತಾರೆ ಮೇಡಮ್ ನಮ್ ಕಡೆ. ಅಲ್ಲಿ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ಇದ್ದೇ ಇರ್ತಾವ ಮೇಡಮ್.
1: ಚೆನ್ನಾಗಿ ನಡೆಯುತ್ತೆ ಹಾಗಾದ್ರೆ. ನಿಮ್ಮೂರಲ್ಲಿ ಇನ್ನು ಜಾನಪದ ಕಲೆ ಹಾಗೆ ಇದೆ?
3: ಹೌದು ಮೇಡಮ್, ವರ್ಷ ಒಂದ್ಸರಿ ಕಾರ್ಯಕ್ರಮ,
1: ವರ್ಷಕ್ಕೊಂದ್ಸರಿ.
3: ಹೌದೌದು ಮೇಡಮ್, ಆಮೇಲೆ ಈ ಅಂತಿಪದ ಮಾತ್ರ ಮೊಹರಂ ಹಬ್ಬದಲ್ಲಿ ಕರೆಕ್ಟಾಗ್ತಾರೆ,
1: ಮೊಹರಂ ಹಬ್ಬದಲ್ಲಿ ಕರೀತಾರೆ.
3: ಹೌದೌದು ಮೇಡಮ್,
1: ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಒಂಥರ ಖುಷಿ ಆಗುತ್ತೆ.
3: ಹೌದೌದು ಮೇಡಮ್, ಬಹಳ ಖುಷಿ ಆಗುತ್ತೆ.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಥ್ಯಾಂಕ್ ಯು ಮೇಡಮ್.
1: ಹಂಸಸಾಗರದಿಂದ ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅವರು ಊರಲ್ಲಿರುವಂತಹ ಜನಪದ ಕಲೆಯ ಬಗ್ಗೆ ಪರಿಚಯಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರು ಊರಲ್ಲಿರುವಂತಹ ಜನಪದ ಕಲೆಯನ್ನು ಕೂಡ ಪರಿಚಯಿಸಿದ್ರು. ಸಂಕಪ್ಪ ಅವರು ಹಾಸನದಿಂದ ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಚಂದ್ರಿಕಾ ಅವರು ಹೊನ್ನಾಳಿಯಿಂದ ಕರೆ ಮಾಡಿದರು, ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಹಾಗೆ ಕೃಷ್ಣಪ್ಪ ಸರ್ ಅವರು ಕರೆ ಮಾಡಿದರು, ರಮೇಶ್ ಅವರು, ಸೌಮ್ಯ, ಸೋಮಶೇಖರ್ ಸರ್ ಅವರು ಹಾಸನದಿಂದ ಕರೆ ಮಾಡಿದರು, ಹಾಗೆ ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದರು, ಹಂಸಸಾಗರದಿಂದ ಸೋಮಶೇಖರ್ ಸರ್, ಇವರೆಲ್ಲರೂ ಕರೆ ಮಾಡಿ ಜಾನಪದ ಕಲೆಯ ಬಗ್ಗೆ ತಿಳಿಸ್ಕೊಟ್ರು. ಜೊತೆಗೆ ಇಂದಿನ ಮಕ್ಕಳಿಗೆ, ಇಂದಿನ ಯುವ ಪೀಳಿಗೆಗೆ ಜಾನಪದ ಕಲೆಯ ಬಗ್ಗೆ ಪರಿಚಯಿಸಬೇಕು, ಏಕೆಂದರೆ ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರು ಉಳಿಸ್ಕೊಂಡು ಬಂದಿರುವಂಥ ಈ ಜಾನಪದ ಕಲೆ ಹಾಗೆ ನಶಿಸಬಾರ್ದು, ಎಲ್ಲರಿಗೂ ಕೂಡ ಪರಿಚಯ ಆಗಬೇಕು ಅನ್ನುವಂಥ ಒಂದು ಅಳಿಲನ್ನು ಕೂಡ ತಿಳಿಸಿದರು. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಹಿರಿಯರು ತಲತಲಾಂತರದಿಂದ ಬೆಳೆಸ್ಕೊಂಡು ಬಂದಿರುವಂಥ ಈ ರೀತಿಯ ಕಲೆಗಳನ್ನು ನಾವು ಕೂಡ ಉಳಿಸಿ ಬೆಳೆಸೋಣ. ಹಾಗೆ ನಮ್ಮ FM ರೇಡಿಯೋದಲ್ಲಿ ಕೂಡ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ಜಾನಪದ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜಾನಪದ ಕಲೆ ಕಲಾವಿದರು ಹಾಗೆ ಹಬ್ಬಗಳಿರ್ಬೋದು ಕಲೆಯ ಬಗ್ಗೆ ಪರಿಚಯಿಸ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬೊಂಬೆ ಹಬ್ಬ ದಸರಾ ಬೊಂಬೆ ನಿನ್ನನು ನೋಡಲು ನಮ್ಮೂರಿಂದ ಬಂದೆ ಕಣೇ.
5: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
5: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
5: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
5: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386 8206.

0: 8 6 1 8 3 8 6 8 0 6.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
4: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುವುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಹಾಗೂ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯ ನೀಡಲು ಆಹ್ವಾನಿಸಲಾಗಿದ್ದ ಅರ್ಜಿ ಸಲ್ಲಿಸುವ ಅವಧಿಯನ್ನು 31st ವಿಸ್ತರಿಸಲಾಗಿದೆ. ಅರ್ಜಿಯನ್ನು ವೆಬ್ಸೈಟ್ https://ssp.postmetric.karnataka.gov.in ಮೂಲಕ ದಿನಾಂಕ 31/10/2026 ಸಲ್ಲಿಸಬೇಕು. ಕಾರ್ಯಕ್ರಮಗಳ ವಿವರ, ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ https://bcwd.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 8050077000

04 ಈ ನಂಬರಿಗೆ ಸಂಪರ್ಕಿಸಬಹುದು. ಹಾಗೆ ಇಮೇಲ್ postmetrichelp@karnataka.gov.in ಅಥವಾ ದೂರವಾಣಿ ಸಂಖ್ಯೆ 1902 ಈ ನಂಬರ್ಗೆ ಸಂಪರ್ಕಿಸಬಹುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13 ವರ್ಷ, ಕಿಶೋರ ಪ್ರತಿಭೆ 14-18 ವರ್ಷ, ಯುವ ಪ್ರತಿಭೆ 19-30 ವರ್ಷ. ಈ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಮತ್ತು ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆಯವರಿಗೆ ಏಕವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಚಿತ್ರಕಲೆ, ಜನಪದ ಗೀತೆ. ಹಾಗೆ ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿಬಂಧನೆಗಳು ಹಾಗೂ ಅರ್ಹತೆಗಳು. ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದಿದ್ದಲ್ಲಿ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣ ಪತ್ರವನ್ನು ಲಗತ್ತಿಸಬೇಕು. ಒಬ್ಬ ಅಭ್ಯರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಡೊಳ್ಳು, ಗೋರುಕಾನ, ಜಗ್ಗಲಿಕೆ, ಕಗ್ಗೀಲು, ಸೋಮನ ಕುಣಿತ, ಪಟಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ, ಕರಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು, ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಗಳನ್ನು 31 ಸಂಜೆ 5:30 ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ರಂಗಮಂದಿರ, ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ತಾಲೂಕು ಮೆಸ್ಕಾಂ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಒಳಪಡುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರುವ ರೈತರು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ 2026-27 ಸಾಲಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಮುಂದಿನ 30 ದಿನಗಳ ಒಳಗಾಗಿ ಅಂದರೆ ನವೆಂಬರ್ 6 ಒಳಗೆ ಗ್ರಾಮೀಣ ಉಪವಿಭಾಗ ಮೆಸ್ಕಾಂ ಕಚೇರಿಯಲ್ಲಿ ಮುದ್ದಾಮಾಗಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇತ್ತೀಚಿನ ಪಹಣಿ ಪ್ರತಿ, ಇತ್ತೀಚಿನ ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಬೋರ್ವೆಲ್ನ ಜಿಪಿಎಸ್ ಫೋಟೋ, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಪ್ರತಿ, ಪಾಸ್ಪೋರ್ಟ್ ಅಳತೆಯ ಫೋಟೋ ಎರಡೂ ಲಗತ್ತಿಸಬೇಕು. ಸಲ್ಲಿಕೆಯಾದ ಅರ್ಜಿಗಳನ್ನು ಸರ್ಕಾರದ ಮಾನದಂಡಗಳು, ಮೆಸ್ಕಾಂ ನಿಗಮದ ತಾಂತ್ರಿಕ ಸಾಧ್ಯತೆ ಹಾಗೂ ಜಂಟಿ ಇಲಾಖಾ ಆಯ್ಕೆ ಸಮಿತಿಯ ಅನುಮೋದನೆಯ ಮೇರೆಗೆ ಆದ್ಯತೆಯ ಆಧಾರದಲ್ಲಿ ವಿದ್ಯುತ್ ಸಂಪರ್ಕ ಒದಗಿಸಲಾಗುವುದು. ಉದ್ದೇಶಿತ ಪಂಪ್ಸೆಟ್ ಇರುವ ಸರ್ವೆ ನಂಬರ್ ಜಮೀನಿನಲ್ಲಿ ಈ ಹಿಂದೆ ಗಂಗಾ ಕಲ್ಯಾಣ, ಎಸ್ಸಿಪಿ, ಟಿಎಸ್ಪಿ ಅಥವಾ ಸರ್ಕಾರದ ಯಾವುದೇ ಯೋಜನೆಯಡಿ ವಿದ್ಯುತ್ ಸಂಪರ್ಕ ಪಡೆಯದಿರುವ ಫಲಾನುಭವಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಗ್ರಾಮೀಣ ಉಪವಿಭಾಗ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ನಗರದ ನ್ಯೂ ತೀರ್ಥಹಳ್ಳಿ ರಸ್ತೆಯ ನ್ಯೂ ಮಂಡ್ಲಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಗರಿಕ ಹಿತರಕ್ಷಣಾ ಸಮಿತಿ ಹಾಗೂ ಶ್ರೀ ರೇಣುಕಾಂಬ ಯುವಕರ ಸಂಘದಿಂದ ಈ ಬಾರಿಯು ಅದ್ಧೂರಿ 47 ವರ್ಷದ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ. ಶಿವಮೊಗ್ಗ ನಗರದಲ್ಲಿ ಗಣೇಶೋತ್ಸವ ಇತ್ತೀಚಿನ ದಿನಮಾನಗಳಲ್ಲಿ ನೆಲೆದ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿಕೊಡುತ್ತಿರುವ ಪ್ರಸ್ತುತ ಯುವ ಸಮಾಜವು ಭಯಮುಕ್ತತೆಯಲ್ಲಿ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂತರ್ಪಣೆ ವಿಸರ್ಜನಾ ಮೆರವಣಿಗೆ ಯುವಕರನ್ನು ಸಂಘಟಿತರಾಗಿಸುವ ನಿಟ್ಟಿನಲ್ಲಿ ಜವಾಬ್ದಾರಿಯುತ ನಡೆಯ ಸಂದೇಶವನ್ನು ಸಾರಿರುವುದು ಶಿವಮೊಗ್ಗದಂತಹ ನಗರದಲ್ಲಿ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನ್ಯೂ ಮಂಡ್ಲಿಯ ಯುವಕರು ಸಂಘಟಿತ ಮನೋಭಾವದಡಿ ಪ್ರತಿಷ್ಠಾಪಿಸುವ ಈ ಗಣಪ ಅಭೂತಪೂರ್ವವಾಗಿ ಜನಸಮೂಹವನ್ನು ಆಕರ್ಷಿಸುತ್ತಿದೆ. ಕಳೆದ 4-5 ವರ್ಷಗಳಿಂದ ವಿನೂತನವಾಗಿ ಕೇಸರಿ ಅಲಂಕಾರಗಳು, ದ್ವೀಪದ ಬಲ್ಪುಗಳು, ಮಹಾದ್ವಾರಗಳು ವೈವಿಧ್ಯಮಯದಿಂದ ಕೂಡಿದೆ. ಕಳೆದ ಬಾರಿಯ ಅಯೋಧ್ಯಪತಿ ಶ್ರೀರಾಮನ ಮಹಾದ್ವಾರ, ಹನುಮನ ಮಹಾದ್ವಾರ, ಮಹಾಭಾರತದ ಮಹಾದ್ವಾರ, ಗರುಡ ವಾಹನ, ಮಹಾವಿಷ್ಣು ಮಹಾದ್ವಾರ ವಿದ್ಯುತ್ ದೀಪಾಲಂಕಾರಗಳಿಂದ ಜನಮನ್ನಣೆಗೆ ಪಾತ್ರವಾಗಿದೆ. ನಗರದಲ್ಲಿ ಹಿಂದೂ ಮಹಾಸಭಾ ಗಣಪ ಓಂ ಗಣಪನಂತೆ ನ್ಯೂ ಮಂಡ್ಲಿಯ 3 ತಿರುವಿನಲ್ಲಿ ಪ್ರತಿಷ್ಠಾಪಿಸಲಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಗರಿಕ ಹಿತರಕ್ಷಣಾ ಸಮಿತಿ ಹಾಗೂ ಶ್ರೀ ರೇಣುಕಾಂಬ ಯುವಕರ ಗಣಪನು ಕೂಡ ಮೈಲಿಗಲ್ಲಾಗಿದೆ. ವಿಸರ್ಜನಾ ಮೆರವಣಿಗೆಯ ಮುನ್ನದಿ ನೆರವೇರಿಸಿರುವ ಆರ್ತಿ ಸಂಭ್ರಮ ಈ ಗಣೇಶೋತ್ಸವಕ್ಕೆ ಕಳೆ ಕೊಡುತ್ತದೆ. ಇದಲ್ಲದೆ ಸಾವಿರಾರು ಜನಮೋಹಕ್ಕೆ ಕೈಗೊಳ್ಳಲಾಗುವ ಅನ್ನ ಸಂತರ್ಪಣೆ ತೃಪ್ತಿ ತರುತ್ತದೆ. ಇನ್ನು ವಿಸರ್ಜನಾ ಮೆರವಣಿಗೆಯಲ್ಲಿ ವಿವಿಧ ಕಲಾತ್ಮಕ ಜನಪದ ಡೊಳ್ಳುಗಳು, ಸಾಂಪ್ರದಾಯಿಕ ತಂಡಗಳನ್ನು ಕರೆಯಿಸಲಾಗುವ ಆಯೋಜಕರು ಎಲ್ಲಿಯೂ ಗಣೇಶೋತ್ಸವ ಅದ್ಧೂರಿ ಸಂಭ್ರಮಕ್ಕೆ ಹಿನ್ನಡೆ ಆಗದಂತೆ ನೋಡಿಕೊಳ್ಳುತ್ತಾರೆ. ಹಾಗೂ ಮುಖ್ಯವಾಗಿ ಎಲ್ಲಾ ಪಕ್ಷದವರು, ನಾಯಕರು, ವಿವಿಧ ಸಂಘಟನೆಗಳು ಭೇಟಿ ನೀಡುತ್ತಾರೆ. ಇಂತಹದೊಂದು ಮೈಲೇಜ್ ಹೊಂದಿರುವ ಕಾರಣಕ್ಕಾಗಿಯೇ ಈ ಗಣಪನ ಉತ್ಸವಕ್ಕೆ ಪ್ರಶಸ್ತಿ ದೊರಕುತ್ತಿದೆ. ಇಂದು ಕೂಡ ಆಯೋಜಕರಲ್ಲಿ ಪ್ರಮುಖರಾದ ಮಂಡ್ಲಿ ರವಿ ಅವರ ಕರೆಯಂತೆ ಗಣಪನ ದರ್ಶನ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಆಯೋಜಕರಿಗೆ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಗಾರಾ ಶ್ರೀನಿವಾಸ್ ಹಾಗೂ ಸಾಮಾಜಿಕ ಸೇವೋನ್ಮುಖಿ ಚಿರಂಜೀವಿ ಬಾಬು ಅವರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಅಕ್ಟೋಬರ್ 10 ಶನಿವಾರದಂದು ಸಂಜೆ 5:30 ರಾಜಬೀದಿ ಉತ್ಸವವಿದ್ದು ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಈ ಮೂಲಕ ಕರೆ ನೀಡಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಹೆಚ್ಚಿನ ಕಾಳಜಿ ವಹಿಸುವುದು ಇಂದಿನ ಅಗತ್ಯವಾಗಿದೆ. ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಅನೇಕ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ ಎಂದು ರೋಟರಿ ಕ್ಲಬ್ ರಿವರ್ ಸೈಡ್ ಅಧ್ಯಕ್ಷರಾದ ರವಿ ಮೂಡಬಾಗಿಲು ಹೇಳಿದರು. ರೋಟರಿ ಕ್ಲಬ್ ರಿವರ್ ಸೈಡ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಆಫ್ ಶಿವಮೊಗ್ಗ, ರಿವರ್ ಸೈಡ್ ಮತ್ತು ಸುಬ್ಬಯ್ಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಪುರಲೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಕೃಷಿ ನಗರದ ರೋಟರಿ ಭವನದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಹಾಗೂ ರಕ್ತದಾನ ಕಾರ್ಯಕ್ರಮಗಳು ಅತ್ಯಂತ ಸಹಕಾರಿಯಾಗಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ರವಿ ಮೂಡಬಾಗಿಲು ತಿಳಿಸಿದರು. ಶಿಬಿರದಲ್ಲಿ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಿ ಸಾರ್ವಜನಿಕರಿಗೆ ಆರೋಗ್ಯದ ಕುರಿತು ಅಗತ್ಯ ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಯಿತು. ಜೊತೆಗೆ ರಕ್ತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿ ರಕ್ತದಾನ ಮಾಡಲು ಸಾರ್ವಜನಿಕರನ್ನು ಪ್ರೋತ್ಸಾಹಿಸಲಾಯಿತು. ನಾವು ಮಾಡುವ ರಕ್ತದಾನ ಮತ್ತೊಬ್ಬರ ಜೀವ ಉಳಿಸಲು ನೆರವಾಗುವ ಮಹತ್ವದ ಮಾನವೀಯ ಸೇವೆಯಾಗಿದೆ ಎಂದು ತಿಳಿಸಲಾಯಿತು. ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಶಿಬಿರದಲ್ಲಿ ಉಪಸ್ಥಿತರಿದ್ದು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ವೈದ್ಯಕೀಯ ಸಲಹೆಗಳನ್ನು ನೀಡಿದರು. ಶಿಬಿರದಲ್ಲಿ ಕೃಷಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕರು, ಶಾಲಾ ಮಕ್ಕಳು, ಕಾರ್ಮಿಕ ವರ್ಗದವರು, ರೋಟರಿ ಸಂಸ್ಥೆಯ ಸದಸ್ಯರು, ಕುಟುಂಬದವರು ಸೇರಿದಂತೆ 250ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷತೆ ರೂಪಾ ರವಿ, ಕಾರ್ಯದರ್ಶಿ ನಟರಾಜ್, ಸುಮಾ ನಟರಾಜ್, ಆನಂದಮೂರ್ತಿ, ದೇವೇಂದ್ರಪ್ಪ, ನಿರಂಜನಮೂರ್ತಿ, ಡಾಕ್ಟರ್ ಯಶವಂತ್, ಡಾಕ್ಟರ್ ಸುಶ್ರುತ, ಡಾಕ್ಟರ್ ವೇಣುಗೋಪಾಲ ಸೇರಿದಂತೆ ರೋಟರಿ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಮತ್ತು ಕುಟುಂಬಸ್ಥರು ಭಾಗವಹಿಸಿದ್ದರು. ಮುಂದಿನ ವಿವರ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು 2023 ಸಾಲಿನಲ್ಲಿ ಮುದ್ರಣಗೊಂಡು ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯಿಂದ ಆಯ್ಕೆಯಾಗಿ ಸ್ವೀಕರಿಸಲಾದ ಪುಸ್ತಕಗಳ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆಯ್ಕೆಯಾದ ಮತ್ತು ಆಯ್ಕೆಯಾಗದ ಪುಸ್ತಕಗಳ ಸಾರ್ವಜನಿಕ ಪ್ರದರ್ಶನ ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ದಿನಾಂಕಗಳನ್ನು ನಿಗದಿಪಡಿಸಿ ಇಲಾಖೆಯ ಆಯುಕ್ತರು ಪ್ರಕಟಣೆ ಹೊರಡಿಸಿದ್ದಾರೆ. ಆಯ್ಕೆಯಾದ ಮತ್ತು ಆಯ್ಕೆಯಾಗದ ಪುಸ್ತಕಗಳ ಪ್ರದರ್ಶನವನ್ನು 2026 ಅಕ್ಟೋಬರ್ 12-14 ಎರಡು ದಿನಗಳ ಕಾಲ ಬೆಳಗ್ಗೆ 10 ಸಂಜೆ 5:30 ಬೆಂಗಳೂರಿನ ವಿಜಯನಗರದಲ್ಲಿರುವ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹತ್ತಿರ ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೇಂದ್ರದ ಗ್ರಂಥಾಲಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಅಲ್ಲದೆ ಆಯ್ಕೆಯಾದ ಎಲ್ಲ ಭಾಷೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯಗಳ ಕಚೇರಿಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಸಾರ್ವಜನಿಕರು ಹಾಗೂ ಲೇಖಕರು ಇಲಾಖೆಯ ಅಧಿಕೃತ ವೆಬ್ಸೈಟ್ dpl.karnataka.gov.in ನಲ್ಲೂ ಪಟ್ಟಿಯನ್ನು ವೀಕ್ಷಿಸಬಹುದಾಗಿದೆ. ಪುಸ್ತಕ ಆಯ್ಕೆಗೆ ಸಂಬಂಧಿಸಿದಂತೆ ಲೇಖಕರು, ಲೇಖಕ ಪ್ರಕಾಶಕರು, ಪ್ರಕಾಶಕರು ಹಾಗೂ ಪುಸ್ತಕ ಮಾರಾಟಗಾರರು ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ 2026 ಅಕ್ಟೋಬರ್ 12 ಅಕ್ಟೋಬರ್ 22 ಬೆಳಗ್ಗೆ 10 ಸಂಜೆ 5:30 ಒಳಗಾಗಿ ತಮ್ಮ ಲಿಖಿತ ಮನವಿಗಳನ್ನು ಆಯುಕ್ತರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, 4ನೇ ಮಹಡಿ, ಡಾಕ್ಟರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು 560001 ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ನಿಗದಿತ ಅಂತಿಮ ದಿನಾಂಕದ ನಂತರ ಬರುವ ಯಾವುದೇ ಮನವಿಗಳನ್ನು ಅಥವಾ ಆಕ್ಷೇಪಣೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸುವುದಿಲ್ಲ ಎಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತರಾದ ವಿದ್ಯಾಕುಮಾರಿ ಕೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವೂ ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 11 AM ರೇಡಿಯೋ ಶಿವಮೊಗ್ಗ 90.8 FM ಮಾತ್ರ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
0: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
0: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೊರಡ್ತಾ ಇರೋರು, ಟೀ ಕಪ್ ಕೈಯಲ್ಲಿ ಹಿಡ್ಕೊಂಡು ರೇಡಿಯೋ ಕೇಳ್ತಾ ಇರೋರು, ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಬಹಳನೇ ವಿಶೇಷ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ದಿನವಿಡೀ ಕಷ್ಟಪಟ್ಟು ದುಡಿಯುವ ನಮಗೆ ನಮ್ಮ ಮತ್ತು ನಮ್ಮ ಕುಟುಂಬದ ಭವಿಷ್ಯದ ಭದ್ರತೆ ಎಷ್ಟು ಮುಖ್ಯ ಅಲ್ವಾ? ಸಣ್ಣ ಉಳಿತಾಯ ದೊಡ್ಡ ಭವಿಷ್ಯ ಅನ್ನೋ ಮಾತಿದೆ. ಆದ್ರೆ ಬರೀ ಉಳಿತಾಯ ಮಾಡೋದ್ಕಿಂತ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದು ಇವತ್ತಿನ ತುರ್ತು ಅಗತ್ಯ. ಇವತ್ತು ನಮ್ಮ ಈ ಒಂದು ಜಾಗೃತಿ ಸಂಚಿಕೆಯಲ್ಲಿ ಭಾರತ ಸರ್ಕಾರ ಒದಗಿಸುವ 3 ಅತ್ಯಂತ ಸುರಕ್ಷಿತ ಹೂಡಿಕೆ ಯೋಜನೆಗಳಾದ ಪಿಪಿಎಫ್, ಎನ್ಎಸ್ಸಿ ಹಾಗೂ ಎನ್ಪಿಎಸ್, ಇವುಗಳ ಬಗ್ಗೆ ಎಳೆಯಳೆಯಾಗಿ ತಿಳಿದುಕೊಳ್ಳೋಣ. ಬನ್ನಿ, ಮೊದಲನೆಯದು ಹಾಗೂ ಅತಿ ಹೆಚ್ಚು ಸುರಕ್ಷಿತವಾದ ಯೋಜನೆ ಪಿಪಿಎಫ್ ಯೋಜನೆ, ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸುಮಾರು ಜನರು ಪಿಪಿಎಫ್ ಅಂತಂದ್ರೆ ಬರೀ ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸ್ನೇಹಿತರೆ, ನಿಜ ಹೇಳಬೇಕು ಅಂತಂದ್ರೆ ಇದು ನಿಮ್ಮ ದೀರ್ಘಕಾಲದ ಕನಸುಗಳಿಗೆ ಶ್ರೀರಕ್ಷೆ ನೀಡುವ ಅತ್ಯಂತ ಬಲವಾದ ಭದ್ರಕೋಟೆ. ಬನ್ನಿ ಇದರ ಎಳೆ ಎಳೆಯಾದ ವಿವರಗಳನ್ನ ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅರ್ಹತೆ ಮತ್ತು ಖಾತೆ ತೆರೆಯುವಿಕೆಯ ಬಗ್ಗೆ. ಪಿಪಿಎಫ್ ಯಾರು ತೆರೆಯಬಹುದು ಅಂತ ಹೇಳೋದಾದ್ರೆ, ಯಾವುದೇ ಭಾರತೀಯ ಪ್ರಜೆ ತನ್ನ ಹೆಸರಲ್ಲಿ ಪಿಪಿಎಫ್ ಅಕೌಂಟ್ ಓಪನ್ ಮಾಡಿಕೊಳ್ಳಬಹುದು. ಮೈನರ್ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಹೆಸರಿನಲ್ಲೂ ತಂದೆ ತಾಯಿ ಅಥವಾ ಪೋಷಕರು ಅಕೌಂಟ್ ಅನ್ನ ತೆರೆಯಲು ಅವಕಾಶವಿರುತ್ತೆ. ನೆನಪಿರ್ಲಿ, ಜಂಟಿ ಖಾತೆ ಅಂದ್ರೆ ಜಾಯಿಂಟ್ ಅಕೌಂಟ್ ಅಥವಾ HUF ಹಾಗೂ NRIಗಳಿಗೆ ಹೊಸ ಖಾತೆ ತೆರೆಯಲು ಅವಕಾಶವಿರೋದಿಲ್ಲ. ಎಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳಬಹುದು. ಎಸ್, ನಿಮ್ಮ ಹತ್ತಿರದ ಯಾವುದೇ ಪ್ರಮುಖ ಅಂಚೆ ಕಚೇರಿ ಆಗಿರಬಹುದು ಅಥವಾ ರಾಷ್ಟ್ರೀಕೃತ ಹಾಗೂ ಪ್ರಮುಖ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಅಕೌಂಟ್ ಅನ್ನ ಓಪನ್ ಮಾಡಿಕೊಳ್ಬಹುದು. ಇನ್ನ ಎರಡನೇದಾಗಿ, ಹೂಡಿಕೆ ಮಿತಿ ಹೇಗಿರಬೇಕು ಹಾಗೆ ಅವಧಿ ಎಷ್ಟು ಅಂತ ನೀವು ಕೇಳಬಹುದು. ಒಂದು ಹಣಕಾಸು ವರ್ಷದಲ್ಲಿ ಕನಿಷ್ಠ 500 ರೂಪಾಯಿಯಿಂದ ಗರಿಷ್ಠ 1.5 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. ಹಣವನ್ನು ವರ್ಷಕ್ಕೆ ಒಂದ್ಸರಿನಾದ್ರೂ ಹಾಕಬಹುದು ಅಥವಾ ಪ್ರತಿ ತಿಂಗಳು ಕಂತುಗಳಲ್ಲಿ ಕೂಡ ಕಟ್ಟಬಹುದು. ಇದರ ಮೂಲ ಅವಧಿ 15 ವರ್ಷಗಳು. 15 ವರ್ಷ ಮುಗಿದ ನಂತರ ನಿಮಗೇನಾದ್ರೂ ಹಣದ ಅಗತ್ಯ ಇತ್ತು ಅಂತಂದ್ರೆ, ಪ್ರತಿ ಬಾರಿಗೆ 5 ವರ್ಷಗಳಂತೆ ಎಷ್ಟು ಬಾರಿಯಾದರೂ ಈ ಅಕೌಂಟ್ ಅನ್ನ ವಿಸ್ತರಿಸಿಕೊಳ್ತಾ ಹೋಗಬಹುದು, ಅಂದ್ರೆ ರಿನ್ಯೂ ಮಾಡ್ತಾ ಹೋಗಬಹುದು ಸ್ನೇಹಿತರೆ. ಇನ್ನ ಮೂರನೇದಾಗಿ, ಬಡ್ಡಿ ದರ ಹಾಗೂ ಲೆಕ್ಕಾಚಾರದ ರಹಸ್ಯ. ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರವು ಪ್ರತಿ ತ್ರೈಮಾಸಿಕದಲ್ಲೂ ಅಂದ್ರೆ ಕ್ವಾರ್ಟರ್ಲಿಯಲ್ಲೂ ಇದರ ಬಡ್ಡಿ ದರವನ್ನು ಪರಾಮರ್ಶಿಸುತ್ತೆ. ಪ್ರಸ್ತುತ ಇದು 7.1% ನಷ್ಟಿದೆ. ಸೊ ಸ್ನೇಹಿತರೆ, ಪಿಪಿಎಫ್ ನಲ್ಲಿ ಬಡ್ಡಿ ಲೆಕ್ಕ ಹಾಕುವುದು ಪ್ರತಿ ತಿಂಗಳ 1ನೇ ತಾರೀಕಿನಿಂದ 5ನೇ ತಾರೀಕಿನ ನಡುವೆ ಇರುವ ಕನಿಷ್ಠ ಬ್ಯಾಲೆನ್ಸ್ ಮೇಲೆ. ಹಾಗಾಗಿ ನೀವು ತಿಂಗಳ ಕಂತು ಕಟ್ಟುವುದಿದ್ದರೆ ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಜಮಾ ಮಾಡಿದರೆ ಆ ಇಡೀ ತಿಂಗಳ ಬಡ್ಡಿ ಲಾಭ ನಿಮಗೆ ಸಿಗುತ್ತೆ. ಇನ್ನು ನಾಲ್ಕನೇದಾಗಿ, ಸಾಲ ಹಾಗೂ ಭಾಗಶಃ ಹಣ ಹಿಂಪಡೆಯುವಿಕೆ, ಲೋನ್ ಅಂಡ್ ಪಾರ್ಷಿಯಲ್ ವಿತ್ಡ್ರಾಯಲ್ ಅಂತ ಹೇಳ್ತೇವೆ. ಖಾತೆ ತೆರೆದ 3ನೇ ಹಣಕಾಸು ವರ್ಷದಿಂದ 6ನೇ ವರ್ಷದವರೆಗೆ ನಿಮ್ಮ ಠೇವಣಿ ಆಧಾರದ ಮೇಲೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡಿಬಹುದು. ತುರ್ತು ಅಗತ್ಯಗಳಿದ್ದರೆ 7ನೇ ವರ್ಷದಿಂದ ಖಾತೆಯಲ್ಲಿರುವ ಮೊತ್ತದ ನಿರ್ದಿಷ್ಟ ಶೇಕಡಾವಾರು ಭಾಗವನ್ನು ಹಿಂಪಡೆಯುವುದಕ್ಕೆ ಅವಕಾಶವಿರುತ್ತೆ. ಇನ್ನು 5ನೇದಾಗಿ, ಇಇಇ ತೆರಿಗೆ ಲಾಭ ಹಾಗೂ 100ಕ್ಕೆ 100 ಸುರಕ್ಷತೆ, ಅಂದ್ರೆ ಎಕ್ಸೆಂಪ್ಟ್ ಅಂತ ಹೇಳ್ತೇವೆ. ಅಂದ್ರೆ ಅತ್ಯಂತ ಅಪರೂಪದ ತೆರಿಗೆ ಲಾಭ ಅಂತಾನೆ ಹೇಳ್ಬೋದು. ಈಗ ನೀವು ಹೂಡಿಕೆ ಮಾಡುವ ಹಣಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತೆ. ವರ್ಷ ವರ್ಷ ಜಮೆಯಾಗುವ ಬಡ್ಡಿಗೆ ಯಾವುದೇ ತೆರಿಗೆ ಇರೋದಿಲ್ಲ. 15 ವರ್ಷಗಳ ನಂತರ ಸಿಗುವ ಸಂಪೂರ್ಣ ಮೆಚುರಿಟಿ ಮೊತ್ತವು ಸಂಪೂರ್ಣವಾಗಿ ತೆರಿಗೆ ರಹಿತವಾಗಿರುತ್ತೆ. ಹಾಗೆ ಯಾವುದೇ ಸಾಲ ಅಥವಾ ಕೋರ್ಟ್ ಆದೇಶಗಳಿದ್ದರೂ ಪಿಪಿಎಫ್ ನಲ್ಲಿದ್ದ ಹಣವನ್ನು ಮುಟುಗೋಲು ಹಾಕಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿರೋದಿಲ್ಲ. ಅಂದ್ರೆ ನಿಮ್ಮ ಹಣ 100ರಷ್ಟು ಸೇಫ್ ಆಗಿರುತ್ತೆ ಸ್ನೇಹಿತರೆ. ಕೇಳಿಸ್ಕೊಂಡ್ರಲ್ವಾ, ಪಿಪಿಎಫ್ ಅಂತಂದ್ರೆ 15 ವರ್ಷಗಳ ದೀರ್ಘಾವಧಿಯ ಕನಸುಗಳಿಗೆ, ಅಂದ್ರೆ ಮಕ್ಕಳ ಉನ್ನತ ಶಿಕ್ಷಣ, ಮದುವೆ ಅಥವಾ ನಿವೃತ್ತಿಯ ನಂತರದ ದೊಡ್ಡ ನಿಧಿಗೆ ಸೂಕ್ತವಾದ ಯೋಜನೆ ಅಂತಾನೆ ಹೇಳ್ಬಹುದು. ಆದ್ರೆ ನಿಮ್ಮಲ್ಲೂ ಕೆಲವರು ಹೀಗೆ ಯೋಚನೆ ಮಾಡಬಹುದು, ಅಯ್ಯೋ ಶ್ವೇತಾ, 15 ವರ್ಷ ಅಂತಂದ್ರೆ ತುಂಬಾ ದೀರ್ಘಾವಧಿ ಆಯ್ತು, ನನಗೆ ಕೇವಲ 5 ವರ್ಷದ ಅವಧಿಗೆ ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ಇಲ್ಲದೆ ಖಚಿತವಾದ ಬಡ್ಡಿ ನೀಡುವ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಸಹ ಉಳಿಸುವ ಯೋಜನೆ ಯಾವ್ದಾದ್ರೂ ಇದೆಯಾ ಅಂತ. ಎಸ್, ಖಂಡಿತ ಇದೆ ಸ್ನೇಹಿತರೆ. ನಿಖರವಾಗಿ 5 ವರ್ಷಗಳ ಅವಧಿಗೆ ಬ್ಯಾಂಕ್ FDಗಿಂತಲೂ ಉತ್ತಮ ಬಡ್ಡಿ ಕೊಡುವ ಭಾರತ ಸರ್ಕಾರದ ಮತ್ತೊಂದು ಜನಪ್ರಿಯ ಸೂಪರ್ ಹಿಟ್ ಯೋಜನೆ ಅಂತಂದ್ರೆ ಅದೇ NSC, ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ. ಸೊ ಈ ಒಂದು NSC ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಒದಗಿಸುವ 3 ಅತ್ಯಂತ ಸುರಕ್ಷಿತ ಹೂಡಿಕೆ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಕಳೆದ ಭಾಗದಲ್ಲಿ ನಾವು 15 ವರ್ಷಗಳ PPF ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ನಾವು ತಲುಪಿರೋದು ಕೇವಲ 5 ವರ್ಷಗಳ ಅತ್ಯುತ್ತಮ ಹೂಡಿಕೆ ಮಾರ್ಗವಾದ NSC ಹತ್ರ, ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸ್ನೇಹಿತರೆ, ನಿಮಗೆ ಗೊತ್ತಲ್ವಾ, ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿಯಂದಿರು ಪೋಸ್ಟ್ ಆಫೀಸ್ನಲ್ಲಿ ಬಾಂಡ್ ಪೇಪರ್ ತಂದು ಇಡ್ತಾ ಇದ್ರಲ್ಲ, ನೆನ್ಪಿದೆಯಾ? ಅದೇ ಈ NSC. ಈಗ ಇವು ಡಿಜಿಟಲ್ ರೂಪದಲ್ಲೂ ಲಭ್ಯವಿದೆ. ಇದರ ಸಂಪೂರ್ಣ ಮಾಹಿತಿಯನ್ನ ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹೂಡಿಕೆ ಅವಧಿ ಮತ್ತು ಬಡ್ಡಿ ದರ. NSCಯ ಪರಿಪಕ್ವತೆಯ ಅವಧಿ ನಿಖರವಾಗಿ 5 ವರ್ಷಗಳು ಇರುತ್ತವೆ. ಪ್ರಸ್ತುತ NSCಗೆ ಸರ್ಕಾರವು 7.7% ರಷ್ಟು ಹೆಚ್ಚಿನ ಬಡ್ಡಿ ದರ ನೀಡ್ತಾ ಇದೆ. ಈ ಬಡ್ಡಿಯು ಪ್ರತಿ ವರ್ಷ ಕಾಂಪೌಂಡ್ ಆಗುತ್ತೆ ಮತ್ತು 5 ವರ್ಷಗಳ ಕೊನೆಯಲ್ಲಿ ಮೆಚುರಿಟಿ ಹಣದೊಂದಿಗೆ ನಿಮಗೆ ಸಿಗುತ್ತೆ. ಹಾಗಾದ್ರೆ ಯಾರು ಹೂಡಿಕೆ ಮಾಡಬಹುದು, ಹಾಗೆ ಎಷ್ಟು ಹೂಡಿಕೆ ಮಾಡಬಹುದು ಶ್ವೇತಾ ಅಂತ ನೀವು ಕೇಳಬಹುದು. ಯಾವುದೇ ವಯಸ್ಕ ಭಾರತೀಯ ಪ್ರಜೆ ಒಂಟಿಯಾಗಿ ಅಥವಾ 3 ಸೇರಿ ಜಂಟಿಯಾಗಿ, ಅಂದ್ರೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬಹುದು. 10 ವರ್ಷ ಮೇಲ್ಪಟ್ಟ ಮೈನರ್ ಮಕ್ಕಳ ಹೆಸರಿನಲ್ಲೂ ಕೂಡ ತೆರಿಬಹುದು. ಕನಿಷ್ಠ 1,000 ರೂಪಾಯಿಯಿಂದ ಹೂಡಿಕೆ ಆರಂಭ ಮಾಡಬಹುದು. NSCಯಲ್ಲಿ ಹೂಡಿಕೆ ಮಾಡಲು ಯಾವುದೇ ಗರಿಷ್ಠ ಮಿತಿ ಇಲ್ಲ ಸ್ನೇಹಿತರೆ. ನೀವು ಎಷ್ಟು ಲಕ್ಷ ಬೇಕಾದರೂ ಹೂಡಿಕೆ ಮಾಡಬಹುದು. ಹಾಗೆ ಇಲ್ಲಿ ತೆರಿಗೆ ಲಾಭ ಅದರಲ್ಲೊಂದು ಮ್ಯಾಜಿಕ್ ಇದೆ. ಏನ್ ಗೊತ್ತಾ, Section 80C ವಿನಾಯಿತಿ, ಅಂದ್ರೆ NSCಯಲ್ಲಿ ನೀವು ಹೂಡಿಕೆ ಮಾಡುವ ಮೊದಲ ವರ್ಷದ ಮೊತ್ತಕ್ಕೆ ಆದಾಯ ತೆರಿಗೆ ಕಾಯ್ದೆಯ Section 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ವಿನಾಯಿತಿ ಸಿಗುತ್ತೆ. ಹಾಗೆ NSCಯಲ್ಲಿ ಪ್ರತಿ ವರ್ಷ ಬರೋ ಬಡ್ಡಿಯನ್ನು ಹೊರಗೆ ತೆಗೆಯದೆ ಒಳಗಡೆಯೇ ಜಮಾ ಮಾಡೋದ್ರಿಂದ ಮೊದಲ 4 ವರ್ಷಗಳ ಬಡ್ಡಿಯನ್ನು ಕೂಡ ಮರು ಹೂಡಿಕೆ ಎಂದು ಪರಿಗಣಿಸಿ ಅದಕ್ಕೂ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಪಡಿಬಹುದು. ಇನ್ನ ತುರ್ತು ಸಾಲಕ್ಕೆ ಶ್ಯೂರಿಟಿ ಹೇಗಿರುತ್ತೆ ಅಂದ್ರೆ, ನಿಮಗೇನಾದ್ರೂ ತುರ್ತಾಗಿ ಬ್ಯಾಂಕ್ ಸಾಲ ಬೇಕಿದ್ದಲ್ಲಿ ನಿಮ್ಮ ಬಳಿ ಇರುವ NSC ಪತ್ರಗಳನ್ನು ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಅಥವಾ ಅಡಮಾನವಾಗಿ ಇಟ್ಟು ಸುಲಭವಾಗಿ ಸಾಲ ಪಡಿಬಹುದು. ಓಕೆ ಶ್ವೇತ, ಹಾಗಾದ್ರೆ ಭದ್ರತೆ ಮತ್ತು ವರ್ಗಾವಣೆ ಬಗ್ಗೆ ಏನು ಅಂತ ನೀವು ಕೇಳಬಹುದು. ಇದು ಪೋಸ್ಟ್ ಆಫೀಸ್ ಯೋಜನೆ ಆಗಿರೋದ್ರಿಂದ ನಿಮ್ಮ ಹಣಕ್ಕೆ ಪೂರ್ಣ ಪ್ರಮಾಣದ ಸರ್ಕಾರಿ ಗ್ಯಾರಂಟಿ ಇರುತ್ತೆ ಸ್ನೇಹಿತರೆ. ನೀವು ದೇಶದ ಯಾವುದೇ ಭಾಗಕ್ಕೆ ಸ್ಥಳಾಂತರಗೊಂಡ್ರೂ ನಿಮ್ಮ NSCಯನ್ನ ಒಂದು ಪೋಸ್ಟ್ ಆಫೀಸ್ನಿಂದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ಸುಲಭವಾಗಿ ವರ್ಗಾಯಿಸಿಕೊಳ್ಳಬಹುದು. ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ದೀರ್ಘಾವಧಿ ತೆರಿಗೆ ರಹಿತ 15 ವರ್ಷಗಳ ಹೂಡಿಕೆಗೆ PPF, ಹಾಗೆ ಮಧ್ಯಮ ಅವಧಿಯ 5 ವರ್ಷಗಳಲ್ಲಿ ಖಚಿತ ರಿಟರ್ನ್ಸ್ ಕೊಡುವ ಹೂಡಿಕೆಗೆ NSC. ನಮ್ಮ ಕಷ್ಟದ ದುಡಿಮೆಯ ಹಣವನ್ನ ಬರೀ ಸೇವಿಂಗ್ಸ್ ಖಾತೆಯಲ್ಲಿಟ್ಟು ಬಡ್ಡಿ ಕಡಿಮೆ ಮಾಡಿಕೊಳ್ಳುವ ಬದಲು ಇಂತಹ ಸರ್ಕಾರಿ ಯೋಜನೆಗಳಲ್ಲಿ ತೊಡಗಿಸಿದರೆ ನಮ್ಮ ಹಣ ಬೆಳೆಯುವುದರ ಜೊತೆಗೆ ಭದ್ರತೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಸರ್ಕಾರದ ಯೋಜನೆ ಇದೆ, ಅದೇ NPS ಯೋಜನೆ. ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಜಾಗೃತಿ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಸರ್ಕಾರ ಒದಗಿಸುವ ಮೂರು ಅತ್ಯಂತ ಸುರಕ್ಷಿತ ಹೂಡಿಕೆ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದೆ. ಈಗ ಆಲ್ರೆಡಿ ಪಿಪಿಎಫ್ ಹಾಗೆ ಎನ್ಎಸ್ಸಿ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಎನ್ಪಿಎಸ್, ನಮ್ಮ ಬದುಕಿನ ಅತ್ಯಂತ ಪ್ರಮುಖ ಘಟ್ಟದ ಕಡೆಗೆ, ಅದೇ ನಮ್ಮ ನಿವೃತ್ತಿ ಜೀವನ, ರಿಟೈರ್ಮೆಂಟ್ ಲೈಫ್. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಮಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ, ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ ಅಥವಾ ವ್ಯಾಪಾರದಲ್ಲಿ ಆದಾಯ ಬರುತ್ತೆ. ಆದ್ರೆ 60 ವರ್ಷ ವಯಸ್ಸಾದ್ಮೇಲೆ ಕೆಲಸದಿಂದ ನಿವೃತ್ತಿಯಾದಾಗ ನಮ್ಮ ತಿಂಗಳ ಖರ್ಚು ವೆಚ್ಚಗಳು ನಿಲ್ಲುತ್ತಾ? ಖಂಡಿತ ಇಲ್ಲ ಅಲ್ವಾ. ಆ ವಯಸ್ಸಿನಲ್ಲೂ ನಾವು ಯಾರ ಮುಂದೆಯೂ ಕೈ ಚಾಚದೆ ಸ್ವಾವಲಂಬಿಯಾಗಿ ಗೌರವದಿಂದ ಬದುಕಬೇಕು ಅಂತಂದ್ರೆ ನಮಗೊಂದು ಮಾಸಾಶನ ಬೇಕೇ ಬೇಕು, ಅಂದ್ರೆ ಮಂತ್ಲಿ ಪೆನ್ಷನ್ ಬೇಕು. ಸೊ ಈ ಪ್ರೈವೇಟ್ ಕಂಪನೀಸ್ ಅಲ್ಲಿ ಕೆಲಸ ಮಾಡೋರಿಗೆ ಪೆನ್ಷನ್ ಅಂತೂ ಸಿಗೋದಿಲ್ಲ. ಇವರಿಗೆ ಚಿಂತೆ ಇದ್ದೇ ಇರುತ್ತೆ. ಆದ್ರೆ ಚಿಂತೆ ಬಿಡಿ ಸ್ನೇಹಿತರೆ, ಪ್ರತಿಯೊಬ್ಬ ಭಾರತೀಯನಿಗೂ ನಿವೃತ್ತಿಯ ನಂತರ ಪ್ರತಿ ತಿಂಗಳು ಹದವಾಗಿ ಪೆನ್ಷನ್ ತಂದು ಕೊಡುವ ಕೇಂದ್ರ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ ಅಂತಂದ್ರೆ ಎನ್ಪಿಎಸ್ ಯೋಜನೆ, ಅದೇ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಸೊ ನಮ್ಮ ವೃದ್ಧಾಪ್ಯದ ಬದುಕಿಗೆ ರಕ್ಷಾ ಕವಚವಾಗುವ ಈ ಎನ್ಪಿಎಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಹೌದು ಸ್ನೇಹಿತರೆ, ಎನ್ಪಿಎಸ್ ಅಂತಂದ್ರೆ ಕೇವಲ ಉಳಿತಾಯವಲ್ಲ, ಇದು ನಮ್ಮ ನಿವೃತ್ತಿ ಜೀವನದ ನಿಧಿ. PFRDA ಅಂದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಉಸ್ತುವಾರಿಯಲ್ಲಿ ನಡೆಯುವ ಈ ಯೋಜನೆಯ ಸಂಪೂರ್ಣ ವಿವರ ಇಲ್ಲಿದೆ. ಮೊದಲನೇದಾಗಿ ಯಾರ್ ಸೇರ್ಕೊಳ್ಬಹುದು ಅಂತ ಕೇಳೋದಾದ್ರೆ, 18-70 ವರ್ಷದೊಳಗಿನ ಯಾವುದೇ ಭಾರತೀಯ ಪ್ರಜೆ ಈ ಯೋಜನೆಗೆ ಸೇರ್ಬಹುದು. ಟಿಯರ್ 1, ಇದು ನಿಮ್ಮ ನಿವೃತ್ತಿಗಾಗಿ ಮೀಸಲಾದ ಖಾತೆ. 60 ವರ್ಷ ತುಂಬಿದವರಿಗೆ ಇದ್ರಲ್ಲಿನ ಹಣವನ್ನು ಹಿಂಪಡೆಯೋದಕ್ಕೆ ಬರೋದಿಲ್ಲ. ಅಕೌಂಟ್ ಓಪನ್ ಮಾಡೋದಕ್ಕೆ ಕನಿಷ್ಠ 500 ರೂಪಾಯಿ ಸಾಕಾಗುತ್ತೆ. ಇನ್ನ ಟಿಯರ್ 2 ಅಲ್ಲಿ ಟಿಯರ್ 1 ಖಾತೆ ಇದ್ದವರು ಇದನ್ನ ತೆರಿಬಹುದು. ಇದರಲ್ಲಿ ಹಣವನ್ನು ಯಾವಾಗ ಬೇಕಿದ್ದರೂ ಜಮಾ ಮಾಡಬಹುದು ಹಾಗೂ ಯಾವಾಗ ಬೇಕಿದ್ದರೂ ಹಿಂಪಡಿಬಹುದು. ಸೊ ಹಾಗಾದ್ರೆ ಈ ಹಣ ಎಲ್ಲಿ ಹೂಡಿಕೆಯಾಗುತ್ತೆ ಅಂತ ನೀವು ಕೇಳಬಹುದು. ಎನ್ಪಿಎಸ್ ವಿಶೇಷತೆ ಅಂತಂದ್ರೆ, ನಿಮ್ಮ ಹಣವನ್ನು ಬರೀ ಬ್ಯಾಂಕ್ನಲ್ಲಿ ಇಡದೆ ಷೇರು ಮಾರುಕಟ್ಟೆ, ಕಾರ್ಪೊರೇಟ್ ಸಾಲಗಳು ಹಾಗೂ ಸರ್ಕಾರಿ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಇದರಿಂದ ಪಿಪಿಎಫ್ಗಿಂತಲೂ ಹೆಚ್ಚಿನ ರಿಟರ್ನ್ಸ್, ಅಂದ್ರೆ ವರ್ಷಕ್ಕೆ ಸರಾಸರಿ 9%-12% ವರೆಗೆ ಬಡ್ಡಿ ಅಥವಾ ಲಾಭ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ನೀವು ರಿಸ್ಕ್ ತಗೋತೀರಾ ಅಥವಾ ಸೇಫ್ ಆಗಿ ಇರ್ತೀರಾ ಎಂಬುದನ್ನು ಆಧರಿಸಿ ಹಣ ಹೂಡಿಕೆಯಾಗುವ ಅನುಪಾತವನ್ನು ನೀವೇ ಆಯ್ಕೆ ಮಾಡಿಕೊಳ್ಬಹುದು. ಇನ್ನ ಡಬಲ್ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಏನಪ್ಪಾ ಅಂದ್ರೆ Section 80C ಅಡಿಯಲ್ಲಿ ಸಾಮಾನ್ಯ 1.5 ಲಕ್ಷ ವಿನಾಯಿತಿ ಜೊತೆಗೆ Section 80 CCD 1B ಅಡಿಯಲ್ಲಿ ಹೆಚ್ಚುವರಿಯಾಗಿ 50,000 ವರೆಗೆ ತೆರಿಗೆ ವಿನಾಯಿತಿ ಸಿಗುತ್ತೆ. ಅಂದ್ರೆ ಒಟ್ಟು 2 ಲಕ್ಷ ವರೆಗೆ ತೆರಿಗೆ ಉಳಿಸಬಹುದು. ಹಾಗೆ 60 ವರ್ಷ ತುಂಬಿದ ನಂತರ ಹಣ ಹೇಗೆ ಕೈ ಸೇರುತ್ತೆ ಶ್ವೇತಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, 60% ಹಣವನ್ನು ಒಂದೇ ಬಾರಿಗೆ ಸಂಪೂರ್ಣವಾಗಿ ತೆರಿಗೆ ರಹಿತವಾಗಿ ನಿಮ್ಮ ಕೈಗೆ ನೀಡಲಾಗುತ್ತೆ. ಬಾಕಿ 40% ಹಣವನ್ನು ಆನ್ಯುಟಿಯಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಇದ್ರಿಂದ ನಿಮಗೆ ಪ್ರತಿ ತಿಂಗಳು ಮಾಸಾಶನ, ಅಂದ್ರೆ ಮಂತ್ಲಿ ಪೆನ್ಷನ್, ಜೀವ ಪರ್ಯಂತ ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಒದಗಿಸುವ ಮೂರು ಅತ್ಯಂತ ಬಲವಾದ ಹೂಡಿಕೆ ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಮೊದಲನೇದಾಗಿ ನಿಖರವಾಗಿ 5 ವರ್ಷಗಳಲ್ಲಿ ಖಚಿತ ರಿಟರ್ನ್ಸ್ ನೀಡುವ ಎನ್ಎಸ್ಸಿ, ಹಾಗೆ ಎರಡನೆಯದಾಗಿ 15 ವರ್ಷಗಳ ದೀರ್ಘಾವಧಿಯ ತೆರಿಗೆ ರಹಿತ ಸುರಕ್ಷಿತ ಹೂಡಿಕೆಗೆ ಪಿಪಿಎಫ್, ಹಾಗೆ ಮೂರನೇದಾಗಿ 60 ವರ್ಷದ ನಂತರದ ಸ್ವಾವಲಂಬಿ ಗೌರವದ ನಿವೃತ್ತಿ ಜೀವನಕ್ಕಾಗಿ ಎನ್ಪಿಎಸ್. ಸೊ ಸ್ನೇಹಿತರೆ, ಇಂದಿನ ಸಣ್ಣ ಹೂಡಿಕೆ ನಾಳೆಯ ದೊಡ್ಡ ನೆಮ್ಮದಿ. ನಾವು ಗಳಿಸುವ ಹಣದಲ್ಲಿ ದಿನಕ್ಕೆ ಕನಿಷ್ಠ 50 ಅಥವಾ 100 ರೂಪಾಯಿ ಎತ್ತಿಟ್ಟರೂ ಈ ಯೋಜನೆಗಳ ಮೂಲಕ ಕೆಲವೇ ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ನಿಧಿಯನ್ನು ರೂಪಿಸಿಕೊಳ್ಳಬಹುದು. ನಿಮ್ಮ ಹಣಕಾಸಿನ ಭವಿಷ್ಯವನ್ನು ಇಂದೇ ಯೋಜಿಸಿ. ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ, ಈ ಯೋಜನೆಗಳ ಸಂಪೂರ್ಣ ಪ್ರಯೋಜನವನ್ನ ಪಡೆಯಿರಿ.
ಸರಿಯಾದ ಜಾಗೃತಿ ಸುಂದರ ಭವಿಷ್ಯ ಎಂಬ

0: ಆ ಮಾತಿನೊಂದಿಗೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಜಾಗೃತಿ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
2: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನೆನಪಿರಲಿ, ಅಕ್ಟೋಬರ್ 10 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ. ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ

ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686297926 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಜಗತ್ತಿನಲ್ಲಿ ಎಷ್ಟೊಂದು ಜೀವಿಗಳಿದಾವೆ ಅಂತ, ಅದರಲ್ಲಿ ವಿಷ ತುಂಬಿಕೊಂಡಿರುವಂತಹ ಜೀವಿಗಳು ಒಂದಷ್ಟಿದ್ರೆ ತುಂಬ ಪಾಪದ ಜೀವಿಗಳು ತುಂಬ ಇದ್ದಾವೆ. ಹಾಗೆ ಈಗ ವಿಷದ ಜೀವಿಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಕಾಣಿಸುವಂಥದ್ದು ಹಾವು, ಚೇಳು, ಮತ್ತೆ ಕೆಲವು ಮೀನುಗಳಲ್ಲೂ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಕೆಲವು ವಿಷಕಾರಿ ಪಕ್ಷಿಗಳಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಸಸ್ಯಗಳಲ್ಲೂ ಕೂಡ ವಿಷಯುಕ್ತ ಅಂಶ ಇರುವುದನ್ನು ಗಮನಿಸ್ಬೋದು. ಹಾಗಾದ್ರೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತ ನೀವು ಕೇಳಿದ್ರೆ, ಈಗ ನಮಗೆ ಗೊತ್ತಿದೆ ಹಾವು ಕಚ್ಚಿದ್ರೆ ವಿಷಕಾರಿ ಸಾಯ್ತಾರೆ ಅಂತ ಹೇಳಿ. ಸೊ ಈಗ ಹಾವು ಕಚ್ಚತ್ತೆ, ಚೇಳು ಕಚ್ಚತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ಚೇಳು ಕಚ್ಚತ್ತಾ ಅಥವಾ ಅದರ ವಿಷವನ್ನು ಹೇಗೆ ಬಿಡುತ್ತೆ, ಇದರ ಜೊತೆಗೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ನಾನು ಹೇಳುವಂಥದ್ದು, ಚೇಳು ಮನುಷ್ಯನ ಸಾಯಿಸಬಹುದಾ, ಸಾಯಿಸೋದಕ್ಕೆ ಆಗುತ್ತಾ ಅಂಥೇಳಿ ಇವತ್ತು ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ನಿಮಗೇನಾದ್ರು ಗೊತ್ತಿದೆ ಅಂದರೆ ನೀವು ಕೂಡ ವಾಟ್ಸಪ್ ಮಾಡಿ ನಮಗೆ ತಿಳಿಸ್ಕೊಡ್ಬೋದು ನಿಮ್ಮ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ. ಅಷ್ಟೇ ಅಲ್ಲದೆ ಇವತ್ತು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ಕೂಡ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686097926 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಸೊ ಈಗ ನಾವು ವಿಷ ತುಂಬಿರುವಂತಹ ಜೀವಿಗಳನ್ನ ನೋಡ್ತೀವಿ ಅಂತಂದ್ರೆ ಅದರಲ್ಲಿ ಮನುಷ್ಯರು ಕೂಡ ಒಬ್ಬ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ದೇಹದ ತುಂಬಾ ವಿಷಯ ಇದೆ ಅಂತ ಹೇಳಿ ಕೇಳ್ಬಿಟ್ಟಿದ್ದೀವಿ. ಸೊ ಹಾಗೆ ಈಗ ಹಾವು ಕಚ್ಚಿದ

ಸಾಯ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಾ ಇದೆ. ಬದುಕಿಸೋದಕ್ಕೂ ಕೂಡ ಸಾಧ್ಯ ಇದೆ, ಆ್ಯಂಟಿವೆನಮ್ನ ಇಂಜೆಕ್ಟ್ ಮಾಡಿ ಅದರಿಂದ ಪಾರಾಗುವಂತಹ ಸಾಧ್ಯತೆ ಇದೆ. ಆದರೆ ಈ ಚೇಳು ಮನುಷ್ಯನನ್ನು ಸಾಯಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಒಂದು ಕ್ವೆಶನ್ ಬಂದಾಗ, ಚೇಳುಗಳು ವಿಶ್ವದ ಉಷ್ಣವಲಯದ ಪ್ರದೇಶಗಳಲ್ಲಿ ಜೀವಿಸ್ತವೆ. ನಾವು ಕೂಡ ಇಲ್ಲಿ ಸುತ್ತಮುತ್ತ ನೋಡಿರ್ತೀವಿ ಚೇಳುಗಳನ್ನು. ಇವು ಆರ್ಕಿನೈಡ್ ವರ್ಗಕ್ಕೆ ಸೇರಿರುವಂತಹ ಒಂದು ಜಂತು ಅಂತಲೇ ಹೇಳ್ಬೋದು. ಇವು ಕತ್ತಲ ಜಾಗಗಳಲ್ಲಿ, ಮರದ ದಿಮ್ಮೆಗಳಲ್ಲಿ ಅಥವಾ ದಿಮ್ಮೆಯ ಕೆಳಗಡೆ ಅಥವಾ ಕಲ್ಲುಗಳ ಮಧ್ಯದಲ್ಲಿ ಅಡಗಿರ್ತವೆ. ಚೇಳುಗಳು 40 ಕೋಟಿ ವರ್ಷಗಳ ಹಿಂದೆ ಇದ್ದುವು ಅಂಥೇಳಿ ಅವುಗಳ ಪಳವಳಿಕೆಯಿಂದ ತಿಳಿದು ಬರುತ್ತೆ. ಭೂಮಿಯ ಮೇಲೆ ಜೀವಿಸಿದ್ದಂತಹ ಆರ್ಥ್ರಾಪೋಡ ಅಂದರೆ ಜರಿ ಅಥವಾ ಜೇಡ ಈ ರೀತಿಯ ವರ್ಗಕ್ಕೆ ಸೇರಿದಂತಹ ಒಂದು ಜಂತುಗಳಲ್ಲಿ ಚೇಳು ಕೂಡ ಬಹಳ ಮುಂಚಿನದ್ದು ಅಂಥೇಳಿ ನಂಬಲಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಚೇಳುಗಳು ಸಾಮಾನ್ಯವಾಗಿ ಕಪ್ಪು ಅಥವಾ ಹಳದಿ ಬಣ್ಣಗಳಿರ್ತವೆ. ಅವು 1.3-17.5 cm ಉದ್ದದಲ್ಲಿರುತ್ತೆ. ಒಂಟಿಯಾಗಿ ಜೀವನ ಸಾಗಿಸುವಂತಹ ಚೇಳುಗಳು ತುಂಬ ಹಾರ್ಷಾಗಿರ್ತವೆ ಅಥವಾ ಕ್ರೂರಿಯಾಗಿರ್ತವೆ. ಅವುಗಳ ಗುಣ ಮನುಷ್ಯರಿಗೆ ತುಂಬ ಅಪಾಯಕಾರಿಯಾಗಿರುತ್ತೆ. ಚೇಳುಗಳನ್ನ ನಾವು ಯಾವತ್ತಾರೂ ಕೆರಳಿಸಿದ್ವಿ ಅಂತ ಅಂದಾಗ ಚೇಳುಗಳು ನಮಗೆ ಕುಟುಕೋದಕ್ಕೆ ಬರ್ತಾ ಇರುತ್ತೆ. ಈ ಕುಟುಕುವಂಥದ್ದು ಕೂಡ ಅವುಗಳ ಪ್ರಭೇದಕ್ಕೆ ಅನುಗುಣವಾಗಿರುವಂಥದ್ದು. ಬಹಳಷ್ಟು ಜಾತಿಗೆ ಸೇರಿದಂತಹ ಚೇಳುಗಳಲ್ಲಿ ಕೆಲವೊಂದಷ್ಟು ಚೇಳುಗಳು ಮನುಷ್ಯರಿಗೆ ಜೀವಾಪಾಯವನ್ನು ಉಂಟು ಮಾಡೋದಿಲ್ಲ. ಆದರೆ ಕೆಲವು ಬೇರೆ ಬೇರೆ ಜಾತಿಯ ಚೇಳುಗಳು ಅಂದರೆ ಈಜಿಪ್ಟ್ನ ಲಿವರಸ್ ಎನ್ನುವಂತಹ ಒಂದು ಚೇಳು, ಇದು ತುಂಬಾ ಅಪಾಯಕಾರಿಯಾಗಿರುವಂತಹ ಚೇಳಾಗಿರುತ್ತೆ. ಈ ಚೇಳು ಕಚ್ಚಿದರೆ ಸಾವು ಉಂಟಾಗಬಹುದು. ಈ ಚೇಳು ಕುಟುಕಿದಾಗ ವಿಷ ಏರಿ ಹೃದಯ ಮತ್ತು ಎದೆಯ ಸ್ನಾಯುಗಳನ್ನು ಮತ್ತು ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹಾವಿನ ಕಡಿತದಿಂದ ಸಾಯೋದಕ್ಕಿಂತ ಚೇಳು ಕುಟುಕೋದ್ರಿಂದ ಸಾಯೋರ ಸಂಖ್ಯೆನೇ ಜಾಸ್ತಿ ಆಗಿರುತ್ತೆ. ಗೊತ್ತಾಯ್ತಲ್ಲ, ಚೇಳು ಕುಟುಕೋದ್ರಿಂದಲೇ ಹೆಚ್ಚು ಜನ ಸಾಯುವಂಥದ್ದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳೋದಕ್ಕೆ ನಾನು ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತು ರಾಕೆಟ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರಾಕೆಟ್ ಹೇಗೆ ಅಭಿವೃದ್ಧಿಪಡಿಸಿದ್ರು ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ನೀವು ಕೂಡ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಮಗೆ, ಸೊ ಈ ಒಂದು ಚೇಳು ಮತ್ತು ಹಾವುಗಳು ಈ ಥರದ್ದೆಲ್ಲ ಹೇಗೆ ವಿಶ್ವವನ್ನು ತುಂಬಿಕೊಂಡಿರ್ತವೆ, ಮತ್ತು ಈಗ ಹೆಚ್ಚು ಸಾಯುವಂಥದ್ದು ಚೇಳು ಕುಟುಕೋದ್ರಿಂದ ಅಂಥೇಳಿ ಅಮೇರಿಕಾದಲ್ಲಿ ಕಂಡುಬಂದಿರುವಂಥದ್ದು. ಸೊ ಹಾಗಾದರೆ ಇವತ್ತಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಭೂಮಿಯಿಂದ ತುಂಬಾ ಫೋರ್ಸಲ್ಲಿ ಆಕಾಶದತ್ತಕ್ಕೆ ಹಾರುವಂಥದ್ದು ರಾಕೆಟ್ಗಳು. ಸೊ ಈ ರಾಕೆಟ್ಗಳು ಹೇಗೆ ಅಭಿವೃದ್ಧಿ ಆಯಿತು ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ನಾವೀಗ ಪ್ರಸ್ತುತ ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ, ರಾಕೆಟ್ ಅನ್ನುವಂತಹ ಪದವನ್ನು ಬಹಳಷ್ಟು ರೂಪಗಳಲ್ಲಿ ಬಳಸ್ತಾ ಇರ್ತೀವಿ. ಯುದ್ಧಗಳಲ್ಲಿ ಬಳಸುವಂತಹ ಕ್ಷಿಪಣಿಗಳು ಕೂಡ ರಾಕೆಟ್ನ ಮಾದರಿಗಳಲ್ಲೇ ಆಗಿರುವಂಥದ್ದು. ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹ ಬಾಹ್ಯಾಕಾಶ ನೌಕೆಗಳನ್ನು ಕೂಡ ರಾಕೆಟ್ಗಳಂತಲೇ ನಾವು ಕರೆಯುವಂಥದ್ದು. ಹಾಗಾದರೆ ರಾಕೆಟ್ ಎನ್ನುವಂತಹ ಶಬ್ದವನ್ನು ಯಾವುದೇ ಸಂದರ್ಭದಲ್ಲಿ ಬಳಸಿದರೂ ಕೂಡ ಅದು ಮೂಲತಃ ಒಂದೇ ತತ್ವದ ಮೇಲೆ ಕೆಲಸ ಮಾಡುವಂಥದ್ದು. ಹಾಗಾದರೆ ರಾಕೆಟ್ ಚಲನೆಗೆ ಸಂಬಂಧಿಸಿದ ನ್ಯೂಟನ್ನ 3ನೇ ನಿಯಮದ ಮೇರೆಗೆ ಕೆಲಸವನ್ನು ಮಾಡುವಂಥದ್ದು. ರಾಕೆಟ್ನ ಒಳಗಿರುವಂತಹ ಇಂಧನಗಳು, ಉರಿದು ಉತ್ಪತ್ತಿಯಾಗುವಂತಹ ಅನಿಲವು ಭಾರೀ ಶಕ್ತಿಯ ಜೊತೆಗೆ ಹೊರಹೊಮ್ಮತ್ತೆ. ಇದರಿಂದಾಗಿ ರಾಕೆಟ್ ಮುನ್ನುಗ್ಗೋದಕ್ಕೆ ಸಹಾಯ ಆಗುವಂಥದ್ದು. ಅದಕ್ಕೆ ಬೇಕಾದಂತಹ ಫೋರ್ಸ್ ನಮಗೆ ಆ ಒಂದು ರಾಕೆಟ್ನಿಂದ ಬರುವಂತಹ ಎಕ್ಸಾಸ್ಟ್ ಏನಿರುತ್ತೆ ಅದರಿಂದನೇ ಸಿಗುತ್ತೆ. ಜೊತೆಗೆ ರಾಕೆಟ್ನ ವಿಕಾಸದ ಕತೆ ಕೂಡ ಆರಂಭ ಆಗಿದ್ದು ಚೀನಾದಲ್ಲಿ. ಅದು ಅಭಿವೃದ್ಧಿ ಹೊಂದೋದಕ್ಕೆ ಬಹಳ ಕಾಲ ತೆಗೆದುಕೊಂಡಿದ್ರು ಕೂಡ 1232ರಲ್ಲಿ ಚೀನಾದವರು ಮಂಗೋಲರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಾಗ ಅವರು ಬೆಂಕಿಯ ಬಾಣಗಳನ್ನು ಬಳಕೆ ಮಾಡ್ತಾಯಿದ್ರು. ಈ ಬಾಣಗಳು ಒಂದು ರೀತಿಯ ರಾಕೆಟ್ಗಳೇ ಆಗಿತ್ತು ಅಂತಲೇ ಹೇಳ್ಬೋದು. 1275ರ ವೇಳೆಗೆ ಭಾರತ, ಇಂಗ್ಲೆಂಡ್, ಅರಬ್ ದೇಶಗಳು, ಜರ್ಮನಿ ಮತ್ತು ಫ್ರಾನ್ಸ್ನಲ್ಲಿ ರಾಕೆಟ್

ರಾಕೆಟ್ಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. 500 ವರ್ಷಗಳ ನಂತರ ಭಾರತೀಯ ಸೈನ್ಯವು ಕೂಡ ಇಂಗ್ಲಿಷರ ವಿರುದ್ಧ ನಡೆಸಿದಂತಹ ಹೋರಾಟದಲ್ಲಿ ರಾಕೆಟ್ಗಳನ್ನ ಬಳಕೆ ಮಾಡುತ್ತೆ. ಕಾಲಕ್ರಮೇಣ ಯುದ್ಧದಲ್ಲಿ ರಾಕೆಟ್ಗಳ ಬಳಕೆ ಕಡಿಮೆ ಆಗುತ್ತೆ, ಬಾಹ್ಯಾಕಾಶದ ಸಂಶೋಧನೆಯಲ್ಲಿ ಅದರ ಮಹತ್ವ ಹೆಚ್ಚಾಗುತ್ತೆ. ರಾಕೆಟ್ಗಳ ಕ್ಷೇತ್ರದಲ್ಲಿ ನಿಜವಾದಂತಹ ಅಭಿವೃದ್ಧಿ ಆರಂಭ ಆಗಿದ್ದು 19ನೇ ಶತಮಾನದ ಮಧ್ಯಭಾಗದಲ್ಲಿ. ಅಂತರಿಕ್ಷದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕಂಡುಹಿಡಿಯೋದಕ್ಕೆ ರಾಕೆಟ್ಗಳನ್ನ ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1958ರ ಅಕ್ಟೋಬರ್ನಲ್ಲಿ ಅಮೆರಿಕ ಚಂದ್ರನಾಥ ಪಯನಿಯರ್ ಎನ್ನುವಂತಹ ರಾಕೆಟ್ನ ಲಾಂಚ್ ಮಾಡ್ತಾರೆ. ಬಾಹ್ಯಾಕಾಶ ಸಂಶೋಧನೆಗೆ ರಾಕೆಟ್ಗಳು ಗಂಟೆಗೆ 18,000 ಮೈಲಿ ಅಥವಾ ಅದಕ್ಕೂ ಹೆಚ್ಚಿನ ವೇಗದಲ್ಲಿ ಚಲಿಸಬೇಕಾಗತ್ತೆ. ಯಾವುದೇ ಒಂದು ವಸ್ತು ಗಂಟೆಗೆ ಕನಿಷ್ಠ 40,000 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಮಾತ್ರ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅದು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ರಾಕೆಟ್ಗಳು ಲಾಂಚ್ ಮಾಡುವಂತಹ ಸಮಯದಲ್ಲಿ ಹೆಚ್ಚಿನದಾದಂತಹ ಫ್ಯೂಯಲ್ ಬರ್ನ್ ಆಗುತ್ತೆ, ಅಷ್ಟೇ ಪ್ರಮಾಣದ ಫೋರ್ಸ್ ಕೂಡ ಅಲ್ಲಿ ಉಂಟಾಗುತ್ತೆ. ಇದರಿಂದಾಗಿ ರಾಕೆಟ್ಗಳು ಆಕಾಶದ ಎತ್ತರಕ್ಕೆ ಬೇಗನೆ ಹಾರೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ನಮ್ಮ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಎದುರಿಸಿ ಹೋಗುವಂತಹ ಶಕ್ತಿ ಈ ಒಂದು ರಾಕೆಟ್ಗಳಿಗೆ ಇರುವಂಥದ್ದು. ಹಾಗಾದರೆ ರಾಕೆಟ್ಗಳು ಹೇಗೆ ಅಭಿವೃದ್ಧಿ ಆಯಿತು ಅಂತೇಳಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಾಣ ಫ್ಯಾಮ್ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸರ್ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ ಏನೋ 6:30 ಆಗಿದೆ. ಹಾಗಿದ ಮೇಲೆ ನಾನಂತೂ ಬಂದಿದ್ದು ಆಗಿದೆ, ಕಾರ್ಯಕ್ರಮವನ್ನು ಶುರು ಮಾಡೋದೇನೆ. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅವರ ಅನುಭವವನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ. ಪ್ರತಿಯೊಂದು ಬಿಸ್ನೆಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಅವರ ಸ್ಟೋರಿ ಕೂಡ ವಿಭಿನ್ನವಾಗಿರುತ್ತೆ. ಹೀಗೆಲ್ಲ ಇರುವಾಗ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಹೆಚ್ಚಾಗಿ ಸಿಗೋದು ಆರ್ಗ್ಯಾನಿಕ್ ಫುಡ್ಗಳು. ಸೊ ಇದರ ಒಂದು ಮಾರಾಟದ ಮಳಿಗೆ ಆಗಿರುವಂತಹ ಶಿವಮೊಗ್ಗ ಆರ್ಗ್ಯಾನಿಕ್ಸ್ನ ಮಾಲೀಕರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ 14 ವರ್ಷದ ಸ್ಟ್ರಗಲಿಂಗ್ ಸ್ಟೋರಿಯನ್ನ, ಸಕ್ಸಸ್ ಸ್ಟೋರಿಯನ್ನ ಕೂಡ ಹೇಳ್ತಾ ಇದ್ರು. ಸೊ ಅವರೊಟ್ಟಿಗೆ ಇವತ್ತು ಮಾತುಕತೆಯನ್ನ ಮುಂದುವರೆಸೋಣ. ಮಂಜುನಾಥ್ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ. ಸರ್, ನಾವು ನಿಮ್ಮ ಸ್ಟೋರಿಯನ್ನ ಕೇಳ್ತಾ ಇರುವಾಗ ತುಂಬಾನೇ ಇನ್ಸ್ಪೈರಿಂಗ್ ಅನ್ಸುತ್ತೆ. ಹೌದಲ್ವಾ, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ಅದು ಜನಕ್ಕೆ ಮುಟ್ಟಿಸುವಂತದ್ದು ಇನ್ನಷ್ಟು ಸವಾಲುಗಳಾಗುತ್ತೆ. ಹಾಗಿದ ಮೇಲೆ ಈಗ ಈ 14 ವರ್ಷದ ಜರ್ನಿಯಲ್ಲಿ ಈಗ ಬಿಸ್ನೆಸ್ ಹೇಗ್ ನಡೀತಾ ಇದೆ ಸರ್? ಈ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಅಲ್ಲಿ ಹೇಗೆಲ್ಲ ಬಿಸ್ನೆಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಬಹುದಾ?
9: ಮೇಡಮ್, ಈಗ ಬಿಸ್ನೆಸ್ ತುಂಬಾನೇ ತುಂಬ ಚೆನ್ನಾಗಿದೆ. ಈಗ 14 ವರ್ಷ ರನ್ನಿಂಗು, ಅದರಿಂದ ಎಫರ್ಟ್ ಎಷ್ಟಿದೆ ಅಂತ ಗೊತ್ತಿದೆ ನಿಮಗೆ. ಭಾಳಷ್ಟು ಅಂದರೆ ಇದನ್ನು ನಾವು ಬಿಸ್ನೆಸ್ ತಗೊಳ್ಳಿಲ್ಲ ಮ್ಯಾಮ್, ಇದನ್ನು ನಾವು ನಮ್ಮ ಶಿವಮೊಗ್ಗದ ಜನತೆಗೆ ನಾವು ವಿಷಮುಕ್ತ ಆಹಾರನ ನಾವು ನೀಡಬೇಕು ಅನ್ನೋದಷ್ಟೇ ಒಂದು ದೇಹೋದ್ದೇಶದಿಂದ ನಾವು ಇದನ್ನ ಸರ್ವಿಸ್ ಅಂದರೆ ಇದನ್ನ ಅವರಿಗೆ ಕೊಡ್ಕೊಂತ ಬಂದಿದ್ವಿ ಅಷ್ಟೇ. ಇದ್ರ ಇದನ್ನು ಕಮರ್ಷಿಯಲ ತಗೊಳಂಗಿಲ್ಲ. ಸಾವಯವ ಏನು ಮಳಿಗೆ ಏನಿದೆಯಲ್ಲ, ಇದು ಕಮರ್ಷಿಯಲ್ ತೊಗೊಂಡ್ರೆ ನಾವು ಈಗೇನಾಗತ್ತೆ, ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ವಾಳೆ ಅಕ್ಕಿ 60-70 ರೂಪಾಯಿ ಇದೆ, ಅದು ನೇರವಾಗಿ ರೈತರಿಗೆ 52 ರೂಪಾಯಿ ಹೋಗ್ತಾ ಇದೆ ರೈತರಿಗೇನೆ. ಇನ್ನು ಮಿಕ್ಕಿದ್ದು 3-6 ರೂಪಾಯಿ ನನಗೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಪರ್ ಕೆ ಜಿ. ಇನ್ನು ಮಿಕ್ಕಿದ್ದು 3-4 ರೂಪಾಯಿ ನಮ್ಮ ಎಕ್ಸ್ಪೆನ್ಸಿವ್ ಅಂದರೆ 1-2 ರೂಪೀಸ್ ನಮಗೆ ಪ್ಯಾಕಿಂಗ್ ಹೋಗುತ್ತೆ, ಇನ್ನು 2 ರೂಪೀಸ್ ಎಕ್ಸ್ಟ್ರಾ ಇಟ್ಕೊಂಡು. ಇದು ಓಪನ್ ಅಪ್, ಅದರಲ್ಲಿ ಏನು ಯಾವುದೇ ಥರದ ಇಲ್ಲ. ಪ್ರತಿಯೊಂದು ಯಾವುದೇ ಥರದ ಬೇಳೆಕಾಳುಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಈ ರೀತಿಯಲ್ಲೇ ನಾವು ಒಂದು ವ್ಯಾಪಾರ ನಡೆಸ್ತಿರೋದು. ಈ ವ್ಯಾಪಾರ ಅನ್ನೋದು ಒಂದು ಏನೂ ಇಲ್ಲ, ಅದೊಂದು ಒಳ್ಳೆ ಉದ್ದೇಶ. ಅಂದರೆ ನಾನು ಒಂದು ನನ್ನ ಇದನ್ನು ನಾನು ಸರ್ವಿಸ್ ಮಾಡಲಿಕ್ಕೋಸ್ಕರ ಒಂದು ಬೇಕು, ಅದೇ ವ್ಯವಹಾರ. ಆ ವ್ಯವಹಾರನ ತಪ್ಪಲ್ಲ, ಆ ವ್ಯವಹಾರ ಅನ್ನೋದು ಹೇಗಿರಬೇಕಂದ್ರೆ ನನಗೂ ಒಳ್ಳೆಯದಾಗಿರಬೇಕು, ನನ್ನ ಎದುರುಗಡೆ ಇರತಕ್ಕಂಥ ಗ್ರಾಹಕರಿಗೂ ಕೂಡ ಒಳ್ಳೆಯದಾಗಿರಬೇಕು. ಆ ರೀತಿ ಥಾಟ್ಸಲ್ಲಿದ್ದರೆ ವ್ಯವಹಾರ 100% ಸಕ್ಸಸ್ಫುಲ್, ಅದರಲ್ಲಿ ಏನು 2 ಮಾತಿಲ್ಲ.
4: ಹಾಗೆ ಮಂಜುನಾಥ್ ಸರ್, ನೀವು ನೇರವಾಗಿ ರೈತರ ಹತ್ರನೇ ಹೋಗಿ ಎಲ್ಲ ಒಂದು ಐಟಮ್ಸ್ಗಳನ್ನ ತಗೋಬರ್ತಾ ಹೇಗೆ?
9: ಹಾಂ ಮೇಡಮ್, ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ನೇರವಾಗಿ ಕೆಲವೊಂದು ರೈತರುಗಳು ನೇರವಾಗಿ ನನ್ನ ಹತ್ರ ಡೈರೆಕ್ಟಾಗಿ ಸಂಪರ್ಕ ಇರ್ತಾರೆ. ಅಂದರೆ ಈಗ ಕೆಲವರು ಏನಾಗಿರ್ತಾರೆ, 3 ಎಕರೆ 5 ಎಕರೆ 2 ಎಕರೆ ಈ ಥರ ಸಣ್ಣ ಪ್ರಮಾಣದ ರೈತರುಗಳು ಇರ್ತಾರೆ. ಆ ಸಣ್ಣ ಪ್ರಮಾಣದ ರೈತರುಗಳ ಹತ್ರ ನಾವೇ ನೇರವಾಗಿ ಕಮಿಟ್ ಆಗಿ ನಾವು ಅಂದರೆ ಈಗ ತಿಂಗಳಿಗೆ ಇಷ್ಟು ಬೇಕು ಅಥವಾ 6 ತಿಂಗಳಿಗೆ ಇಷ್ಟು ಬೇಕು ಅಂತ ನಾವು ಒಂದು ಅವ್ರ ಹತ್ರ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ 1 ಕ್ವಿಂಟಲ್ ಯಾವುದೋ ಒಂದು ಧಾನ್ಯಗಳು ಬೆಳೆದು ಅಕಸ್ಮಾತ್ ಬೆಳೆದ್ರೆ ನನಗೆ ತಿಂಗಳಿಗೆ 10 ಕೆಜಿ ಬೇಕಷ್ಟೇ, ಇನ್ನು ಮಿಕ್ಕಿದ ನನಗೆ 90 ಕೆಜಿ ನನಗೆ ತೊಳೋಕ್ಕಾಗಲ್ಲ. ಅಲ್ಲೇ ಅಲ್ಲಿ ರೈತರ ಹತ್ರ ಏನಿದೆ ಅಗೆಯುವ ಅಂತ ಇರ್ತಾವೆ, ಗೊತ್ತಿರ್ಬೋದು ನಮಗೆ. ಹಿಂದಿನ ಇದರಲ್ಲೆಲ್ಲ ಅಗೆಯುವ ಅಂತ ಹೇಳಿ ಮಾಡ್ತಿದ್ರು, ಅಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು, ಕಣಜ ಅಂತ ಹೇಳಿ ಮಾಡಿ ಇಟ್ಟಿದ್ರು, ಅದರಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೊ ನಮಗೆ ಯಾವಾಗ ಬೇಕು, ನಮ್ಗೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಬಿಟ್ಟು ಅದನ್ನ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಟು ನನಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಇದ್ರ ಜೊತೆಯಲ್ಲೇ ಕೂಡ ನನ್ನ ಹತ್ರ 5,000ಕ್ಕೂ ಹೆಚ್ಚು ಇರ್ತಕ್ಕಂಥ ಸಾವಯವ ರೈತರು ಒಂದು ಡಾಟಾ ಇದೆ. ಜೊತೆಲಿ ಅಷ್ಟೆಲ್ಲ NGO ಅಂದರೆ ರೈತರ ಉತ್ಪಾದಕರ ಕಂಪನಿ ಅಂತಲೇ ಮಾಡ್ಕೊತಿದ್ದಾರೆ ಕೆಲವರು ಕಡೆ ಎಲ್ಲ NGOಗಳು. ಆ NGOಗಳು ಹೇಗಿದೆ ಅಂದರೆ ಪ್ರತಿಯೊಂದು, ಈಗ ಎಕ್ಸಾಂಪಲ್ ಗದಗ ಆಗಿರ್ಬೋದು, ಹಾವೇರಿ, ಹುಬ್ಬಳ್ಳಿ, ಬಿಜಾಪುರ, ಬಾಲಕೋಟೆ, ಈ ಥರ ಎಲ್ಲ ಕೆಲವೊಂದು NGOಗಳಿದ್ದಾವೆ. ಅಂದರೆ ಸಾವಯವ ರೈತರೇ, ರೈತರದೇ ಒಂದು ಗ್ರೂಪ್ ಅದು. ಅಲ್ಲಿ ಏನು ಮಾಡ್ತಾರೆ ಅಂದರೆ ಆ ಸಾವಯವ ರೈತರು ಬೆಳೆದಂಥದ್ದೆಲ್ಲ ಇದು ಕೂಡ ಆ NGOಗೆ ಬರುತ್ತೆ. ಆ NGOದಿಂದ ಎಲ್ಲ ಕೂಡ ಔಟ್ಲೆಟ್ಗಳಿಗೆ ಅಲ್ಲಿಂದ ಸಪ್ಲೈ ಆಗುತ್ತೆ. ಇದು ಏನಾಗುತ್ತೆ ಅಂದರೆ, ಒಂದು ಈಗ ಪ್ರತಿಯೊಬ್ಬ ರೈತನು ನಾನು ಪ್ರತಿಯೊಂದು ಸರಿ ನಾನು ಬೆಳಗ್ಗೆಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಏನಾಗುತ್ತೆ, ಈಗ ಒಂದಿಷ್ಟು 10 ಐಟಮ್ ಬೇಕು, 10 ಐಟಮ್ಗೂ 10 ರೈತರನ್ನು ನಾನು ಸಂಪರ್ಕ ಮಾಡಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಆ NGO ಮುಖಾಂತರ ನಾವು ಅದು ಸರ್ಟಿಫೈಡ್ ಆಗುತ್ತೆ. ಆ ಸರ್ಟಿಫೈಡ್ ಅಂಥ ಐಟಮ್ಗಳು ನಮ್ಮಂಥ ಔಟ್ಲೆಟ್ಗಳಿಗೆ ಡಿಸ್ಪ್ಯಾಚ್ ಆಗುತ್ತೆ. ಇದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮೆಟಿಕಲ್ಲೇ ಬರ್ತೀವಿ, ಎಲ್ಲ ಕೂಡ ಸರ್ಟಿಫೈಡ್ ಆದಂಥ ರೈತರುಗಳು ಇರ್ತಾರೆ. ಜೊತೆಗೆ ಸಣ್ಣ ಪುಟ್ಟ ರೈತರುಗಳನ್ನ ನೀವು ಹೇಗೆ ನಂಬ್ತಿರೋದನ್ನು ಕೇಳ್ಬೋದು. ಈ ಕೆಲವರಿಗೆ 1 ಎಕರೆ 2 ಎಕರೆ 3 ಎಕರೆ ಎಲ್ಲ ಇರ್ತಾರೆ, ಆ ರೈತರುಗಳು ಹೇಗೆ ನಂಬ್ತಿರೋದು ಮೇಡಮ್? ಆ ರೈತರ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ಮೊದಲೇ ನಿಮಗೆ, ಭೂಮಿ ತಾಯಿಗೆ ನಾವು ವಿಷ ಉಣಿಸಿದ್ರೆ ಅದು ಕೂಡ ನನಗೆ ವಿಷ ಉಣಿಸುತ್ತೆ ಅನ್ನೋದು ಒಂದು ಮನೋಭಾವನೆಯಲ್ಲಿ ಆ ಚಿಂತನೆ ಇದ್ದಂಥ ರೈತರುಗಳು ನಮ್ಮ ಹತ್ರ ಇರ್ತಾರೆ.
4: ಸೂಪರ್.
9: ಆ ರೈತರಿಂದ ನಾವು ಅವ್ರನ್ನ ಅಂದರೆ ಮಾರ್ಕೆಟ್ ರೇಟ್ಗಿಂತ ನಾವು ಇನ್ನೂ ಹೆಚ್ಚು ಅವ್ರಿಗೆ ಕೊಟ್ಬಿಟ್ಟು ತೊಗೊಂಬರ್ತೀವಿ ಅಲ್ಲಿಂದಲೇ. ಅಲ್ಲಿಂದ ಕ್ಲೀನ್ ಪ್ರೊಸೆಸಿಂಗ್ ಎಲ್ಲ ಆಗಿಬಿಟ್ಟು ನಿಮಗೆ ನಮಗೆ ಒಂದು 20 ಕೆಜಿ ಬ್ಯಾಗು 30 ಕೆಜಿ ಬ್ಯಾಗ್ ಮಾಡಿ ನಮಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೆಲ್ಲ ವೆಹಿಕಲ್ ಫೆಸಿಲಿಟಿ ಎಲ್ಲ ಇರುತ್ತೆ. ಸೊ ಇಲ್ಲಿಗೆ ಡಿಲಿವರಿ ಆಗಿ ಇಲ್ಲಿಂದ ಮತ್ತೆ ರೀಪ್ಯಾಕಿಂಗ್ ಆಗುತ್ತೆ, ಅಂದರೆ ರೀಚೆಕ್ ಆಗಿ ಮತ್ತೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಅದನ್ನ ಬಂದಾದ ನಂತರ ಅದೆಲ್ಲ ಎಲ್ಲ ಚೆಕ್ ಮಾಡ್ತೀವಿ, ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಆಮೇಲೆ ಅದು ಏನಿದೆ ಕ್ಲೀನ್ ಆಗಿದೆಯೋ ಇಲ್ಲ, ಅದು ಕ್ಲೀನ್ ಆಗಲಿದ್ರು ಕೂಡ ಮತ್ತೆ ಇನ್ನೊಂದ್ಸತಿ ಅದನ್ನು ಕ್ಲೀನ್ ಮಾಡಿಸ್ತೀವಿ. ಒಂದು ತೆಳು ಬಿಸಿಲಲ್ಲಿ ಅದನ್ನು ಸ್ವಲ್ಪ ಇನ್ನೊಂದ್ಸತಿ ಅದನ್ನು ಒಣಗಿಸ್ತೀವಿ, ಅಂದರೆ ಸ್ವಲ್ಪ ಬೇಕಾಗತ್ತೆ ಅದು, ಆ ಒಂದು ಮಾಯಿಶ್ಚರ್ನ ಸ್ವಲ್ಪ ನಾವು ಡ್ರೈ ಮಾಡ್ಬೇಕಾಗುತ್ತೆ. ಹಾಗಾಗಿ ಒಂದು ತೆಳು ಬಿಸಿಲು ಅದನ್ನು ಇದು ಮಾಡ್ಕೊಂಬಿಟ್ಟು ಮತ್ತೆ ಅದು ಪ್ಯಾಕಿಂಗಿಗೆ ಬರುತ್ತೆ. ಪ್ಯಾಕಿಂಗ್ ಆದ ತಕ್ಷಣ ರ್ಯಾಕಿಗೆ ಬರುತ್ತೆ.
4: ಪ್ಯಾಕಿಂಗ್ ಎಲ್ಲ ಇಲ್ಲೇ ಮಾಡೋದು?
9: ಪ್ಯಾಕಿಂಗ್ ಇಲ್ಲೇ ಆಗುತ್ತೆ. ಪ್ಯಾಕಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ನಮ್ಮ ಸಾವಯವ ಆಹಾರದ ಏನಿದೆ ಉತ್ಪನ್ನಗಳು ಅದಿಲ್ಲೇ ಪ್ಯಾಕಿಂಗ್ ಆಗುತ್ತೆ. ಇನ್ನು ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದೇನು ಉದ್ದೇಶ ಅಂದರೆ ದೇಸೀಯ ಉತ್ಪನ್ನಗಳು. ಯಾಕೆ ದೇಸೀಯ ಉತ್ಪನ್ನಗಳು ನಾವು ತೊಗೊಳ್ತಿದ್ದೀವಿ ಅಂದರೆ, ನಮ್ಮ ಸುತ್ತಲುಮುತ್ತಲು ಇರ್ತಕ್ಕಂಥ ಎಷ್ಟೋ ಈ ಒಂದು ಉತ್ಪನ್ನಗಳನ್ನ ಮನೆಯಲ್ಲೇ ತಯಾರು ಮಾಡ್ತಾರೆ. ಈಗ ಮಹಿಳೆಯರಾಗಿರ್ಬೋದು, ಹಪ್ಪಳ ಸಂಡಿಗೆ ಮಾಡ್ತಾರೆ, ಉಪ್ಪಿನಕಾಯಿಗಳು ಮಾಡ್ತಾರೆ, ಚಟ್ನಿ ಪುಡಿಗಳು ಮಾಡ್ತಾರೆ. ಈ ಥರದ್ದೊಂದು ಮಹಿಳೆಯಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಒಂದು ಉದ್ಯಮಗಳಿಗೆ ನಾವು ಸಪೋರ್ಟಾಗಿ ನಿಲ್ತೀವಿ ಅವರಿಗೆ. ಈಗ ನಾವೊಂದು ಉತ್ಪನ್ನ ನಾವು ರೆಡಿ ಮಾಡ್ತೀವಿ, ಅವ್ರಿಗೊಂದು ಮಾರ್ಕೆಟಿಂಗ್ ಬೇಕು, ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಬೇಕು, ಆ ಪ್ಲೇಸ್ಮೆಂಟ್ನ ನಾವು ಅವ್ರಿಗೆ ಕೊಡ್ತಿದ್ದೀವಿ. ಇದಿಷ್ಟೆಲ್ಲ ಅಲ್ಲಿಂದ ಅವ್ರದ್ದೇನಾರು ಒಂದು ಸಕ್ಸಸ್ ಆಯಿತು, ಅವ್ರದ್ದು ಚೆನ್ನಾಗಿತ್ತು, ಕ್ವಾಲಿಟಿ ಟೇಸ್ಟಿಂಗ್ ಚೆನ್ನಾಗಿತ್ತು ಅಂದರೆ ಅದನ್ನು ಬೇರೆ ಕಡೆಗೂ ಕೂಡ ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದೀವಿ. ಅದು ಕೂಡ ಇಲ್ಲಿಂದ ಬೇರೆ ಕಡೆಗೂ ಕೂಡ ಆ ರೀತಿ ಅಂದರೆ ಅವ್ರಿಗೆ ನಾವು ಈಗ ಸಪೋರ್ಟಿಂಗ್ ನೋಡ್ಬೇಕು. ನೋಡಿ, ಹಿಂದೆಲ್ಲ ಹೇಗೆ ನಡೀತಿತ್ತು ಅಂದರೆ, ಒಂದು ಸಂತೆ ಅಂತ ನಡೀತಿತ್ತಲ್ವ, ಆ ಸಂತೆ ಅನ್ನೋದು ಹೇಗೆ ನಡೀತು? ಈಗ ಎಕ್ಸಾಂಪಲ್ ಶಿವಮೊಗ್ಗ ಅಂತ ಹೇಳ್ಕೊಳ್ಳೋಣ. ಶಿವಮೊಗ್ಗದಲ್ಲಿ ಒಂದು ಸಂತೆ ಅಂತ ನಡೀತಿದ್ರೆ, ಶಿವಮೊಗ್ಗದ ಸುತ್ತಮುತ್ತ ಇರ್ತಕ್ಕಂಥ ರೈತರು, ಮಡಿಕೆ ಮಾಡೋರು ಅಥವಾ ಇನ್ನೊಂದು ಈಗ ಬಟ್ಟೆ ಹೆಣೆಯೋರು ಇನ್ನೊಂದು ಮತ್ತೊಂದು ಎಲ್ಲ ಬಂದು ಸಂತೆಯಲ್ಲಿ ಎಲ್ಲ ಬರೋರು. ಆ ಜನತೆ ಅಲ್ಲೇ ಅದನ್ನು ಪರ್ಚೇಸ್ ಮಾಡೋದು. ಆ ಪರ್ಚೇಸ್ ಮಾಡಿದ್ದ ಹಣ ಏನಾಗ್ತಿದ್ರೆ ಅಲ್ಲೇ ರೂಟೀನ್ ಆಗೋದು. ಅಂದರೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಬಿಟ್ಟು ಅದು ದಾಟ್ತಿರ್ಲಿಲ್ಲ, ಆ ಹಣ ಅಲ್ಲೇ ಇರೋದು. ಅಂದರೆ ನಮ್ಮಲ್ಲೇ ಸಬಲೀಕರಣ ಆಗ್ತಿತ್ತು. ಅಂದರೆ ಒಂದು ಹಣದ ಸಂಪನ್ಮೂಲ ಒಂದು ನಮ್ಮಲ್ಲೇ ಅದಕ್ಕೆ ಕ್ರೋಢೀಕರಣ ಆಗಿಬಿಟ್ಟು ಒಂದು ಸಪೋರ್ಟ್ ಸಿಗೋದು. ಬಟ್ ಈಗ ಏನಾಗ್ತದೆ, ಮಲ್ಟಿಪಲ್ ಅಂದರೆ ಮಲ್ಟಿನ್ಯಾಷನಲ್ಗಳು ಎಲ್ಲ ಎಂಟ್ರಿ ಆಗಿಬಿಟ್ಟು, ಸೊ ಬೇರೆ ಎಲ್ಲೋ ಇದ್ದಂಥ ಇಲ್ಲೂ ಕೂಡ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾನೆ. ಸೊ ಇಲ್ಲಿದ್ದಂಥದ್ದು ಕೂಡ ಬೇರೆ ಈಗ ಎಲ್ಲಿ ದುಡ್ಡು ಹೋಗ್ತದೆ.
4: ಖಂಡಿತ ಸರ್, ತುಂಬಾ ಒಳ್ಳೆ ಮಾತನ್ನ ಹೇಳ್ತಾ ಇದ್ರಿ. ಮುಂಚೆ ಎಲ್ಲ ಸಂತೆಗಳು ನಡೀತಾ ಇತ್ತು, ಹೆಚ್ಚಾಗಿ ಇಲ್ಲಿನ ಹಣ ಇಲ್ಲೇನೆ ಸುತ್ತಾಡ್ತಾ ಇತ್ತು, ಆದ್ರೆ ಈಗ ಬೇರೆ ಕಡೆ ಕೂಡ ಹೋಗ್ತಾ ಇದೆ.

ಹಾಗಿದ್ರೆ ಗ್ರಾಹಕರಿಗೆ ಏನೆಲ್ಲ ಸಲಹೆಗಳನ್ನ ಕೊಡ್ತಾರೆ ಈ ವಿಷಯದ ಬಗ್ಗೆ ಕೂಡ ಮಾತುಕತೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸಿನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಬೇಸಿಕಲಿ ಒಂದು ಫುಡ್ ಬಿಸ್ನೆಸ್. ಇಲ್ಲಿ ಎಲ್ಲ ರೀತಿಯ ಗ್ರಾಸರೀಸ್ಗಳು ಸಿಗುವಂತದ್ದು, ಹಾಗೆ ಆರ್ಗ್ಯಾನಿಕ್ ಫುಡ್ಗಳ ಜೊತೆಗೆ ಸ್ವದೇಶಿ ಫುಡ್ಗಳು ಹೆಚ್ಚಾಗಿ ಇಲ್ಲಿ ಸಿಗುವಂತದ್ದು. ಹಾಗಿದ್ರೆ ಇದರ ಓನರ್ ಆಗಿರುವಂತಹ ಮಂಜುನಾಥ್ ಅವ್ರ ಜೊತೆ ಮಾತುಕತೆನ ಮುಂದುವರೆಸೋಣ. ಮಂಜುನಾಥ್ ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಹಿಂದೆ ಎಲ್ಲ ಸಂತೆ ನಡೆಸ್ತಾ ಇದ್ರು, ನಮ್ಮ ಸುತ್ತಮುತ್ತಲಿನ ಹಣ ಇಲ್ಲೇನೆ ಸುತ್ತಾಡ್ತಾ ಇತ್ತು. ಆದ್ರೆ ಈಗ ಬೇರೆ ಬೇರೆ ಕಂಪನಿಗಳು ಇಲ್ಲಿ ಬಂದಿರೋದ್ರಿಂದ ಇಲ್ಲಿನ ಹಣ ಹೆಚ್ಚಾಗಿ ಬೇರೆ ಕಡೆ ಹೋಗ್ತಾ ಇದೆ ಅಂತ. ಹಾಗಿದ್ರೆ ಗ್ರಾಹಕರು ಹೇಗೆ ಪರ್ಚೇಸ್ ಮಾಡ್ಬೇಕು, ಅವರಿಗೆ ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
3: ಯಾರೇ ಗ್ರಾಹಕರು ಕೂಡ ಮೊದಲು ಪರ್ಚೇಸ್ ಮಾಡುವಾಗ ಲೋಕಲ್ ಅವ್ರಿಗೆ ಆದ್ಯತೆ ಕೊಡಿ, ಸ್ಥಳೀಯರಿಗೆ ಆದ್ಯತೆ ಕೊಡಿ. ಈಗ ಎಕ್ಸಾಂಪಲ್, ನನ್ನನ್ನು ನೀವು ಬೆಳೆಸಿದ ಅಂತ ಹೇಳಿದ್ರೆ, ನನ್ನಿಂದ ಶಿವಮೊಗ್ಗ ಇನ್ನೇನೋರು ಇರ್ತಲಿ ಅದು ಕೆಲಸ ಆಗುತ್ತೆ, ಇನ್ಯಾವುದೋ ಇರ್ತಲಿ ಸಹಾಯ ಆಗ್ತಿರುತ್ತೆ. ನನಗೆ ನೀವು ಸಹಾಯ ಮಾಡ್ತೀರಿ, ನಾನು ಸಮಾಜಕ್ಕೆ ಸಹಾಯ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಚೈನ್ ಲಿಂಕ್ ಇದ್ದಂಗೆ. ಸೊ ಆದಷ್ಟು ಸ್ಥಳೀಯರಿಗೆ, ಸ್ಥಳೀಯ ಮಾರುಕಟ್ಟೆಗೆ ನಾವು ಆದ್ಯತೆ ಕೊಡೋದ್ರಿಂದ ಸ್ಥಳೀಯಾಗಿರ್ತಂಥ ಎಲ್ಲರೂ ಕೂಡ ನಾವು ಡೆವಲಪ್ಮೆಂಟ್ನ ನಾವು ಆರಾಮಾಗಿ ನಾವು ತೊಗೊಂಡೋಗ್ತಾ ಇರ್ಬೋದು. ಜೊತೇಲಿ ಇಷ್ಟೇ ಅಲ್ಲ, ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗಳು, ಈಗ ಹೆಸರು ಬೇಡ, ಬೇರೆ ಎಲ್ಲ ಸೂಪರ್ ಮಾರ್ಕೆಟ್ಗಳೆಲ್ಲ ನಡೀತವೆ. ಸೊ ಈಗ ತುಂಬ ಜನ ಟ್ರೆಂಡಿ ಆಗೋಗ್ಬಿಟ್ಟು ಸೂಪರ್ ಮಾರ್ಕೆಟಿಗೆ ಹೋಗ್ತಾರೆ ಅಲ್ವಾ. ಸೂಪರ್ ಮಾರ್ಕೆಟಿಗೆ ಹೋಗಿದ್ದು ನೀವು ಅಲ್ಲಿ ಬೈ ಮಾಡ್ತೀರಾ, ಆ ಬೈ ಮಾಡಿದ್ದು ಎಲ್ಲಿ ಹೋಗ್ತಿದೆ ಅಣ್ಣ?
4: ಸೂಪರ್ ಮಾರ್ಕೆಟ್
3: ಎಲ್ಲಿ, ಡೆಲ್ಲಿಲಿ ಇರ್ತಾನೋ, ಬಾಂಬೆಲಿ ಇರ್ತಾರೋ, ಅಥವಾ ಬೆಂಗಳೂರು ಎಲ್ಲಿ ಅಂತ ಗೊತ್ತಿರಲ್ಲ. ಆ ಒಂದು ಇದಕ್ಕೆ ಹೋಗುತ್ತೆ. ಅದೇ ಸ್ಥಳೀಯಾಗಿರ್ತಕ್ಕಂಥ ನಿಮ್ಮ ಅಂಗಡಿ ಮುಂಗಡಗಳಿಗೆ ಏನು ನೀವು ಹೋಗಿ ಪರ್ಚೇಸ್ ಮಾಡಿದ, ಅದೇನತ್ತೆ ಅಲ್ಲಿ ಆ ಸ್ಥಳೀಯವಾಗಿ ನೀವು ಸಪೋರ್ಟ್ ಕೊಟ್ಟಂಗಾಗತ್ತೆ. ಸೊ ಅಲ್ಲಿ ಒಂದು ಅವ್ರದ್ದು ಒಂದು ರೊಟೀನ್ ನಡೆಯುತ್ತಲ್ವಾ. ಸೊ ಈ ರೀತಿಯೂ ಕೂಡ ಜನರಿಗೆ ಒಂದು ಮೆಂಟಾಲಿಟಿಲಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅವರು ಕೂಡ.
2: ಸೊ ಆದಷ್ಟು ಲೋಕಲ್ ಇರೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮಂಜುನಾಥ್ ಸರ್, ನೀವು ತುಂಬಾ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು, ಯಾಕಂದ್ರೆ ಸ್ವದೇಶಿ ಉತ್ಪನ್ನಗಳ ಮಾರೋದಾಗಿರ್ಬೋದು, ಜೊತೆಗೆ ಸಾವಯವ ಕೃಷಿಗಳಿಗೆ ಬೆಂಬಲ ಕೊಡೋದಾಗಿರ್ಬೋದು, ಆ ಒಂದು ಕೃಷಿಯಲ್ಲಿ ಬೆಳೆದಂತಹ ಪದಾರ್ಥಗಳನ್ನ ತಂದು ಮಾರೋದಾಗಿರ್ಬೋದು, ಅದನ್ನ ಮಾಡ್ತಾ ಇದ್ದೀರಾ ಸರ್. ಅದರಲ್ಲೂ ಒಟ್ಟಾರೆ 14 ವರ್ಷ ಅನುಭವ ಇದೆ ಸರ್. ಈ 14 ವರ್ಷದ ಅನುಭವದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ಕೋ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಮೇಡಮ್, ನಾನು ಇದನ್ನು ಸ್ಟಾರ್ಟ್ ಮಾಡುವಾಗ ಕೂಡ ನಾನು ಯಾವುದೇ ಥರದ ಕಮರ್ಷಿಯಲ್ ನಾನು ಥಿಂಕ್ ಮಾಡಲಿಲ್ಲ. ಫಸ್ಟ್ ಅಲ್ಲಿ ನಾನು ಇದನ್ನು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಲ್ಲೇ, ನಾನು ಯಾವತ್ತು ಇದನ್ನು ಓಪನ್ ಮಾಡಿದೆ, ನಾನು ಜನರಿಗೋಸ್ಕರ ಜನಕ್ಕೋಸ್ಕರ ನಾನು ಇದನ್ನು ಕೊಡುವಾಗ ನಾನು ಇಲ್ಲಿನ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಇದರಿಂದ ನನಗೆ ವಾಪಸ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಸರ್ವಿಸ್ ಮಾಡ್ತೀನಿ ಅಂದಾಗ ನಾನು ಏನೂ ಅನಿಸಲ್ಲ. ಯಾವುದೇ ಅವತ್ತಿಂದ ಇವತ್ತರೆಗೂ ಒಂದೇ ಖುಷಿಯಲ್ಲಿದ್ದೀನಿ, ನಾನು ಜನಕ್ಕೆ ಒಂದು ಒಳ್ಳೇದು ಮಾಡ್ತೀನಿ ಅಷ್ಟೇ. ಜನಕ್ಕೆ ಒಂದು ಒಳ್ಳೇದಾಗ್ತಿದ್ದಾರೆ, ಒಳ್ಳೆ ಆಹಾರ ಸಿಗ್ತಿದ್ದಾರೆ, ಆ ಒಂದು ಆತ್ಮತೃಪ್ತಿ ನನಗೆ ಬಹಳಷ್ಟು ಖುಷಿ ಇದೆ, ಬಹಳಷ್ಟು ಖುಷಿ ಹೆಮ್ಮೆ ಇದೆ ನನಗೆ. ಯಾಕಂದರೆ ನನ್ನ ತಂದೆ ಕೂಡ ಒಂದು ಕೃಷಿಯಲ್ಲಿ ಒಂದು ಸಣ್ಣ ಪ್ರಮಾಣದಿಂದ ಇವತ್ತು ದೊಡ್ಡ ಮಟ್ಟದ ಒಬ್ಬ ಕೃಷಿ ತಜ್ಞ ಆದವರು, ಅಂದರೆ ಕೃಷಿ ಪಂಡಿತ ಎಲ್ಲ ಕೂಡ ತೊಗೊಂಡು ಹೆಚ್ಚಿನ ಒಂದು 68 ಅವಾರ್ಡು ನಮ್ಮ ತಂದೆ ಬಂದಿದೆ. ಅವನು
2: ನಿಮ್ಮ ತಂದೆ ಹೆಸರು ಹೇಳ್ಬೋದಾ?
3: ಸಿದ್ದಲಿಂಗಯ್ಯ ಅಂತೇಳಿ ಕಲಬುರ್ಗೂರು. ತುಂಬ ಖುಷಿ ಆಗುತ್ತೆ ನಮ್ಮ ತಂದೆ ನೆನೆಸ್ಕೊಂಡ್ರೆ ಅದು ದುಃಖ ಬಂದ್ಬಿಡತ್ತೆ. ಸಿದ್ದಲಿಂಗಯ್ಯ ಅಂತೇಳಿ ಕಲಬುರ್ಗೂರು, ಕೃಷಿಯಲ್ಲಿ ದೊಡ್ಡ ಸಾಧನೆ ಅಂದರೆ ಅದು ನಿಜವಲ್ಲ, ಅದು ದೊಡ್ಡ ಸಾಧನೆನೆ.
2: ಖಂಡಿತ, ಅವ್ರ ಮಗನಾಗಿ ನೀವು ಅವ್ರ ಹೆಸರನ್ನು ಕೂಡ ಉಳಿಸ್ತಾ ಇದ್ದೀರಾ, ನೀವು ಅಷ್ಟೇ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್.
3: ಖಂಡಿತ, ಇವತ್ತು ನಾನು ಏನೇ ಮಾಡ್ತಿದ್ರು ಅವ್ರ ಆಶೀರ್ವಾದನೇ ಕಾರಣ. ಆದರೆ ಒಂದೇನಪ್ಪ ಅಂದರೆ, ನನ್ನ ತಂದೆ ತುಂಬ ಹಠದ ಸ್ವಭಾವಿ, ಭಾಳ ಹಠ ಸ್ವಭಾವಿ. ಅಂದರೆ ಅವ್ರೇನಂದರೆ, ಒಂದು ರೊಟ್ಟಿ ಊಟ ಮಾಡಲಿಕ್ಕೋಸ್ಕರ ಇನ್ನೊಬ್ಬರ ಮನೆಗೆ 60 ಕೊಡಪನ ನೀರು ಹೊತ್ತು ಹಾಕಿ ಒಂದು ರೊಟ್ಟಿ ತಿನ್ನಬೇಕಾಗಿತ್ತು ಅವರು. ಅಂಥ ಒಂದು ಕೂಲಿ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂತ ಬಂದಂಥ ನನ್ನ ತಂದೆ ತಾಯಿಗಳು. ಅವರು ಹಾಕಿದ ಹೆಜ್ಜೆನೇ ನನಗೆ ಕಷ್ಟಪಟ್ಟರೆ ನಾನು ಏನು ಬೇಕಾದ್ರೂ ಮಾಡ್ಬೋದು, ನಾನೊಂದು ಗುರಿ ಇಟ್ಕೋಬೇಕು ಮನಸ್ಸಲ್ಲಿ, ನಾನು ಈ ರೂಟಲ್ಲಿ ಹೋಗ್ಬೇಕು, ನಾನು ಇದನ್ನು ರೀಚ್ ಮಾಡ್ಕೊತ ನಾನು ಗುರಿ ಇಟ್ಕೊಂಡ್ರೆ ಮಾತ್ರ ನಾವು ಅದನ್ನು ಸೇರೋಕ್ಕೆ ಸಾಧ್ಯ. ಅದಕ್ಕೆ ನನಗೆ ದಾರಿ ತೋರಿಸಿ ನಮ್ಮ ತಂದೆ. ಅವರು ಮಾಡ್ಕೊಂತ ಬಂದರು. ನಾನು ನನ್ನ ಸ್ವಂತಕ್ಕೆ ನಾನು ಏನಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಕೂಡ ಮನೆಯಿಂದ ಹೊರಗೆ ಬಂದೆ ಮೇಡಮ್. ನನ್ನನ್ನು ಕೂಡ ಹುಟ್ಟುಬಟ್ಟೆಲ್ಲೇ ಹೊರ ಹಾಕ್ತಾರೆ ಅವರು, ಕಳೆದ 14 ವರ್ಷದಿಂದ ಹುಟ್ಟುಬಟ್ಟೆಲ್ಲಿ. ಬಟ್ ನನ್ನ ತಲೆಯಲ್ಲಿ ಇತ್ತು ನಾನು ಏನೋ ಮಾಡಬೇಕಂತೇಳಿ, ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ, ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ. ಇವತ್ತು ನಮ್ಮ ತಂದೆಗೂ ಕೂಡ ಖುಷಿ ಇದೆ, ನನ್ನ ಮಗ ಸಾವಯವ ಒಂದು ಇದರಲ್ಲಿ ಏನೋ ಒಂದು ಹೆಸರು ಮಾಡ್ದ ಅಂತೇಳಿ. ನನ್ನ ಎಲ್ಲರೂ ಕೂಡ ಇವತ್ತು ಆರ್ಗ್ಯಾನಿಕ್ ಮಂಜಣ್ಣ ಅಂತಲೇ ಗುರುತಿಸ್ತಾರೆ, ಎಲ್ಲೋದ್ರು ಕೂಡ, ಇಡೀ ನಮ್ಮ ಕರ್ನಾಟಕ ಎಲ್ಲರೂ ಕೂಡ ಆರ್ಗ್ಯಾನಿಕ್ ಮಂಜಣ್ಣ ಅಂತ ನನಗೆ ಗುರುತಿಸ್ತಾರೆ. ಅದು ನಮ್ಮ ತಂದೆಗೆ ಗೊತ್ತಾಗಿದೆ, ಅವರು ತುಂಬ ಖುಷಿಯಾಗಿದ್ದಾರೆ. ಈಗ ಇದಿಷ್ಟು ಸಾಲದು ಅಂತೇಳಿ ನಾವು ಹಲವಾರು ಜಿಲ್ಲೆಗಳಲ್ಲಿ ಕೆಲವು ಇರ್ತಕ್ಕಂಥ ರೈತರಿಗೆ ನಾನು ಇವತ್ತು ಕೃಷಿಯಲ್ಲಿ ನಾನು ಹೋಗಿ ಅವ್ರಿಗೆ ಒಂದು ಎಜುಕೇಟ್ ಮಾಡ್ತೀನಿ ಮ್ಯಾಮ್. ಯಾಕೆ ಎಜುಕೇಟ್ ಮಾಡ್ತೀನಿ ಅಂದರೆ,

0: ನೀವು ಯಾಕೆ ಕೃಷಿ ಮಾಡಬೇಕು, ಕೃಷಿಯಿಂದ ಏನೇನಾಗತ್ತೆ, ಈಗಿರ್ತಕ್ಕಂಥ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಯಾವ ರೀತಿ ಅಂದರೆ ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನ ನಾವು ಸ್ವಲ್ಪ ಕೆಲವೊಂದು ಸರ್ತಿ ಹೋಗಿ ನಾವು ಮಾತಾಡಿ ಕೂಡ ಬರ್ತಿದ್ದೀವಿ. ಅಂದರೆ ಏನು ಇದಿರಲ್ಲ, ಜಸ್ಟ್ ಒಂದು ಕುಶಲೋಪಾಚಾರಿಯಾಗಿ ಹೋಗೋದು ಬರೋದು, ಅಲ್ಲಿದ್ದಂಥ ಲೋಕಲ್ ಅಂದರೆ ಈಗ ಎಕ್ಸಾಂಪಲ್ ನಾವು ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತೀವಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಇರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಊಟ ಮಾಡ್ತೀವಿ.
1: ಅದು ಒಳ್ಳೆಯದು ಸರ್.
0: ಆಹಾರ ಪದ್ಧತಿ ಹೇಗಿದೆ ಅಂದರೆ ಪ್ರತಿ 60 ಕಿಲೋಮೀಟ್ರಿಗೆ ಒಂದು ವಾತಾವರಣ ಚೇಂಜ್ ಆಗುತ್ತೆ, ಪ್ರತಿ 60 ಕಿಲೋಮೀಟ್ರಿಗೂ ಕೂಡ ಆಹಾರ ಪದ್ಧತಿಗಳು ವ್ಯತ್ಯಾಸ ಇದೆ, ಬದಲಾಗತ್ತೆ ಅಲ್ವಾ. ಅದು ಪ್ರಕೃತಿ ನಿಯಮನೂ ಹೌದು, ನಮ್ಮ ಆಹಾರದ ಪದ್ಧತಿನೂ ಹೌದು. ಇದು ಯಾಕಾಗಿದ್ದರೆ ನಮ್ಮ ವಾತಾವರಣಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಒಂದು ಆಹಾರದ ಏನು ಗುಣಗಳಿದೆಯಲ್ಲ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತದೆ. ಈಗ ನಾವು ಚಳಿಗಾಲದಲ್ಲಿ ಇಂಥದ್ದೇ ನಾವು ಆಹಾರನ ಊಟ ಮಾಡ್ಕೊತಿದೆ, ಬೇಸಿಗೆಲಿ ಇಂಥದ್ದೇ ನಾವು ಊಟ ಮಾಡ್ಕೊತಿದೆ, ಅವನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ.
1: ಖಂಡಿತ. ಹಾಗೆ ಮಂಜುನಾಥ್ ಸರ್, ನಾನು ನಿಮ್ಮ ಜರ್ನಿಯನ್ನು ಕೇಳ್ತಾ ಇರುವಾಗ ತುಂಬ ಇನ್ಸ್ಪಿರೇಷನ್ ಸಿಕ್ತು. ನೀವು ಶಾಪ್ ಪ್ರಾರಂಭ ಮಾಡಿ ಸುಮಾರು 1.5 ವರ್ಷ ತನಕ ಕೂಡ 50 ರೂಪಾಯಿ ದಿನಕ್ಕೆ 50 ರೂಪಾಯಿ ವ್ಯಾಪಾರ ಆದರೆ ಹೆಚ್ಚು ಆಗ್ತಿತ್ತು. ಆದರೆ 1 ವರ್ಷ 1.5 ವರ್ಷ ಆದ ನಂತರ 5,000 ಈ ರೀತಿ
0: 2-3
1: ಆಯಿತು. ಸೊ ಈ ಒಂದು ಹಂತದಲ್ಲಿ ನಿಮಗೆ ತಾಳ್ಮೆ ಎಷ್ಟಿತ್ತು ಸರ್? ಯಾಕಂದ್ರೆ ಮಳಿಗೆ ಬಾಡಿಗೆ ಕಟ್ಟಬೇಕು, ಒಂದ್ ಕಡೆ ಎಲ್ಲಾ ರೇಷನ್ ಐಟಮ್ ತಂದಿದ್ದೀರಾ, ಅದು ಜೀವನ ನಡಿಬೇಕು. ಯಾಕಂದ್ರೆ ಬಟ್ಟೆ ಹಾಗೆ ಚಿನ್ನ ಆದ್ರೆ ಇಟ್ಟಿ ವ್ಯಾಪಾರ ಮಾಡಬಹುದು, ಏನು ದಿನಸಿಗಳು ಆ ರೀತಿ ಮಾಡೋ ಹಾಗಿಲ್ಲ. ಹೀಗೆಲ್ಲ ಇರುವಾಗ ಆ ಒಂದು ಸಮಯ ಹೇಗಿತ್ತು? ಸೊ ನಿಮ್ಮಲ್ಲಿದ್ದಂತಹ ತಾಳ್ಮೆ ಹೇಗಿತ್ತು, ಅದ್ರ ಬಗ್ಗೆ ಹೇಳಿ ಸರ್.
0: ಮೇಡಮ್, ಅವಾಗ ನಾನು ಉಟ್ಟು ಬಟ್ಟೆಲ್ಲಿ ಹೊರಗೆ ಬಂದಿದ್ದೀನಿ, ನನ್ನ ಕೈಲಿ ಏನೂ ಇಲ್ಲ, ನನ್ನ ಕೈಯಲ್ಲಿದ್ದಿದ್ದು ಒಂದು ಉಂಗುರ, ಒಂದು ಸರ, ನನ್ನ ಹೆಂಡತಿ ಕೊರಳಲ್ಲಿದ್ದಿದ್ದು ಒಂದು ಮಾಂಗಲ್ಯ ಸರ, ಒಂದು ಉಂಗುರ ಅವಳ ಕೈಯಲ್ಲಿ ಇದ್ದಿತ್ತು, ಮತ್ತು ನನ್ನ ತಾಯಿ ಒಂದು ಸರ ಕೊಟ್ಟರು ನನಗೆ. ಅದಿಷ್ಟನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಫ್ರಿಜ್ ಮಾಡಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಒಂದು ರೂಮ್, ಚಿಕ್ಕದೊಂದು ರೂಮ್ನ ಬಾಡಿಗೆ ತೊಗೊಂಡು ಅಲ್ಲಿ ನನ್ನ ಸಂಸಾರ ಸ್ಟಾರ್ಟ್ ಮಾಡಿದೆ, ಇಲ್ಲಿ ಒಂದು ಮಳಿಗೆ ತೊಗೊಂಡು ಇಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದು ಏಕಕಾಲಕ್ಕೆ ಆದಂಥದ್ದು ಕೂಡ. ಆನಂತರ ಆವಾಗ ನಾನು ಯೋಚನೆ ಮಾಡಿದ್ದೆ ಅಂದರೆ ಇದಕ್ಕೆ ನಾನು ಮಿನಿಮಮ್ ಅಂದರೂ 3 ವರ್ಷ ನನ್ನ ಸತತ ಪ್ರಯತ್ನಗಳಿರಬೇಕು, ಇದಕ್ಕೆ ಪೇಷನ್ಸಿಂದ ಇರಬೇಕು. ನಾನು 3 ವರ್ಷ ನಾನೇನು ಕೂಡ ಇದರಿಂದ ರಿಟರ್ನ್ ನಾನೇನು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ಇಲ್ಲಿದ್ದಂಥದ್ದು 5 ಲಕ್ಷ ಸಾಲ ಇತ್ತ, 10 ಲಕ್ಷ ಆಗ್ಬೋದು, ಮತ್ತು 20 ಲಕ್ಷನೂ ಆಗ್ಬೋದು ಸಾಲ, ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ನಾನು ದೃಢವಾಗಿ ನಿಂತ್ಕೋಬೇಕು ಅಂತೇಳಿ ನಿಂತ್ಕೊಂಡಾಗ ನಾನು ಸ್ಟಾರ್ಟ್ ಮಾಡಿದೆ. ಆ ಪೇಷನ್ಸ್ ತುಂಬಾ ಇತ್ತು, ಇವತ್ತಲ್ಲ ನಾಳೆ ಗೆದ್ದೆ ಗೆಲ್ತೀವಿ ಅಂತೇಳಿ.
1: ಸೂಪರ್ ಸರ್, ನಿಮ್ಮ ಛಲವನ್ನು ನೋಡುವಾಗ ಖುಷಿಯಾಗುತ್ತೆ. ಬಹುಶಃ ನಿಮ್ಮ ಛಲ, ನಂಬಿಕೆ, ಆತ್ಮಸ್ಥೈರ್ಯ ಇವೆಲ್ಲವೂ ಕೂಡ ಇವತ್ತಿನ ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳ್ಬೋದು. ಕೇಳುಗರೆ, ಮಂಜುನಾಥ್ ಸರ್ ಮಾತಾಡುವಾಗ ನಿಜವಾಗ್ಲೂ ಜೀವನ ಎಷ್ಟು ಕಷ್ಟ ಇದೆ, ಅದನ್ನು ಹೇಗೆ ಎದುರಿಸಬಹುದು, ಜೊತೆಗೆ ಎದುರಿಸಿ ಹೇಗೆ ಗೆಲುವನ್ನು ಸಾಧಿಸಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮಂಜುನಾಥ್ ಅವ್ರ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಕಾದಿದೆ, ಆ ಮಾತುಕತೆಯನ್ನ ಕೂಡ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನು ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ದಸರಾ ಬೊಂಬೆ ಹಬ್ಬ,
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
4: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಬಿಸ್ನೆಸ್, ಅದೇನೆ ಶಿವಮೊಗ್ಗ ಆರ್ಗ್ಯಾನಿಕ್ಸ್. ಈ ಒಂದು ಬಿಸ್ನೆಸ್ ನ ಮಾಲೀಕ

0: ಕೊಡೋಕೆ ಆಗ್ತಿಲ್ಲ, ಏನೂ ಇಲ್ಲ, ಎಕ್ಸ್ಪೆನ್ಸಿವ್ ಮಹಿಮೆ ಬರ್ತಾ ಇದೆ, ಕರೆಂಟ್ ಬಿಲ್ ಬರ್ತಾ ಇದೆ, ಬಾಡಿಗೆ ಬರ್ತಾ ಇದೆ, ಇದೆಲ್ಲ ಕೂಡ ನಾವು ಯೋಚನೆ ನಾವು 3 ವರ್ಷಕ್ಕೆ ನಾವು ಪ್ಲಾನ್ ಹಾಕ್ಕೊಂಡಿರ್ಬೇಕು. ಆ 3 ವರ್ಷ ನೀವು ಕರೆಕ್ಟಾಗಿ ನೀವು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ನೀವು ಅದನ್ನು ಸಾಕಿದರೆ ಅದಾದ ನಂತರ ಅದು ನಿಮ್ಮನ್ನು ಸಾಕ್ತಾ ಹೋಗುತ್ತೆ ಅಷ್ಟೇ. ಆ 3 ವರ್ಷದ ನಂತರ ನನಗೆ ಮೇಡಮ್ ಅಲ್ಲಿಂದ ನನಗೆ ಬಾಡಿಗೆ ಮಹಿಮೆ ಬರ್ತಿರ್ಲಿಲ್ಲ, ಬಾಡಿಗೆಗೂ ಅದಕ್ಕೂ ನನಗೆ ನಡೀತಾ ಹೋಗ್ತಿತ್ತು. ಅದಾದ ನಂತರ ಮತ್ತೆ ಏನು 1 ವರ್ಷ 2 ವರ್ಷ ನಂತರ ಇನ್ನೊಂದು ಸ್ವಲ್ಪ ರೇಜ್ ಆಗ್ತಾ ಹೋಯಿತು. ಸೊ ಈ ರೀತಿ ಒಂದು ಪೇಷನ್ಸ್ ಇಟ್ಕೊಂಡು ನಾವು ಮಾಡಿದರೆ 100% ಸಕ್ಸಸ್ಫುಲ್ ಆಗ್ತೀವಿ. ಬಟ್ ಯಾವುದೇ ಒಂದು ಬಿಸ್ನೆಸ್ ನಾವು ಆಯ್ಕೆ ಮಾಡ್ಕೊಳೋಕ್ಕಿಂತ ಮುಂಚೆ ಇದು ನನ್ನ ಮನಸ್ಸಿಗೆ ಸಮಾಧಾನ ಇದೆಯಾ, ಫಸ್ಟ್ ಥಾಟ್ಸ್ ನನ್ನ ಮನಸ್ಸಿಗೆ ಸಮಾಧಾನ ಇದೆಯಾ, ಇದನ್ನು ನಾನು ಮಾಡ್ತೀನ, ಇದರಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನ ಅನ್ನೋದನ್ನ ನೀವು ಕರೆಕ್ಟಾಗಿ ಮನಸ್ಸಿಗೆ ತೊಗೋಬೇಕು. ಮನಸ್ಸಿಗೆ ತಗೊಂಡಾದಮೇಲೆ ಮಾರ್ಕೆಟ್ ಅನಲೈಸ್ ಮಾಡಬೇಕು. ಮಾರ್ಕೆಟಲ್ಲಿ ನಾನು ಈ ಇದನ್ನು ನಾನು ಇದನ್ನು ಡೆವಲಪ್ಮೆಂಟ್ ಮಾಡೋ ಒಂದು ಕೆಪಾಸಿಟಿ ನನ್ನಲ್ಲಿ ಇದೆಯಾ, ಜನರಿಗೆ ಇದನ್ನು ರೀಚ್ ಮಾಡಬಲ್ಲೇನ, ನಾನು ಜನನ ನಾನು ಅಟ್ರ್ಯಾಕ್ಟ್ ಮಾಡ್ಕೊತೀನ, ಜನಕ್ಕೆ ಇದಕ್ಕೆ ರೀಚ್ ಮಾಡೋಂಥ ಒಂದು ಇದು ಬಂತು ಅಂದರೆ ಮೇಡಮ್ ಆಟೋಮೆಟಿಕ್ಕಾಗಿ ಸಕ್ಸಸ್ಫುಲ್ ಆಗಿ ಆಗ್ತೀವಿ. ಯಾವ ಬಿಸ್ನೆಸ್ಸು ಲಾಸ್ ಅಲ್ಲ ಮೇಡಮ್, ನಾವು ಮಾಡ್ಕೊಂಡ್ರಷ್ಟೇ ಲಾಸ್. ಆಮೇಲೆ ಎಕ್ಸ್ಪೆನ್ಸಿವ್ ಏನಿದೆಯಲ್ಲ, ಎಕ್ಸ್ಪೆನ್ಸಿವ್ ನೀವು ಆದಷ್ಟು ಬೇರೆ ಥರದ ಖರ್ಚುಗಳನ್ನ ನೀವು ಆದಷ್ಟು ಖರ್ಚನ್ನು ಕಮ್ಮಿ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಿಮ್ಮದೇ 10,000 ರೂಪಾಯಿ ತಿಂಗಳ ಒಂದು ಆದಾಯ ಬಂತು ಅಂದಿಟ್ಕೊಳ್ಳಿ, 10,000 ರೂಪಾಯಿದಲ್ಲಿ ನೀವು 10,000ಕ್ಕೆ 15,000 ರೂಪಾಯಿ ಖರ್ಚು ಮಾಡೋದಲ್ಲ, 10,000 ರೂಪಾಯಿದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಖರ್ಚನ್ನ ಕಮ್ಮಿ ಮಾಡಿ ಉಳಿಸಿಕಾಗತ್ತೋ ಮಾಡ್ಕೋಬೇಕು. 2,000 ರೂಪಾಯಿ ಖರ್ಚು ಮಾಡ್ಕೋಬೇಕು, ಇನ್ನು 8,000 ರೂಪಾಯಿ ಹಿಂದಕ್ಕೆ ಇಡ್ತಾ ಹೋಗ್ಬೇಕು, ಆವಾಗ ಬಿಸ್ನೆಸ್ ಮುಂದಕ್ಕೆ ತರ್ಬೋದು. ಅಂದರೆ ಯಾಕೆ ಅಂದರೆ ಆ 8,000 ರೂಪಾಯಿ ಮತ್ತೆ ಬಿಸ್ನೆಸ್ ಹಾಕ್ಬೋದಲ್ಲ ಮ್ಯಾಮ್.
1: ಹೌದು ಸರ್,
0: 2,000 ರೂಪಾಯಿ ಖರ್ಚು ಮಾಡ್ಕೊಳ್ತೀವಿ ಮತ್ತೆ 8,000 ರೂಪಾಯಿ ಮತ್ತೆ ಬಿಸ್ನೆಸ್ ಹಾಕ್ತೀವಿ, ಅಲ್ಲಿ ಮಲ್ಟಿಪ್ ಅಂದರೆ ಏನತ್ತೆ ಆ ಹಿಂದೆ ಇದ್ದಂಥ ಬಂಡವಾಳ ಪ್ಲಸ್ ಈ 8,000 ಅಲ್ಲಿಗೆ ಸೇರ್ಕೊಳ್ಳುತ್ತೆ, ಅಲ್ಲೂ ಕೂಡ ನಮಗೆ ಬಿಸ್ನೆಸ್ ಅನುಕೂಲ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮಂತಿಂದು ಅಲ್ಲೂ ಸೇರ್ಕೊಳ್ಳುತ್ತೆ. ಇದನ್ನು ನೀವು ಮಲ್ಟಿಪಲ್ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ಏನಾಗ್ತದೆ, ನಿಮ್ಮ ಆದಾಯನೂ ಕೂಡ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಬಿಸ್ನೆಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
2: ಸರ್, ಮತ್ತೊಂದು ಪ್ರಶ್ನೆ ಇದೆ, ಏನಪ್ಪಾ ಅಂದ್ರೆ ಈಗ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಅಂತ ಹೇಳಿದ್ರಿ, ಹಾಗೆ ಸಮಾಜಮುಖಿ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ?
0: ಮೇಡಮ್, ಇಷ್ಟೆಲ್ಲ ನಾವು ಮಾಡ್ತಾ ಬರ್ತಿದ್ದು ಕೂಡ ಜೊತೆಲೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಹೆಚ್ಚು ಕಡಿಮೆ 8 ವರ್ಷ ಆಯಿತು ಅನ್ಸುತ್ತೆ, ಅದೇ ಕೋವಿಡ್ ಬಿಫೋರ್ 3 ಇಯರ್ಸ್ ಅನಿಸುತ್ತೆ. ನಾವು ಪ್ರತಿ ತಿಂಗಳು ಒಂದು ಕಣ್ಣಿನ ಕಾರ್ಯಕ್ರಮ ಮಾಡ್ತೀವಿ, ಸಿದ್ಧ ಕಣ್ಣಿನ ಔಷಧಿ ಅಂತೇಳಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದು ಯಾಕೆ ಮಾಡ್ತೀವಿ ಅಂದರೆ ಈಗ ಎಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆಗಳಿವೆ, ದೂರದೃಷ್ಟಿ ಅತ್ರದೃಷ್ಟಿ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಅಥವಾ ಈ ಥರದ ಹಲವಾರು ಸಮಸ್ಯೆಗಳು ಕಣ್ಣಿನ ದೋಷಗಳ ಉಪಯೋಗ ಈಗ ಆಗ್ತಾಯಿದೆ. ಅದಕ್ಕೆ ನಾವು ವಂಶ ಪರಂಪರಾಗತವಾಗಿ ಬಂದಂಥ ಒಂದು ನಾಟಿ ಔಷಧಿ ಅಂದರೆ ಈ ಹಿಂದಿನ ಇದರ ದಿನಗಳಲ್ಲೆಲ್ಲ ಎಷ್ಟೋ ಜನಕ್ಕೆ ನಾಟಿ ಔಷಧಿಯಿಂದ ಒಂದು ಒಳ್ಳೆ ಎಲ್ಲ ಆಗ್ತಾ ಇತ್ತಲ್ವಾ, ಆ ನಾಟಿ ಪರಂಪರೆನ ನಾವು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಈ ಕಡೆಗೆ ಶಿವಮೊಗ್ಗದ ಜನತೆಗೂ ಕೂಡ ತುಂಬ ಇದರಿಂದ ಒಂದು ಅನುಕೂಲ ಆಗಬೇಕು ಅನ್ನೋ ಕಾರಣದಿಂದ ಪ್ರತಿ ತಿಂಗಳು 22ನೇ ತಾರೀಕು ಮಧ್ಯಾಹ್ನ 2:30-3 ಗಂಟೆಯಿಂದ ಸಂಜೆ 5-5:30 ತನಕ ಒಂದು ಕಣ್ಣಿನ ಔಷಧಿ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಅದು ಆ ಡ್ರಾಪ್ನ ನಾವು ಕಣ್ಣಿಗೆ ಹಾಕೋದ್ರಿಂದ ಈ ದೂರದೃಷ್ಟಿ ಹತ್ತುದೃಷ್ಟಿ ಅಥವಾ ಡಸ್ಟ್ ಅಲರ್ಜಿ ಈ ಥರದ್ದೆಲ್ಲ ಮೈಗ್ರೇನ್ ಪ್ರತಿ ಒಂದು ಕೂಡ ಆ ಒಂದು ಡ್ರಾಪಿಂದ ಕ್ಲಿಯರ್ ಆಗ್ತಾಯಿದೆ. ಇವತ್ತು ನಾನು ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗ ಕೇವಲ 48 ಜನ ಮೇಡಮ್ ಮೊದಲನೇ ಕಾರ್ಯಕ್ರಮ, 2ನೇ ಕಾರ್ಯಕ್ರಮ ಬಂದ್ಬಿಟ್ಟು 86 ಜನ, 3ನೇ ಕಾರ್ಯಕ್ರಮ ಬಂದ್ಬಿಟ್ಟು 123 ಜನ. ಸೊ ಈ ರೀತಿ ಮಲ್ಟಿಪಲ್ ಆಗ್ತಾ ಆಗ್ತಾ ಇವತ್ತು ಹೆಚ್ಚು ಕಡಿಮೆ 2,500 ಕ್ಕೂ ಹೆಚ್ಚು ಜನ ಪ್ರತಿ ತಿಂಗಳು ಕಣ್ಣಿನ ಒಂದು ಹನಿನ ಹಾಸ್ಕೊತಿದ್ದಾರೆ. ಇದು ಸಾಮಾಜಿಕವಾಗಿ ಒಂದು ಜನರ ಕಣ್ಣಿಗೋಸ್ಕರ ಇದನ್ನು ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಒಂದು ನಾಮಿನಲ್ಲಾಗಿ ಒಂದು ಫೀಸ್ ಅಂತ ಮಾಡಿದ್ವಿ, ಯಾಕಂದರೆ ಫ್ರೀಯಾಗಿ ಕೊಡಬಾರ್ದು ಅಂತೇಳಿ. ಫ್ರೀಯಾಗಿ ಕೊಟ್ಟರೆ ಅದು ಕೂಡ ವ್ಯಾಲ್ಯೂ ಇರೋದಿಲ್ಲ, ಒಂದು ನಾಮಿನಲ್ಲಿ 30 ರೂಪಾಯಿನೋ 50 ರೂಪಾಯಿನೋ ಜನ ಅದಕ್ಕೊಂದು ಕಾಣಿಕೆ ಅಂತ ರೂಪದಲ್ಲಿ ಅದನ್ನು ಹಾಕ್ತಿದ್ದಾರೆ. ಆ ಕಾಣಿಕೆ ರೂಪದಲ್ಲಿ ಹಾಕ್ತಾರೆ, ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು 22ನೇ ತಾರೀಕು ಆ ಒಂದು ಕಣ್ಣಿನ ಡ್ರಾಪ್ಸ್ನ ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದಂಥ ಏನು ಆ ಒಂದು ಫಂಡ್ ಇದೆಯಲ್ಲ, ಹಣ ಇದೆಯಲ್ಲ, ಅದು ಕೂಡ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶಕ್ಕೆ ಹೋಗ್ತಾ ಇದೆ. ಒಂದು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಯಾವುದೇ ಒಂದು ಬಡಬಗ್ಗರಿಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಆ ಒಂದು ಹಣನ ಉಪಯೋಗಿಸಿದ್ವಿ, ಯಾವುದೇ ಪರ್ಸನಲ್ಗೆ ನಾವು ಅದನ್ನು ಬಳಕೆ ಮಾಡಲ್ಲ.
2: ತುಂಬಾ ಒಳ್ಳೆಯದು ಸರ್, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ, ನೀವು ಹೇಳುವಾಗ ಖುಷಿ ಕೂಡ ಆಗುತ್ತೆ, ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀರಾ. ಹಾಗೆಯೇ ಮಂಜುನಾಥ್ ಸರ್, ಈಗ ಶಿವಮೊಗ್ಗದಲ್ಲಿ ಸಾಕಷ್ಟು ಸೂಪರ್ ಮಾರ್ಕೆಟ್ಸ್ ಇದೆ, ಆದರೂ ಕೂಡ ಜನ ಯಾಕೆ ಶಿವಮೊಗ್ಗ ಆರ್ಗ್ಯಾನಿಕ್ಸ್ ಬರಬೇಕು, ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಹೇಳ್ಬಹುದಾ?
0: ಮೇಡಮ್, ನಿಮ್ಗೆ ಆರೋಗ್ಯ ಬೇಕಾ? ಆರೋಗ್ಯ ಬೇಕು, ಏನು ಮಾಡ್ತೀರಾ?
2: ಒಳ್ಳೆಯ ಆಹಾರವನ್ನ ಸೇವಿಸ್ಬೇಕು
0: ಅಷ್ಟೇ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲ್ಗೆ ಏನು ಮಾಡಿದಿರಾ? ನೀವೊಂದು ಮೊಬೈಲ್ ತೊಗೊಂಡ್ರಿ, 20,000 30,000 ಬೇಡ, ಒಂದು 1 ಲಕ್ಷದ ಒಂದು ಮೊಬೈಲ್ ತೊಗೊಂಡ್ರೆ ಅದಕ್ಕೆ ಏನೇನು ಮಾಡ್ತೀರಾ ನೀವು?
2: ರೀಚಾರ್ಜ್ ಮಾಡಬೇಕು.
0: ರೀಚಾರ್ಜ್ ಮಾಡೋದಷ್ಟೇ ಅಲ್ಲ, ಜೊತೆಲಿ ಏನು ಮಾಡ್ತೀರಾ, ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತೀರಾ, ಅದಕ್ಕೊಂದು ಕವರ್ ಹಾಕ್ತೀರಾ, ಯಾಕೆ ಮಾಡ್ತೀರಾ?
2: ಅದು ಸೇಫ್ ಆಗಿರಲಿ,
0: ಸೇಫ್ ಆಗಿರಲಿ ಅಂತೇಳಲ್ವಾ. ನೀವು 1 ವರ್ಷ 2 ವರ್ಷ ಇಟ್ಕೊಂಡಿರೋಂಥ ಮೊಬೈಲ್ಗೆ ಅಷ್ಟು ನೀವು ಸೇಫ್ ಆಗಿ ನೋಡ್ಕೊಳ್ತೀರಲ್ವಾ? ಇನ್ನು 70-80 ವರ್ಷ ಇಟ್ಕೊಂಡು ಈ ಜೀವ ಏನಿದೆಯಲ್ಲ, ಈ ದೇಹನ ನಾವು ಕಾಪಾಡ್ಕೋಬೇಕಲ್ವಾ? ಈ ದೇಹನ ಒಂದು ಕಾರಿಗೊಳಿಸ್ಕೊಂಡು ನೋಡೋಣ, ಕಾರಿಗೆ ಒಂದು ಇಂಜಿನಿಯರ್ ಇರುತ್ತಲ್ವ,

0: ಇಂಜಿನ್ ಇದ್ದಾಗ ಅದಕ್ಕೊಂದು ಆಯಿಲ್ಲು ಪೆಟ್ರೋಲು ಅಥವಾ ಇನ್ನೊಂದು ಮಗದೆಲ್ಲ ನಾವು ಮೇಂಟೈನ್ ಮಾಡ್ತೀವಿ, ಬ್ಯಾಟ್ರಿ ಎಲ್ಲ ಅದಕ್ಕೆ ನಾವು ತಿಂಗಳ ತಿಂಗಳ ವೀಕ್ಲಿ ವೀಕ್ಲಿ ಅದನ್ನು ಮೇಂಟೈನ್ ಮಾಡ್ತೀವಿ. ಅದೆಲ್ಲದೂ ಕೂಡ ಅಪ್ಡೇಟ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡ್ತಾ ಇರುತ್ತೆ. ಸೊ ಒಂದು ಏನಾದರೂ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಯ್ತು ಕೂಡ ನೀವು ಸ್ಪೀಡ್ ಕಮ್ಮಿ ಆಗ್ತದೆ, ಅದ್ರದ್ದು ಲೈಫ್ ಕೂಡ ಕಮ್ಮಿ ಆಗ್ತವತ್ತೆ. ಹಾಗೆ ನಮ್ಮ ದೇಹನೂ ಕೂಡ ನಮಗೆ ಬೇಕಾದಂಥ ಒಂದು ಏನು ಆಹಾರ ಇದೆಯಲ್ಲ ಅದಕ್ಕೆ ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಆಹಾರ ಶುದ್ಧವಾಗಿತ್ತು ಅಂದರೆ ನಿಮ್ಮ ದೇಹದ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಇತ್ತೀಚೆಗೆ ಯೋಗ ಎಲ್ಲ ಮಾಡ್ತೀವಿ, ಯೋಗ ಮಾಡ್ತೀವಿ ಎಲ್ಲ ಮಾಡ್ತೀವಿ, ಬಟ್ ಒಳಗಡೆ ತೊಗೊಳೋಂಥದ್ದೇ ನಿಮಗೆ ಅಲ್ಲಿ ಕರೆಕ್ಟಾಗಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಈಗಿನ ಫುಡ್ಗಳಂತೂ ಅಡಲ್ಟ್ರೇಷನ್ ಸಿಕ್ಕಾಪಟ್ಟಿದೆ. ನೀವು ಕೈ ಇಟ್ಟಲೆಲ್ಲ ಮುಟ್ಟಲೆಲ್ಲ ನಿಮಗೆ ಅಡಲ್ಟ್ರೇಷನ್ ಫುಡ್ಡೇ, ಎಲ್ಲೂ ಕೂಡ ನಿಮಗೆ ಕ್ವಾಲಿಟಿ ಆಹಾರಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ ನಿಮಗೆ. ಅದಂತ ಹೌದಾ? ನೀವು ಎಕ್ಸಾಂಪಲ್ಲು ನೀವು ಮನೇಲಿ ಊಟ ಮಾಡೋದಕ್ಕೂ ಹೊರಡೆ ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ?
1: ತುಂಬ ವ್ಯತ್ಯಾಸ ಇದೆ.
0: ಮನೇಲಿ ಊಟ ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಒಂದು ಸಮಾಧಾನ ಥರದ ಇರುತ್ತಲ್ವ? ಅದೇ ಹೊರಡೆ ಊಟ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಹೇಳಿ?
1: ತೇಗ್ ಬರೋದು,
0: ಸಮಾಧಾನ ಇರಲ್ಲ. ಬಟ್ ಮನೇಲಿ ಊಟ ಮಾಡೋದಕ್ಕೂ ಹೊರಗಡೆ ಊಟ ಮಾಡೋದಕ್ಕೆ ವ್ಯತ್ಯಾಸ ಇದೆಯಾ?
1: ಖಂಡಿತ.
0: ಸೊ ಹಾಗೆ ಮನೇಲಿ ಊಟ ಮಾಡಿದಾಗ ಹೇಗಿರುತ್ತೋ ಅದೇ ರೀತಿ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಈ ಒಂದು ಆಹಾರದ ಧಾನ್ಯಗಳನ್ನ ನೀವು ಶಿವಮೊಗ್ಗ ಆರ್ಗ್ಯಾನಿಕ್ಗೆ ಬರಬೇಕು, ತಗೋಬೇಕು, ಮಾಡ್ಕೋಬೇಕು. ಇದನ್ನು ಯಾವುದೇ ಥರದ ನನ್ನ ಒಂದು ಅನುಕೂಲಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಜನರ ಆಹಾರ ಏನು ಆರೋಗ್ಯ ದೃಷ್ಟಿಯಿಂದ ಆಹಾರನ ಬಳಕೆ ಮಾಡಿಕೊಂಡು ಅವ್ರ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದಷ್ಟು ಉದ್ದೇಶ.
1: ನೀವು ಮೊದಲೇ ಹೇಳಿದ್ರಿ, ನಿಮ್ಮ ಉದ್ದೇಶ ಇದಿದೆ ಶಿವಮೊಗ್ಗ ಜನತೆಗೆ ಉತ್ತಮ ಆಹಾರವನ್ನು ನೀಡಬೇಕು ಅಂತ.
0: ಖಂಡಿತ ಖಂಡಿತ. ಆ ನಿಟ್ಟಲ್ಲೇ ನಾವು ಈಗಲೂ ಕೂಡ ನಾವು ಶ್ರಮ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಜನಗಳಿಗೋಸ್ಕರ ನಾವು ಇದನ್ನ ಶಾಪ್ನ ನಡೆಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ.
1: ಓಕೆ ಸರ್, ನಿಜವಾಗ್ಲೂ ನಿಮ್ಮ ಸ್ಟೋರಿಯನ್ನು ಕೇಳಿ ತುಂಬ ಇನ್ಸ್ಪೈರ್ ಆಯಿತು, ಹಾಗೆ ಖುಷಿ ಕೂಡ ಆಯಿತು. ಸೊ ಮಂಜುನಾಥ್ ಸರ್, ಇಷ್ಟೋ ತನಕ ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್. ಶಿವಮೊಗ್ಗದ ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರೂ ಕೂಡ ಆರೋಗ್ಯ, ಆಯಸ್ಸು, ಪ್ರತಿಯೊಂದು ಕೂಡ ತಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ನಮ್ಮೊಂದು ಬೇಡಿಕೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
1: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ಶಿವಮೊಗ್ಗ ಆರ್ಗ್ಯಾನಿಕ್ಸ್ ನ ಮಾಲೀಕರಾಗಿರುವಂತಹ ಮಂಜುನಾಥ್ ಅವರು ಅವರ ಬಿಸ್ನೆಸ್ ಜರ್ನಿ ನನ್ನ ಮುಟ್ಟಿಗೆ ಹಂಚಿಕೊಂಡ್ರು. ಇವ್ರ ಜೊತೆ ಮಾತಾಡಿದ್ರು ನಂಗೂ ಕೂಡ ತುಂಬಾ ಖುಷಿ ಆಯಿತು, ಹಾಗೆ ಕಾರ್ಯಕ್ರಮವನ್ನ ಕೇಳಿದಂತಹ ಕೇಳುಗರಿಗೂ ಸಾಕಷ್ಟು ಖುಷಿಯಾಗಿರುತ್ತೆ ಅನ್ಕೊಳ್ತೀನಿ. ಯಾಕಂದ್ರೆ ಒಂದು ನಿಜವಾದ ಇನ್ಸ್ಪಿರೇಷನಲ್ ಸ್ಟೋರಿ ಅಂತಾನೆ ಹೇಳ್ಬೋದು. ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಸೊ ಕೇಳುಗರೇ, ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದ್ರೂ ಮೆಸೇಜ್ ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996609 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡು ನಂತರ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಳ್ತಾರೆ. ಸೊ ಸೇರಿಕೊಂಡ ನಂತರದಲ್ಲಿ ಇವರು ಬಹಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಮೂಲತಃ ಕೃಷಿಯ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಯ ಬಗ್ಗೆನೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸೊ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಜೊತೆಯಲ್ಲಿ ಕೃಷಿಯ ಕಡೆಗೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ ಸೊ ಇವರಿಗಿದ್ದಂತಹ ಕೃಷಿಯ ಮೇಲಿನ ಆಸಕ್ತಿ, ಸೊ ಇವರ ತಂದೆಯವರು ಕೂಡ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವ್ರು ಮಾಡ್ತಾ ಇದ್ದಂತಹ ಕೃಷಿಯಲ್ಲಿ ಸೊ ಬೆಳೆಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿಯ ಲಾಭಗಳು ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಹಣ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಇವರು ಕೃಷಿನಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ತಮ್ಮ ಪಣವನ್ನು ತೊಟ್ಟು ಸೊ ಕೃಷಿಗೆ ಬರ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಕೃಷಿಯ ಕಡೆಗೆ ಬಂದು ಕೃಷಿಯಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕುವಂಥದ್ದು, ಸೊಪ್ಪುಗಳನ್ನು ಹಾಕುವಂಥದ್ದು, ಈ ಥರದೆಲ್ಲ ಮಾಡ್ತಾ ಇರ್ತಾರೆ. ಆನಂತರ ಅವರು ಒಂದು ಕೃಷಿಯಲ್ಲಿ ಉಪಾಯವನ್ನು ಕಂಡುಕೊಂಡು ಸೊ ಸೀಸನ್ ಆಗಿ ಬರುವಂತಹ ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಕೋದ್ರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವರಿಗಿರುವಂತಹ 60 ಎಕರೆಯ ಕೃಷಿ ಭೂಮಿನಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳನ್ನು ಮಾಡ್ತಾ ಇದರೊಂದಿಗೆ ಹಣ್ಣಿನ ಗಿಡಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಅನ್ನೋದು ಇವರ ಮಾತಾಗಿದೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ಉತ್ತಮವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಇವ್ರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಮತ್ತು ಪ್ರತಿ ಸೀಸನ್ಗೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ನೋಡ್ಬೋದು, ಈಗ ತರಕಾರಿಗಳಂತ ಬಂದರೆ ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ತರಕಾರಿಗಳಷ್ಟೇ ಅಲ್ಲದೆ ಸೊಪ್ಪುಗಳನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಇವರು ಬೆಳೆಸಿರುವಂತಹ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ, ಅರವೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳೆಸಿ ಮಾರಾಟವನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ರೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಮತ್ತೆ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದು ಇವರು ಮಾಡ್ತಾ ಇರುವಂತಹ ಕೃಷಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಹೇಗೆ ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಯಿತು, ಮತ್ತು ಇವ್ರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಮತ್ತು ಆ ಬೆಳೆಗಳಿಗೆ ಯಾವ ರೀತಿ ಪೂರಕವಾಗಿ ಕೃಷಿ ಭೂಮಿನ ಸಿದ್ಧಪಡಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸ್ಕೊಡೋಕೆ ಇರುವಂತಹ ಇವರು ಕೋಲಾರ ಜಿಲ್ಲೆಯವರು. ಸೊ ಇವರು ಶಾಂತಮೂರ್ತಿ, ಮೊದಲಿಗೆ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿಯ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9800-99. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9800-99.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ, ನಾನು ಪುನರ್ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ಕೃಷಿಯ ಬಗ್ಗೆ ಕೋಲಾರದ ಶಾಂತಮೂರ್ತಿ ಅವರು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ತಮ್ಮ ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಹೀಗೆ

0: ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಕೃಷಿಯ ಕಡೆಗೆ ಬಂದು ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ, ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸೊ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಕೃಷಿಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿ ಸ್ಫೂರ್ತಿಯಾಗಿರುತ್ತೆ. ಯಾಕೆಂತಂದರೆ ಇವರ ತಂದೆಯವರು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಹಲವಾರು ಬಾರಿ ಅದರಲ್ಲಿ ಲಾಸ್ನ ಕಾಣ್ತಾರೆ. ಅಂದರೆ ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನು ಬೆಳೆದ ನಂತರದಲ್ಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಸಿಕ್ಕುವುದಿಲ್ಲ, ಕೆಲವೊಂದ್ಸರಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅವರ ಭೂಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಇರಲ್ಲ ಅಥವಾ ಆದಾಯ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವರು ಕೃಷಿನಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅಥವಾ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ ಸೊ ಕೃಷಿ ಭೂಮಿನಲ್ಲಿ ಬಂದು ಸೊ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ನಂತರ ಕೃಷಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇವರು ಕಂಡುಕೊಂಡಿರುವಂತಹ ಈ ಉಪಾಯ ಏನಿದೆ, ಇವರ ಕೃಷಿನಲ್ಲಿ ಇದುವರೆಗೂ ಕೂಡ ಲಾಸ್ ಅನ್ನೋದನ್ನು ಕಂಡೇ ಇಲ್ಲ, ಹೆಚ್ಚಿನವಾದಂತಹ ಲಾಭವನ್ನೇ ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸೀಸನಲ್ ಆಗಿ ಸಿಗುವಂತಹ ತರಕಾರಿ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಬೆಳೆದು ಇವರು ಆದಾಯವನ್ನು ಗಳಿಸ್ತಾ ಇರೋದು ಮತ್ತು ಲಾಭವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗಾದರೆ ನೀವು ಇದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀರಾ ಅಂತಂದರೆ ಸೊ ನೀವು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ತೀರಾ ಮತ್ತು ಬೆಳೆಗಳಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಭೂಮಿಗೆ ತಕ್ಕ ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಎಲ್ಲ ವಿಚಾರಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ, ನೀವು ಕೂಡ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ತಪ್ಪದೇ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಯ್ಸ್ ಮೆಸೇಜ್ನ ಅಥವಾ ಮೆಸೇಜ್ನ ಕೂಡ ಮಾಡಿ ನೀವು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯವರು ಶಾಂತಮೂರ್ತಿ. ಸೊ ಬನ್ನಿ ಹಾಗಿದ್ರೆ ಇವರ ಜೊತೆನಲ್ಲಿ ಮಾತಾಡೋಣ, ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಸೊ ಲಾಸ್ ಆಗ್ತಾ ಇದ್ದಂತಹ ಇವರ ಕೃಷಿ ಭೂಮಿ ಈಗ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವರ ಹತ್ರನೇ ಮಾತಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೋದಾ, ಹೇಗೆ ನಿಮ್ಮ ಕೃಷಿಯ ಜೀವನ ಆರಂಭ ಆಯಿತು ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ನಾನು BE MTech ಮಾಡಿ ಒಂದು 10-12 ವರ್ಷವರೆಗೂ ಪ್ರೊಫೆಸರಾಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮದು ಜಮೀನು ಇತ್ತು 60 ಎಕರೆ. ಸೊ ಒಂದು ಕೃಷಿಯಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಬಂದು ಲಾಸ್ಟ್ 3 ಇಯರ್ಸಿಂದ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಗೊಂಡು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ತಂದೆಯವರು ಮಾಡುವಾಗ ಎಲ್ಲರೂ ಬಂದು ಎಲ್ಲರೂ ಹಾಕಿ ಬಿತ್ತನೆ ಎಲ್ಲರೂ ಹಾಕಿ ತರಕಾರಿ ಎಲ್ಲ ಹಾಕಿ ಲಾಸು ಲಾಭ ಬಂತಾಯಿತು. ಆಮೇಲೆ ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದೆ, ಯಾವಾಗ ಯಾವಂಥ ಸೀಸನ್ನಲ್ಲಿ ಏನು ಕ್ರಾಪ್ ಹಾಕಬೇಕು, ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಯಾವಂಗೆ ದುಡ್ಡು ಮಾಡೋದಂತ ಯೋಚನೆ ಮಾಡಿ ಪ್ಲ್ಯಾನಿಂಗು ಪ್ರಾಸೆಸ್ಸು ಮುಂಚೆನೇ ಮಾಡಿಕೊಂಡು ಆಮೇಲೆ ಒಂದೊಂದು ಬೆಳೆನೂ ಹಾಕ್ತಾಯಿದ್ದೀನಿ. ನಾನು ಮಿನಿಮಮ್ ಎವ್ರಿ ಸೀಸನ್ ಅಂದರೆ 3 ತಿಂಗಳ ಪೀರಿಯಡಲ್ಲಿ ಒಂದೊಂದು ಕ್ರಾಪ್ ತೆಗಿತೀವಿ, ವೆಜಿಟೇಬಲ್ಸು. ಎವ್ರಿ ಸೀಸನ್ಗೆ 20 ಎಕರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಇನ್ನು 20 ಎಕರೆಗೆ ಹಾರ್ವೆಸ್ಟಿಂಗ್ ಮಾಡೋದು, ಇನ್ನು 20 ಎಕರೆಗೆ ನೆಕ್ಸ್ಟ್ ಸೋವಿಂಗ್ ಮಾಡೋ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ 2.5 ಇಯರಿಂದ ನಾನು ಯಾವುದೊಂದು ಬೆಳೆಯಿಂದ ನನ್ನ ಕೈಯಿಂದ ದುಡ್ಡು ಯಾವುದೂ ಹೋಗಿಲ್ಲ, ಅಷ್ಟೊಂದು ಲಾಭ ಮಾಡಿದ್ದೀವಿ. ನಾನೇನು ಹೇಳೋದಂದರೆ ರೈತರಿಗೆಲ್ಲರಿಗೂ, ಯಾರೋ ಏನೋ ಮಾಡ್ತಾರೆ, ಇವತ್ತು ಟೊಮೊಟೊ ರೇಟ್ನ ಟೊಮೊಟೊ ಹಾಕಬೇಕು, ಕ್ಯಾರೆಟ್ ರೇಟ್ ಕ್ಯಾರೆಟ್ ಹಾಕಬೇಕು, ಆ ಥರ ಮಾಡಬಾರ್ದು. ಸೊ ಯಾವಾಗ ಹಬ್ಬ ಬರುತ್ತೆ, ಯಾವ ತಿಂಗಳಲ್ಲಿ ಮೂರ್ತಗಳು ಜಾಸ್ತಿ ಇರುತ್ತೆ, ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಕ್ರಾಪ್ ಪೀರಿಯಡ್ ಎಷ್ಟು, 60 ಡೇಸಾ 90 ಡೇಸಾ ಅಂತ ಮಾಡ್ಕೊಂಡು ಅದಕ್ಕೆ ತಕ್ಕತ್ತಾಗಿ ಡೇ 1 ಕೌಂಟ್ ಮಾಡ್ಕೊಂಡು ಅದನ್ನು ದಾಸ್ಯದಿಂದ ನೋಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ರೈತರು ಲಾಸ್ ಅನ್ನೋದು ನೋಡಿದಿರ ಬೆಳೆ ಚೆನ್ನಾಗಿ ಮಾಡ್ಬೋದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಅವರು ಮಾತಾಡ್ತಾ ಇದ್ರು. ಇವ್ರು ಮಾಡ್ತಾಯಿರುವಂತಹ ಈ ಒಂದು ಕೃಷಿ ಏನಿದೆ ಇದರಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆಸ್ತಾ ಇದ್ದಾರೆ. ಸೊ ತರಕಾರಿ ಸೊಪ್ಪುಗಳ ಜೊತೆಯಲ್ಲಿ ಇವ್ರು ಏನು ಮಾಡ್ತೀರ ಅಂತಂದರೆ ಅವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಇವರಿಗೆ ಎಲ್ಲಿ ಲಾಸ್ ಆಗಿತ್ತು, ಲಾಭ ಬಂದಿತ್ತು, ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಿ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತಾಗಿದೆ. ಇದರ ಜೊತೆಯಲ್ಲಿ ಇವರು ಮುಖ್ಯವಾಗಿ ಅಳವಡಿಸ್ಕೊಂಡಿರುವಂಥದ್ದು ಅಂದರೆ ಸೊ ಸೀಸನಲ್ ಆಗಿ ಯಾವ ರೀತಿಯ ತರಕಾರಿಗಳನ್ನ ಯಾವ ರೀತಿಯ ಸೊಪ್ಪುಗಳನ್ನ ಬೆಳಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರೋದು ಇವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಮತ್ತು ಉತ್ತಮವಾದಂತಹ ಲಾಭವನ್ನು ಕೂಡ ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವರ ಕೃಷಿನಲ್ಲಿ ಮಾಡ್ತಿರುವಂತಹ ತರಕಾರಿಗಳೇನೇನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ

ಆ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.

0: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರಕಾರಿ ಬೆಳೆಗಳ ಜೊತೆಯಲ್ಲಿ ಸೊಪ್ಪುಗಳನ್ನು ಬೆಳೆದು ಸೊ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ಕೋಲಾರದ ಶಾಂತಮೂರ್ತಿ ಅವರು. ಸೊ ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ತಮ್ಮ ಆಸೆಯಂತೆಯೇ ಕೃಷಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಸೊ ಕೃಷಿನಲ್ಲಿ ಕೂಡ ಉತ್ತಮವಾದಂತಹ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹೇಗೆ ಆದಾಯ ಗಳಿಸ್ತಾ ಇದ್ದಾರೆ, ಮತ್ತು ಅವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಇರುವಂತಹ ಪದ್ಧತಿಗಳೇನೇನು, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಶಾಂತಮೂರ್ತಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಸೊ ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡಿದಿರ ಅಂತೇಳಿ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ತರಕಾರಿಗಳನ್ನ ಮಾಡಿದ್ರ, ಮತ್ತು ಪ್ರಮುಖವಾಗಿ ಯಾವ ತರಕಾರಿನ ಮಾಡಿದ್ರ, ಮತ್ತು ಸೀಸನ್ ವೈಸ್ ತರಕಾರಿಗಳನ್ನ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಹೇಗೆ ಯಾವ್ಯಾವ ತರಕಾರಿಗಳನ್ನ ಬೆಳಿತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ಎರಡು ಟೈಪ್ ಆಫ್ ಕ್ಯಾರೆಟ್ ಸೀಸನ್ ಇದೆ ನಮಗೆ, ಒಂದು ವಿಂಟರ್ ಸೀಸನ್ನು, ಇನ್ನೊಂದು ಸಮ್ಮರ್ ಸೀಸನ್ನು. ವಿಂಟರ್ ಸೀಸನಲ್ಲಿ ನವಂಬರ್ ಆರ್ ಡಿಸೆಂಬರಲ್ಲಿ ಸೋಯಿಂಗ್ ಮಾಡ್ಕೊತೀವಿ, ಸಮ್ಮರ್ ಸೀಸನಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್, ದೀಸ್ ಟೂ ಸೀಸನಲ್ಲಿ ಮಾಡ್ಕೊತೀವಿ. ಸೊ ವಿಂಟರ್ ಸೀಸನಲ್ಲಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಮೇಯ್ನ್ ಬೇಸ್ ಥಿಂಕ್ ಮಾಡ್ತೀವಿ. ಸೊ ರೈನಿ ಸೀಸನ್ ಏನಾದರೂ ಡಿಸೆಂಬರಲ್ಲಿ ರೈನ್ ಚೆನ್ನಾಗಿದ್ದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇರುತ್ತೆ ಫೆಬ್ರವರಿ ಮಾರ್ಚಲ್ಲೆಲ್ಲೂ. ಸೊ ಆಫ್ಟರ್ ದಟ್ ಸಮ್ಮರ್ ಸೀಸನಲ್ಲಿ ಮಾಡ್ತೀವಿ. ಸಮ್ಮರ್ ಸೀಸನ್ ನಮ್ಗೆ ಅನುಕೂಲ, ವಾತಾವರಣ ತುಂಬ ಅನುಕೂಲ ಆಗಿರ್ತದೆ. 30 degrees ಆ 32 degrees ಡೇ ಟೈಮಲ್ಲಿ, 19-20 degrees ನೈಟ್ ಟೈಮಲ್ಲಿ ಇರುತ್ತೆ. ಸೊ ಜರ್ಮಿನೇಷನ್ ಸೂಪರಾಗಿ ಬರ್ತದೆ ಈ ಕಡೆ ಎಲ್ಲನೂ. ಆಫ್ಟರ್ ಸೇವಿಂಗ್ ಫಸ್ಟ್ ಡೇ ಟು 6th day ನೋಡಿಬಿಟ್ಟು, 6th day ಹರ್ಬಿಸೈಡ್ ಹೊಡೆದು 10th or 12th day ಫುಲ್ ಜರ್ಮಿನೇಷನ್ ಬಂದಿದೆ ಅಂತ ನೋಡಿಬಿಟ್ಟು ಆಮೇಲೆ ಕ್ರಾಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಫ್ಟರ್ 25th day ಮತ್ತೆ ನಾವು ಕಳೆ ತೆಗೆಯೋಕ್ಕೆ ಫುಲ್ ಲೇಬರ್ನ ಇಟ್ಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಆಫ್ಟರ್ 30 days ಸ್ವಲ್ಪ ಲೈಟಾಗಿ ಫರ್ಟಿಲೈಸರ್ ಕೊಡ್ತೀವಿ. ನೋ ಹೆವಿ ಫರ್ಟಿಲೈಸರ್ ವಿ ವಿಲ್ ಯೂಸ್ ಫಾರ್ ದಿಸ್ ಕ್ಯಾರೆಟ್. 60 days ಆದಮೇಲೆ ನಾವು ಈ ಥರ ಕಿತ್ತು ನೋಡ್ತೀವಿ. ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಕ್ಯಾರೆಟ್, ಸೊ ಏನಾದರೂ ರೋಗ ಬಂದಿದೆಯಾ, ಬೋರಾನ್ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಫ್ಟರ್ 10 days ಅದಕ್ಕೆ ಏನು ಬೇಕೋ ಎಲ್ಲನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋವಿಂಗ್ 70 days ನಾವು ಒಳ್ಳೆ ರೇಟ್ಗೆ ಕೊಟ್ಟಿದ್ದೀವಿ ಇದುವರೆಗೂ.
0: ಓಕೆ ಸರ್, ಹಾಗಾದರೆ ಈಗ ಕ್ಯಾರೆಟ್ಗೆ ಖರ್ಚೆಲ್ಲ ಹೇಗೆ ಬರುತ್ತೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಕ್ಯಾರೆಟ್ಗೆ 1 acre $50,000 $50,000-$60,000 ಖರ್ಚು ಬರ್ತದೆ. ಆಫ್ಟರ್ 70 days ಆದಮೇಲೆ ನಾವು ಮಿನಿಮಮ್ 200-250 bags ತೊಗೊತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ಮಿನಿಮಮ್ 30 rupees ಮ್ಯಾಕ್ಸಿಮಮ್ 70 rupees ಕ್ಯಾರೆಟ್ ಮಾರಿದ್ದೀವಿ. ವಿಂಟರ್ ಸೀಸನಲ್ಲಿ ಮಿನಿಮಮ್ 20-40 rupees ಮಾಡಿದ್ದೀವಿ. ಸೊ ವಿಂಟರ್ ಸೀಸನಲ್ಲಿ ಖರ್ಚು ಭಾಳ ಕಡಿಮೆ ಇರುತ್ತೆ, ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲನೂ ಕಡಿಮೆ ಯೂಸ್ ಮಾಡ್ತೀವಿ. ಓನ್ಲಿ ಸಮ್ಮರ್ ಸೀಸನ್ ಮಾತ್ರ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಸೊ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಂದರೆ 34 degrees ವರ್ತು ಇರುತ್ತೆ ನಮ್ಮ ಏರಿಯಾದಲ್ಲಿ. ಕ್ಯಾರೆಟಲ್ಲಿ ಒಳ್ಳೆ ಲಾಭ ನೋಡಿದ್ದಾರೆ ಇಲ್ಲಿ ರೈತರೆಲ್ಲನು. ಮಿನಿಮಮ್ 1 acre 200,000 ಮಾಡಿದ್ದಾರೆ, ಮ್ಯಾಕ್ಸಿಮಮ್ 1,200,000 ಹೋಗಿದೆ ನಮ್ಮ ಕಡೆ. ಸೊ ಲಾಸ್ಟ್ ಇಯರ್ ಒಳ್ಳೆ ಸಮ್ಮರ್ ಸೀಸನಲ್ಲಿ 6-7 lakhs ನಮ್ಮ ವಠಾರದಲ್ಲಿ ಮಾಡಿದ್ದಾರೆ. ಸೊ ನಾವು ಈ ಸಲ ಒಂದು 3 crop 3 seasonಲ್ಲಿ ಹಾಕಿದ್ದೀವಿ.
0: ಓಕೆ ಸೊ ಹಾಗೆ ಸರ್, ಈಗ ಬೇರೆ ಯಾವ ತರಕಾರಿಗಳನ್ನ ಮಾಡಿದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಊದುಗುಂಬಳ ಮಾಡ್ತೀವಿ. ಸೊ ನಾವು ಎವ್ರಿ ಇಯರು ಒಂದು ಸೈಕಲ್ ಒಂದು ಕ್ರಾಪ್ ಹಾಕಿ ಹಾಕಿರ್ತೀವಿ ಹೋಗ್ರಿ. ಇದು ಲಾಂಗ್ ಟರ್ಮ್ ಕ್ರಾಪ್, ಅಂದರೆ 5-6 weeks ನಾವು ಹಾರ್ವೆಸ್ಟಿಂಗ್ ಪೀರಿಯಡ್ ಇಟ್ಕೋಬೋದು. ಸೊ ಇವಾಗ ನವಂಬರಲ್ಲಿ ನಾವು ಸೋವಿಂಗ್ ಮಾಡ್ಕೊತೀವಿ, ನವಂಬರಲ್ಲಿ ಸೋವಿಂಗ್ ಮಾಡ್ಕೊಂಡು ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಮಾಡ್ತೀವಿ. ಸೊ ಯಾಕೆ ನವಂಬರಲ್ಲೇ ಮಾಡಬೇಕು, ಯಾಕೆ ಮಾರ್ಚಲ್ಲೇ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ, ನಾರ್ತ್ ದಿಲ್ಲಿ ಆ ಕಡೆ ಎಲ್ಲ ಬಂದು ಇದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಏಪ್ರಿಲ್ ಮೇ ಎಲ್ಲೆಲ್ಲಂದು ಬಂದು ಫುಲ್ ಡಿಮ್ಯಾಂಡ್ ಇರುತ್ತೆ. ಮಿನಿಮಮ್ ರೇಟ್ 10 rupees ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ 20 rupees ಮಾಡಿದ್ವಿ. 1 acre 25-30 tons ವರೆಗೂ ನಾವು ಬೆಳೆ ತೆಗೆದಿದ್ದೀವಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ, ಸೊ ನವಂಬರ್ ಇಟ್ಕೊಂಡ್ರೆ ವಿಂಟರ್ ಸೀಸನ್ನಲ್ಲಿ ಬೆಳೆ ಭಾರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ನವಂಬರ್ ಡಿಸೆಂಬರ್ ಜನವರಿ ಎಲ್ಲ 3 ವಿಂಟರ್ ಇರುತ್ತೆ, ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಆಫ್ಟರ್ ಫೆಬ್ರವರಿಗೆ ಬಂದು ಒಂದು ಮೀಡಿಯಮಲ್ಲಿ 5-10 kg ಕಾಯಿ ಬರುವಾಗ ಸ್ವಲ್ಪ ಮಾತ್ರ ನಾವು ತುಂಬ ಭಾರಿ ಕಡಿಮೆ ಖರ್ಚೆಲ್ಲನೂ ಒಂದು 15-20,000 ಬರುತ್ತೆ 1 acre. ಟನ್ನೇಜ್ ನೋಡಿದ್ರೆ ನಾವು 25-30 ಮಾಡ್ಬೋದು. ಸ್ವಲ್ಪ ಭೂಮಿಗೆ ಸ್ವಲ್ಪ ತಾಕತ್ತು ಗೊಬ್ಬರ ಅದೆಲ್ಲ ಹೊಡ್ಸಿಕ್ಕಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರೆ ಸಾಕು. ಆಮೇಲೆ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡಲ್ಲಿ ತುಂಬ ಕಡಿಮೆ ನಮಗೆ ಇಲ್ಲೆಲ್ಲ ಯೂಸ್ ಮಾಡ್ತದೆ. ಆಮೇಲೆ ಆ ಟೈಮಲ್ಲಿ ಸೀಸನ್ಗೆ ಬಂದರೆ ಒಂದು ದಿವಸ ಗಾಡಿ ಬರ್ತದೆ, ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಡ್ತೀವಿ. ಸೊ ಅದು ಮಿಸ್ ಆದ್ರೇನು ನಮಗೆ ಮದುವೆ ಮುಹೂರ್ತಗಳೆಲ್ಲ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇದು ಒಳ್ಳೆ

0: ಸೇಲ್ಸಿರುತ್ತೆ. ಸೊ 10 ರೂಪಾಯಿ ಅಂತೂ ಬಿಡೋದೇ ಇಲ್ಲ ನಮ್ಮ ಕಡೆ. ನಾವು ಎವ್ರಿ ಇಯರ್, ನನ್ನ ತೋಟದಲ್ಲಿ ಈ ಸಲ 6 ರಿಂದ 7 ಎಕರೆವರೆಗೆ ಹಾಕಿದ್ದೆ. ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಮಾಡಿದ್ದೀನಿ. ಸೊ ಮಿನಿಮಮ್ 25 ಟನ್ಸ್ ತೆಗಿಬೋದು ಈ ಕ್ರಾಪಲ್ಲಿ. ಫ್ರೂಟ್ ವೆಯ್ಟ್ ನೋಡಿದ್ರೆ 10 ಕೆಜಿಸಿಂದ 40 ಕೆಜಿಸ್ವರೆಗೂ ನಾವು ಬೆಳೆದಿದ್ದೀವಿ. ಸೊ ಇದು ಒಳ್ಳೆ ಕ್ರಾಪು. ಸೀಸನ್ ಬಂದು ನವಂಬರ್ ಟು ಮಾರ್ಚ್, ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಇಡು. ರೇಟ್ ಹೆಂಗಿರುತ್ತೆ ನೋಡ್ಕೊಂಡು 1 ತಿಂಗಳು ಕೂಡ ನಾವು ಲೇಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಖಂಡಿತ ಇದ್ರ ಬೆಳೆ ಸಿಗೇ ಸಿಗುತ್ತೆ. ಸೊ ಡೆಲ್ಲಿಯವರು ಆ ಕಡೆಯಿಂದ ವ್ಯಾಪಾರ ಮಾಡೋರು ಬಂದು ಇಲ್ಲಿ ತಗೊಂಡೋಗ್ತಾರೆ.
1: ಓಕೆ, ಸೂಪರ್ ಸರ್. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೇನೆ ಸರ್. ಹಾಗೆ ನೀವು ಹೇಳಿದಿರುವಂತಹ ಈಗ ಏನು ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಬೆಳೆದು ಸೊ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಈಗಿನ ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗೆ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಪದ್ಧತಿ ಏನಿದೆ ಮತ್ತು ಇದರಲ್ಲಿ ವಾತಾವರಣವನ್ನು ನೋಡಿಕೊಂಡು ನೀವು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲಿ ಕೂಡ ತರಕಾರಿಯಿಂದ ಹೇಗೆ ಲಾಭವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರದ ಶಾಂತಮೂರ್ತಿ ಅವರ ಜೊತೆನಲ್ಲಿ. ಸೊ ಅವ್ರು ಮಾಡ್ತಿರುವಂತಹ ಈ ತರಕಾರಿ ಮತ್ತು ಸೊಪ್ಪುಗಳು ಏನಿದೆ, ಸೊ ಈ ಬೆಳೆಗಳಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದಾರೆ. ಸೊ ಹಾಗಾದರೆ ನೀವು ಕೂಡ ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರದ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅವರು ಮಾಡ್ತಾ ಇರುವಂತಹ ಈ ಕೃಷಿನಲ್ಲಿ ಹೇಗೆ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯ ಆಗ್ತದೆ, ಮತ್ತು ಅವುಗಳಿಂದ ಯಾವ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಈ ರೀತಿ ತರಕಾರಿಗಳನ್ನ ಬೆಳೀತಿದ್ದೀವಿ ಅಂತಂದಾಗ

0: ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ ಮತ್ತೆ ಹವಾಮಾನಕ್ಕೆ ತಕ್ಕಂತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ಇವರು ನಮಗೆ ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಗಲೇ ಹೇಳಿದಾಗೆ ಕ್ಯಾರೆಟ್ನಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ಮಾಡಬೇಕಾಗತ್ತೆ ಮತ್ತು ಕ್ಯಾರೆಟ್ನ ಬೆಳೆಯಿಂದ ಸೊ ಹೇಗೆ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೂದುಗುಂಬಳದ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸೊಪ್ಪುಗಳನ್ನು ಕೂಡ ಅವರ ಹೊಲದಲ್ಲಿ ಬೆಳೆದಿರುವಂಥದ್ದನ್ನು ಗಮನಿಸ್ಬೋದು. ಸೊ ಅವರು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಹೀಗೆ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಅವರ ತೋಟದಲ್ಲಿ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಅವುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಅವುಗಳು ಹಾಳಾಗದೇ ಇರೋ ರೀತಿಯಲ್ಲಿ ಹೇಗೆ ನಾವು ಬೆಳೆನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಂತಮೂರ್ತಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ತರಕಾರಿಗಳ ಜೊತೆಯಲ್ಲಿ ಸೊಪ್ಪನ ಕೂಡ ಬೆಳೀತಾ ಇದ್ರಿ ಅಂತ ಹೇಳಿ. ಹಾಗಾದರೆ ಈಗ ಯಾವ ರೀತಿಯ ಸೊಪ್ಪನ್ನು ನೀವು ನಿಮ್ಮ ಹೊಲದಲ್ಲಿ ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ತೀರಾ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪೋಷಣೆಯನ್ನು ನೀಡಬೇಕಾಗತ್ತೆ, ಮತ್ತು ಹೇಗೆ ಆ ಸೊಪ್ಪನ್ನು ಬೆಳೆಯನ್ನು ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ನಾನು ಇವಾಗ ನಿಮಗೆ ಕೊತ್ತಂಬರಿ ಬೆಳೆ ಹೆಂಗೆ ಬೆಳೆಯೋದು, ಹೆಂಗೆ ಹಾರ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ. ಮೇಜರ್ ಕ್ರಾಪ್ ಸಮ್ಮರಲ್ಲಿ ನಾವು ಇದನ್ನೇ ಹಾಕೋದು. ಇದರಲ್ಲಿಂದ ಲಾಭ ಏನಂದ್ರೆ ಭಾಳ ಭಾಳ ಕಡಿಮೆ, ಖರ್ಚಂತೂ ಭಾಳ ಭಾಳ ಕಡಿಮೆ, ಲಾಭ ಅಂತೂ ಜಾಸ್ತಿ ಇರುತ್ತೆ ನಮಗೆ. ಸೊ ಹೆಂಗೆ ಮಾಡ್ತೀವಂದರೆ, ಇದು ಮಾರ್ಚ್ 25 ಏಪ್ರಿಲ್ 25 ಮೇಜರ್ ಪೀರಿಯಡ್ ನಮಗೆ, ಸೋವಿಂಗ್ ಪೀರಿಯಡ್ ಅಂದರೆ ಬಿತ್ತನೆ ಮಾಡೋ ಕಾಲ ನಮಗೆ. ಸೊ ನಾವು ಒಂದು ತಿಂಗಳಿಂದನೇ ಈ ನೆಲನ ಚೆನ್ನಾಗಿ ಕೆಂಪು ನೆಲಗಳಿದ್ರೆ ಚೆನ್ನಾಗಿ ಬರ್ತದೆ. ಸೊ ಲ್ಯಾಂಡನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು ಮಾರ್ಚ್ 20 ಆ ಟೈಮಲ್ಲಿ ನೋಡಿಬಿಟ್ಟು, ಸೊ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ 1 ಎಕರೆಗೆ 20 kg ಯೂಸ್ ಮಾಡ್ತೀವಿ ಸೀಡ್. 20 kg ಕೊತ್ತಂಬರಿ ಸೀಡ್ ಯೂಸ್ ಮಾಡ್ಕೊತು, ಆಮೇಲೆ ಅವತ್ತು ಮಾತ್ರ 1 ಮೂಟೆ DAP ಹಾಕೊತು. ಸೊ ಎಲ್ಲನೂ ನಾವು ಎತ್ತುಗಳಲ್ಲೇ ಚೆಲ್ಲಿಬಿಟ್ಟು ಸಾಲೆ ಮಾಡ್ಕೊಂಡು, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಟ್ರೆಂಚಿಂಗ್ ಇದ್ದರೆ ಟ್ರೆಂಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ 8 ಫೀಟ್ಗೊಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪೇಸಿಂಗ್ ಮಾಡ್ಕೊಂಡು, ಯಾವತ್ತು ಸೋವಿಂಗ್ ಮಾಡ್ತೀವೋ ಬೀಜ ಅವತ್ತೇ ನೀರು ಬಾಕು. ಮೇಜರ್ ಫಸ್ಟ್ ತಿಂಗ್ ಬಂದು ಅದೇ, ಒಂದು ದಿವಸ ಕೂಡ ಡೇ ಲೇಟ್ ಮಾಡಬಹುದು, ಯಾಕಂದರೆ ಟೆಂಪರೇಚರ್ ಅವಾಗ ಜಾಸ್ತಿ ಇರುತ್ತೆ, 30-35 degree ಇರುತ್ತೆ. ಸೊ ಎಷ್ಟಾಗುತ್ತೆ ಅವತ್ತು ಅರ್ಧ ಎಕರೆ ಇಲ್ಲ ಒಂದು ಎಕರೆ ಮಾಡ್ಕೊಂಡು ಅವತ್ತೇ ವಾಟ್ರ್ ತುಂಬ ಕೊಟ್ಬಿಡಬೇಕು. 15 days ಆದಮೇಲೆ ಸ್ವಲ್ಪ ಒಂದು ಎಕರೆಗೆ 15-20 kg ಯೂರಿಯಾ ಚೆಲ್ತೀವಿ. 20-25 days ಆದಮೇಲೆ ಕಳೆ ಏನಾದರೂ ಇನ್ನೂ ಇದ್ದರೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ತೆಗೆದುಬಿಟ್ಟು 25 days ಆದಮೇಲೆ ಮತ್ತೆ 24-24 R16-16 ಈ ಥರ ಫರ್ಟಿಲೈಸರ್ 1 ಎಕರೆಗೆ 1 ಮೂಟೆ ಕೊಟ್ಬಿಟ್ಟು 30 days ದ ಹೈಟ್ ಬಂದು ಒಂದು ಮೀಡಿಯಮ್ ಇಷ್ಟಿರುತ್ತೆ. 35-40 days R45 ಅಲ್ಲಿ ಮೇಜರಾಗಿ ಒಂದೇ ಸಲ ಇಷ್ಟು ಬೆಳೆಯಿರುತ್ತೆ. ಸೊ ಇಲ್ಲಿ ನಾವು ಸಮ್ಮರ್ ಸೀಸನ್ ಮಾಡೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ, ಇಳಿ ನಮ್ಮ ಡಿಸ್ಟಿಕಲ್ಲಿ ಎಲ್ಲ ಕಡೆಯೂ ಟೆಂಪ್ರೇಚರ್ ನಮಗಿಂತ ಜಾಸ್ತಿ ಇರುತ್ತೆ, 40-45 degree ಇರುತ್ತೆ. ಸೊ ಅಲ್ಲೆಲ್ಲ ಆ ಟೆಂಪ್ರೇಚರ್ ಜರ್ಮಿನೇಷನ್ ಇರಲ್ಲ, ಅದರಿಂದ ಅದು ಆ ಟೈಮಲ್ಲಿ ವ್ಯಾಪಾರಿಗಳೆಲ್ಲರೂ May 2nd ಜೂನ್ ಲಾಸ್ಟ್ವರೆಗೂ 90% ವ್ಯಾಪಾರ ಎಲ್ಲ ನಮ್ಮ ತಾಲೂಕಲ್ಲೇ ಇರ್ತಾರೆ. ಸೊ ಇಲ್ಲಿ ಭಾರಿ ದುಡ್ಡು ಮಾಡಿದ್ದೀವಿ ನಾವೆಲ್ಲನೂ 1 ಎಕರೆಗೆ 2 ಲಕ್ಷ ಮಿನಿಮಮ್ ಆ ಟೈಮಲ್ಲಿ ಸಮ್ಮರ್ ಸೀಸನ್. ಸೊ ಇದೊಂದು ಒಳ್ಳೆ ಕ್ರಾಪ್ ಚೂಸ್ ಮಾಡ್ಬೋದು. ಬಟ್ ಟೆಂಪರೇಚರ್ ಬಂದು ನೈಟ್ ಟೈಮಲ್ಲಿ 19-20 ಇರಬೇಕು, ಡೇ ಟೈಮಲ್ಲಿ 32-34 ಇರಬೇಕು ಬೇಸಿಗೆ ಕಾಲದಲ್ಲಿ. ಮತ್ತು ಮಿಕ್ಕಿದ ಕಾಲದಲ್ಲಿ ವಿಂಟರ್ ರೈನಿ ಸೀಸನ್ ಎಲ್ಲ ಕಡೆಯೂ ಎಲ್ಲ ಕ್ಲೈಮೇಟು ಚೆನ್ನಾಗಿರುತ್ತೆ ಬರುತ್ತೆ. ಬಟ್ ಮೇಜರ್ ನಮಗಿಲ್ಲಿ ಬಂದು March 20 April 20 ಗಂಡ ಸೋವಿಂಗ್ ಪೀರಿಯಡು, ಹಾರ್ವೆಸ್ಟಿಂಗ್ ಪೀರಿಯಡು ಫ್ರಮ್ ದ ಸೋವಿಂಗ್ ಡೇಟ್ ಟು 40 days.
0: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆಳೆಯನ್ನು ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಹೇಗೆ ಅದರ ನಿರ್ವಹಣೆ ಹೇಗಿರುತ್ತೆ, ಮತ್ತು ಯಾವ ಸೀಸನಲ್ಲಿ ಅದನ್ನು ಬೆಳಿತೀರಾ, ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದು ಸರ್?
1: ಸೊ ಇಲ್ಲಿ ಬೀಟ್ರೂಟು ವರ್ಷ ಪೂರ ನಾವು ಇಲ್ಲಿ ಬೀಟ್ರೂಟ್ ಬೆಳೀತಾ ಇರ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಸಮ್ಮರ್ ಸೀಸನ್ನು ವಿಂಟರ್ ಸೀಸನ್ನಲ್ಲಿ ಬೀಟ್ರೂಟ್ ಹಾಕ್ಕೊತಾ ಇರ್ತೀವಿ. ಸೊ ಇದು ಬೀಟ್ರೂಟು ಅದೇ ಥರ ಸೀಡ್ ಚೆನ್ನಾಗಿರೋ ಸೀಡ್ ಚೂಸ್ ಮಾಡಿದ್ರೆ ಇಲ್ಲಿ ಬೆಳೆ ತುಂಬ ಚೆನ್ನಾಗಿರ್ತದೆ. ಕೆಂಪು ಭೂಮಿ ಇದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಸಲ ನಾನು 1 ಎಕರೆಯಿಂದ 10 ಎಕರೆಗೆ ಮಾಡಿದ್ದೆ. ಇದು ಖರ್ಚು ಅಂದರೆ ನೋಡಿದ್ರೆ ಭಾಳ ಭಾಳ ಕಡಿಮೆ, ಸೀಡ್ ರೇಟು ಸ್ವಲ್ಪ, ಫರ್ಟಿಲೈಸರು ಹರ್ಬಿಸೈಡ್ ಇಷ್ಟು ಯೂಸ್ ಮಾಡಬೇಕಿರೋದು. ಸೊ ಎಷ್ಟು ಬರುತ್ತೆ ಅಂದರೆ 1 ಎಕರೆಗೆಲ್ಲ 20-25 thousand ಬರ್ತದೆ. ನಾನು 1 ಎಕರೆಗೆ ಮಿನಿಮಮ್ 1.5 lakh, ಮ್ಯಾಕ್ಸಿಮಮ್ 3.5 lakh ಕೊಟ್ಟಿದ್ದೀನಿ. ಸೊ ಇದು ಟೈಮ್ ಪೀರಿಯಡ್ ಬಂದು 50-60 days ಬಂದುಬಿಡುತ್ತೆ. ಸೊ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಫ್ಟರ್ 40 days ಆದಮೇಲೆ 3 days ಬಿಟ್ಟು 4 days ಬಿಟ್ಟು ನೀರು ಕಡಿಮೆ ಇದ್ರೂ ನಡೀತದೆ. ಸೊ ಒಳ್ಳೆ ಕ್ರಾಪು ಈಗ ಚೂಸ್ ಮಾಡ್ಬೋದು ನೀವು ಬೀಟ್ರೂಟು. ಸೊ ಸೀಸನ್ ಬಂದು ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಮೇಜರ್ ಚೆನ್ನಾಗಿ ಬೆಳಿಬೋದು ಇದನ್ನು. ರೈನಿ ಸೀಸನಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡೆಯಂಗಿರುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಪ್ಲಾನಿಂಗು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಹಾರ್ವೆಸ್ಟಿಂಗ್ ವರ್ಕ್ ನೋಡಿಬಿಟ್ಟು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೆ ಒಂದು 10 ದಿವಸ ಹಿಂಗೋ ಹಂಗೋ ರೇಟ್ ನೋಡ್ಕೊಂಡು ಹಾರ್ವೆಸ್ಟಿಂಗ್ ಪೀರಿಯಡ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ರೈತರಿಗೂ ನಾನೊಂದು ಖುಷಿಯಿಂದ ಹೇಳ್ತಾ ಇದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅವ್ರು ಹಾಕಿದ್ರೆ ನಾವು ಹಾಕೋದಂಗಿಲ್ಲ, ಏನು ಇವಾಗ ಹಾಕಿದ್ರೆ ಏನು ಯಾವ ಕಾಲದಲ್ಲಿ ಬರ್ತದೆ, ಅವಾಗ ಏನು ರೇಟ್ ಇರುತ್ತೆ, ಎಲ್ಲ ಒಂದು ಖುಷಿಯಿಂದ ನಾಲ್ಕು ಗೊತ್ತಿರೋರನ್ನ ಕೇಳಿ ಮಾಡಿ.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗೆ ನಿಮ್ಮ ಕಡೆಗೆ ಬರ್ತಾ ಇರುವಂತಹ ಈ ಬೆಳೆಗಳು ಯಾವ ಹವಾಮಾನದಲ್ಲಿ ಬರಬೇಕಾಗುತ್ತೆ, ಎಷ್ಟು ಟೆಂಪ್ರೇಚರ್ ಇರಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಒಂದು ಬೆಳೆಯನ್ನು ಮಾಡ್ತಿರೋದು ಉತ್ತಮವಾಗಿ ಇಳುವರಿ ಬರೋದಕ್ಕೆ ಮತ್ತು ಉತ್ತಮವಾದಂತಹ ಆದಾಯ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗೆ ಯಾರೇ ರೈತರು ಈ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಇದ್ದಾಗ, ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಮಾಡ್ತಿದ್ದೀರಿ ಅಂತಂದಾಗ, ಸೊ ಅವುಗಳನ್ನು ಯಾವ ರೀತಿಯಲ್ಲಿ ಯಾವ ಸೀಸನಲ್ಲಿ ನಾಟಿ ಮಾಡಬೇಕಾಗತ್ತೆ, ಮತ್ತು ಅಥವಾ ಯಾವ ಸೀಸನಲ್ಲಿ ಅವುಗಳನ್ನು ಬೆಳೆಸಬೇಕಾಗತ್ತೆ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ ನಂತರದಲ್ಲಿ ಈ ಒಂದು ಕೃಷಿನಲ್ಲಿ ಮುಂದುವರೆದ್ರೆ ಉತ್ತಮವಾದಂತಹ ಆದಾಯ ಇಳುವರಿ ಎಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕೋಲಾರದ ಶಾಂತಮೂರ್ತಿ ಅವರು ಕೂಡ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತರಕಾರಿಗಳನ್ನ ಈ ರೀತಿಯಲ್ಲಿ ಬೆಳಿಬೇಕು ಅಂತ ಇದ್ದರೆ, ಸೊ ಈ ರೀತಿಯ ಒಂದಷ್ಟು ಅಂಶಗಳನ್ನ ಗೊತ್ತಿರುವಂಥ ತಿಳ್ಕೊಂಡು ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ನೀವು ಕೂಡ ಏನು ವಿಜ್ಞಾನಿಗಳ ಜೊತೆಯಲ್ಲಿ ಮಾತನಾಡಿ ವಿಚಾರಗಳನ್ನ ತಿಳ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಹಾಗೆ ಮತ್ತೊಮ್ಮೆ ನಮ್ಮ ಶಾಂತಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂಥ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿತ್ತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಅಥವಾ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮಹಾತ್ಮ ಗಾಂಧಿ, 100 ವಿಜ್ಞಾನಿಗಳು 1000 ಪ್ರಯೋಗ ನಡೆಸಿ 100,000 ವೈಜ್ಞಾನಿಕ ಉಪಕರಣಗಳನ್ನು ಕಂಡುಹಿಡಿದಿದ್ದಾರೆ. ಆವಿಷ್ಕಾರಗಳು ಆಕಸ್ಮಿಕವಲ್ಲ, ಅವುಗಳ ಹಿಂದೆ ಹಗಲು ರಾತ್ರಿಗಳ ಅವಿರತ ಶ್ರಮವಿದೆ. ವಿಜ್ಞಾನದ ಪ್ರಯೋಗಗಳು ನಮ್ಮ ಬದುಕನ್ನು ಸಾಕಷ್ಟು ಸುಧಾರಣೆ ಮಾಡಿವೆ. ಹಾಗಾಗಿ ನಾವು ವಿಜ್ಞಾನಕ್ಕೆ, ವಿಜ್ಞಾನಿಗಳಿಗೆ ಸದಾ ಚಿರಋಣಿಗಳಾಗಿರಬೇಕು. 1000 ಕಿಲೋಮೀಟರ್ ದೂರದಲ್ಲಿರುವ ಮಗನ ಜೊತೆ ತಾಯಿ ಸಂಭಾಷಣೆ ನಡೆಸುತ್ತಾಳೆ. ಕಣ್ಣೇ ಕಾಣಿಸಿದ ದೃಷ್ಟಿದೋಷದ ಮುದುಕರಿಗೆ ಕನ್ನಡಕಗಳು ವರದಾನವಾಗಿ ಬಂದಿವೆ. ಹಲ್ಲು ಬಿದ್ದ ಮುದುಕರು ಕೂಡ ಕಡಲೆ ಬೀಜ ಚಕ್ಕುಲಿಗಳನ್ನು ತಿನ್ನಬಹುದು. 50 ಸಾಯುತ್ತಿದ್ದವರು 70-80 ಬದುಕುವ ಕಾಲ ಈಗ ಬಂದಿದೆ. ಇದೆಲ್ಲ ಅಪ್ಪಟ ಶುದ್ಧ ಭೌತ ವಿಜ್ಞಾನದ ಅಸ್ಮಿತೆಗೆ ಸಂಬಂಧಿಸಿದ್ದು. ಆದರೆ ಈಗ ನಾನೀಗ ಹೇಳ ಹೊರಟಿರುವುದು ಬದುಕಿನ ಸರಳ ಪ್ರಯೋಗಕ್ಕೆ ಸಂಬಂಧಪಟ್ಟ ವಿಷಯ. ಜೀವನದುದ್ದಕ್ಕೂ ಸರಳ ಬದುಕಿನ ಪ್ರಯೋಗ ಮಾಡಿರುವ ಏಕೈಕ ಬದುಕಿನ ವಿಜ್ಞಾನಿ, ಸರಳ ಸೂತ್ರದ ವಿಜ್ಞಾನಿ ಎಂದರೆ ಮೋಹನ ದಾಸ್ ಕರಮಚಂದ್ ಗಾಂಧಿ. ಸರಳ ಬದುಕಿನ ಅಸಾಧಾರಣ ವ್ಯಕ್ತಿ ಇವರು. ಸರಳವಾಗಿ ಬದುಕುವುದು ಇರುವುದು ಸುಲಭದ ಮಾತಲ್ಲ, ಅದು ಗಾಂಧಿ ಅಂತ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಗಾಂಧಿಯನ್ನು ಅಪಹಾಸ್ಯ ಮಾಡುವವರೇ ಹೆಚ್ಚು. ಗಾಂಧಿ ಕ್ಲಾಸ್, ಗಾಂಧಿ ಟೋಪಿ, ಗಾಂಧಿ ಸೈಕಲ್, ಗಾಂಧಿ ಕುಟೀರ, ಇವೆಲ್ಲ ಗಾಂಧಿಯನ್ನು ವಿಡಂಬನೆಗೆ ಬಳಸಿರುವ ಉಪಕರಣಗಳು. ಗಾಂಧಿ ಭಾರತೀಯರ ಬಡತನವನ್ನು ಕಂಡು ಬಟ್ಟೆ ಧರಿಸುವುದನ್ನೇ ಮೊಟಕುಗೊಳಿಸಿ ಪಂಚೆಯನ್ನು ಮಾತ್ರ ಧರಿಸಿಕೊಂಡಿದ್ದರು. ಸೆಲ್ಫ್ ಹೆಲ್ಪ್ ಈಸ್ ಬೆಸ್ಟ್ ಹೆಲ್ಪ್ ಎಂಬುದನ್ನು ಗಾಂಧಿ ಪ್ರಯೋಗಕ್ಕೆ ಒಳಪಡಿಸಿ ಅರಳಿಯಿಂದ ನೂಲನ್ನು ತೆಗೆದು ಖಾದಿ ಬಟ್ಟೆ ತಯಾರಿಸಿ ಧರಿಸಿದರು. ತಮ್ಮ ಕೂದಲನ್ನು ತಾವೇ ಕತ್ತರಿಸಿಕೊಳ್ಳುತ್ತಿದ್ದರು. ಇವು ಕೆಲವು ಗಾಂಧೀಜಿಯವರ ಬದುಕಿನ ಸ್ಯಾಂಪಲ್ಗಳು ಮಾತ್ರ. ಗಾಂಧಿಯನ್ನು ಪಾಶ್ಚಾತ್ಯರು ಹಾಫ್ ನೆಕೆಡ್ ಫಕೀರ್ ಎಂದು ಕರೆಯುತ್ತಿದ್ದರು. ಗಾಂಧಿಯನ್ನು ಹಳೆಯ ಕಾಲದ ಮನುಷ್ಯ ಎಂದು ಯಾರೂ ಜರಿಯಬೇಕಿಲ್ಲ. ಅವರ ಬದುಕಿನ ಸರಳತೆ ಅನೇಕ ವಿಜ್ಞಾನಿಗಳಿಗೆ ಸಂಕೀರ್ಣವಾಗಿ ಕಂಡಿತ್ತು. ಅದನ್ನು ಕಂಡ ಲಿಯೋನಾರ್ಡ್ ಡವಿಂಚಿ ಸರಳತೆಯೇ ಆಧುನಿಕತೆಯ ಉತ್ತುಂಗ ಎಂದು ವಿಶ್ಲೇಷಣೆ ಮಾಡಿದರು. ಬಾಲ್ಯವೆಂದರೆ ಸರಳತೆ, ಮುಗ್ಧತೆ, ಮಗುವಿಗೆ ಮಾತ್ರ ಜಗತ್ತು ಸುಂದರವಾಗಿ ಕಾಣುತ್ತದೆ ಎಂದು ನೋಬೆಲ್ ಪುರಸ್ಕೃತ ವಿಜ್ಞಾನಿ ಕೈಲಾಸ್ ಸತ್ಯಾರ್ಥಿಯವರು ಹೇಳಿದ್ದರು. ಸರಳ ಬದುಕು ಮತ್ತು ಉದಾತ್ತ ಚಿಂತನೆ ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾದದ್ದು, ಸರಳ ಬದುಕೇ ಸತ್ಯವಾದದ್ದು, ಸುಂದರವಾದದ್ದು ಎಂದು ಪ್ರಾಯೋಗಿಕವಾಗಿ ತೋರಿಸಿದ ಏಕೈಕ ವಿಜ್ಞಾನಿಯೇ ಗಾಂಧಿ. ಹಾಗೆಯೇ ವಿನೋಬಾ ಭಾವೆ, ಫುಕೋವೋಕ, ಹೆಚ್ ನರಸಿಂಹಯ್ಯ, ಮನೋಹರ್ ಪರಿಕ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ರಾಜ್ಕುಮಾರ್ರಂಥವರು ಕೂಡ ಸರಳ ಬದುಕೇ ಸುಂದರವಾದ ಬದುಕು ಎಂದು ತೋರಿಸಿಕೊಟ್ಟರು. ನಾವು ವಾಸವಾಗಿರುವ ಈ ಭೂಗೋಳ ಇಂದು ನಿನ್ನೆಯರಲ್ಲ, ಇದಕ್ಕೆ ಶತಮಾನಗಳ ಕಾಲದ ವಿಕಾಸದ ಕತೆ ಇದೆ. ಪ್ರಕೃತಿಗೆ ನಾವು ವಿಕೃತಿಯಾಗಿ ಇಂದು ಬದುಕುತ್ತಿದ್ದೇವೆ. ಪ್ರಕೃತಿಯಲ್ಲಿರುವ ಇಂಗಾಲಾಮ್ಲಕ್ಕಿಂತ ಅಧಿಕಪಟ್ಟು ಇಂಗಾಲಾಮ್ಲವನ್ನು ನಾವೇ ಬಿಡುಗಡೆ ಮಾಡುತ್ತಿದ್ದೇವೆ. ಅಗ್ನಿಪರ್ವತ, ಭೂಕಂಪ, ಭೂಸವಕಳಿಯಿಂದ ಬೇರ್ಪಡುವ ಮಣ್ಣಿಗಿಂತ ಅತ್ಯಧಿಕ ಪ್ರಮಾಣದಲ್ಲಿ ಮಣ್ಣನ್ನು ನಾವು ಬಗೆದು ತೆಗೆದಿದ್ದೇವೆ. ಯುದ್ಧಗಳಿಂದ ಲಕ್ಷಾಂತರ ಜನರನ್ನು ಸಾಯಿಸಿದ್ದೇವೆ. ಪರಿಸರಕ್ಕೆ ವಿಷ ಬೆರೆಸಿ ಉಸಿರಾಡದಂತೆ ಮಾಡಿ ಮೂಗು ಬಾಯಿಗೆ ಮೂಗುದಾಣ ಹಾಕಿಕೊಂಡಿದ್ದೇವೆ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಕಾರ್ಬನ್ ಹೆಜ್ಜೆಯ ತೂಕ 4.5 ಟನ್ ಆಗಿದೆ. ಅಮೆರಿಕದ ಪ್ರಜೆಗಳು ಕಾರ್ಬನ್ ಹೆಜ್ಜೆಯ ತೂಕ 16 ಟನ್ ಅಂದರೆ ಅಚ್ಚರಿಯಾಗುತ್ತದೆ. ಗಾಂಧೀಜಿ ಬದುಕಿದ್ದರೆ ಅವರ ಕಾರ್ಬನ್ ಹೆಜ್ಜೆಯ ತೂಕ ಕೇವಲ 500 ಗ್ರಾಮ್ಗಿಂತ ಕಡಿಮೆ ಇರುತ್ತಿತ್ತು. ಕಾಲ್ನಡಿಗೆ, ಸೈಕಲ್ ಪ್ರಯಾಣ, 3ನೇ ದರ್ಜೆಯ ರೈಲು ಪ್ರಯಾಣ ಅವರ ಜೀವನ ಶೈಲಿಯಾಗಿದ್ದವು. ಕಡಲೆಕಾಯಿ ತಿಂದು ಆಡಿನ ಹಾಲು ಕುಡಿದು ಬದುಕುತ್ತಿದ್ದ ಗಾಂಧೀಜಿಗೆ ಹೋಟೆಲ್ ಎಂದರೆ ಏನು ಎಂಬುದೇ ಗೊತ್ತಿರಲಿಲ್ಲ. ಕಾರು, ಬಾರು, ಬಂಗಲೆಗಳ ಸಹವಾಸದಿಂದ ಅವರು ಬಹಳ ದೂರ ಉಳಿದಿದ್ದರು. ಅಹಿಂಸೆಯೇ ಅವರ ಬದುಕಿನ ಅಸ್ತ್ರವಾಗಿತ್ತು. ಮಾನ ಮುಚ್ಚಲು ತುಂಡು ಖಾದಿ ಬಟ್ಟೆ ಇದ್ದರೆ ಸಾಕು ಎಂದು ಅವರು ಅರಿತಿದ್ದರು. ಸ್ವಾವಲಂಬನೆ, ಸರಳತೆ ಅವರ ಬದುಕಿನ ಮೂಲ ಮಂತ್ರಗಳಾಗಿದ್ದವು. ದೇವರೇ ಸತ್ಯ ಎನ್ನುತ್ತಿದ್ದ ಗಾಂಧಿ ನಂತರ ಸತ್ಯವೇ ದೇವರೆಂದು ತಿದ್ದಿಕೊಂಡರು. ಕೊಳ್ಳುಬಾಕು ಸಂಸ್ಕೃತಿಗೆ ಅವರು ಪೂರ್ಣ ವಿರಾಮ ಹಾಕಿದರು. ಅಧಿಕಾರ, ಸ್ಥಾನ, ಪದವಿ, ಕುಟುಂಬ ವ್ಯಾಮೋಹಗಳಿಂದ ಗಾಂಧಿ ಅತ್ಯಂತ ದೂರವಿದ್ದರು. ಅವರು ಅಪ್ಪಟ ಮಾನವ ವಿಜ್ಞಾನಿಯಾಗಿದ್ದರು. ಗಾಂಧಿಯ ತತ್ವಗಳು ಅನೇಕ ಮಹನೀಯರಿಗೆ ಬದುಕಿನ ಬುನಾದಿಯಾಗಿವೆ. APJ ಅಬ್ದುಲ್ ಕಲಾಂ ಅವರು 10x10 ಅಡಿ ಕೊಠಡಿಯಲ್ಲಿ ವಾಸಿಸುತ್ತಿದ್ದರು. ಕೇಂದ್ರ ರಕ್ಷಣಾ ಮಂತ್ರಿ ಮನೋಹರ್ ಪರಿಕರ್ ಆಟೋ ರಿಕ್ಷಾದಲ್ಲಿ ಲೋಕಸಭೆಗೆ ತೆರಳುತ್ತಿದ್ದರು. ಹೆಚ್ ನರಸಿಂಹಯ್ಯನವರು ಚಾಪೆಯ ಮೇಲೆ ಮಲಗುತ್ತಿದ್ದರು. ಗವಿಸಿದ್ದೇಶ್ವರ ಸ್ವಾಮೀಜಿ ಓರ್ವ ಬಾಲಕನ ಬಿಚ್ಚಿದ ಶೂಲೇಶನ್ನು ಕಟ್ಟಿದ್ದರು. ನರಹಂತಕ ವೀರಪ್ಪನ್ ರಾಜ್ಕುಮಾರ್ನನ್ನು ಅಪಹರಿಸಿದಾಗ ರಾಜ್ಕುಮಾರ್ ಅವರ ಮೀಸೆಯನ್ನು ನೇವರಿಸಿ ತಮ್ಮ ಆಸೆಯನ್ನು ತೀರಿಸಿಕೊಂಡಿದ್ದರು. ಗಾಂಧೀಜಿ ಬದುಕಿನುದ್ದಕ್ಕೂ ಇಂತಹ 100 ಪ್ರಯೋಗಗಳಿಗೆ ನಾಂದಿಯಾದರು. ಹಾಗೆಯೇ ತಾವು ಕೂಡ ಅನೇಕ ಪ್ರಯೋಗಗಳನ್ನು ಮಾಡಿದರು. ಅವರ ಶ್ರಮ, ಬದುಕಿನ ಶೈಲಿ, ಚಿಂತನೆ ಇಡೀ ಜಗತ್ತಿಗೆ ಮಾರ್ಗದರ್ಶಿ ಸೂತ್ರಗಳಾಗಿವೆ. ಗಾಂಧಿ ಎಂದೆಂದಿಗೂ ಸಾಯಲು ಸಾಧ್ಯವೇ ಇಲ್ಲ. ಅವರೊಂದು ಚಿರಂತರ ಬದುಕಿನ ಸಿದ್ಧಾಂತ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ, ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
0: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜ್

0: ನಲಿ ಮಾತ್ರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ

0: ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಂದ್ರ ಚೂಡ ಶಿವಶಂಕರ ಎನ್ನುವಂತಹ ಒಂದು ಅದ್ಭುತವಾದಂತಹ ಭಕ್ತಿಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಮುಸ್ಲಿಂ ಹುಡುಗಿಯ ಒಂದು ಸ್ವರದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ, ಅದುವೇ ಸಾಹಿತ್ಯ ಲೋಕ. ಈ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಉಷಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಸಾವಿರ ತಾರೆಗಳು. ಇದು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ರಾಮಕೃಷ್ಣ ಸುಹಾಸಿನಿ ಕಲ್ಯಾಣ್ ಕುಮಾರ್ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಮೇಡಮ್ ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಮುದುಡಿದ ತಾವರೆ ಅರಳಿತು ಎನ್ನುವಂಥ ಒಂದು ಚಿತ್ರದ ಗೀತೆ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಅನಾಮಿಕ ಅವರ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ಎನ್ನುವಂತ ಒಂದು ನಮ್ಮ ಆರ್ಜೆಸ್ಗಳು ನಡೆಸಿಕೊಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗುಂಡಾ ಗುರು ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಷ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಒಂದು ಯುಗಳ ಗೀತೆ. ಇದು 1986 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶತ್ರು ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಹಾಗೆ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮ ರೇಡಿಯೋ ಮಧುರವಾದಂತಹ ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಆಲಿಸಬಹುದು.

ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಂದ ಗೋಕುಲ ಎನ್ನುವಂತ ಒಂದು ಚಿತ್ರದ ಗೀತೆ, ಮನದ ಮಾತಿಗೆ ಮೌನವೇ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ವಾಹಿನಿ ಆಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಇಷ್ಟದ ಗೀತೆಗಳನ್ನ ಅಂತ ಹಾಡುವಂತ ಒಂದು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ತಾಯಿಯ ಹೊಣೆ ಚಿತ್ರದ ಒಂದು ಗೀತೆ, ಮುಗಿಲ ಮಲ್ಲಿಗೆಯು ಗಗನದ ತಾರೆಯು. ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಚರಣರಾಜ್ ಹಾಗೂ ಸುಮಲತಾ ಅವರ ಒಂದು ಯುಗಳ ಜೋಡಿಯ ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಅಗಿ ಶೋದ್ರ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ

ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಇದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ತಮ್ಮ ಇಷ್ಟದ ಗೀತೆಗಳನ್ನ ಹಾಡುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ವಾಹಿನಿಯಲ್ಲಿ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಎಡಕಲ್ಲು ಗುಡ್ಡದ ಮೇಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಯಾವು ರವ ಇವ ಯಾವು ರವ ಎನ್ನುವಂತಹ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:00 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ, ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಹಾಗೆ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಗಳ ಕಾಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಸೆಗೊಬ್ಬ ಮೀಸೆಗೊಬ್ಬ ಎನ್ನುವಂಥ ಒಂದು ಚಿತ್ರದ ಗೀತೆ, ತಾನನ್ನ ತಂದನ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ಸಾಹಿತ್ಯ ಲೋಕ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಿನಗಾಗಿ ನಾನು ಎನ್ನುವಂಥ ಒಂದು ಚಿತ್ರದ ಗೀತೆ ನಗುತ್ತಲಿರು ನಗುತ್ತಲಿರು. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1975 ತೆರೆ ಕಂಡಿರುವಂತಹ ವರ್ಷ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJS ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಿನ್ನೆ ಪ್ರೀತಿಸುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ ನನ್ನ ಪ್ರೀತಿಯ ದೇವತೆ. ಇದು ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ KLYAN ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ರಾಶಿ ಅವರ ಒಂದು ಅಭಿನಯದ ಚಿತ್ರ. ಇದು 2002 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮ ತಾವೆಲ್ಲ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕೃಷ್ಣ ನೀ ಬೇಗನೆ ಬಾರು ಎನ್ನುವಂಥ ಒಂದು ಚಿತ್ರದ ಗೀತೆ, ಮಮ್ಮಿ ಮಮ್ಮಿ ಮಮ್ಮಿ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಬಪ್ಪಿಲಹರಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ. ಇದು ಸುಬ್ರಹ್ಮಣ್ಯ ಐಥಾಳ್ ಅವರ ಒಂದು ನಿರೂಪಣೆಯಲ್ಲಿ ಮೂಡಿಬರಲಿದೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಂಜಿನ ತೆರೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಬಳಸಿರುವ ಈ ತೋಳಿನಲ್ಲಿ ಇದು KG ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಮಂಜುಳಾ ಅವರ ಒಂದು ಯುಗಳ ಜೋಡಿಯ ಈ ಒಂದು ಗೀತೆ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಮಂಜಿನ ತೆರೆ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಬಳಸಿರುವ ಈ ತೋಳಿನಲ್ಲಿ. ಇದು KG ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಮಂಜುಳಾ ಅವರ ಒಂದು ಯುಗಳ ಜೋಡಿಯ ಈ ಒಂದು ಗೀತೆ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ

0: ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ. ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
0: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
2: ಏನು? ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ
4: ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
6: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೋವಾ. ಹೇ
1: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.
6: ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯಕರು ಹುಮಾಯೂನ್ ಹರ್ಲಾಪುರ ಇವರ ಕಾರ್ಯಕ್ರಮ. ಇವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದ ಮಹಾನ್ ಸಂಗೀತ ಗುರುವಾದಂತಹ ಗಾನಯೋಗಿ ಶಿವಯೋಗಿ ಅಂದ ಅನಾಥರ ಪಿತಾಮಹರಾದ ಪದ್ಮಶ್ರೀಭೂಷಣ ಪಂಡಿತ ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ಪ್ರಿಯ ಶಿಷ್ಯರಾದ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಶಿವಮೊಗ್ಗ. ಇವರು ನಾಡಿನ ಹಿಂದೂಸ್ತಾನಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು. ಗ್ವಾಲಿಯರ್ ಮತ್ತು ಪಂಚಾಕ್ಷರ ಘರಾಣೆಯ ಶ್ರೇಷ್ಠ ಗಾಯಕರು. ಮೌಲಾ ಸಾಬ್ ಮತ್ತು ಹುಸೇನ್ ಅಬಿ ದಂಪತಿಗಳ ಪುತ್ರರಾದ ಹುಮಾಯೂನ್ ಹರ್ಲಾಪುರ್ ಅವರು 1963 ಮಾರ್ಚ್ 2 ತಾರೀಕು ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಯ ಹರ್ಲಾಪುರ ಎನ್ನುವ ಸ್ಥಳದಲ್ಲಿ ಜನ್ಮ ಪಡೆದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದ ಇವರು ಸಂಘ ಸಂಸ್ಥೆಗಳಿಂದ ಪಡೆದಂತಹ ಹಲವಾರು ಬಿರುದುಗಳು, ಸಂಗೀತ ನಿಧಿ, ಸಂಗೀತ ಸುಧಾಕರ, ಸಂಗೀತ ಭ್ರಮರ, ಸಂಗೀತ ಪ್ರವೀಣ, ಪಂಡಿತ ಪುಟ್ಟರಾಜ ಕೃಪಾಭೂಷಣ, ಸ್ವರ ಸುಧಾಕರ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸನ್ಮಾನ್, ರಮಣಶ್ರೀ ಶರಣ, ಕಲಾ ಸಂಜೀವಿನಿ, ಸಖ್ಯಾದ್ರಿ ಸಂಗೀತ ನಿಧಿ, ಶ್ರೀ ಬಿ ಜಿ ಎಸ್ ಸಂಗೀತ ಅವಾರ್ಡ್, ಶ್ರೀಶ ವಿಠಲಾನುಗ್ರಹ ಪ್ರಶಸ್ತಿ, ಹಾಗೆ 2016 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. 4,500 ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಇವರು ಸಂಗೀತ ಸಾಧಕ ಹರ್ಲಾಪುರ್. ಸಂಗೀತ ಪರಂಪರೆಗಾಗಿ ತನ್ನ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ಕುಮಾರ ನೌಷಾದ್ ಹರ್ಲಾಪುರ್, ಕುಮಾರ್ ನಿಷಾದ್ ಹರ್ಲಾಪುರ್ ಯುವ ಸಂಗೀತಗಾರರಾಗಿ ಗುರುತಿಸಬಹುದಾದಂತಹ ಕಲಾವಿದರು. ಇವರ ಜೊತೆಯಲ್ಲಿ ಇವರ ಪುತ್ರರಾದಂತಹ ನೌಷಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರು ಕೂಡ ಇಲ್ಲಿ ಗಾಯನವನ್ನು ಮಾಡಲಿಕ್ಕಿದ್ದಾರೆ. ತಬಲವಾದಕನದಲ್ಲಿ ಪವನ್ ಕುಮಾರ್ ರಟ್ಟೆಹಳ್ಳಿ ಹಾಗೂ ಸಹ ತಬಲಾವಾದಕರಾಗಿ ಧನುಷ್ ಮಲ್ಪೆ ಇವರಿಬ್ಬರು ಸಹಕಾರ ನೀಡಲಿಕ್ಕಿದ್ದಾರೆ. ಶ್ರೀಮತಿ ದಿಲ್ಶಾದ್ ಬೇಗಂ ಇವರು ಕೂಡ ಇವರ ಜೊತೆಯಲ್ಲಿ ಸಹಗಾಯನದೊಂದಿಗೆ ತಾನ್ಪುರದೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳದೊಂದಿಗೆ ನಿತೇಶ್ ಮಲ್ಪೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ತಮ್ಮ ಮುಂದೆ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಪರಿವಾರದ ಸಂಗೀತ ಗಾಯನ. ನಾವು ಆವಾಗಲೇ ಹೇಳಿದಾಗೆ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ. ಸಂಗೀತದ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಅವನು ಪಶುವಾಗುತ್ತಾನೆ ಅಂತ. ಅಂತಹ ಪಶುತ್ವವನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ವಿದ್ಯೆ ಸಂಗೀತ ವಿದ್ಯೆ. ಇತ್ತೀಚಿನ ದಿನಗಳಲ್ಲಿ ನಾವು ಗೋಶಾಲೆಗಳಲ್ಲಿ ಸಂಗೀತವನ್ನು ನುಡಿಸುವುದರ ಮೂಲಕವಾಗಿ ಗೋವುಗಳು ಹಾಲು ಸುರಿಸಿದಂತಹ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಗೋವುಗಳು ಕೂಡ ಸಂಗೀತ ಪ್ರಿಯರೇ. ಹಾಗಾಗಿ ಸಂಗೀತದ ಮೂಲಕ ಹಲವಾರು ರೋಗಗಳಿಗೆ ಔಷಧಿಗಳನ್ನು ನಾವು ಕಂಡುಕೊಳ್ಬೋದು. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆರೋಗ್ಯ, ಪಶುಗಳಿಗೂ ಕೂಡ ಅದರಿಂದ ಒಳ್ಳೆಯ ಅನುಗ್ರಹ, ಪಶುಗಳ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ನಿಸ್ಸಂಶಯ. ಹಾಗವಾಗಿ ಸಂಗೀತಗಳನ್ನು ಆಹ್ಲಾದಿಸಿ ಕಾರ್ಯಕ್ರಮಕ್ಕಾಗಿ ಅವರಿಗೆ ಅಣಿವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ಸಂಗೀತಕ್ಕೆ ತಬಲ, ಹಾರ್ಮೋನಿಯಂ, ತಾನ್ಪುರ್, ಸಹ ತಬಲ, ತಾಳ ಇತ್ಯಾದಿಗಳನ್ನು ನೀಡಿ ಸಹಕರಿಸುವವರ ಹೆಸರುಗಳನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾ ವಾದಕರಾಗಿ ಪವನ್ ಕುಮಾರ್ ರಟ್ಟೆಹಳ್ಳಿ, ಸಹ ತಬಲಾ ವಾದಕರಾಗಿ ಧನುಷ್ ಮಲ್ಪೆ, ಹಾರ್ಮೋನಿಯಂ ವಾದಕರಾಗಿ ಬಾಲಕೃಷ್ಣ ಕೊಡವೂರು, ಹಾಗೂ ತಾನ್ಪುರಲ್ಲಿ ಶ್ರೀಮತಿ ದಿಲ್ಶಾದ್ ಬೇಗಂ, ತಾಳ ನಿತೇಶ್ ಮಲ್ಪೆ, ಸಹ ಗಾಯನ ನೌಷಾಧರ್ಲಾಪುರ್, ನಿಶಾಧರ್ಲಾಪುರ್. ಕೇಳಿ.
0: ಪ್ರಥಮವಾಗಿ ಈ ಮಹಾ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ದಯಮಾಡಿಸಿದಂಥ ಪರಮ ಪೂಜ್ಯ ಭಾರತದ ಶ್ರೇಷ್ಠ ಸಂತ ಪೂಜ್ಯ ಪೇಜಾವರ ಮಹಾ ಗುರುವಿನ ಪಾದಕ್ಕೆ ನನ್ನ ಹಾಗೂ ನನ್ನ ಸಂಗೀತದ ಬಳಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯೋದಯದ ಈ ಮಹಾ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ, ಹಾಗೆ ಎನ್ನ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಸ್ಮರಿಸಿಕೊಳ್ತಾ, ರಾಜಾಂಗಣದಲ್ಲಿ ನನ್ನ ಸಂಗೀತವನ್ನು ಕೂತ್ಕೊಂಡು ಕೇಳಿದಂಥ ಪೇಜಾವರ ಶ್ರೀಗಳವರು ಇವತ್ತು ಮತ್ತೆ ಇಲ್ಲಿ ನನ್ನ ಕಾರ್ಯಕ್ರಮದ ಮೊದಲಿಗೆ ಮುಂದೆ ಕೂತ್ಕೊಂಡು ನನಗೆ ಕೃಷ್ಣನ ದರ್ಶನವನ್ನು ಮಾಡ್ತಾ ಇರುವಂತಹ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಮೊನ್ನೆ ನಡೆದಂಥ ಪೇಜಾವರ ಪರ್ಯಾಯದಲ್ಲಿ ನನಗೆ ಆಶೀರ್ವಾದ ಮಾಡಿ ಹಾಡೋದಕ್ಕೆ ಕೊಟ್ಟಂಥ ಪೂಜ್ಯರು, ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ದಿವ್ಯ ಸನ್ನಿಧಿಯಲ್ಲಿ ಹಾಡಿದ್ದೇನೆ, ಆತ್ರ ಅವರ ಹತ್ರ ಹೋಗಿ ಮಾತಾಡುವಂತ ಭಾಗ್ಯ ನನಗೆ ಕೆಲವೇ ಸಭೆಗಳಲ್ಲಿ ಸಿಕ್ಕಿದೆ. ಇವತ್ತು ಅವರ ಒಂದು ಆಶೀರ್ವಾದ ನನಗಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನೀವು ಇರುವಂತ ಎಲ್ಲ ಜನಗಳು ನನಗೆ ಒಂದು ಗಂಟೆ ನನ್ನ ಸಂಗೀತವನ್ನು ಕೇಳಿ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ನಾನು ಅನೇಕ ಸಲ ಬಂದು ಶ್ರೀ ಕೃಷ್ಣ ಮಠದಲ್ಲಿ ಹಾಡಿದ್ದೇನೆ. ಈಗ ಪೂಜ್ಯರಿಗೆ ವಂದಿಸಿ ಕಾರ್ಯಕ್ರಮನ ಒಂದು 10 ನಿಮಿಷ ಶ್ರೀಕೃಷ್ಣನ ಒಂದು ಚೀಸನ್ನು ಹಾಡ್ತೇನೆ, ಚೀಸ್ ಗೀತೆಯನ್ನು ಹಾಡಿ ನಂತರ ದಾಸ ಸಾಹಿತ್ಯವನ್ನು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ಇವತ್ತು ಕಾರ್ಯಕ್ರಮ ಹಾಡೋದಕ್ಕೆ ಹೇಳಿದರೆ ನಾನು ಹಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ.

ಪರಮ ಪೂಜ್ಯರು ಇದುವರೆಗೂ ಕೂತ್ಕೊಂಡು ಮಹಾಕೃಪೆಯನ್ನ ನನ್ನ ಮೇಲೆ ಗೈದಿದ್ದಾರೆ. ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮಕ್ಕಳ ಮೇಲೆ, ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ ಪೂಜ್ಯ ಸಂತನ ಪಾದಕ್ಕೆ ಬಿದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ.

0: ಹಲೋ ಮೈಕ್ ನವರು ದಯಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೈಕ್ ಸೌಂಡು. ತಬಲಾಕ್ ಮೈಕ್ ಬೇಕಾಗಿದೆ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ಇವನಿಗೆ ಒಂದು ಸ್ವಲ್ಪ ಮೈಕ್ ಕೊಡಿ.
1: ಹಾರ್ಮೋನಿಯಂ ಹಾಗೂ ತಬಲಾ

ಈಗ ಹಾಡ್ತಾ ಇರುವ ಗೀತೆ 15 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳು ರಾಜಾಂಗಣದಲ್ಲಿ ಕೂತ್ಕೊಂಡು ಕೇಳಿದಂತ ಗೀತೆ ಇದು. ಇದು ಶಿವಮೊಗ್ಗದಲ್ಲಿ ಒಬ್ಬ ಎಲೆಮರಿಯ ಕಾಯಿ ಅಂತ ಒಬ್ಬ ಬೇಗೂರ್ ನಾಗರಾಜ್ ಅವರಂತ ಅವರು ಬರೆದಿರೋದು. ಇದನ್ನ ನಾನೇ ರಾಗ ಸಂಯೋಜನೆ ಮಾಡಿ ರಾಜಾಂಗಣದಲ್ಲಿ ಹಾಡಿದಂತ ಗೀತೆ. ಪರಮ ಪೂಜ್ಯರು ಮುಂದೆ ಕೂತ್ಕೊಂಡು ಅವತ್ತು 45 ನಿಮಿಷ ನನ್ನ ಸಂಗೀತವನ್ನ ಕೇಳಿದಂತ ಸಂದರ್ಭ ನಾನು ಎಂದು ಅದು ಮರೆಯಲಾರದಂತ ಸಂದರ್ಭ.

ಕಾರ್ಯಕ್ರಮದ ನಿರ್ವಾಹಕರ ಆಜ್ಞೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಹಾಡಿ ಭೈರವಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹುಶಃ ನಾನು ಉಡುಪಿಗೆಲ್ಲ ಬಂದಾಗ 2-3 ಗಂಟೆ ಹಾಡಿದ್ದೀನಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಪೂಜ್ಯರು ಮತ್ತು ಇನ್ನೂ ಅನೇಕ ಗಣ್ಯರ ಅವರ ವಾಣಿಯನ್ನು ಕೇಳೋದು ನಡೆದಿದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ, ಇದು ನಮ್ಮ ಸಂಗೀತ ಕಾರ್ಯಕ್ರಮ ಲೇಟಾಗಿದೆ. ನನಗೆ 6:30 ಅಂತಿತ್ತು ನನ್ನ ಪತ್ರಿಕೆಯಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ. ನಾನು 6:30 ಒಂದು 2:30-3 ಗಂಟೆ ಹಾಡಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಮತ್ತೊಂದು ಸಲ ಬರ್ತೀನಿ. ಯಾಕಂದರೆ ನಾನು ಅನೇಕ ಸಲ ಬಂದು ಇಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೇನೆ. ತಮ್ಮೆಲ್ಲರ ಇಷ್ಟೊಂದು ಜನ ಕೂತ್ಕೊಂಡು ಕೇಳಿದ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹಾಗೂ ನನ್ನ ಕಲಾಬಳಗದ ಮೇಲೆ ಇರಲಿ ಅಂತ. ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ನನಗೆ ಅದರಲ್ಲೂ ಸಂಗೀತಕ್ಕೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅದು ಸಂಗೀತ. ಹೀಗಾಗಿ ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ 2 ಸಲ ಪರ್ಯಾಯದಲ್ಲಿ ಹಾಡಿದ್ದೇನೆ ನಾನು, ಮತ್ತು ರಾಜ್ಯಾಂಗಣದಲ್ಲಿ ಅನೇಕ ಪೂಜ್ಯರ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ. ನಮ್ಮ ಇಲ್ಲಿನ ಖ್ಯಾತ ಜ್ಯೋತಿಷಿಗಳಾದಂಥ ಜಯರಾಮ್ ಆಚಾರ್ಯ ಅವರು ಈ ನಾಡಿಗೆ ನನ್ನನ್ನು ಫಸ್ಟ್ ಕರ್ಕೊಂಡ್ಬಂದಿದ್ದು. ಒಂದು 15 ವರ್ಷದಿಂದ ಅಲ್ಲಿ ಜ್ಯೋತಿಷಗಾರರ ಸಮ್ಮೇಳನ ನಡೀತು, ಕೇಂದ್ರದ ಜ್ಯೋತಿಷಗಾರರ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಹಾಡಿದಂಥ ನಾನು ಇವತ್ತಿನವರೆಗೆ ಒಂದು ವರ್ಷದಲ್ಲಿ ಒಂದು 8 ಸಲನಾದರೂ ಉಡುಪಿಗೆ ಬಂದು ಹಾಡಿದ್ದೇನೆ ನಾನು ಈ ಸುತ್ತಮುತ್ತ ಭಾಗದಲ್ಲಿ. ಅದೆಲ್ಲ ನಿಮ್ಮಂತರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿ ಭೈರವಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣನ ಪಾದಕ್ಕೆ, ಪೂಜ್ಯ ಸಂತ ಪೇಜಾವರ ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀನಿ. ನೀವಿಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರಿ, ನೀವು ಒಬ್ಬೊಬ್ಬರು 100 ಜನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.

ಈ ಗೀತೆ ನಾನಿಲ್ಲೇ ಉಡುಪಿಯಲ್ಲಿ ಹಾಡಿದಾಗ 45 ನಿಮಿಷ ಹಾಡಿದ್ದೀನಿ. ರಾಗರಂಜನೆಯಲ್ಲಿ ಹೆಚ್ಚು ಕಡಿಮೆ ಒಂದು 15 ರಾಗಗಳನ್ನು ಮಾಡಿ ಮಾಡಿ ಹಾಡಿದ್ದೆ. ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಸಿನಿಮಾ ರೆಕಾರ್ಡ್ ಏನು ಹಾಡಕ್ ಬರಂಗಿಲ್ಲ, ನಾವು ಅವನಲ್ಲ ಅಲ್ಲ, ನಾನು ಶುದ್ಧವಾದ ಶಾಸ್ತ್ರೀಯ ಸಂಗೀತ ದಾಸ ಪರಂಪರೆಯನ್ನು ಉಳಿಸಬೇಕು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ನಾವೆಲ್ಲ ಸಂಗೀತದ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ನಿಮಗೆ ಇಂಥ ರಾಗಗಳು ಹಿಂದೆ ಬರ್ತಿದ್ದು ಅನ್ನೋದನ್ನು ಆ ಸಿನಿಮಾ ರೆಕಾರ್ಡ್ ತೊಗೊಂಡು ಅಷ್ಟೇ ಹೇಳಿದ್ದೀನಿ, ಅದೊಂದೇ ನುಡಿ ಬರೋದು, ನನಗೆ ಮತ್ತೆ ಬರೋಂಗಿಲ್ಲ ಅವೆಲ್ಲ. ಮತ್ತೆ ಸಿನಿಮಾ ರೆಕಾರ್ಡ್ ಹಾಡ್ತಾರೆ ಹರ್ಲಾಪುರ್ ಅವರು ಅಂತ ಯಾರೂ ಭಾವಿಸ್ಬೇಡಿ. ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಹಿಂದಿ ಭಜನ್, ಮರಾಠಿ ಅಭಂಗಗಳನ್ನು ಹಾಡುವಂಥರು. ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಸೇವಾ ಮಾಡ್ತಿರೋರು ನಾವೆಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾವಿಗೇನು ಹಾಡಬೇಕು ಅಂತ ಆಸೆ ಪಟ್ಟು ಬಂದವರಲ್ಲ, ಯಾಕಂದರೆ ಕೃಷ್ಣನ ಅನುಗ್ರಹ ಆಗಿದೆ. ನಾನು 1 ವರ್ಷದಾಗ 10 ಸಲ ಬರ್ತೇನೆ. ನಾನು ಮೊನ್ನೆ ಕುಂದಾಪುರದಲ್ಲಿ ಬಂದು ಹಾಡಿದ್ದೀನಿ, ಸಾಲಿಗ್ರಾಮದಲ್ಲಿ ಬಂದು ಹಾಡಿದ್ದೀನಿ, ಹೀಗೆಲ್ಲ ಬಂದು ಹಾಡ್ತಿರ್ತೀನಿ. ಅದೆಲ್ಲ ನಿಮ್ಮಂಥವ್ರು, ಯಾಕಂದರೆ ಘಟ್ಟದ ಕೆಳಗಿನವ್ರು ಮಾತು ಒಂದೆರಡು ಮಾತು ಹೇಳ್ತೀನಿ ಸರ್, ಒಂದೇ ಮಾತು. ಘಟ್ಟದ ಕೆಳಗಿನವ್ರು ಮುಂದೆ ಹಾಡಬೇಕು ಅಂದರೆ ಭಾಳ ಜವಾಬ್ದಾರಿಯಿಂದ ಹಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ, ಘಟ್ಟದ ಕೆಳಗಿನವ್ರು ಅಂದರೆ ಈ ಆಗುಂಬಿಯಿಂದ ಏನು ಬರ್ತಿರಲ್ಲ ನೀವೆಲ್ಲ, ಘಟ್ಟದ ಕೆಳಗಿನವರು ಅಂತ ನಮ್ಮಲ್ಲಿ. ಯಾಕಂದರೆ ಭಾಳ ಬುದ್ಧಿವಂತರು ಅಂದ, ಭಾಳ ಬುದ್ಧಿವಂತ ಜನಗಳು ಅಂತ. ಸುಮ್ ಸುಮ್ಮನೆ ಏನೇನೋ ಹಾಡಿದ್ರೆ ನೀವೆಲ್ಲ ಕೇಳೋಂಗಿಲ್ಲ, ಅಷ್ಟು ವೇಟ್ನಿಂದ ತೂಕ ಮಾಡುವಂಥವ್ರು ನೀವೆಲ್ಲ. ನಿಮ್ಮಂಥವ್ರ ಮುಂದೆ ಸಂಗೀತ ಹಾಡಿ ಸೈ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸು ನನಗೆ ಕೃಷ್ಣನ ಆಶೀರ್ವಾದದಿಂದ, ಪೇಜಾವರ ಶ್ರೀಗಳ ಆಶೀರ್ವಾದದಿಂದ, ನನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರಿಂದ ನನಗೆ ಬೇಕಾದಷ್ಟು ಸಲ ಬಂದು ಹಾಡಿದ್ದೀನಿ. ನಾನು ಆಳ್ವಾಸನಲ್ಲಿ ನನ್ನ ಇಬ್ಬರದು ಮಕ್ಕಳು ಶಾಸ್ತ್ರೀಯ ಸಂಗೀತ 2 ವರ್ಷ, ನಂದು 2 ವರ್ಷ ಹಾಡಿದ್ದೀನಿ. ಯಾಕೆ ಮಾತು ಹೇಳ್ತೀನಂದರೆ, ನಾವೆಲ್ಲ ಶುದ್ಧ ಸಂಗೀತವನ್ನು ತಂಬೂರಿ, ಹಾರ್ಮೋನಿಯಮು, ತಬಲಾ ಇಟ್ಕೊಂಡು ಹಾಡ್ತಾ ಇರುವಂಥವ್ರು, ಪ್ಲಾಪಿ ಹಾಕ್ಕೊಂಡು ಯಾವುದ್ಯಾವುದು ರೆಕಾರ್ಡ್ ಹಾಡಿ ಏನೇನೋ ಜನಗಳಿಗೆ ಮಳ್ಳು ಮಾಡಬೇಕು ಅಂತ ಇಲ್ಲ. ಅದಕ್ಕಾಗಿ ನಾನೊಂದೆರಡು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸಿದ್ದೀನಿ, ದಯಮಾಡಿ ಕ್ಷಮೆ ಮಾಡಿ ಅಂತ ಕೇಳ್ಕೊತ ಭೈರವಿ ಏನು ಮಾಡ್ತೀನಿ ಸರ್, 1-2 ನಿಮಿಷದಲ್ಲಿ ಭೈರವಿ ಮಾಡ್ತೀನಿ. ಹಾಂ, ಮಾಡ್ತೀನಿ ಸರ್ 1-2 ನಿಮಿಷ. ನನಗೆ ಭಾಳ ಆಸೆ ಇತ್ತು ಈ ಜನಗಳನ್ನು ನೋಡಿ, ಈ ರಂಗಮಂದಿರ ಪೂಜರ ರಂಗಮಂದಿರ ನೋಡಿ ಒಂದು 2.5-3 ಗಂಟೆ ಭರ್ಜರಿ ಹಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಇವತ್ತು. ಇರಲಿ, ಮತ್ತೊಮ್ಮೆ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ, ಭೈರವಿ ಇಲ್ಲ 1-2 ನಿಮಿಷದೊಳಗೆ ಭೈರವಿ ಮಾಡಿ ಮುಗಿಸ್ತೀನಿ.

ತುಂಬಾ ಅದ್ಭುತವಾದ ಗಾಯನದೊಂದಿಗೆ ತಮ್ಮ ಇಂದಿನ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ ಎಲ್ಲ ಗಾಯಕರಿಗೂ ಹಾಗೂ ಇವರ ಮಕ್ಕಳಾದಂತಹ ನೌಷದ್ ಹಾಗೂ ನಿಷಾದ್ ಹರ್ಲಾಪುರ ಇವರಿಬ್ಬರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ವಿದ್ಯೋದಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.

0: ತಮ್ಮ ಗಾಯನಕ್ಕೆ ಬೇಕಾದಷ್ಟು ಜನರನ್ನು ಒದಗಿಸುವ ಶಕ್ತಿ ನಮಗಿಲ್ಲದೆ ಇದ್ರೂ ಭಗವಂತ ನಿಮಗೆ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕೃಷ್ಣ ಪರಮಾತ್ಮ ಒದಗಿಸಲಿ ಅಂತ ವಿಶೇಷವಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ತನುವ ನೀರೊಳಗದ್ದಿ ಎನ್ನುವಂತಹ ಒಂದು ಮಧುರವಾದಂತಹ ಪುರಂದರದಾಸರ ಕೃತಿಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8:00 ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂತ ಒಂದು ಮಕ್ಕಳ ಕಾರ್ಯಕ್ರಮವನ್ನ ನಮ್ಮ ಆರ್ಜೆ ಆಗಿರುವಂತಹ ಪವಿತ್ರ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಶರಣು ಶರಣು ಹೇ ಗಣಪ ಎನ್ನುವಂಥ ಒಂದು ಗಣಪತಿಯ ಮೇಲಿನ ಒಂದು ಅದ್ಭುತವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಮುಂಜಾನೆ 8:30 ಗಂಟೆ

ನಮ್ಮ ಆರ್ಜೆ ಅರ್ಪಿತಾ ಮೇಡಮ್ ನಡೆಸಿಕೊಡುವಂತ ಒಂದು ಪರಿಸರ ಪರಿಚಯ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸತಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದೀಗ ಗಜವದನ ಹೇ ರಂಭ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಅವನಿ ಭಟ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿಜಯಕೃಷ್ಣ ಡಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂಥ ಗೀತೆಯನ್ನು ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂಥ ಒಂದು ಕಾರ್ಯಕ್ರಮ ಅದುವೇ ಸಾಹಿತ್ಯ ಲೋಕ. ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿಗೀತೆಯತ್ತ ಸಾಗೋಣವೇ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಮೋ ವಿಘ್ನ ರಾಜ ಎನ್ನುವಂತ ಒಂದು ಗಣೇಶನ ಮೇಲಿನ ಒಂದು ಅದ್ಭುತವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬಾಲು ಶರ್ಮಾ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಇಡಗುಂಜಿ ಗಣಪತಿಯ ಮೇಲಿನ ಈ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ನಿನ್ನ ಪುಣ್ಯನಾಮ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಕರ್ಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಪುತ್ತೂರು ನರಸಿಂಹ ನಾಯಕ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಪುರಂದರದಾಸರ ಒಂದು ಕೃತಿಯನ್ನು ಕೇಳೋಣ. ಹಾಗೆ ಪುತ್ತೂರು ನರಸಿಂಹ ನಾಯಕ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ RJ ಆಗಿರುವಂಥ ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.